ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಮೇ 19, ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು. ಯೋಗ, ಧೃತಿ, ಕರಣ, ತೈತುಲ, ಸೌರ ಋಷಭ 5. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್.ಜೆ. ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್.ಜೆ. ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು, ಚೇತನ್ ಸಿ ರಾಯನಹಳ್ಳಿಯವರು ಗಾದೆ ಮಾತುಗಳ ಜೊತೆಗೆ ಗಾದೆಗಳನ್ನು ವಿವರಿಸುತ್ತಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್.ಜೆ. ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್.ಜೆ. ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್.ಜೆ. ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕತೆಗಳ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್.ಜೆ. ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ, ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್.ಜೆ. ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿ.ಆರ್. ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್.ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್.ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ

ಕಷ್ಟಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ರವರು ನಡೆಸಿಕೊಡಲಿದ್ದಾರೆ. ಸಂಜೆ 6 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6:00ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ಮುಂಜಾನೆಯ ತಂಪಾದ ಗಾಳಿಗೆ ಹೊಸ ಆಸೆಗಳನ್ನ ಹೊತ್ತು ತಂದಿರೋ ಸೂರ್ಯನ ಮೊದಲ ಕಿರಣಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕಣ್ಣಿಗೆ ಒಂದು ಅದ್ಭುತವಾದ ಸಾಲು ಬಿತ್ತು. ಚೇತನಾ ತೀರ್ಥಳ್ಳಿಯವರು ತಮ್ಮ ಆಧ್ಯಾತ್ಮ ಡೈರಿಯಲ್ಲಿ ಒಂದ್ ಕಡೆ ಹೀಗೆ ಬರೆದಿದ್ದಾರೆ: ಮರೆವು ಅನ್ನೋದು ನಮ್ಮ ಬದುಕನ್ನು ನಿತ್ಯ ನವೀನವಾಗಿಸಲೆಂದೇ ಇರುವ ದಿವ್ಯ ಔಷಧ ಅಂತ. ಎಂಥ ಮಾತು ಅಲ್ವಾ! ನಾವೆಲ್ಲ ಯಾವಾಗ್ಲೂ ಏನನ್ಕೊಳ್ತಾ ಇರ್ತೀವಿ ಗೊತ್ತಾ? ಛೇ, ನನ್ಗೆ ನೆನ್ಪಿನ ಶಕ್ತಿ ಕಮ್ಮಿ, ನಾನು ಎಲ್ಲವನ್ನು ಬೇಗ ಮರ್ತು ಹೋಗ್ಬಿಡ್ತೀನಿ ಅಂತ ಬೇಜಾರು ಮಾಡ್ಕೊಳ್ತೀವಿ. ಆದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಗೇನಾದ್ರೂ ಮರೆಯೋ ಶಕ್ತಿನೇ ಇಲ್ಲ ಅಂತಂದ್ರೆ ನಮ್ಮ ಬದುಕು ಹೇಗಿರ್ತಿತ್ತು ಅಂತ? ಖಂಡಿತವಾಗಿಯೂ ನಮ್ಮ ಬದುಕು ಒಂದು ಭಾರವಾದ ಮೂಟೆ ಆಗ್ಬಿಡ್ತಿತ್ತು ಅಲ್ವಾ? ನೆನ್ನೆ ಯಾರೋ ಆಡಿದ ಮಾತು, ಹಳೆ ಸೋಲುಗಳು, ಮನಸ್ಸಿಗೆ ಆದ ನೋವುಗಳು, ಇವೆಲ್ಲವನ್ನು ದಿನ ಮನಸ್ಸಿನಲ್ಲೇ ಹೊತ್ತು ತಿರುಗ್ತಾ ಇದ್ರೆ ಹೊಸದಾಗಿ ಯೋಚನೆ ಮಾಡೋದಕ್ಕೆ ಜಾಗ ಎಲ್ಲಿದೆ ಹೇಳಿ? ಅದಕ್ಕೆ ಹೇಳೋದು, ಮರೆವು ಅನ್ನೋದು ಶಾಪ ಅಲ್ಲ, ಅದೊಂದು ದೈವಿಕ ಕೊಡುಗೆ ಅಂತ, ಒಂದು ದಿವ್ಯ ಔಷಧಿ ಅಂತಾನೆ ಹೇಳ್ಬಹುದು. ಅದು ನಮ್ಮ ಹಳೆ ಹೆಜ್ಜೆ ಗುರುತುಗಳನ್ನ ನಿಧಾನವಾಗಿ ಅಳಿಸಿ ಹಾಕುತ್ತೆ. ಆ ಹೆಜ್ಜೆಗಳು ಅಳಿಸಿದಾಗಲೇ ನಮ್ಮ ಇವತ್ತಿನ ಮತ್ತೊಂದು ಹೊಸ ಹೆಜ್ಜೆ ಇಡೋದಕ್ಕೆ ಧೈರ್ಯ ಸಿಗೋದು. ಪ್ರತಿಯೊಂದು ಹೊಸ ಹೆಜ್ಜೆಯು ಒಂದು ಹೊಸ ಪ್ರಯಾಣದ ಆರಂಭ ಅನ್ನೋ ನಂಬಿಕೆಯನ್ನ ನಮ್ಮಲ್ಲಿ ಮೂಡಿಸೋದೇ ಇದೇ ಮರೆವು. ಹಾಗೆ ಸ್ನೇಹಿತರೆ, ನಿಮ್ ಕೈಯಲ್ಲಿರೋ ಬಿಸಿ ಬಿಸಿ ಕಾಫಿ ಕಪ್ ಕಡೆ ನೋಡಿ. ಪ್ರತಿದಿನ ಬೆಳಗ್ಗೆ ನಾವು ಕುಡಿಯೋ ಕಾಫಿ ಹೊಸದಾಗಿರುತ್ತೆ ಅಲ್ವಾ? ಹಾಗೇನೆ ನಮ್ಮ ಬದುಕು ಕೂಡ ಪ್ರತಿದಿನ ಫ್ರೆಶ್ ಆಗಿರ್ಬೇಕು. ಹೊಸ ಬದುಕು ತೊಟ್ಟಿಲಿನಿಂದ ಶುರುವಾಗಲಿ. ಸೊ ಸ್ನೇಹಿತರೆ, ಹೊಸ ಬದುಕು ಅನ್ನೋದು ಯಾವತ್ತೋ ಭೂತಕತೆ ಹೊತ್ತ ಗೋರಿಯ ಮೇಲಲ್ಲ, ಆದಿಯ ಅರಿವೇ ಇಲ್ಲದ ತೊಟ್ಟಿಲಿನ ಒಳಗಿಂದ ಶುರುವಾಗುತ್ತೆ. ಎಸ್,
ಬದುಕು ಅಂತಂದ್ರೆ ನೆನ್ನೆಯ ಇತಿಹಾಸದ ಮೇಲೆ ಕಟ್ಟೋ ಗೋರಿಯಲ್ಲ ಸ್ನೇಹಿತರೆ, ಬದಲಿಗೆ ಏನೂ ತಿಳಿಯದ ನಿಷ್ಕಲ್ಮಶವಾದ ಮಗುವಿನ ತೊಟ್ಟಿಲು. ಪ್ರತಿದಿನ ಬೆಳಗ್ಗೆ ನಾವು ಕಣ್ಬಿಟ್ಟಾಗ ನೆನ್ನೆಯ ಕಹಿ ನೆನಪುಗಳನ್ನೆಲ್ಲ ಮರೆತು ಒಂದು ಪುಟ್ಟ ಮಗುವಿನ ತರಹ ಹೊಸ ಉತ್ಸಾಹದಿಂದ ಇವತ್ತಿನ ದಿನವನ್ನ ಸ್ವಾಗತಿಸಬೇಕು. ಆಗಲೇ ನಮ್ಮ ಬದುಕು ದಿನ ದಿನವೂ ನವೀನವಾಗಿ ಸುಂದರವಾಗಿರೋದಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನಿಂದಲೇ ಆ ಹಳೆ ಬೇಡದ ಯೋಚನೆಗಳನ್ನೆಲ್ಲ ಮರೆತು ಬಿಡೋಣ. ಕೇವಲ ಒಳ್ಳೆಯದನ್ನಷ್ಟೇ ನೆನಪಿನಲ್ಲಿಟ್ಕೊಂಡು ಇವತ್ತಿನ ದಿನವನ್ನ ಸೂಪರ್ ಆಗಿ ಎಂಜಾಯ್ ಮಾಡೋಣ. ನಿಮ್ಮ ಇಡೀ ದಿನ ಇವತ್ತು ನವನವೀನವಾಗಿರಲಿ ಅಂತ ಹಾರೈಸುತ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸುಮಾರು ಜನರು ಹೇಳ್ತಾ ಇರ್ತಾರೆ, ಅಯ್ಯೋ ಅದ ನನ್ನಿಂದ ಆಗೋದಿಲ್ಲ, ಅದು ತುಂಬಾ ಕಷ್ಟ, ಈ ರೀತಿ ಹೇಳ್ತಾ ಇರೋದನ್ನ ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ. ಆದ್ರೆ ಸ್ನೇಹಿತರೆ, ಇದಾಗಲ್ಲ, ಅದು ಸಾಧ್ಯವಿಲ್ಲ, ಬೇರೆ ಏನಾದರೂ ಮಾಡ್ತೀನಿ ಅಂತ ಹೇಳೋ ಜನರಿಗೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕೆಲಸವಾಗ್ಲಿ ಶುರು ಮಾಡೋದ್ಕಿಂತ ಮುಂಚೆ ಅದು ನಮ್ಮಿಂದ ಸಾಧ್ಯವಿಲ್ಲ ಎಂಬ ಯೋಚನೆಯನ್ನ ಪ್ರಾರಂಭ ಮಾಡಬೇಡಿ. ಸ್ನೇಹಿತರೆ, ನೀವು ನಿಮ್ಮ ಸುತ್ತಲಿನ ಜಗತ್ತನ್ನ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಐಡಿಯಾಗಳು ಹುಟ್ಟಿದ್ದು ಸಣ್ಣ ಶೆಡ್ಗಳಿಂದ ಹಾಗೆ ಗ್ಯಾರೇಜ್ಗಳಿಂದನೇ ಹೊರತು ದೊಡ್ಡ ದೊಡ್ಡ ಕಂಪನಿಗಳಲ್ಲ. ಆಪಲ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್, ಹ್ಯಾಲಿ, ಡಿಸ್ನಿ, ಅಮೆಜಾನ್, ಫೇಸ್ಬುಕ್, ಇವುಗಳೆಲ್ಲ ಹುಟ್ಟಿದ್ದು ಸಣ್ಣ ಸಣ್ಣ ಕೋಣೆಗಳಲ್ಲಿ. ಏನೋ ಹೊಸದೊಂದು ಮಾಡಬಹುದು ಅನ್ನೋ ಐಡಿಯಾಸ್ಗಳಿಂದ ಈ ಕಂಪನಿಗಳು ಹುಟ್ಕೊಂಡ್ವು. ಈ ಐಡಿಯಾಗಳಿಗೆ ದೊಡ್ಡ ದೊಡ್ಡ ತಂತ್ರಜ್ಞಾನದ ಅವಶ್ಯಕತೆ ಇರಲಿಲ್ಲ. ಸ್ನೇಹಿತರೆ, ಬಹುಶಃ ಈ ಐಡಿಯಾಗಳನ್ನು ಪೋಷಿಸದಿದ್ದರೆ, ಇದು ಸಾಧ್ಯನಾ ಎಂಬ ಲೆಕ್ಕಾಚಾರದಲ್ಲೇ ಕೂತ್ಕೊಂಡಿದ್ರೆ ಈ ಐಡಿಯಾಗಳು ದೊಡ್ಡದಾಗ್ತಾ ಇರಲಿಲ್ಲ ಅಲ್ವಾ? ಹೊಸ ತಂತ್ರಜ್ಞಾನ, ಹೊಸ ಸಂಸ್ಥೆಗಳು, ಹೊಸ ಯೋಜನೆಗಳು ಯಾವುದೂ ಹುಡ್ತಾ ಇರಲಿಲ್ಲ. ಹೀಗಾಗಿ ಯಾವುದೇ ಐಡಿಯಾ ಇರಲಿ, ಅದು ಸಾಧ್ಯವಿಲ್ಲ ಎಂಬ ತೀರ್ಮಾನಕ್ಕೆ ಬರಬೇಡಿ. ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ, ಕನಿಷ್ಠ ಪ್ರಯತ್ನನಾದ್ರೂ ಮಾಡಿ. ಅದು ಸಾಧ್ಯವಾಗದಿದ್ದರೂ ಇನ್ನೇನಾದರೂ ಖಂಡಿತ ಆಗುತ್ತೆ. ಹೀಗಾಗಿ ಮೊಗ್ಗನ್ನು ಬೆಳೆಯೋದ್ಕಿಂತ ಮುಂಚೆ ಚೂಟಿ ಹಾಕ್ಬೇಡಿ. ಏನಂತೀರಾ? ಈ ಒಂದು ಕಿವಿ ಮಾತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ದಿನವಿದೆ, ಅದೇ ವರ್ಲ್ಡ್ ಫೇರ್ ಪ್ಲೇ ಡೇ. ಇವತ್ತು ಕ್ರೀಡಾ ಲೋಕದ ಈ ಅದ್ಭುತ ದಿನದ ಬಗ್ಗೆ ಕಂಪ್ಲೀಟ್ ಆಗಿ ಇಂಚಿಂಚು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಏನಿದು ವರ್ಲ್ಡ್ ಫೇರ್ ಪ್ಲೇ ಡೇ ಅಂತ ಕೇಳ್ತೀರಾ? ಎಸ್, ಹೆಸರೇ ಹೇಳ್ತಾ ಇದೆ ಅಲ್ವಾ, ಕ್ರೀಡೆಯಲ್ಲಿ ಕೇವಲ ಗೆಲ್ಲುವುದು ಮಾತ್ರ ಮುಖ್ಯ ಅಲ್ಲ, ಆ ಗೆಲುವಿನ ಹಿಂದೆ ಎಷ್ಟು ಪ್ರಾಮಾಣಿಕತೆ ಇರಬೇಕು ಅನ್ನೋದನ್ನ ನೆನಪಿಸೋ ದಿನವೇ ಈ ಫೇರ್ ಪ್ಲೇ ಡೇ. ಈ ದಿನದ ಉದ್ದೇಶ ಇಷ್ಟೇ ಸ್ನೇಹಿತರೆ, ಕ್ರೀಡೆಯಲ್ಲಿ ಪ್ರಾಮಾಣಿಕತೆ, ನೈತಿಕತೆ, ಎದುರಾಳಿ ಆಟಗಾರರಿಗೆ ಗೌರವ ಕೊಡುವುದು ಮತ್ತು ಕ್ರೀಡಾ ಮನೋಭಾವವನ್ನು ಎತ್ತಿ ಹಿಡಿಯುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಹಾಗೆ ಇದರ ಹಿನ್ನೆಲೆ ಏನು ಗೊತ್ತಾ? ಈ ದಿನದ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಜಗತ್ತಿನ ಪ್ರಸಿದ್ಧ ಕ್ರೀಡಾ ಸಂಸ್ಥೆಗಳಾದ ಇಂಟರ್ನ್ಯಾಷನಲ್ ಫೇರ್ ಪ್ಲೇ ಕಮಿಟಿ ಅಂದ್ರೆ CIFP ಅವರು ಮತ್ತು ಇತರ ಜಾಗತಿಕ ಕ್ರೀಡಾ ಒಕ್ಕೂಟಗಳು ಸೇರಿ ಈ ದಿನವನ್ನು ಅಧಿಕೃತವಾಗಿ ಜಾರಿಗೆ ತಂದವು. ಕ್ರೀಡಾಂಗಣದಲ್ಲಿ ಕೇವಲ ಶಾರೀರಿಕ ಶಕ್ತಿಯಷ್ಟೇ ಅಲ್ಲ, ಮಾನಸಿಕ ಶಿಸ್ತು ಮತ್ತು ಒಳ್ಳೆಯ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಜಗತ್ತಿಗೆ ಸಾರಲು ಈ ದಿನ ಹುಟ್ಟಿಕೊಂಡಿತ್ತು ಅಂತಾನೆ ಹೇಳಬಹುದು. ಫೇರ್ ಪ್ಲೇ ಅಂತಂದ್ರೆ ಏನು? ಎಸ್ ಸ್ನೇಹಿತರೆ, ಲೈಫ್ ಇರ್ಲಿ, ಕ್ರಿಕೆಟ್ ಇರ್ಲಿ, ಅಥವಾ ಇನ್ಯಾವುದೇ ಆಟ ಇರ್ಲಿ, ನಾವೆಲ್ಲ ಗೆಲ್ಬೇಕು ಅಂತಾನೆ ಆಡೋದು ಅಲ್ವಾ? ಆದ್ರೆ ಆ ಗೆಲುವು ಹೇಗೆ ಸಿಕ್ತು ಅನ್ನೋದು ಮುಖ್ಯವಾಗಿರುತ್ತೆ. ಅಡ್ಡ ದಾರಿಯಲ್ಲಿ ಅಥವಾ ಅಂಪೈರ್ ಕಣ್ ತಪ್ಪಿಸಿ ಗೆಲ್ಲೋದಲ್ಲ, ನಿಯಮಗಳಿಗೆ ಬದ್ಧರಾಗಿ ಆಡುವುದು ಅಂದ್ರೆ ನಿಯಮಗಳ ಪಾಲನೆ ಮಾಡುವುದು. ಹಾಗೆ ಎದುರಾಳಿ ತಂಡದವರನ್ನು ಶತ್ರುಗಳ ತರಹ ನೋಡದೆ ಅವರ ಪ್ರತಿಭೆಯನ್ನು ಗೌರವಿಸುವುದು. ಕೆಲವೊಂದ್ಸರಿ ಅಂಪೈರ್ ಔಟ್ ಕೊಡದಿದ್ರು ತಾನು ಔಟ್ ಆಗಿದ್ದೇನೆ ಎಂದು ಬ್ಯಾಟ್ ಹಿಡ್ಕೊಂಡು ಪೆವಿಲಿಯನ್ ಕಡೆ ನಡೆಯುವ ಕ್ರೀಡಾಪಟುಗಳು ಇರ್ತಾರಲ್ಲ, ಅದು ನಿಜವಾದ ಫೇರ್ ಪ್ಲೇ ಆಗಿರುತ್ತೆ. ಇದಕ್ಕೆ ಉದಾಹರಣೆ ಕೊಡ್ತೀನಿ ಕೇಳಿ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಇಯಾನ್ ಬೆಲ್ ಅವರು ರನ್ ಔಟ್ ಆಗಿದ್ರು, ಆದರೆ ಕನ್ಫ್ಯೂಷನ್ ನಿಂದ ಹಾಗಾಗಿದೆ ಅಂತ ತಿಳಿದ ಧೋನಿ ಟೀ ಬ್ರೇಕ್ ಮುಗಿದ ತಕ್ಷಣ ಇಯಾನ್ ಬೆಲ್ ಅವರನ್ನು ಮತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ ವಾಪಸ್ ಕರ್ಸ್ಕೊಂಡಿದ್ದಾರೆ. ಇದಕ್ಕೆ ಧೋನಿಗೆ ICC ಸ್ಪಿರಿಟ್ ಆಫ್ ಕ್ರಿಕೆಟ್ ಅಂತ ಪ್ರಶಸ್ತಿ ಸಿಕ್ಕಿತು. ಓಟದ ಸ್ಪರ್ಧೆಯಲ್ಲಿ ಒಬ್ಬರು ಬಿದ್ದಾಗ ಮತ್ತೊಬ್ಬರು ತಮ್ಮ ಓಟವನ್ನು ನಿಲ್ಲಿಸಿ ಬಿದ್ದ ಆಟಗಾರರನ್ನು ಎಬ್ಬಿಸಿ ಜೊತೆಯಾಗಿ ಲೈನ್ ದಾಟಿದ ಎಷ್ಟೋ ಮಾನವೀಯ ಘಟನೆಗಳು ಒಲಿಂಪಿಕ್ಸ್ನಲ್ಲಿ ನಡೆದಿದೆ ಸ್ನೇಹಿತರೆ. ಎಸ್, ಆಟ ಅಂತಂದ್ಮೇಲೆ ಸೋಲು ಗೆಲುವು ಸಹಜ, ಆದ್ರೆ ನಾವು ಆಟವನ್ನ ಎಷ್ಟು ಪ್ರಾಮಾಣಿಕವಾಗಿ ಆಡಿದ್ದೀವಿ ಅನ್ನೋದು ನೆನಪಿನಲ್ಲಿ ಉಳಿಯುತ್ತೆ. ಕಪ್ಪು ಗೆದ್ದವರು ಇತಿಹಾಸ ಪುಟ ಸೇರಬಹುದು, ಆದರೆ ಹೃದಯ ಗೆದ್ದವರು ಜನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತಾರೆ. ಸೊ ಈ ಫೇರ್ ಪ್ಲೇ ಅನ್ನೋದು ಬರೀ ಕ್ರೀಡಾಂಗಣಕ್ಕೆ ಮಾತ್ರ ಸೀಮಿತವಾಗಿರಬಾರದು. ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ ನಮ್ಮ ಆಫೀಸ್ ಕೆಲಸದಲ್ಲಿ, ನಮ್ಮ ಬಿಸ್ನೆಸ್ನಲ್ಲಿ ಹಾಗೂ ನಮ್ಮ ಮುದ್ದಾದ ಫ್ಯಾಮಿಲಿಯಲ್ಲೂ ನಾವು ಎಲ್ಲರ ಜೊತೆ ಫೇರ್ ಆಗಿ ಅಂದ್ರೆ ನ್ಯಾಯವಾಗಿ ನಡೆದುಕೊಂಡ್ರೆ ನಮ್ಮ ಲೈಫ್ ಯಾವತ್ತೂ ಸೂಪರ್ ಹಿಟ್ ಕಣ್ರಿ. ಸೊ ಇದೇ ಇವತ್ತಿನ ವರ್ಲ್ಡ್ ಫೇರ್ ಪ್ಲೇ ಡೇ ಸ್ಪೆಷಲ್. ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ದಿನವಿದೆ. ಇವತ್ತು ಮೇ 19, ಹೌದು, ವಿಶ್ವ ಕೌಟುಂಬಿಕ ವೈದ್ಯರ ದಿನ, ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ ಅಂತ ಹೇಳ್ತೀವಿ. ನಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯವನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ನಮ್ಮ ಮನೆ ವೈದ್ಯರಿಗೆ ಥ್ಯಾಂಕ್ಸ್ ಹೇಳೋ ದಿನ ಇದು. ಹಾಗಾದ್ರೆ ಇವತ್ತಿನ ಈ ವಿಶೇಷ ದಿನದ ಮಹತ್ವ ಏನು, ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಪಾತ್ರ ನಮ್ಮ ಲೈಫ್ನಲ್ಲಿ ಎಷ್ಟಿರುತ್ತೆ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕೌಟುಂಬಿಕ ವೈದ್ಯರು ಅಂತಂದ್ರೆ ಯಾರು? ಎಸ್, ನಮ್ಗೆ ಸಣ್ಣದಾಗಿ ಜ್ವರ ಬಂದ್ರೆ, ಕೆಮ್ಮು ಬಂದ್ರೆ ಅಥವಾ ಹೊಟ್ಟೆ ನೋವು ಬಂದ್ರೆ ಮೊದಲು ನೆನಪಾಗೋದು ನಮ್ಮ ಏರಿಯಾದಲ್ಲೋ ಅಥವಾ ನಮ್ಮ ಮನೆ ಹತ್ರ ಇರೋ ಒಬ್ಬ ಒಳ್ಳೆ ಡಾಕ್ಟರ್. ಬರೀ ನಮ್ಗಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ತಾತ ಅಜ್ಜಿ ಕಾಲದಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ, ಈಗ ನಮ್ಮ ಮಕ್ಕಳವರೆಗೂ ಇಡೀ ಕುಟುಂಬಕ್ಕೆ ಅವರೇ ವೈದ್ಯರಾಗಿರ್ತಾರೆ. ಯಾವುದೇ ಒಬ್ಬ ನಿರ್ದಿಷ್ಟ ಅಂಗದ ಕಾಯಿಲೆಗೆ ಚಿಕಿತ್ಸೆ ನೀಡುವ ಸ್ಪೆಷಾಲಿಸ್ಟ್ಗಳಿಗಿಂತ ಭಿನ್ನವಾಗಿ ಇಡೀ ದೇಹದ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನ ಮೊದಲ ಹಂತದಲ್ಲೇ ಗುರುತಿಸಿ ಪ್ರೀತಿಯಿಂದ ಕೌನ್ಸಿಲಿಂಗ್ ಮಾಡೋರೇ ಈ ಕೌಟುಂಬಿಕ ವೈದ್ಯರು. ಇವರನ್ನ ಜನರಲ್ ಪ್ರಾಕ್ಟೀಷನರ್ಸ್ ಅಂತಾನೂ ಕರಿತೀವಿ. ಈ ದಿನದ ಇತಿಹಾಸ ಮತ್ತು ಹಿನ್ನೆಲೆ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ಪ್ರತಿ ವರ್ಷ ಮೇ 19 ಈ ದಿನವನ್ನು ಆಚರಿಸಲಾಗುತ್ತೆ. WONACA ಅಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ ಡಾಕ್ಟರ್ಸ್ ಅಂತಂದ್ರೆ ವಿಶ್ವ ಕೌಟುಂಬಿಕ ವೈದ್ಯರ ಸಂಸ್ಥೆ 2010 ಮೊದಲ ಬಾರಿಗೆ ಈ ದಿನಾಚರಣೆಯನ್ನು ಜಾರಿಗೆ ತಂದಿತು. ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಕೌಟುಂಬಿಕ ವೈದ್ಯರು ನೀಡ್ತಾ ಇರೋ ಅಪಾರ ಕೊಡುಗೆಯನ್ನು ಗುರುತಿಸುವುದು ಮತ್ತು ಅವರಿಗೆ ಗೌರವ ಸಲ್ಲಿಸುವುದು ಇದರ ಮುಖ್ಯ ಉದ್ದೇಶ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಫ್ಯಾಮಿಲಿ ಡಾಕ್ಟರ್ಸ್ ಯಾಕೆ ಅಷ್ಟೊಂದು ಮುಖ್ಯ ಅಂತ ಹೇಳೋದಾದ್ರೆ, ಎಸ್, ಒಂದ್ಸಲ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ನಮಗೆ ದೊಡ್ಡ ಕಾಯಿಲೆ ಬಂದಾಗ

0: ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ, ಸರಿನಾ? ಆದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇವರ ಪಾತ್ರ ಎಷ್ಟು ದೊಡ್ಡದು ಗೊತ್ತಾ? ನಮಗೆ ಯಾವ ಮೆಡಿಸಿನ್ ಅಲರ್ಜಿ ಆಗುತ್ತೆ, ನಮಗೆ ಬಿಪಿ ಇದೆಯಾ, ಶುಗರ್ ಇದೆಯಾ, ನಮ್ಮ ಮನೆಯಲ್ಲಿ ಯಾರಿಗೆಲ್ಲ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋ ಇಂಚಿಂಚು ಮಾಹಿತಿ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಕೊಡುವ ಟ್ರೀಟ್ಮೆಂಟ್ ನಮಗೆ ಬೇಗ ಗುಣ ನೀಡುತ್ತೆ. ಹಾಗೇನೆ ನಮಗೆ ಯಾವುದೇ ಕಾಯಿಲೆಯ ಲಕ್ಷಣ ಕಾಣಿಸ್ಕೊಂಡ್ರು ಕೂಡ ತಕ್ಷಣ ನಮಗೆ ಸರಿಯಾದ ಗೈಡೆನ್ಸ್ ಸಿಗೋದು ಇವರಿಂದಲೇ. ಒಂದು ವೇಳೆ ನಮಗೆ ಹಾರ್ಟ್ ಸ್ಪೆಷಲಿಸ್ಟ್ ಬೇಕಾ ಅಥವಾ ನ್ಯೂರಾಲಜಿಸ್ಟ್ ಬೇಕಾ ಅನ್ನೋದನ್ನ ಇವರೇ ಸರಿಯಾಗಿ ನಿರ್ಧರಿಸಿ ನಮಗೆ ರೆಫರ್ ಮಾಡ್ತಾರೆ. ಅರ್ಧ ಕಾಯಿಲೆ ಡಾಕ್ಟರ್ ಮಾತಾಡ್ಸೋ ಆ ಪ್ರೀತಿಯಲ್ಲೇ ವಾಸಿಯಾಗುತ್ತೆ ಅಂತಾರಲ್ಲ, ಅದು ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ಗೆ ನೂರಕ್ಕೆ ನೂರು ಮ್ಯಾಚ್ ಆಗುತ್ತೆ. ನಮ್ಗೆ ಕಾಯಿಲೆ ಬಂದಾಗ ಧೈರ್ಯ ತುಂಬಿ ಮಾನಸಿಕವಾಗಿ ನಮ್ಮನ್ನ ಸ್ಟ್ರಾಂಗ್ ಮಾಡ್ತಾರೆ. ಇನ್ನ ಕಾಯಿಲೆ ಬಂದ್ಮೇಲೆ ಚಿಕಿತ್ಸೆ ಪಡೆಯೋದಕ್ಕಿಂತ ಕಾಯಿಲೆ ಬರದೇ ಇರೋ ಹಾಗೆ ತಡೆಯೋದು ಹೇಗೆ, ಯಾವ ಡಯಟ್ ಫಾಲೋ ಮಾಡ್ಬೇಕು, ಮಕ್ಕಳಿಗೆ ಯಾವ ಟೈಮ್ಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅನ್ನೋದನ್ನೆಲ್ಲ ಇವರೇ ನಮಗೆ ನೆನಪಿಸಿ ಗೈಡ್ ಮಾಡ್ತಾರೆ. ಸೊ ಸ್ನೇಹಿತರೆ, ಇವತ್ತು ಈ ವಿಶೇಷ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಣ್ಣ ಕೆಲಸ ಮಾಡೋಣ. ನಮಗೆ ಕಷ್ಟದ ಸಮಯದಲ್ಲಿ ನೆರವಾಗುವ, ಮಧ್ಯರಾತ್ರಿಯಲ್ಲೂ ಫೋನ್ ಮಾಡಿದ್ರೆ ಓಡೋಡಿ ಬರುವಂತಹ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ಗೆ ಇವತ್ತು ಒಂದು ಥ್ಯಾಂಕ್ ಯು ಮೆಸೇಜ್ ತಿಳಿಸೋಣ. ಸಾಧ್ಯವಾದ್ರೆ ಫೋನ್ ಮಾಡಿ ವಿಶ್ ಮಾಡೋಣ, ಯಾಕಂದ್ರೆ ಅವರ ನಿಸ್ವಾರ್ಥ ಸೇವೆಗೆ ನಾವು ನೀಡೋ ಒಂದು ಸಣ್ಣ ಕೃತಜ್ಞತೆ ಅವರ ಮುಖದಲ್ಲಿ ದೊಡ್ಡ ನಗು ತರಿಸಬಹುದು. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ನಮ್ಮ ಆರೋಗ್ಯವನ್ನು ಕಾಯುವ ಆ ದೇವರಿಗೆ ಸಮನಾದ ಎಲ್ಲ ಕೌಟುಂಬಿಕ ವೈದ್ಯರಿಗೂ ಮತ್ತೊಮ್ಮೆ ಕೌಟುಂಬಿಕ ವೈದ್ಯರ ದಿನದ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
6: Hi, I'm a doctor. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
7: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿಯ ಮುಂದಿನ ಭಾಗವಾಗಿ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ನನ್ನ ಕನಸಿನ ಸ್ವರಾಜ್ಯ, ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಈ ಪುಸ್ತಕವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧಿ ತತ್ವ ಅನುಯಾಯಿಗಳಾದ ಕೆ ಎಸ್ ನಾರಾಯಣ ಸ್ವಾಮಿಯವರು ಗಾಂಧೀಜಿಯವರ ಬರಹ, ಭಾಷಣ, ಪತ್ರಿಕಾ ವರದಿ, ಪತ್ರಗಳು, ಇನ್ನೂ ಮುಂತಾದ ದಾಖಲೆಗಳಿಂದ ಸಂಗ್ರಹಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ಇದರಲ್ಲಿ ಇಂಗ್ಲಿಷ್ನ ಮೂಲ ಪಠ್ಯದೊಂದಿಗೆ ಕನ್ನಡ ಅನುವಾದವನ್ನೂ ಕೊಡಲಾಗಿದೆ. ಈ ಪುಸ್ತಕವನ್ನು ಪ್ರಕಟಿಸಿದವರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಗಾಂಧಿ ಭವನ, ಕುಮಾರ ಪಾರ್ಕ್ ಪೂರ್ವ, ಬೆಂಗಳೂರು. ಈ ಪುಸ್ತಕವನ್ನು ಓದುತ್ತಿರುವವರು ಪ್ರಕಾಶ್ ಹೆಚ್ಆರ್ ಮತ್ತು ಮೂಡುಬಾಗಿಲು ವಿಜಯಕುಮಾರ್.
2: ಮಹಾತ್ಮ ಗಾಂಧಿಯವರು ಇಂಗ್ಲಿಷ್ನಲ್ಲಿ ಬರೆದ ಪುಸ್ತಕ ಸ್ವರಾಜ್ ಆಫ್ ಮೈ ಡ್ರೀಮ್ಸ್, ಇದರ ಕನ್ನಡ ಅನುವಾದ ನನ್ನ ಕನಸಿನ ಸ್ವರಾಜ್ಯ. ನನ್ನ ಕನಸಿನ ಸ್ವರಾಜ್ಯ ಭಾಗ ಒಂದು. ಭಾರತದಲ್ಲಿ ಹುಟ್ಟಿದ ಅಥವಾ ಇಲ್ಲಿನ ದೇಶವಾಸಿಗಳಾಗಿರುವ ಅತ್ಯಧಿಕ ಸಂಖ್ಯೆಯ ವಯಸ್ಕ ಪುರುಷರು ಮತ್ತು ಮಹಿಳೆಯರು ಸಮ್ಮತಿ ನೀಡುವಂತಹ ಆಡಳಿತ ರಚನೆ, ಭಾರತದ ಸರ್ಕಾರವನ್ನು ನಡೆಸುವುದೇ ನನ್ನ ಅರ್ಥದಲ್ಲಿ ಸ್ವರಾಜ್ಯ. ಅಂಥ ಎಲ್ಲ ಭಾರತೀಯರು ರಾಷ್ಟ್ರ ಸೇವೆಯಲ್ಲಿ ದೈಹಿಕ ಶ್ರಮ ನೀಡುವಂತಹವರಾಗಿದ್ದು ಪ್ರಜೆಗಳಾಗಿ ಮತದಾನದ ಹಕ್ಕುಗಳನ್ನು ಪಡೆಯಲು ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವ ಶ್ರಮ ವಹಿಸುವಂಥವರಾಗಿರಬೇಕು. ಕೆಲವೇ ಜನ ರಾಜ್ಯಾಧಿಕಾರವನ್ನು ಪಡೆಯುವುದರಿಂದ ಮಾತ್ರವೇ ಸ್ವರಾಜ್ಯ ಲಭಿಸಲಾರದು. ಪಡೆದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ, ವಿರೋಧಿಸಿ ನಿಲ್ಲುವ ಸಾಮರ್ಥ್ಯವನ್ನು ಎಲ್ಲರೂ ಪಡೆದುಕೊಂಡಾಗ ಮಾತ್ರವೇ ಅದು ನಿಜವಾದ ಸ್ವರಾಜ್ಯ. ಅಂದರೆ ಅಧಿಕಾರ ಶಾಹಿಯನ್ನು ನಿಯಂತ್ರಿಸಿ ನಿರ್ದೇಶಿಸುವಂತಹ ಶಕ್ತಿ ಇದೆ ಎಂಬ ರಾಜಕೀಯ ಪ್ರಜ್ಞೆಯನ್ನು ಎಲ್ಲ ಪ್ರಜೆಗಳು ಪಡೆಯುವಂತೆ ಶಿಕ್ಷಣ ನೀಡಿದಾಗ ಮಾತ್ರ ಸ್ವರಾಜ್ಯ ಸಿದ್ಧಿಸಿತು.
3: ಭಾಗ ಎರಡು. ಸ್ವರಾಜ್ಯ ಅಂದರೆ ವಿದೇಶಿ ನಿಯಂತ್ರಣದಿಂದ ಪೂರ್ಣ ಸ್ವಾತಂತ್ರ್ಯ ಮತ್ತು ಸಂಪೂರ್ಣ ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಒಂದು ಕೊನೆ, ಮತ್ತೊಂದು ಆರ್ಥಿಕ ಸ್ವಾತಂತ್ರ್ಯ. ಅದಕ್ಕೆ ಮತ್ತೆರಡು ಕೋನಗಳುಂಟು, ಒಂದು ನೈತಿಕ ಮತ್ತು ಸಾಮಾಜಿಕ, ಅದಕ್ಕೆ ಅನುಗುಣವಾದ ಧರ್ಮ ಮತ್ತೊಂದು. ಅತ್ಯಂತ ಪೂರ್ಣಾರ್ಥದಲ್ಲಿ ಅರಿಯಬೇಕಾದ ಧರ್ಮವದು. ಇದನ್ನು ಸ್ವರಾಜ್ಯದ ಚಚ್ಚೌಕ ಎಂದು ಕರೆಯೋಣ. ಯಾವ ಒಂದು ಕೋನ ಮುಕ್ಕಾದರೂ ಅದರ ಸ್ವರೂಪವೇ ನಾಶವಾದೀತು.
2: ನಮ್ಮ ಕನಸಿನ ಸ್ವರಾಜ್ಯದಲ್ಲಿ ಜನಾಂಗ ಭೇದವಾಗಲಿ ಧಾರ್ಮಿಕ ಪ್ರತ್ಯೇಕತೆಯಾಗಲಿ ಗೌರವಿಸಲ್ಪಡುವುದಿಲ್ಲ. ಹಾಗೆಯೇ ಕೇವಲ ಅಕ್ಷರಸ್ಥರಾದವರ ಗುತ್ತಿಗೆಯ ರಾಷ್ಟ್ರವಾಗಿಯಾಗಲಿ ಶ್ರೀಮಂತರ ರಾಜ್ಯವಾಗಿಯಾಗಲಿ ಆಗಲಾರದು. ಅದು ಸರ್ವರ ರಾಜ್ಯ ಎಂದೇ ರೂಪುಗೊಂಡಿತು. ಅದರಲ್ಲಿ ನಾಡಿನ ರೈತರೂ ಸೇರಿರಬೇಕು. ಹಾಗೆಯೇ ಅಂಗವಿಕಲರು, ಕುರುಡರು ಮತ್ತು ಮೂಕಕೋಟಿಗಳಾಗಿ ಹಸಿದು ದುಡಿಯುತ್ತಿರುವವರು ಅತ್ಯಗತ್ಯವಾಗಿ ಪರಿಗಣಿತವಾಗಲೇಬೇಕು. ಮಾನವ ಸಮಾಜದ ಮೂಲ ಘಟಕ ಎಂದರೆ ಗ್ರಾಮ ಅಥವಾ ಸಣ್ಣದಾಗಿರುವ ವ್ಯವಹಾರ ನಿಯಂತ್ರಣಕ್ಕೆ ಒಳಗಾಗಬಲ್ಲ ಮಾನವ ಸಮೂಹ. ಆದರ್ಶ ಸ್ಥಿತಿಯಲ್ಲಿ ಅವರು ತಮ್ಮ ಜೀವನಾವಶ್ಯಕ ಮುಖ್ಯ ವಸ್ತುಗಳ ಬಗ್ಗೆ

0: ಸ್ವಪರಿಪೂರ್ಣರಾಗಿರುತ್ತಾರೆ. ಪರಸ್ಪರ ಸಹಕಾರ ಮತ್ತು ಪರಸ್ಪರ ಅವಲಂಬನೆಗಳ ಮೂಲಕ ಬಾಂಧವ್ಯ ಬೆಳೆಸಿ ಒಟ್ಟಾಗಿ ಬಾಳುತ್ತಾರೆ.
1: ಭಾಗ 4. ಅಸಂಖ್ಯಾತ ಗ್ರಾಮಗಳನ್ನು ಒಳಗೊಳ್ಳುವ ಈ ಸ್ವರಾಜ್ಯ ರಚನೆಯಲ್ಲಿ ಸತತವಾಗಿ ವಿಸ್ತಾರವಾಗುತ್ತಾ ಹೋಗುವ ವರ್ತುಲಗಳಿರುತ್ತವೆ. ಒಂದರ ಮೇಲೊಂದು ನಿಲ್ಲುವ ರಚನೆ ಇರಲಾಗದು. ಇಡೀ ಜೀವನ ಪಿರಮಿಡ್ಡಿನಂತೆ ಕೆಳಗಿನ ಬುಡದ ಮೇಲೆ ನಿಲ್ಲುವ ಶಿಖರದಂತಿರುವುದಿಲ್ಲ. ವಿಶಾಲ ಸಾಗರದಲ್ಲಿನ ಏಕಕೇಂದ್ರಿತ ಸಮಾನಾಂತರ ವರ್ತುಲಗಳಂತೆ ಇರುತ್ತದೆ. ಮಾನವ ವ್ಯಕ್ತಿಯೇ ಅದರ ಕೇಂದ್ರಬಿಂದು. ಗ್ರಾಮದ ಒಳಿತಿಗಾಗಿ ವ್ಯಕ್ತಿ, ಗ್ರಾಮ ಸಮೂಹಗಳಿಗಾಗಿ ಗ್ರಾಮ, ಕೊನೆಗೆ ಸಮಗ್ರ ಸಮುದಾಯಕ್ಕಾಗಿ ಗ್ರಾಮ ಸಮೂಹಗಳು ಬಲಿದಾನ ಮಾಡಲು ಸದಾ ಸಿದ್ಧವಾಗಿರುತ್ತಾ ಒಂದು ಪೂರ್ಣಚಕ್ರ ರಚಿತವಾಗಿ ನಿಲ್ಲುತ್ತದೆ. ಮಾನವ ವ್ಯಕ್ತಿಗಳಿಂದ ಆವೃತವಾಗಿರುವ ಈ ಸಮೂಹದಲ್ಲಿ ಪರಸ್ಪರ ಆಕ್ರಮಣಕಾರಕ ಅಹಂಕಾರ ವರ್ಜಿಸಿ ವಿನೀತರಾಗಿ ಬದುಕುತ್ತಾ ಈ ಮಹಾಸಾಗರ ಸದೃಶ ವರ್ತುಲಗಳ ವೈಭವದಲ್ಲಿ ಕೇಂದ್ರ ಬಿಂದುವಾಗಿ ಪಾಲ್ಗೊಳ್ಳುತ್ತಾರೆ. ಆದ್ದರಿಂದ ರಾಷ್ಟ್ರ ವಿಸ್ತಾರದ ಹೊರವಲಯದ ವರ್ತುಲ ತನ್ನೊಳಗಿನ ಇತರ ವರ್ತುಲಗಳನ್ನು ತುಳಿದು ದಮನ ಮಾಡುವಂತಹ ಅಧಿಕಾರ ಹೊಂದಿರುವುದಿಲ್ಲ. ಕೆಳಗಿನ ವರ್ತುಲಗಳಿಗೆ ಶಕ್ತಿ ನೀಡಿ ಪೋಷಿಸುತ್ತಾ ಅವುಗಳ ಕೇಂದ್ರ ಬಿಂದುವೆನಿಸಿದ ರಾಷ್ಟ್ರಕರೆಂಬ ವ್ಯಕ್ತಿ ಸಮೂಹದಿಂದ ತಾನು ತನ್ನ ಶಕ್ತಿಯನ್ನು ಪಡೆದಿರುತ್ತದೆ. ಒಂದು ಘನಗಾಂಭೀರ್ಯದ ಮಹಾವೃಕ್ಷದ ಅಸಂಖ್ಯಾತ ಎಲೆಗಳಂತೆ ಪ್ರಜೆಗಳು ಕಂಗೊಳಿಸುತ್ತಾರೆ. ಭೂಮಿಯ ಆಳಕ್ಕೆ ಹೋಗಿರುವ ಬೇರುಗಳ ಮೇಲೆ ನಿಂತ ಮಹಾವೃಕ್ಷದ ಪ್ರಬಲ ಕಾಂಡ ಯಾವ ರಾಕ್ಷಸ ಬಿರುಗಾಳಿಗೂ ಮಣಿಯದೆ ದೃಢವಾಗಿ ನಿಂತಿರುತ್ತದೆ.
0: ಭಾಗ 5. ಭಾರತೀಯ ಸ್ವರಾಜ್ಯ ಎಂದರೆ ಇಲ್ಲಿನ ಬಹುಸಂಖ್ಯಾತ ಸಮುದಾಯವಾಗಿರುವ ಹಿಂದೂಗಳ ಆಡಳಿತ ಎಂದು ಹೇಳಲಾಗುತ್ತಿದೆ. ಇದಕ್ಕಿಂತ ದೊಡ್ಡ ತಪ್ಪು ಭಾವನೆ ಇರಲಾರದು. ಹಿಂದೂ ಮತೀಯರ ರಾಜ್ಯ ಎಂದು ಆಗುವುದು ನಿಜವಾದರೆ ಅದನ್ನು ನಾನು ಸ್ವರಾಜ್ಯ ಎಂದು ಕರೆಯಲು ನಿರಾಕರಿಸುತ್ತೇನೆ. ನನ್ನ ಬಲವನ್ನೆಲ್ಲ ಬಳಸಿಕೊಂಡು ಈ ಸಂಭವನೀಯ ಸ್ಥಿತಿಯನ್ನು ಪ್ರತಿಭಟಿಸಿ ಹೋರಾಡುತ್ತೇನೆ. ನನ್ನ ಮಟ್ಟಿಗೆ ಹೇಳುವುದಾದರೆ ಹಿಂದ್ ಸ್ವರಾಜ್ಯ ಎಂದರೆ ಸರ್ವ ಜನತೆಯ ಪ್ರಭುತ್ವ, ಅದು ಸಮಾನ ನ್ಯಾಯ ನೀಡುವ ರಾಜ್ಯಾಡಳಿತ.
1: ಭಾಗ 6. ಪೂರ್ಣ ಸ್ವರಾಜ್ಯ ಎಂದು ನಾನು ಭಾವಿಸಿರುವುದು ಪ್ರತ್ಯೇಕತೆಯ ಏಕಾಂಗಿ ಸ್ವಾತಂತ್ರ್ಯವಲ್ಲ, ಒಂದು ಆರೋಗ್ಯಕರ ಗಂಭೀರಪೂರ್ಣವಾದ ಸ್ವಾತಂತ್ರ್ಯ. ನನ್ನ ರಾಷ್ಟ್ರೀಯತೆ ಎಷ್ಟೇ ತೀಕ್ಷ್ಣವಾದುದಾದರೂ ಅದು ಕೇವಲ ಪ್ರತ್ಯೇಕಗೊಳಿಸುವ ವಿಚಾರವಲ್ಲ. ಯಾವುದೇ ವ್ಯಕ್ತಿ ಅಥವಾ ದೇಶವನ್ನು ಹಾನಿಗೊಳಿಸುವುದಕ್ಕಾಗಿ ನಿರ್ಮಾಣವಾದುದಲ್ಲ. ಶಾಸನ ತತ್ವಗಳು ನೈತಿಕವಾಗಿರುವುದೇ ಹೊರತು ಕೇವಲ ಕಾನೂನು ಕಟ್ಟಳೆಗಳಾಗಿ ಮಾತ್ರವೇ ಆಗಿರುವುದಿಲ್ಲ. ನೆರೆಮನೆಯವನ ಆಸ್ತಿಪಾಸ್ತಿಗಳನ್ನು ಯಾವ ರೀತಿಯಲ್ಲೂ ಹಾನಿ ಮಾಡದ ಹಾಗೆ ನಿನ್ನ ಸ್ವಂತ ಆಸ್ತಿಯನ್ನು ಬಳಸಿಕೊ ಎನ್ನುವ ನಾಣ್ಣುಡಿಯ ಸಾರ್ವಕಾಲಿಕ ಸತ್ಯದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ.
0: ಭಾಗ 7. ಎಲ್ಲಿ ಬಹುಸಂಖ್ಯಾತ ಪ್ರಜೆಗಳು ರಾಷ್ಟ್ರಭಕ್ತಿ ಪ್ರೇರಿತರಾಗಿ ದೇಶ ನಿಷ್ಠೆಯುಳ್ಳರಾಗಿರುವರೋ ಅಲ್ಲಿ ಮಾತ್ರ ಸ್ವರಾಜ್ಯ ಸುಸ್ಥಿರವಾಗಿ ನಿಲ್ಲಬಲ್ಲದು. ಅವರಲ್ಲಿ ತಮ್ಮ ವೈಯಕ್ತಿಕ ಲಾಭವು ಒಳಗೊಂಡಂತೆ ಎಲ್ಲ ರೀತಿಯ ಆಕಾಂಕ್ಷೆಗಳಿಗಿಂತಲೂ ದೇಶದ ಒಳಿತೇ ಅತ್ಯಂತ ಪ್ರಧಾನ ಎನಿಸಬೇಕು. ಸ್ವರಾಜ್ಯ ಅಂದರೆ ಜನತೆಯಲ್ಲಿನ ಬಹುಸಂಖ್ಯೆಯವರ ರಾಜ್ಯಭಾರ. ಇಂಥವರಲ್ಲಿ ಬಹುಮಂದಿ ನೀತಿಭ್ರಷ್ಟರು ಸ್ವಾರ್ಥಪರರು ಆಗಿದ್ದಾದರೆ ಅಂಥ ಆಡಳಿತದಿಂದ ದೇಶ ಅರಾಜಕತ್ವದ ಬವಣೆಗೆ ತುತ್ತಾಗುವುದಲ್ಲದೆ ಅನ್ಯಥಾ ಆಗಲಾರದು.
1: ಭಾಗ 8. ನಾನು ಚಿತ್ರಿಸಿಕೊಂಡ ಸ್ವರಾಜ್ಯದಲ್ಲಿ ಭಾರತದ ವ್ಯವಸಾಯಗಾರ ಅಥವಾ ರೈತ ಅಂದರೆ ಕಿಸಾನ್, ಅವನು ಭೂರಹಿತ ಕೂಲಿಗಾರನಾಗಲಿ ದುಡಿಯುವ ಸಣ್ಣ ಭೂಮಾಲೀಕನಾಗಲಿ ಮೊಟ್ಟಮೊದಲು ಗಣನೆಗೆ ಬರುತ್ತಾನೆ. ಈ ಮಣ್ಣಿನ ಸಾರ ಅವನು. ಈ ಭೂಮಿ ವಾಸ್ತವವಾಗಿ ಅವನಿಗೇ ಸೇರಬೇಕಾದದ್ದು ಅಥವಾ ಸೇರಬೇಕಾಗಿತ್ತು. ಅದು ವ್ಯವಸಾಯ ಮಾಡದಿರುವ ಮಾಲೀಕನಿಗೋ ಜಮೀನುದಾರನಿಗೋ ಸೇರತಕ್ಕದ್ದಲ್ಲ. ನಾವು ಅಹಿಂಸಾತ್ಮಕ ಮಾರ್ಗಗಳಿಂದ ಸ್ವಾತಂತ್ರ್ಯ ಪಡೆದಲ್ಲಿ ಪ್ರಜಾಸತ್ತಾತ್ಮಕ ಸ್ವರಾಜ್ಯ ಸ್ಥಾಪಿತವಾದೀತು. ಅದರಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ರಾಜಕೀಯ ಕ್ಷೇತ್ರವೂ ಸೇರಿ ರೈತನೇ ಅಧಿಕಾರ ಸ್ಥಾನಗಳಲ್ಲಿರಬೇಕೆಂಬುದರಲ್ಲಿ ನನಗೆ ಎಳ್ಳಷ್ಟೂ ಸಂಶಯವಿಲ್ಲ.
0: ಭಾಗ 9. ಅಹಿಂಸಾತ್ಮಕ ಸ್ವಾತಂತ್ರ್ಯಕ್ಕೆ ಆರ್ಥಿಕ ಸಮತೆಯೇ ಅತ್ಯಂತ ಮೂಲಭೂತ ನಿಯಮ. ಆರ್ಥಿಕ ಸಮತೆಗಾಗಿ ಶ್ರಮಿಸುವುದೆಂದರೆ ಬಂಡವಾಳ ಮತ್ತು ದುಡಿಮೆಗಳ ಮಧ್ಯೆ ಇರುವ ಸತತ ಪರಸ್ಪರ ಸಂಘರ್ಷದ ನಿರ್ಮೂಲನ. ಒಂದು ಕಡೆ ರಾಷ್ಟ್ರದ ಸಂಪತ್ತು ಸಮೃದ್ಧಿ ಎಲ್ಲವನ್ನು ಕೇಂದ್ರೀಕರಿಸಿಕೊಂಡಿರುವ ಅತ್ಯಲ್ಪ ಸಂಖ್ಯೆಯ ಶ್ರೀಮಂತ ವರ್ಗವನ್ನು ಸಾಮಾನ್ಯತೆಗೆ ಇಳಿಸುವುದು, ಮತ್ತೊಂದು ಕಡೆ ಅರೆಹೊಟ್ಟೆಯ ಅರೆನಗ್ನರಾದ ಜನಕೋಟಿಯ ಜೀವನ ಮಟ್ಟವನ್ನು ಮೇಲೇರಿಸುವುದು ನಮ್ಮ ಪ್ರಯತ್ನವಾಗಬೇಕು. ಎಲ್ಲಿಯವರೆಗೆ ಶ್ರೀಮಂತರಿಗೂ ಹಸಿದ ಜನಕೋಟಿಗೂ ಮಧ್ಯೆ ಇರುವ ಅಗಾಧ ಅಂತರದ ಕಂದರ ಉಳಿದೇ ಇರುವುದೋ ಅಲ್ಲಿಯವರೆಗೆ ಒಂದು ಅಹಿಂಸಾತ್ಮಕ ರಾಜ್ಯ ವ್ಯವಸ್ಥೆ ಅಸಾಧ್ಯವೆನ್ನುವುದು ಸ್ಪಷ್ಟ. ಭಾರತದ ಸ್ವತಂತ್ರ ರಾಜ್ಯದಲ್ಲಿ ಈಗಿನ ದೆಹಲಿಯಲ್ಲಿರುವ ಅರಮನೆಗಳಿಗೂ, ಬಡತನದ ಬೇಗೆಯಲ್ಲಿ ನರಳುವ ದುಡಿಮೆಗಾರರ ದರಿದ್ರ ಗುಡಿಸಲುಗಳಿಗೂ ಇರುವ ವಿರೋಧಾಭಾಸ ಎಂದಿಗೂ ನಿಲ್ಲಲಾರದು. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಶ್ರೀಮಂತರಿಗಿರುವಷ್ಟೇ ಬದುಕಿ ಬಾಳುವ ಅಧಿಕಾರ ಬಡವರಿಗೂ ಇರುತ್ತದೆ.
2: ಈ ಭಾಗವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
3: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
0: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ವಚನ ವಿಹಾರ ಕಾರ್ಯಕ್ರಮವನ್ನ ಕೇಳಿಸಿಕೊಂತ ಇರುವಂತಹ ಎಲ್ಲ ಬಾನುಲಿ ಕೇಳುಗರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಗಾಯತ್ರಿ ಅವರು ವಚನ ಸಾಹಿತ್ಯದಲ್ಲಿ ಪ್ರಮುಖರೆನಿಸಿಕೊಂಡಂತಹ ಸರ್ವಜ್ಞರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ
12: ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಸರ್ವಜ್ಞರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
13: ಸರ್ವಜ್ಞನೆಂಬುವನು ಗರ್ವದಿಂದಾದವನೇ. ಸರ್ವರೊಳು ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಂತಹ ನಯ ವಿನಯ, ಅಹಂಕಾರದ ಸುಳಿವೇ ಇಲ್ಲ. ಗುರುಕುಲದಲ್ಲಿ ಕಲಿತ ವಿದ್ಯೆ ಇವನದಲ್ಲ, ಒಂದೆಡೆ ನಿಂತವನಲ್ಲ. ಊರಿಂದ ಊರಿಗೆ ತಿರುಗಾಡುತ್ತಾ ಸಾಮಾನ್ಯ ಜನರೊಂದಿಗೆ ಬೆರೆಯುತ್ತಾ ಅವರ ಕಷ್ಟ ಸುಖಕ್ಕೆ ಕಿವಿಯಾಗಿ ನಿಲ್ಲುವನು. ಸಮಾಜದ ಅಂಕುಡೊಂಕುಗಳನ್ನು ಗಮನಿಸುತ್ತಾ ನಿರ್ಭೀತಿಯಿಂದ ಅದಕ್ಕೆ ಪರಿಹಾರ ಸೂಚಿಸುವನು. ಈ ತ್ರಿಪದಿಗಳ ಭಾಷೆ ಜನಸಾಮಾನ್ಯರ ಆಡುಭಾಷೆಯಲ್ಲಿ ಇರುವುದರಿಂದ ಈ ತ್ರಿಪದಿಗಳು ಎಲ್ಲರ ನಾಲಿಗೆಯ ಮೇಲೂ ಗಾದೆ ಮಾತುಗಳಂತೆ ಸಲೀಸಾಗಿ ಹರಿದಾಡುತ್ತವೆ. ಈ ಅಪರೂಪದ ಸಂತನ ಹುಟ್ಟೂರನ್ನು ನೋಡಲು ತುದಿಗಾಲಲ್ಲಿ ನಿಂತಿದ್ದೆ. ತಿರುಗಾಟದಲ್ಲಿ ವಿಶೇಷವಾದ ಆಸಕ್ತಿ ಇರುವ ನನ್ನವರೊಡನೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನಲ್ಲಿರುವ ಅಬಲೂರಿಗೆ ಹೊರಟಿತ್ತು ನಮ್ಮ ಸವಾರಿ. ಕೂಗಲ್ ಗೆಳೆಯನಿದ್ದ ದಾರಿ ತೋರಲು ಹಿರೇಕೆರೂರಿನಿಂದ ಅಬಲೂರಿನೆಡೆ ತಿರುಗಿದಾಗ ಸರ್ಕಲಿನ ಮಧ್ಯೆ ಇದ್ದ ಒಂದು ಮಂಟಪ ಕಣ್ಣಿಗೆ ಬಿತ್ತು. ಬೋಳಿಸಿದ ಮಂಡೆ, ಮೈಮೇಲೊಂದು ತುಂಡು ಬಟ್ಟೆ, ಕೈಲೊಂದು ಬಟ್ಟಲು ಹಿಡಿದು ನಿಂತಿದ್ದ ಸರ್ವಜ್ಞ. ನಾವು ಸರ್ವಜ್ಞನ ಹುಟ್ಟೂರನ್ನು ತಲುಪಿದಾಗ ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದ. ಕಿರಿದಾದ ರಸ್ತೆಗಳು, ರಸ್ತೆಯ ಬದಿಯ ನಳದ ನೀರಿನಡಿ ಹೆಣ್ಣು ಮಕ್ಕಳು ಪಾತ್ರೆ ತೊಳೆಯುತ್ತಾ ಬಟ್ಟೆ ಒಗೆಯುತ್ತಾ ಇದ್ದರು. ವಯಸ್ಸಾದ ಕೆಲವರು ಜೋಳ ಒಣಮೆಣಸಿನಕಾಯಿ ಹರಡುತ್ತಾ ಕೂತಿದ್ದರು. ಕೊಕೊ ಕೊಕೋ ಎಂದು ಕೂಗುತ್ತಾ ಹುಳ ಹುಪ್ಪಟೆ ಅರಸುತ್ತಿದ್ದ ಕೋಳಿಗಳು ಹಾಗೂ ಬಿಸಿಲನ್ನು ಕಾಯಿಸುತ್ತಾ ರಸ್ತೆಯ ಮೇಲೆ ಮಲಗಿದ್ದ ಬೀದಿ ನಾಯಿಗಳು. ಒಮ್ಮೆ ಜೋರಾಗಿ ಗಾಳಿ ಬೀಸಿದಾಗ ರಸ್ತೆಯ ಮೇಲಿನ ಧೂಳು ಕಣ್ಣು ಮೂಗು ಬಾಯಿಯೊಳಗೆಲ್ಲ ತುಂಬಿತ್ತು. ಇದನ್ನೆಲ್ಲ ನೋಡುತ್ತಾ ಸಾಗಿದ್ದ ನಮಗೆ ಸರ್ವಜ್ಞನ ಕಾಲಕ್ಕೇ ಹೋದ ಅನುಭವವಾಗಿತ್ತು. ಸುಡು ಬಿಸಿಲಿನಲ್ಲಿ ಹೊರಟವರು ಸೋಮೇಶ್ವರ ದೇಗುಲಕ್ಕೆ ತಲುಪಿದೆವು. ಸರ್ವಜ್ಞ ಹುಟ್ಟಿದ್ದ ಮನೆ ಯಾವುದು ಎಂದು ಅಲ್ಲಿದ್ದ ಸ್ಥಳೀಯನೊಬ್ಬನನ್ನು ಕೇಳಿದಾಗ ಅವನು ಪಕ್ಕದಲ್ಲಿದ್ದ ಖಾಲಿ ಜಾಗ ತೋರಿಸಿ, ಇದೇ ಸರ್ವಜ್ಞ ಹುಟ್ಟಿದ ಮನೆ, ಈಗ ಬಿದ್ದು ಹೋಗಿದೆ, ಮಕ್ಕಳು ಅಲ್ಲಿ ಆಟವಾಡುತ್ತಿರುತ್ತಾರೆ, ಅವರ ತಲೆಯ ಮೇಲೆ ಅಳಿದುಳಿದ ಅವಶೇಷಗಳು ಬಿದ್ದರೆ ಕಷ್ಟ ಎಂದು ಮನೆಯನ್ನು ಸಂಪೂರ್ಣ ಕೆಡವಲಾಗಿದೆ ಎಂದನು. ನಾವು ಪೆಚ್ಚಾಗಿ ನಿಂತೆವು. ಸರ್ವಜ್ಞನ ಮನೆಯ ಎದುರಿಗೆ ಸ್ಮಾರಕವೊಂದನ್ನು ಕಟ್ಟಲಾಗಿತ್ತು. ಕಪ್ಪು ಗ್ರಾನೈಟ್ ಶಿಲೆಯಿಂದ ನಿರ್ಮಿಸಲಾಗಿದ್ದ ಸರ್ವಜ್ಞನ ಮೂರ್ತಿ, ಪೀಠದ ಸುತ್ತಲೂ ಕೆತ್ತಲಾಗಿರುವ ಸರ್ವಜ್ಞನ ವಚನಗಳು, ಈ ತ್ರಿಪದಿಗಳನ್ನು ಓದುತ್ತಾ ನಿಂತವಳಿಗೆ ಈ ಸ್ಮಾರಕದ ಸುತ್ತಲೂ ಬೆಳೆದಿದ್ದ ಮುಳ್ಳು ಕಂಟಿಗಳು, ಸುತ್ತಲೂ ಇದ್ದ ತಂತಿ ಬೇಲಿಯ ಮೇಲೆ ಒಣಗಲು ಹಾಕಿದ್ದ ಬಟ್ಟೆ ಬರೆ ಕಂಡು ತುಂಬ ಬೇಸರವಾಗಿತ್ತು. ಗ್ರಾಮಸ್ಥರು ಮೂರ್ತಿಯ ಸುತ್ತ ಸ್ವಚ್ಛತೆಯನ್ನು ಕಾಪಾಡಬಹುದಿತ್ತು. ಬೇಲಿಯ ಮೇಲೆ ಹರಡಿದ್ದ ಬಟ್ಟೆಗಳನ್ನು ತಮ್ಮ ಮನೆಗಳ ಮುಂದೆಯೇ ಹಾಕಬಹುದಿತ್ತು. ಕಾಂಪೌಂಡಿನೊಳಗೆ ಒಂದೆರಡು ಚಂದದ ಹೂಗಿಡಗಳನ್ನು ನೆಟ್ಟು ಆ ಪೀಠದ ಸೊಬಗನ್ನು ಹೆಚ್ಚಿಸಬಹುದಿತ್ತು. ಇಂತಹ ಅಪರೂಪದ ಸಂತನ ಕಾಲ ಹಾಗೂ ಜೀವನದ ಬಗ್ಗೆ ನಿಖರವಾಗಿ ತಿಳಿದಿಲ್ಲ. ಸೋಮೇಶ್ವರ ದೇಗುಲದ ಪೂಜಾರಿ ನಮ್ಮನ್ನು ದೇಗುಲದೊಳಗೆ ಕರೆದು ದೇವರಿಗೆ ಮಂಗಳಾರತಿ ಬೆಳಗಿ ತೀರ್ಥ ಪ್ರಸಾದ ಕೊಟ್ಟು ದೇಗುಲದ ಬದಿಯಲ್ಲಿದ್ದ ಮಂಟಪವನ್ನು ತೋರಿಸಿ, ಇಲ್ಲಿ ಸರ್ವಜ್ಞ ಹುಟ್ಟಿದ ಮನೆಯಿತ್ತು, ಅದು ಶಿಥಿಲಾವಸ್ಥೆಯಲ್ಲಿದ್ದುದರಿಂದ ಅದನ್ನು ಕೆಡವಿ ಮಂಟಪವನ್ನು ಕಟ್ಟಲಾಗಿದೆ ಎಂದು ಹೇಳಿದನು. ಮಂಟಪದ ಮಧ್ಯೆ ಸರ್ವಜ್ಞನ ಮೂರ್ತಿಯ ಜೊತೆಗೆ ಅವನ ತಂದೆ ಬಸವರಸ ಹಾಗೂ ಹೆತ್ತಮ್ಮ ಕುಂಬಾರಮಾಳೆ ಸಾಕುತಾಯಿ ಮಲ್ಲಮ್ಮನ ಮೂರ್ತಿಗಳೂ ಇದ್ದವು. ಮಂಟಪದ ಕೆಳಬದಿಯಲ್ಲಿ ಕೆತ್ತಲಾಗಿರುವ ತ್ರಿಪದಿಗಳು ಅರೆಬರೆ ಮಾಸಿ ಹೋಗಿದ್ದವು. ಮಂಟಪದ ಸುತ್ತಲೂ ಮುಳ್ಳು ಗಿಡಗಳು ಕಾಂಗ್ರೆಸ್ ಬೆಳೆ ಧಾರಾಳವಾಗಿ ಬೆಳೆದಿತ್ತು. ಇದನ್ನೆಲ್ಲ ನೋಡಿದವಳಿಗೆ ಸರ್ವಜ್ಞನ ತ್ರಿಪದಿಯೊಂದು ನೆನಪಾಗಿತ್ತು. ಕಳ್ಳರಿಗೆ, ಸುಳ್ಳರಿಗೆ, ಡೊಳ್ಳರಿಗೆ, ಡೊಂಬರಿಗೆ ಕೊಡುವರಲೆ, ಧರ್ಮಕ್ಕೆ ಎಳ್ಳಷ್ಟೂ ಕೊಡರು ಸರ್ವಜ್ಞ.
12: ಗಾಯತ್ರಿಯವರು ಸರ್ವಜ್ಞರ ಹುಟ್ಟೂರಿಗೆ ಭೇಟಿ ನೀಡಿ ಅಲ್ಲಿಯ ಇಡೀ ಚಿತ್ರಣವನ್ನ ನಮಗೆ ಚಿತ್ರಿಸಿದ್ರು. ಅಂದ್ರೆ 16ನೇ ಶತಮಾನದಲ್ಲಿ ಬದುಕಿ ಬಾಳಿದಂತಹ ತ್ರಿಪದಿ ಬ್ರಹ್ಮ ಸರ್ವಜ್ಞರ ಊರಲ್ಲಿ ಸರ್ವಜ್ಞರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಂತಹ ಇವರು ಸಾಕಷ್ಟು ವಿಚಾರಗಳನ್ನ ನಮಗೂ ಸಹ ತಿಳಿಸಿದ್ರು. ಹಾಗೆ ತ್ರಿಪದಿ ಬ್ರಹ್ಮ ಎಂದನೇ ಕರೆಸ್ಕೊಂಡಂತಹ ಅವರ ವಿಚಾರಗಳನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸರ್ವಜ್ಞರ ವಚನಗಳ ಕುರಿತು ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಗಾಯತ್ರಿ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಹುಟ್ಟೂರಿಗೆ ಭೇಟಿ ನೀಡಿದ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಈಗ ಅವರ ವಚನಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಸರ್ವಜ್ಞನ ಜನ್ಮನಾಮ ಪುಷ್ಪದತ್ತ, ಅಂಕಿತ ನಾಮ ಸರ್ವಜ್ಞ. ಇವನು ತನ್ನ ತ್ರಿಪದಿಗಳಲ್ಲಿ ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಧಾರ್ಮಿಕ ವಲಯಗಳಲ್ಲಿನ ಸಮಸ್ಯೆಗಳನ್ನು ನಮ್ಮ ಮುಂದಿಡುತ್ತಾನೆ. ಸುಖಿ ಕುಟುಂಬದ ಬಗ್ಗೆ ಇರುವ ಸರ್ವಜ್ಞನ ವಚನವೊಂದನ್ನು ಕೇಳೋಣ ಬನ್ನಿ. ಬೆಚ್ಚನೆಯ ಮನೆಯಾಗಿ, ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯ ನರಿವ ಸತಿಯಾಗಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಮನೆಯು ನಂದಗೋಕುಲದಂತಿರಲು ಬೇಕಾದ ಸೂತ್ರವನ್ನು ಎಷ್ಟು ಸರಳವಾಗಿ ಕವಿಯು ಹೇಳುತ್ತಾನಲ್ಲವೇ. ಮೇಲ್ಜಾತಿ ಕೀಳ್ಜಾತಿ ಎನ್ನುತ್ತಾ ಹೊಲೆಯರನ್ನು ಗಾವುದ ದೂರವೇ ಇಡುವ ಮೇಲ್ವರ್ಗದವರಿಗೆ ಸರ್ವಜ್ಞ ಹಾಕುವ ಪ್ರಶ್ನೆಗಳು ಎಷ್ಟು ಅರ್ಥಪೂರ್ಣವಾಗಿವೆ ನೋಡೋಣ ಬನ್ನಿ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಸಾಲವನ್ನು ಪಡೆದ ಅದೆಷ್ಟೋ ಜನ ಸಾಲವನ್ನು ತೀರಿಸಲಾರದೆ ಆತ್ಮಹತ್ಯೆಗೆ ಶರಣಾಗುವುದನ್ನು ನಾವು ನಿತ್ಯ ಮಾಧ್ಯಮಗಳಲ್ಲಿ ನೋಡಿ ಸಂಕಟ ಪಡುತ್ತೇವಲ್ಲವೇ. ಅಂತಹವರಿಗೆ ಕಿವಿ ಮಾತೊಂದನ್ನು ಹೇಳುತ್ತಾನೆ ಸರ್ವಜ್ಞ. ಸಾಲವನ್ನು ಕುಂಬಾಗ ಹಾಲು ಹಣ್ಣುಂಡಂತೆ, ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸತ್ಯ ಶುದ್ಧ ಕಾಯಕ ಮಾಡುತ್ತಾ, ದಾನ ಧರ್ಮ ಮಾಡುತ್ತಾ, ಉತ್ತಮವಾದ ಜೀವನ ನಡೆಸಲು ಒಂದು ಸಲಹೆಯನ್ನು ನೀಡುತ್ತಾನೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನೆ ಬೇಡ ಮುಂದೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಇನ್ನು ಧಾರ್ಮಿಕ ಜೀವನದ ಬಗ್ಗೆ ಇರುವ ವಚನದಲ್ಲಿ ಬರುವ ಸಾಲುಗಳನ್ನು ನೋಡೋಣ ಬನ್ನಿ. ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವ ಜಂಗಮಕ್ಕೆ, ವಂಚಿಸದ ಭಕ್ತರಿಗೆ ಅನಘ ಪದ ಬಹುದು ಸರ್ವಜ್ಞ. ಸರ್ವಜ್ಞನ ತ್ರಿಪದಿಗಳು ಜನರ ಬಾಯಲ್ಲಿ ಗಾದೆ ಮಾತುಗಳಾಗಿ ನೆಲೆ ನಿಂತಿವೆ. ಆಡು ಮುಟ್ಟಿದ ಸೊಪ್ಪಿಲ್ಲ ಎನ್ನುವ ಕನ್ನಡದ ನಾಣ್ಣುಡಿಯಂತೆ ಸರ್ವಜ್ಞನು ಎಲ್ಲ ಕ್ಷೇತ್ರಗಳಲ್ಲಿಯ ಓರೆ ಕೋರೆಗಳನ್ನು ತಿದ್ದುವ ಯತ್ನವನ್ನು ಮಾಡುತ್ತಾನೆ. ಸಾಮಾಜಿಕ ಸುಧಾರಣೆ, ಮಾನವೀಯ ಮೌಲ್ಯಗಳು, ಸಾರ್ವಕಾಲಿಕ ಸತ್ಯ, ಧಾರ್ಮಿಕ ಚಿಂತನೆಗಳು, ಆರ್ಥಿಕ ಸ್ಥಿರತೆ ಮುಂತಾದ ವಿಷಯಗಳನ್ನು ನಮ್ಮ ಮುಂದಿಡುತ್ತಾನೆ. ಗೊಡ್ಡು ಸಂಪ್ರದಾಯಗಳ ಟೀಕೆ, ದೀನ ದಲಿತರ ಮೇಲಿನ ಶೋಷಣೆಯನ್ನು ಖಂಡಿಸುತ್ತಾ ಮೌಢ್ಯತೆಗಳಿಗೆ ಬಲಿಯಾಗುವ ಜನಸಾಮಾನ್ಯರಿಗೆ ದಾರಿದೀಪವಾಗುತ್ತಾನೆ. ದೇವರ ಹೆಸರಿನಲ್ಲಿ ಲೂಟಿ ಮಾಡುವ ಹಾಗೂ ಭಕ್ತಿಗಿಂತ ಭಯವನ್ನೇ ಮನಸ್ಸಿನೊಳಗೆ ತುರುಕಿ ಧರ್ಮವನ್ನು ಉದ್ಯಮವನ್ನಾಗಿ ಮಾರ್ಪಡಿಸುವರ ಬಗ್ಗೆ ಕಟುವಾಗಿ ಟೀಕಿಸುತ್ತಾನೆ. ಈ ಸಮಾಜವನ್ನು ಸುಧಾರಿಸಲು ಪ್ರತಿಮೆ, ಉಪಮೆ, ರೂಪಕಗಳ ಮೂಲಕ ಸಣ್ಣ ಸಣ್ಣ ಹಣತೆಗಳನ್ನು ಹಚ್ಚಿಟ್ಟು ಆದರ್ಶ ಸಮಾಜವನ್ನು ರೂಪಿಸಲು ನಿರಂತರ ಪ್ರಯತ್ನವನ್ನು ಮಾಡುತ್ತಾನೆ. ಸರಳ ನಿರೂಪಣೆ ಹಾಗೂ ಜಾನಪದ ಸೊಗಡುಳ್ಳ ಈ ತ್ರಿಪದಿಗಳು ನಮ್ಮ ಅಂತರಂಗವನ್ನು ಸೆಳೆದು ಬಿಡುತ್ತವೆ. ಇವನ ನೇರ ದಿಟ್ಟ ವೈಚಾರಿಕ ನಿಲುವು ಎಂತಹವರ ಮನವನ್ನು ಸೆಳೆಯುವುದು. ಎಲ್ಲರ ಬಾಯಲ್ಲೂ ಸರ್ವಜ್ಞನ ತ್ರಿಪದಿಗಳನ್ನು ಕೇಳಬಹುದಾದರೂ ಸರ್ವಜ್ಞನ ಹುಟ್ಟೂರಾದ ಅಬಲೂರಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ಕವಿಯ ಸ್ಮಾರಕ ನೋಡಿ ಬೇಸರವಾಯಿತು. ಇರಲಿ, ಸರ್ವಜ್ಞನಿಗೆ ಯಾವುದೇ ಪ್ರಶಸ್ತಿ ಬೇಕಾಗಿರಲಿಲ್ಲ, ಯಾವುದೇ ಸ್ಮಾರಕದ ಆಶಯವಿರಲಿಲ್ಲ. ಆಶುಕವಿಯಾದ ಸರ್ವಜ್ಞ ಜನರ ಬದುಕನ್ನು ಸಹನೀಯಗೊಳಿಸಲು ನಿರಂತರವಾಗಿ ಶ್ರಮಿಸಿದ ಸತ್ಯ ಇವನ ತ್ರಿಪದಿಗಳಲ್ಲಿ ಗೋಚರಿಸುವುದು.
2: ಸರ್ವಜ್ಞರ ಕುರಿತಾದಂತಹ ವಚನಗಳನ್ನ ಗಾಯತ್ರಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ಸರ್ವಜ್ಞರ ವಚನಗಳು ಪ್ರಸ್ತುತ ಸಮಾಜಕ್ಕೆ ಹಿಡಿದಂತಹ ಕನ್ನಡಿ ಇದ್ದಂತೆ. ಎಷ್ಟೊಂದು ಅರ್ಥಗರ್ಭಿತವಾದಂತಹ ತ್ರಿಪದಿಗಳಲ್ಲಿ ಸರ್ವಜ್ಞರು ವಚನಗಳನ್ನ ರಚಿಸಿದ್ದಾರೆ ಎಂಬುದನ್ನ ಗಾಯತ್ರಿಯವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಸರ್ವಜ್ಞರ ವಿಚಾರಧಾರೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಗಾಯತ್ರಿ ಅವರು ಸರ್ವಜ್ಞರ ವಚನಗಳ ಕುರಿತಾಗಿ, ಹಾಗೆ ಸರ್ವಜ್ಞರ ಹುಟ್ಟೂರಿಗೆ ಭೇಟಿ ನೀಡಿದ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬರ್.
3: ತನ್ನ ದೋಷವ ನೂರು ಬೆನ್ನ ಹಿಂದಕ್ಕಿಟ್ಟು ಅನ್ಯರೊಂದಕ್ಕೆ ಹುಲಿಯಪ್ಪ ಮಾನವನು ಕುನ್ನಿಯಲ್ಲೇನು ಸರ್ವಜ್ಞ. ತನ್ನ ದೋಷವ ನೂರು ಬೆನ್ನ ಹಿಂದಕ್ಕಿಟ್ಟು ಅನ್ಯರೊಂದಕ್ಕೆ ಹುಲಿಯಪ್ಪ ಮಾನವನು ಕುನ್ನಿಯಲ್ಲೇನು ಸರ್ವಜ್ಞ. ತನ್ನಲ್ಲಿರುವ 100 ದೋಷಗಳನ್ನು ಮುಚ್ಚಿಟ್ಟು ಬೇರೆಯವರ ಸಣ್ಣ ಪುಟ್ಟ ದೋಷಗಳನ್ನು ಎಣಿಸುತ್ತಾ ಹುಲಿಯಂತೆ ಆಕ್ರಮಣ ಮಾಡುವನು ನಾಯಿ ಕುನ್ನಿಗಿಂತಲೂ ಕಡೆ ಎನ್ನುವನು ಸರ್ವಜ್ಞ. ಈ ತ್ರಿಪದಿಯ ವಿಶ್ಲೇಷಣೆಗೆ ಮೊದಲು ಉತ್ತರ ಕರ್ನಾಟಕದವರ ಕನ್ನಡದ ಜನಜನಿತವಾದ ನುಡಿಗಟ್ಟೊಂದು ನೆನಪಿಸಿಕೊಳ್ಳೋಣ. ತಮ್ಮ ಎಲ್ಲಿಯಾಗೆ ಕತ್ತೆ ಸತ್ತು ಬಿದ್ದಿದೆ, ಮಂದಿ ಎಲ್ಲಿಯಾಗಿನ ನೊಣ ಝಾಡಿಸ್ತಾರ. ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಇಂತಹವರ ಪರಿಚಯ ಎಲ್ಲರಿಗೂ ಇರುವುದು ಸರ್ವೇ ಸಾಮಾನ್ಯ. ನಾವು ದಿನನಿತ್ಯ ಓದುವ ವಾರ್ತಾಪತ್ರಿಕೆಗಳಲ್ಲಿ, ತಪ್ಪದೆ ನೋಡುವ ಟಿವಿಯಲ್ಲಿ ಇಂತಹ 10 ಹಲವಾರು ಪ್ರಸಂಗಗಳು ಕಣ್ಣ ಮುಂದೆ ತೇಲಿ ಬರುತ್ತವೆ. ಬಹಳಷ್ಟು ಮಂದಿ ಪರಸ್ಪರ ಕೆಸರೆರಚಾಟ ಮಾಡುವುದನ್ನು ನೋಡುತ್ತಾ ಜನಸಾಮಾನ್ಯರು ಮೂಕ ಪ್ರೇಕ್ಷಕರಾಗಿ ನಿಂತು ಬಿಡುತ್ತಾರೆ. ಮನಃಶಾಸ್ತ್ರಜ್ಞರು ಇಂತಹ ವರ್ತನೆಯನ್ನು ಹಲವು ರೀತಿ ಅರ್ಥೈಸುತ್ತಾರೆ. ಒಮ್ಮೊಮ್ಮೆ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಲು ಅವರ ದೋಷಗಳನ್ನು ಎಲ್ಲರ ಮುಂದೆ ಬಿಚ್ಚಿಡುವವರು, ಕೆಲವೊಮ್ಮೆ ತನ್ನಲ್ಲಿರುವ ಅಸಂಖ್ಯಾತ ದೋಷಗಳನ್ನು ಮರೆಮಾಚಲು ಹೂಡುವ ತಂತ್ರವೂ ಆಗಿದೆ. ಮತ್ತು ಕೆಲವು ಬಾರಿ ಪರರ ಉನ್ನತಿಯನ್ನು ಸಹಿಸಲಾರದೆ ಅವರಲ್ಲಿರುವ ಹುಳುಕುಗಳನ್ನು ಹೆಕ್ಕಿ ತೆಗೆದು ಅವರ ತೇಜೋವಧೆ ಮಾಡುವ ಕುತಂತ್ರವೂ ಆಗಿದೆ. ತಮ್ಮ ಎದುರಾಳಿಗಳ ಮುಂದೆ ಹುಲಿಯಂತೆ ಗರ್ಜಿಸುವವರು ವೀರರೂ ಅಲ್ಲ, ಶೂರರೂ ಅಲ್ಲ. ಇವರು ನಾಯಿ ಕುನ್ನಿಗಳೇ ಸರಿ ಎಂದೆನ್ನುತ್ತಾನೆ ಸರ್ವಜ್ಞ. ನಮಗೆಲ್ಲ ಚಿರಪರಿಚಿತವಾಗಿರುವ ಒಂದು ಪ್ರಸಂಗವನ್ನು ಮೆಲುಕು ಹಾಕೋಣ ಬನ್ನಿ. ಒಂದು ಊರು, ಆ ಊರ ಹೊರಗಿನ ಮರವೊಂದಕ್ಕೆ ಒಬ್ಬ ಬಡಪಾಯಿ ಹೆಣ್ಣನ್ನು ಹಗ್ಗದಿಂದ ಬಂಧಿಸಿದ್ದರು. ಅವಳು ಸುತ್ತಲೂ ನಿಂತ ಗಂಡಸರು ಅವಳನ್ನು ಹೀನಾಯವಾಗಿ ಬೈಯುತ್ತಾ ಅವಮಾನಿಸುತ್ತಾ ಅವಳೆಡೆಗೆ ಕಲ್ಲುಗಳನ್ನು ಬೀಸುತ್ತಿದ್ದರು. ಅವಳ ಶರೀರದಿಂದ ರಕ್ತ ಒಸರುತ್ತಿತ್ತು. ಅವಳು ನೋವಿನಿಂದ ಚೀರುತ್ತಿದ್ದಳು. ಆಗ ಅದೇ ಹಾದಿಯಲ್ಲಿ ತನ್ನ ಅನುಚರರೊಂದಿಗೆ ಸಾಗುತ್ತಿದ್ದ ಪೈಗಂಬರರು ಜನರನ್ನು ತಡೆದು ಆ ಹೆಣ್ಣನ್ನು ಅಮಾನವೀಯವಾಗಿ ಹಿಂಸಿಸುತ್ತಿದ್ದ ಕಾರಣವನ್ನು ಕೇಳಿದರು. ಅವರು, ಇವಳು ವೇಶ್ಯೆ, ಕುಲಟೆ, ಮಾನಗೆಟ್ಟವಳು, ತನ್ನ ದುರ್ನಡತೆಯಿಂದ ಇಡೀ ಊರನ್ನೇ ಹಾಳು ಮಾಡುತ್ತಿದ್ದಾಳೆ, ಕಲ್ಲೇಟಿನಿಂದ ಸಾಯಿಸುವುದೇ ಈ ಪಾಪಿಗೆ ತಕ್ಕ ಶಿಕ್ಷೆ ಎಂದು ಉತ್ತರಿಸುವರು. ಆಗ ಪೈಗಂಬರರು, ನೀವು ಹೇಳುವುದು ಸರಿಯೇ, ಆದರೆ ನನ್ನದೊಂದು ಷರತ್ತಿದೆ. ಅವಳೆಡೆಗೆ ಕಲ್ಲು ಬೀಸುವ ಮೊದಲು ನಿಮ್ಮ ನಿಮ್ಮ ಅಂತರಂಗವನ್ನು ಪರೀಕ್ಷಿಸಿಕೊಳ್ಳಿ. ಯಾರು ಒಂದೂ ಪಾಪವನ್ನು ಮಾಡಿಲ್ಲವೋ ಅವರು ಮಾತ್ರ ಅವಳನ್ನು ಹಿಂಸಿಸಲು ಮುಂದೆ ಬನ್ನಿ. ಒಂದರೆ ಕ್ಷಣದಲ್ಲಿ ಅಲ್ಲಿದ್ದ ಗುಂಪು ಕರಗಿ ಮಾಯವಾಯಿತು. ಒಂದೂ ಪಾಪವನ್ನು ಮಾಡದೇ ಇರುವವ ಅಲ್ಲಿ ಯಾರೂ ಇರಲೇ ಇಲ್ಲ. ಇನ್ನೊಬ್ಬರ ದೋಷಗಳನ್ನು ಎಣಿಸುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಡತೆಯನ್ನು ಪರಾಮರ್ಶಿಸಿಕೊಳ್ಳುವುದು ಒಳಿತು. ಮತ್ತೊಬ್ಬರ ಕಡೆಗೆ ಬೆರಳು ತೋರಿಸುವಾಗ ನೆನಪಿರಲಿ, ಒಂದು ಬೆರಳು ಮಾತ್ರ ಅವರೆಡೆಗೆ ಚಾಚಿದ್ದರೆ ಉಳಿದ 4 ಬೆರಳು ನಮ್ಮೆಡೆಗೆ ಬಾಗಿರುತ್ತವೆ. ಇಂಗ್ಲಿಷಿನ ಒಂದು ಗಾದೆಯನ್ನು ಉಲ್ಲೇಖಿಸೋಣವೇ, ಮತ್ತೊಬ್ಬರನ್ನು ಅಪಹಾಸ್ಯ ಮಾಡಿ ಅವಮಾನಿಸಿದರೆ ಅದೇ ನರಕ, ಆದರೆ ಎಲ್ಲರೊಂದಿಗೆ ನಗುನಗುತ್ತಾ ಬಾಳಿದರೆ ಅದೇ ಸ್ವರ್ಗ. ಎಂತಹ ಉತ್ತಮವಾದ ಸಂದೇಶವಲ್ಲವೇ ಎರಡನೆಯ ತ್ರಿಪದಿ. ಒಡಲ ನಡಗಿದೆ ವಿದ್ಯೆ ನಡೆದೊಡನೆ ಬರುತ್ತಿರಲು, ಒಡ ಹುಟ್ಟಿದವರು ಕಳ್ಳರು ನೃಪರೆಂದು ಪಡೆಯರದನೆಂದ ಸರ್ವಜ್ಞ. ಒಡಲ ನಡಗಿದೆ ವಿದ್ಯೆ ನಡೆದೊಡನೆ ಬರುತ್ತಿರಲು, ಒಡ ಹುಟ್ಟಿದವರು ಕಳ್ಳರು ನೃಪರೆಂದೂ ಪಡೆಯರದನೆಂದ ಸರ್ವಜ್ಞ. ಕಲಿತ ವಿದ್ಯೆಯು ನಮ್ಮಲ್ಲಿಯೇ ಅಡಕವಾಗಿರುವುದು, ನಮ್ಮ ಬದುಕಿನುದ್ದಕ್ಕೂ ನಮ್ಮೊಂದಿಗೇ ಇರುವುದು. ಒಡ ಹುಟ್ಟಿದವರು ಕಳ್ಳರು ಅರಸರು ಯಾರೂ ವಿದ್ಯೆ ಎಂಬ ಸಂಪತ್ತನ್ನು ಅಪಹರಿಸಲಾರರು. ಅರಿವೇ ಗುರು ಈ ನುಡಿಗಟ್ಟನ್ನು ಕೇಳದವರಾರು? ನಮ್ಮ ಬದುಕನ್ನು ಸುಸಂಸ್ಕೃತಗೊಳಿಸಿ ಹಸನು ಮಾಡುವುದು ವಿದ್ಯೆ. ನಮ್ಮಲ್ಲಿರುವ ಪ್ರತಿಭೆ ಅರಳುವ ಮಾರ್ಗ ತೋರುವ ವಿದ್ಯೆ ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸುವುದು. ಆರ್ಥಿಕ ಸ್ವಾವಲಂಬನೆಗೆ ನಾಂದಿ ಹಾಡುವುದರ ಜೊತೆ ಜೊತೆಗೆ ಸಾಮಾಜಿಕ ಸ್ಥಾನಮಾನವನ್ನೂ ಹೆಚ್ಚಿಸುವುದು. ವಿದ್ಯೆಯಿಂದ ಆತ್ಮವಿಶ್ವಾಸ ಹೊಂದುವ ಜನಸಮೂಹದಿಂದ ಆತ್ಮನಿರ್ಭರ ಸಮಾಜದ ನಿರ್ಮಾಣವಾಗುವುದು. ವಿದ್ಯೆ ಎಂಬ ಸಂಪತ್ತನ್ನು ಗಳಿಸಿದ ಮಾನವ ಎಂದೆಂದಿಗೂ ಸಿರಿವಂತನಾಗಿಯೇ ಉಳಿಯುವನು. ಆಪತ್ಕಾಲದಲ್ಲಿ ಅವನಿಗೆ ನೆರವು ನೀಡುವ ವಿದ್ಯೆ ಎಂದಿಗೂ ಅವನ ಸಂಗ ತೊರೆಯುವುದಿಲ್ಲ. ಅವನ ಸುಖ ದುಃಖದಲ್ಲಿ ಆತ್ಮೀಯ ಗೆಳೆಯನಂತೆ ಜೊತೆಗಿರುವುದು. ಇದಕ್ಕೊಂದು ಜ್ವಲಂತ ಉದಾಹರಣೆ ಎಂದರೆ ವಿದ್ಯೆ ಗಳಿಸಿರುವ ಅನೇಕ ಭಾರತೀಯ ಸಂಜಾತರು ಇಂದು ವಿಶ್ವದ ಹಲವೆಡೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಪರರಾಷ್ಟ್ರಗಳ ಅಭಿವೃದ್ಧಿಗೂ ಕೈಜೋಡಿಸುತ್ತಿದ್ದಾರೆ. ರಾಜಮಹಾರಾಜರು ನಮ್ಮನ್ನಾಳುತ್ತಿದ್ದ ಕಾಲದಲ್ಲಿ ಅನರ್ಘ್ಯವಾದ ವಸ್ತುಗಳು ರಾಜನ ಸ್ವತ್ತು ಎಂಬ ಅಲಿಖಿತ ನಿಯಮ ರೂಢಿಯಲ್ಲಿತ್ತು. ಆದರೆ ವಿದ್ಯೆ ಎಂಬ ಅಲೌಕಿಕ ಅಮೂಲ್ಯವಾದ ರತ್ನವನ್ನು ಕಳ್ಳಕಾಕರು, ಒಡಹುಟ್ಟಿದವರು, ಅರಸರು ಅಪಹರಿಸಲು ಸಾಧ್ಯವಿಲ್ಲ ಎಂದು ಸರ್ವಜ್ಞ ಸಾರುತ್ತಾನೆ. ವಿದ್ಯೆ ಎಂಬ ಸಂಪತ್ತನ್ನು ಬೇರೆಯವರಿಗೆ ಹಂಚಿದಷ್ಟು ಅದು ದ್ವಿಗುಣಗೊಳ್ಳುವುದೇ ಹೊರತು ಕ್ಷೀಣಿಸುವುದಿಲ್ಲ. ವರ್ಗಭೇದ, ವರ್ಣಭೇದ, ಲಿಂಗಭೇದ, ಜಾತಿ ಪದ್ಧತಿ ಮುಂತಾದ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಇರುವ ಏಕೈಕ ಮಾರ್ಗ ವಿದ್ಯೆ ಎಂದು ಹಲವು ಸಮಾಜ ಸುಧಾರಕರು ಸಾರಿದರು. ಲಿಂಗ ತಾರತಮ್ಯ ಹೋಗಲಾಡಿಸಲು, ಹೆಣ್ಣು ಮಕ್ಕಳಿಗೆ ವಿದ್ಯೆ ಕಲಿಸಲು ಈಶ್ವರಚಂದ್ರ ವಿದ್ಯಾಸಾಗರರು, ಜ್ಯೋತಿರಾವ್ ಫುಲೆಯವರು ಅವಿರತ ಪ್ರಯತ್ನ ಮಾಡಿದರು. ದಲಿತರ ಉದ್ಧಾರಕ್ಕಾಗಿ ಅಂಬೇಡ್ಕರ್ ಅವರನ್ನು ವಿದ್ಯಾವಂತರನ್ನಾಗಿ ಮಾಡುವ ಪಣ ತೊಟ್ಟರು. ಫ್ರೆಡರಿಕ್ ಡಗ್ಲಾಸ್ ಎಂಬ ಬಾಲಕನೊಬ್ಬನ ಸಾಹಸಗಾಥೆಯನ್ನು ಕೇಳೋಣ ಬನ್ನಿ. ಗುಲಾಮನಾಗಿದ್ದ ಈ ಹುಡುಗನಿಗೆ ತನ್ನ ಬಾಲ್ಯದಲ್ಲೇ ವಿದ್ಯೆ ಕಲಿಯುವ ಬಯಕೆ ತೀವ್ರವಾಯಿತು. ತಾನು ಕೆಲಸ ಮಾಡುತ್ತಿದ್ದ ತೋಟದ ಮುಂದೆ ಹಾದು ಹೋಗುತ್ತಿದ್ದ ಶಾಲಾ ಮಕ್ಕಳಿಂದ ಅಕ್ಷರಗಳನ್ನು ಕಲಿಯತೊಡಗಿದ. ಬದಲಿಗೆ ತೋಟದಲ್ಲಿ ಬೆಳೆಯುತ್ತಿದ್ದ ಸೇಬು, ಚೆರ್ರಿ ಹಣ್ಣುಗಳನ್ನು ಮಕ್ಕಳಿಗೆ ನೀಡುತ್ತಿದ್ದ. ಈ ವಿಷಯ ಗೊತ್ತಾದ ತೋಟದ ಯಜಮಾನ ಹುಡುಗನನ್ನು ಬೇರೆಯವನಿಗೆ ಮಾರಿಬಿಟ್ಟ. ಅಮ್ಮನ ಬಳಿ ಇದ್ದ ಹುಡುಗ ಈಗ ಅಜ್ಜಿಯ ಬಳಿ ವಾಸಿಸತೊಡಗಿದ. ಅಲ್ಲಿದ್ದ ಸಹೃದಯ ಪಾದ್ರಿಯೊಬ್ಬನ ಬಳಿ ತನ್ನ ವಿದ್ಯೆ ಮುಂದುವರೆಸಿದ. ಕೆಲವೇ ತಿಂಗಳಲ್ಲಿ ಮತ್ತೊಬ್ಬ ಕ್ರೂರಿಯಾಗಿದ್ದ ಯಜಮಾನನಿಗೆ ಮಾರಾಟವಾದ ಹುಡುಗ ಎದೆಗುಂದಲಿಲ್ಲ. ತಾನು ಕಲಿತಿದ್ದ ಅಕ್ಷರಗಳನ್ನು ತನ್ನಂತೆಯೇ ಗುಲಾಮರಾಗಿದ್ದ ಹುಡುಗರಿಗೆ ಹೇಳಿಕೊಡತೊಡಗಿದ. ಕೆಲವೇ ತಿಂಗಳಲ್ಲಿ ಸುಮಾರು 40 ಮಕ್ಕಳಿಗೆ ಗುರುವಾದ. ಅವನು ಬೆಳೆದು ದೊಡ್ಡವನಾದಂತೆ ಅವನ ಕೀರ್ತಿಯೂ ಬೆಳೆಯತೊಡಗಿತು. ಅವನು ತನ್ನ ಹೋರಾಟವನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಹೋರಾಟ ನಡೆಸಿದಿದ್ದಲ್ಲಿ ಪ್ರಗತಿ ಅಸಾಧ್ಯ ಎಂಬ ಸತ್ಯವನ್ನು ಅರಿತನು. ಗುಡುಗು ಸಿಡಿಲು ಮಿಂಚು ಬಂದಲ್ಲಿ ಮಾತ್ರ ಮಳೆ ಸುರಿಯುವ ಹಾಗೆ ಎಂಬ ಸತ್ಯವನ್ನು ಅರಿತ ಹುಡುಗ ತನ್ನ ನಿರಂತರ ಹೋರಾಟದಿಂದ ಗುಲಾಮಿ ಪದ್ಧತಿಯನ್ನು ಅಳಿಸಿ ಹಾಕಿದ. ವಿದ್ಯೆ ಮುಕ್ತ ಮನಸ್ಸಿನಿಂದ ತಾರ್ಕಿಕವಾಗಿ ಆಲೋಚಿಸುವ ಶಕ್ತಿಯನ್ನು ನೀಡುತ್ತದೆ. ಬದುಕಿನುದ್ದಕ್ಕೂ ಉತ್ಸಾಹ, ಉಲ್ಲಾಸ ಹಾಗೂ ಜೀವಂತಿಕೆಯನ್ನು ತುಂಬುವುದು ವಿದ್ಯೆ. ವಿದ್ಯೆಯಿಂದ ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಜಾಗೃತಿ ಹಾಗೂ ಆರ್ಥಿಕ ಸುಧಾರಣೆ ಉಂಟಾಗುವುದು. ವಿದ್ಯಾವಂತ ಪ್ರಜೆಗಳಿಂದ ಸಶಕ್ತ ಸಮಾಜದ ನಿರ್ಮಾಣ ಸಾಧ್ಯ. ನಮಸ್ಕಾರ.
2: ಸರ್ವಜ್ಞರ ಒಂದು ವಚನವನ್ನ ಹೇಳುವ ಮೂಲಕ ವಿದ್ಯೆ ಕಲಿತವನಿಗೆ ಎಂಥ ಅಂತಸ್ಥಾನಾದನೂ ಕೂಡ, ಎಂಥ ಸ್ಥಾನವನ್ನಾದ್ರೂ ಕೂಡ ಪಡೆಯುವ ಶಕ್ತಿ ಈ ವಿದ್ಯೆಗಿದೆ ಎಂಬುದನ್ನ ಸರ್ವಜ್ಞರು ಹೇಳುವ ವಿಚಾರಧಾರೆಯನ್ನ ಕೆಲವೊಂದು ಉದಾಹರಣೆ ಸಹಿತವಾಗಿ ಗಾಯತ್ರಿಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಗಾಯತ್ರಿಯವರು ಭಾಗವಹಿಸಿ ಸರ್ವಜ್ಞರ ವಿಚಾರಧಾರೆಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
7: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
8: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
9: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
4: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
12: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮೋಕ್ಷ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹುವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ. ಶುನಕ ಅಂದರೆ ನಾಯಿ. ನಾಯಿಯ ಅಂದದಿ ಜಗದಲ್ಲೆಲ್ಲ ವಾಸನೆಗಳ ಸೆಳ್ತಕ್ಕೆ ದಿಕ್ಕು ದಿಕ್ಕಲ್ಲಿ ಓಡಾಡಿದ ಹಾಗೆ ನಾವು ದಾಸರಾಗಿದ್ದೀವಿ. ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ, ಕುಣಿಕೆ ಹೊರಗಿದೆ, ಕೊಂಡಿಗಳು ನಮ್ಮೊಳಗಿಹವು, ಅದರ ಹಾಕಬೇಕಾಗಿರೋ ಕೊಂಡಿ ನಮ್ಮೊಳಗಡೆನೆ ಇದೆ. ವಾಸನಾಕ್ಷಯ ಮೋಕ್ಷ, ವಾಸನೆಗಳ ನಾಶವೇ ಮೋಕ್ಷ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳ ಎಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜಗದ ವಾಸನೆಗಳ ಸೆಳೆತಕ್ಕೆ ಸಿಕ್ಕಿದ ನಾಯಿಗಳಾಗೆ ನಾವೆಲ್ಲ ದಾಸರಾಗಿದ್ದೀವಿ. ಹಗ್ಗ ಹೊರಗಡೆ ಇದ್ರೆ ಕೊಂಡಿಗಳು ನಮ್ಮ ಒಳಗಡೆನೆ ಇದೆ. ಈ ವಾಸನೆಗಳನ್ನು ಕ್ಷಯಿಸಿದಾಗಲೇ ನಮಗೆ ಮೋಕ್ಷ ಸಿಗೋದು. ಆದರೆ ಈ ವಾಸನೆಗಳನ್ನು ಜಯಿಸೋದು ಹೇಳಿದಷ್ಟು ಸುಲಭನೂ ಅಲ್ಲ, ದೃಢ ಮನಸ್ಸಿಗೆ ಅಸಾಧ್ಯ ಕೂಡ ಅಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ನಾನೊಂದು ಪುಟ್ಟ ಕಥೆನ ಹೇಳ್ತೀನಿ. 6 ಜನ ಗೆಳೆಯರು ಹುಡುಗರು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಡ್ತಾರೆ. ದಾರಿಲಿ ಒಂದು ದಟ್ಟವಾಗಿರುವಂತಹ ಕಾಡು, ಅಲ್ಲಿ ಯಕ್ಷಿಣಿಯರಿದ್ದಾರೆ ಅನ್ನೋ ಪ್ರತೀತಿ. ಹಿರಿಯರೆಲ್ಲರೂ ಸೇರಿ ಮಾರ್ಗದರ್ಶನ ಮಾಡ್ತಾರೆ. ಯಾವುದೇ ಆಕರ್ಷಣೆ ಬಂದರೂ ನಿಲ್ಲದೆ ರಾತ್ರಿ ಆಗೋದ್ರೊಳಗೆ ಕಾಡನ್ನು ದಾಟಬೇಕು. ರಾತ್ರಿ

0: ನಾಲ್ಕು ಜನ ಮತ್ತೆ ಮುಂದೆ ಹೋಗ್ತಾರೆ. ಮತ್ತಷ್ಟು ಮುಂದೆ ಹೋದಾಗೆ ತರುಣಿಯರು ಮನಸ್ಸನ್ನು ಸೆಳೆಯುವಂಥ ಪರಿಮಳ ದ್ರವ್ಯಗಳನ್ನು ಬಂದವರಿಗೆಲ್ಲ ಸೂಸ್ತಾ ಇದ್ರು. ಪರಿಮಳನ ಹಚ್ಚಿಸ್ಕೊಂಡವರು ಮೈ ಮರಿತಾ ಇದ್ರು. ಹಾಗೆ ಇನ್ನೊಬ್ಬ ತರುಣ ಕೂಡ ಮರುಳಾಗಿ ಅಲ್ಲೇ ಉಳಿದುಕೊಂಡು ಬಿಡ್ತಾನೆ. ಬಾಕಿ ಉಳಿದ ಮೂರು ಜನ ಮುಂದೆ ನಡೀತಾರೆ. ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ವೇದಿಕೆ ಕಾಣಿಸುತ್ತೆ. ಅಲ್ಲಿ ಒಂದಷ್ಟು ಜನ ತರುಣಿಯರು ತುಂಬ ಮಧುರವಾಗಿ ಹಾಡು ಹಾಡ್ತಾ ಇದ್ರು. ಅದೊಂದು ಗಂಧರ್ವ ಗಾನ. ಅಲ್ಲಿದ್ದ ಒಬ್ಬ ತರುಣ ಮೈಯೆಲ್ಲ ಕಿವಿ ಮಾಡಿಕೊಂಡು ನಿಂತ್ಕೊಂಡು ಬಿಡ್ತಾನೆ. ಇನ್ನಿಬ್ರು ಬೇಗ ಬೇಗ ಹೆಜ್ಜೆ ಹಾಕ್ತಾರೆ. ಆಗ ಒಂದು ವಿಚಿತ್ರವಾಗತ್ತೆ. ಒಬ್ಬ ಅತ್ಯಂತ ಸುಂದರವಾದ ತರುಣಿ ಬಟ್ಟೆ ಎಲ್ಲ ಹರಿದೋಗಿ ಮೈಯೆಲ್ಲ ಕಾಣ್ತಾ ಇದೆ, ನೀರಲ್ಲಿ ನೆನೆದು ಬಂದ ಹಾಗಿದೆ. ಅವಳು ಓಡಿ ಈ ಇಬ್ಬರ ಹತ್ರ ಬರ್ತಾಳೆ. ಅವಳ ಮಾದಕ ನಗು ಮನಸೆಳೆವ ರೂಪಕ್ಕೆ ಇನ್ನೊಬ್ಬ ತರುಣ ಸಿಲುಕಿ ನಿಂತ್ಕೊಂಡು ಬಿಡ್ತಾನೆ. ಉಳಿದ ಒಬ್ಬ ಮಾತ್ರ ಕಾಡಲ್ಲಿ ವೇಗವಾಗಿ ನಡೀತಾನೆ. ಕತ್ತಲೆ ಆಗೋದ್ರೊಳಗಡೆ ಕಾಡನ್ನ ದಾಟಿ ನಗರನ ಸೇರ್ತಾನೆ. ಕಾಡಲ್ಲೇ ಉಳಿದ ಐವರು ಯಕ್ಷಣಿಯರಿಗೆ ಆಹಾರ ಆಗ್ತಾರೆ. ಇದು ಇಂದ್ರಿಯಗಳ ಸೆಳೆತದ ತೀವ್ರತೆ ನೋಡಿ. ಈ ಅದ್ಭುತವಾದ ಪ್ರಪಂಚದಲ್ಲಿ ವಿಧ ವಿಧವಾದ ಆಕರ್ಷಣೆಗಳು ನಮ್ಮನ್ನು ಯಾವಾಗಲೂ ಸೆಳೀತಾನೆ ಇರುತ್ತೆ. ನಾಯಿ ಹೇಗೆ ವಾಸನೆನ ಹುಡುಕ್ತಾ ಆಹಾರಕ್ಕಾಗಿ ಅಲಿಯತ್ತಲ್ಲ, ಹಾಗೆ ನಾವು ಸಹ ಆಕರ್ಷಣೆಗಳ ಬೆನ್ನತ್ತಿ ದಿಕ್ಕು ದಿಕ್ಕುಗಳಲ್ಲಿ ಅಲಿತೀವಿ. ಆಕರ್ಷಣೆಗಳು ಹಗ್ಗ ಇದ್ದ ಹಾಗೆ ನಮ್ಮನ್ನು ಬಲವಾಗಿ ಎಳಿತಾನೆ ಇರುತ್ತೆ. ಅವುಗಳಿಂದ ಪಾರಾಗೋದು ಸಾಧ್ಯ ಇಲ್ಲ ಅನ್ನೋ ಪೊಳ್ಳು ಅಸಹಾಯಕತೆಯನ್ನು ಹೇಳಿಕೊಂಡು ನಾವು ನಟಿಸ್ತಾ ಇದ್ದೀವಿ. ಹಗ್ಗ ಹೊರಗಿದೆ ತಾನೆ, ಕೊಂಡಿಗಳಿಲ್ದಿದ್ರೆ ಅವು ಹೇಗೆ ಸೆಳೆಯುತ್ತೆ? ನಾವು ಆಸೆ ಅನ್ನೋ ಕೊಂಡಿಗಳನ್ನು ತೆಕ್ಕೊಂಡೇ ಇದ್ದರೆ ಅವುಗಳಿಗೆ ಹಗ್ಗ ಸಿಕ್ಕಿ ಹಾಕ್ಕೊಳ್ಳುತ್ತೆ, ನಮ್ಮನ್ನು ಎಳೆಯತ್ತೆ. ಹಾಗಾಗಿ ಕಗ್ಗ ಈ ವಿಷಯವನ್ನೇ ಇಲ್ಲಿ ಒತ್ತಿ ಹೇಳ್ತಾ ಇರೋದು. ಹೊರಗಿನ ಆಕರ್ಷಣೆಗಳು ಎಷ್ಟು ಬೇಕಾದರೂ ಇರಲಿ, ನಮ್ಮೊಳಗಿನ ಆಸೆಗಳ ಕೊಂಡಿಗಳನ್ನು ತೆಗೆದು ಹೋಗಿದ್ರೆ ಅಥವಾ ಕಡಿಮೆ ಮಾಡಿಕೊಂಡ್ರೆ ವಾಸನೆಗಳು ನಮ್ಮನ್ನು ಹೆಚ್ಚು ಸೆಳೆಯೋದಿಲ್ಲ. ವಾಸನೆಗಳ ಕರಗುವಿಕೆನೇ ಮೋಕ್ಷ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
7: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಬಹಳ ಸಣ್ಣದಾಗಿದ್ರೂ ಅರ್ಥ ಬಹಳ

0: ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರ್ತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ ಬರೆದವರಲ್ಲ, ಆದ್ರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನ ವಿಸ್ತಾರಗೊಳಿಸ್ಕೊಳ್ಬಹುದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ.
1: ತುಂಬಿದ ಕೊಡ ತುಳುಕುವುದಿಲ್ಲ. ಹೌದಲ್ವಾ, ಕೊಡ ತುಂಬಿದ್ರೆ ಅದನ್ನ ಹೊತ್ಕೊಂಡು ನಡೆಯುವಾಗ ತುಳುಕೋದಿಲ್ಲ, ಸದ್ದು ಕೇಳಿಸಲ್ಲ. ಆದರೆ ಆ ಕೊಡದಲ್ಲಿ ಅರ್ಧ ನೀರು ತುಂಬಿದಾಗ, ಕೊಡವನ್ನು ಹೊತ್ಕೊಂಡು ಹೋಗ್ಬೇಕಾದಾಗ, ಆ ನೀರಿನ ಶಬ್ದಗಳು, ಆ ನೀರಿನ ಏರಿಳಿತಗಳು, ಅದು ತುಳುಕೋ ಸದ್ದು ಕೇಳುತ್ತೆ. ನಯ ವಿನಯ ಸಜ್ಜನಿಕೆಯ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನ ತುಂಬಿದ ಕೊಡ ಅಂತ ಹೇಳ್ತಾರೆ. ಸದ್ಗುಣವಂತನು ಅಂದರೆ ಒಳ್ಳೆಯ ಗುಣ ಸ್ವಭಾವ ಹೊಂದಿರುವವರು ತುಂಬಿದ ಕೊಡದಂತಿರ್ತಾರೆ. ಅವರು ಎಂದೂ ತಮ್ಮ ಬಗ್ಗೆ ತಾವೇ ಕೊಚ್ಕೊಳ್ಳೋದಿಲ್ಲ. ಆದರೆ ಕೆಟ್ಟ ಸ್ವಭಾವ ಹೊಂದಿರತಕ್ಕಂತಹ ವ್ಯಕ್ತಿ ಅರ್ಧ ನೀರು ತುಂಬಿದ ಕೊಡದಂತೆ. ಅವರು ತನ್ನ ಕೆಟ್ಟ ಗುಣಗಳನ್ನು ಎಷ್ಟೇ ಮುಚ್ಚಿಟ್ಕೊಂಡ್ರೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಹೊರಗೆ ಬಂದೇ ಬರುತ್ತೆ. ಅಲ್ಲದೆ ಅಂಥವರು ತಮ್ಮ ಬಗ್ಗೆಯೇ ಕೊಚ್ಕೊಳ್ತಾ ಅರ್ಧ ತುಂಬಿದ ಕೊಡದಂತೆ ಸದ್ದು ಮಾಡ್ತಾನೆ ಇರ್ತಾರೆ. ಈ ಗಾದೆಗೆ ಸಂಬಂಧಪಟ್ಟಂತೆ ಒಂದು ಪೂರಕವಾದಂತಹ ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಾಲದಲ್ಲಿ ಒಂದು ಊರಿತ್ತು. ಅಲ್ಲಿ ಶಶಿಸೇನ ಅಂತಕ್ಕಂಥ ಒಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದ. ಯಾವುದೋ ಕಾಯಿಲೆಯಿಂದ ಆತನ ಮಂತ್ರಿ ತೀರ್ಕೊಂಡ. ಆ ಮಂತ್ರಿಗೆ ಗಂಡು ಮಕ್ಕಳಿರಲಿಲ್ಲ. ಜಾಣರು, ಪ್ರಾಮಾಣಿಕರು, ಸದ್ಗುಣ ಸಂಪನ್ನರು ಆಗಿರ್ತಕ್ಕಂತಹ ವಿದ್ಯಾವಂತ ಯುವಕರು ತಕ್ಷಣ ರಾಜಧಾನಿಗೆ ಬರಬೇಕು. ಯಾರು ರಾಜರೆದುರು ತಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಜಾಣಮೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೋ ಅವರನ್ನ ಮಂತ್ರಿಯನ್ನಾಗಿ ಮಾಡಲಾಗುವುದು ಅಂತೇಳಿ ರಾಜ ಶಶಿಸೇನ ಡಂಗುರವನ್ನು ಹೊಡಿಸ್ತಾನೆ. ಈ ವಿಷಯ ತಿಳಿದಂತಹ ಸುಮುಖ ಮತ್ತೆ ಸುಮಂತ ಅಂತಕ್ಕಂಥ ಇಬ್ರು ಗೆಳೆಯರು, ಅವರಿಬ್ರು ಕೂಡ ಇದೇ ಗ್ರಾಮದವರೇ ಆಗಿದ್ರು. ಆಗಷ್ಟೇ ಗುರುಕುಲದಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಕೂಡ ಬಂದಿದ್ರು. ಇಬ್ರು ಒಳ್ಳೆಯ ಉದ್ಯೋಗವನ್ನ ಹುಡುಕ್ತಾ ಇದ್ರು. ಈ ಸಮಯದಲ್ಲಿ ಈ ಡಂಗೂರ ಹೊಡೆದಾಗ ಕೇಳಿಸ್ಕೊಳ್ದೇ ಇರ್ತಾರ, ಈ ಸುಮಂತ ಮತ್ತು ಸುಮುಖ ಇಬ್ರು ಆ ಊರ್ ಕಡೆಗೆ ಹೊರಟ್ರು. ಅದರಲ್ಲಿ ಸುಮುಖ ಬಹಳ ಬುದ್ಧಿವಂತ ಆಗಿದ್ದ, ಒಳ್ಳೆಯವನಾಗಿದ್ದ. ಅದು ಏನೇ ಕಷ್ಟ ಬರಲಿ ಅದನ್ನ ಎದುರಿಸುವಂತ ಧೈರ್ಯ ಆತನಲ್ಲಿತ್ತು. ಆದರೆ ಸುಮಂತ ಹಾಗಲ್ಲ, ಸದಾ ಸುಳ್ಳು ಹೇಳ್ತಾ ಇದ್ದ, ಸೋಂಬೇರಿಯಾಗಿರ್ತಾ ಇದ್ದ. ಮಂತ್ರಿ ಆದರೆ ತುಂಬಾ ಹಣ ಸಿಗುತ್ತೆ, ಕೈ ತುಂಬಾ ಹಣ ಸಿಗುತ್ತೆ, ಜಮ್ ಅಂತ ಇರ್ಬೋದು, ದೊಡ್ಡ ಅರಮನೆಯಲ್ಲಿ ವಾಸಿಸಬಹುದು ಅಂತ ಆತ ಯೋಚನೆ ಮಾಡ್ತಿದ್ದ. ಇಬ್ರು ರಾಜನ ಬಳಿಗೆ ಹೋದ್ರು. ರಾಜ ಶಶಿಸೇನ ಇವ್ರನ್ನ ಕಾಣ್ತಿದ್ದಾಗೇನೆ ಇಬ್ರು ಆಕರ್ಷಕವಾಗಿದ್ರು, ಬುದ್ಧಿವಂತರು ಅನ್ನಿಸ್ತಾ ಇದ್ರು. ಸುಮಂತ ಓಡ್ ಹೋಗಿ ಸೀದಾ ಮಹಾರಾಜನ ಕಾಲಿಗೆ ಬಿದ್ದ. ಅವನನ್ನ ಬಹುವಾಗಿ ಹೊಗಳೋದಕ್ಕೆ ಕೂಡ ಶುರು ಮಾಡ್ದ. ಆದರೆ ಸುಮುಖ ನಗನಗ್ತಾ ತಲೆಬಾಗಿ ರಾಜನಿಗೆ ನಿಂತಲಿಯೇ ನಮಸ್ಕಾರವನ್ನು ಮಾಡಿದ. ಬಳಿಕ ತಮ್ಮಿಬ್ಬರ ಪರಿಚಯವನ್ನು ಕೂಡ ಮಾಡಿಕೊಂಡ್ರು. ಸರಿ, ನಿಮಗೆ ನಾಳೆ ಪರೀಕ್ಷೆ ನಡೆಸಲಾಗುತ್ತೆ, ಇವತ್ತು ಅರಮನೆಯಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ ಅಂತೇಳಿ ರಾಜ ಹೊರಟು ಹೋದ. ಸುಮಂತ ಸುಮುಖ ಇಬ್ರು ಆ ದಿನ ಬೆಳಗ್ಗೆಯೇ ಅರಮನೆಗೆ ಬಂದಿದ್ರು. ಇಡೀ ದಿನ ಬೇಕಾದಷ್ಟು ಸಮಯವಿತ್ತು. ಸುಮಂತನು ಅರಮನೆಯಲ್ಲಿ ತಿಂಡಿ ತಿಂದು ಅಲ್ಲಿ ಇಲ್ಲಿ ಸುತ್ತಾಡತೊಡಗ. ಮೊದಲಿಗೆ ಮಂತ್ರಿ ಹೇಗಿದ್ದ, ಅವನಿಗೆ ಎಷ್ಟು ಸಂಬಳ ಕೊಡ್ತಿದ್ರು, ಏನೇನೆಲ್ಲ ಸೌಕರ್ಯ ಇತ್ತು, ಏನೇನೆಲ್ಲ ಸವಲತ್ತುಗಳು ಆತನಿಗೆ ರಾಜ ಕೊಟ್ಟಿದ್ದ ಅನ್ನೋದನ್ನೆಲ್ಲ ಅರಮನೆಯಲ್ಲಿ ಇರ್ತಕ್ಕಂತಹ ನೌಕರರ ಹತ್ರ ಕೇಳ್ತಾ ಇದ್ದ, ವಿಚಾರಿಸ್ತಾ ಇದ್ದ. ಅಪ್ಪಣೆ ಅನುಮತಿ ಇಲ್ಲದೆ ಅಂತಃಪುರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ದಾಸಿಯರಿಂದ ಕೂಡ ಬೈಸ್ಕೊಂಡ. ನಗರದಲ್ಲಿರುವ ಅಂಗಡಿಗಳಿಗೆ ಹೋಗಿ ತನಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡ. ಹಣ ಕೇಳಿದ್ರೆ ನಾನು ನಾಳೆಯಿಂದ ರಾಜನ ಮಂತ್ರಿ ಆಗುವವನು ತಿಳಿತಾ, ಹಾಗಾಗಿ ನಾನು ನಿಮಗೆ ದುಡ್ಡು ಕೊಡೋ ಅಗತ್ಯವೇ ಇಲ್ಲ ಅಂತ. ಪಾಪ ವ್ಯಾಪಾರಿಗಳು ಸುಮ್ಮನಾದ್ರು. ರಾತ್ರಿ ಆಗ್ತಿದ್ದಾಗೆ ಊಟ ಮಾಡಿ ಅರಮನೆಯ ಸುಪ್ಪತ್ತಿಗೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ದ. ಗೊರಕೆ ಹೊಡಿಲಿಕ್ಕೂ ಶುರು ಮಾಡ್ದ. ಸುಮುಖ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗ್ದ. ಹಳ್ಳಿಯಿಂದ ಬಂದಿದ್ದ ಇಬ್ಬರು ವೃದ್ಧರು ರಾಜರನ್ನ ಕಾಣೋದು ಹೇಗೆ ಅಂತ ತಿಳಿದಲೆ ಅಲ್ದಾಡ್ತಾ ಇದ್ರು. ಸುಮುಖ ಅವ್ರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡ, ಅವರಿಗೆ ರಾಜನನ್ನ ಕಂಡು ಮಾತಾಡಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟ. ಒಬ್ಬ ಹೆಂಗಸಿನ ಕತ್ತಿನಿಂದ ಕಳ್ಳನೊಬ್ಬ ಒಡವೆಗಳನ್ನ ದೋಚ್ಕೊಂಡು ಓಡೋಗೋದನ್ನ ಕಂಡ ಸುಮುಖ ಕಳ್ಳನನ್ನ ಹಿಡಿದು ಕಾವಲುಗಾರರ ವಶಕ್ಕೂ ಕೂಡ ಒಪ್ಪಿಸ್ತ. ಉದ್ಯಾನವನದ ಪಕ್ಕದಲ್ಲಿ ಕೆರೆಯನ್ನ ತೋಡಿಸ್ತಾ ಇದ್ರು. ಅಧಿಕಾರಿಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ. ಕತ್ತಲಾಗೋಷ್ಟೊತ್ತಿಗೆ ಆತ ಅರಮನೆಗೆ ಮರಳಿದ. ಊಟ ಮುಗಿಸಿ ಯಾವುದೋ ಗ್ರಂಥವನ್ನು ಓದ್ತಾ ಕೂತ್ಕೊಂಡ. ಮಾರನೇ ದಿನ ಬೆಳಗ್ಗೆ ಶಶಿಸೇನ ಇಬ್ರನ್ನು ತನ್ನ ಬಳಿ ಕರೆಸ್ಕೊಂಡ. ಗೊತ್ತಲ್ಲ, ಸುಮಂತ ಅತಿಯಾದ ವಿನಯತೆಯನ್ನು ಪ್ರದರ್ಶನ ಮಾಡ್ತಾ ಓಡ್ ಬಂದಿಸಿದ ರಾಜರ ಕಾಲಿಗೆ ಬಿದ್ದು, ಮಹಾರಾಜರೇ ನೀವು ಹಾಗೆ, ಮಹಾರಾಜರೇ ನೀವು ಹೀಗೆ, ಮಹಾರಾಜರೇ ನೀವು ಹಂಗೆ, ಮಹಾರಾಜರೇ ನೀವು ಹಿಂಗೆ ಅಂತಂದೇಳಿ ಮಹಾರಾಜರನ್ನ ಹೊಗಳಲಿಕ್ಕೆ ಶುರು ಮಾಡ್ದ. ಮಹಾರಾಜರೇ ನಮಗೆ ಪರೀಕ್ಷೆ ನಡೆಸಿ ನೋಡಿ, ಬೇಕಾದ್ರೆ ನಾನೇ ಗೆಲ್ತೀನಿ ಅಂತ ಸುಮಂತ ಅಂದ. ಪರೀಕ್ಷೆನ ಅದಾಲೆ ಮುಗಿತಲ್ಲ, ಮಂತ್ರಿಯ ನೇಮಕವೂ ಕೂಡ ಆಯ್ತು. ನಿಮಗಿನ್ನೂ ತಿಳಿದಿಲ್ಲ ಅನ್ಸುತ್ತಲ್ವಾ, ನಿಮಗೆ ತಿಳಿಯದಂತೆ ನಿಮ್ಮಿಬ್ಬರ ನಡವಳಿಕೆಯ ಪರೀಕ್ಷೆಯನ್ನ ನಿನ್ನೆ ಮಾಡಿ ಮುಗಿಸಿದ್ದೀನಿ. ಆ ಪರೀಕ್ಷೆಯಲ್ಲಿ ಸುಮುಖ ಗೆದ್ದಿದ್ದಾನೆ. ಇವತ್ತಿನಿಂದ ಈ ರಾಜ್ಯಕ್ಕೆ ಸುಮುಖನೇ ಮಂತ್ರಿ. ನಿನ್ನೆ ನೀನು ಮಾಡಿದಂತಹ ಕೆಟ್ಟ ಕೆಲಸಗಳು, ನಿನ್ನ ಗುಣ ಸ್ವಭಾವಗಳ ಪರಿಚಯ ಆಯ್ತು. ಕೊಡದಲ್ಲಿ ನೀರು ತುಂಬಿರದಿದ್ರೆ ಅದು ತುಳುಕುತ್ತೆ, ಆದ್ರೆ ತುಂಬಿದ ಕೂಡ ತುಳುಕೋದಿಲ್ಲ, ಅದು ನಮ್ಮ ಸುಮುಖನ ಹಾಗೆ ಅಂತ ಹೇಳಿ ಶಶಿಸೇನಾ ಮಹಾರಾಜರು ಹೇಳಿದ್ರು. ಸುಮುಖ ನಗ್ತ ತಲೆಯನ್ನು ತಗ್ಗಿಸ್ಕೊಂಡು ಮಹಾರಾಜರಿಗೆ ನಮಸ್ಕಾರವನ್ನು ಹೇಳ್ದ. ಅರ್ಥ ಆಯ್ತಲ್ಲ, ತುಂಬಿದ ಕೂಡ ತುಳುಕೋದಿಲ್ಲ. ಬಹಳ ಸಮಯ ನಮ್ಗೆ ಎಲ್ಲಾ ತಿಳಿದ್ರೆ ಏನೂ ತಿಳಿದಿಲ್ಲ ಅನ್ನೋ ತರದಲ್ಲಿ ಇರ್ತೀವಿ, ಇರಬೇಕಾಗುತ್ತೆ. ಆದ್ರೆ ಅದು ಬಿಟ್ಟು ತಂಗೆ ತಿಳಿದಿರ್ತಕ್ಕಂಥ ಸ್ವಲ್ಪವನ್ನ ತಾನು ತುಂಬಾ ತಿಳ್ಕೊಂಡಿದ್ದೀನಿ, ತನಗೆಲ್ಲದೂ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡ್ರೆ ಅದು ಮಹಾಮೂರ್ಖತನ. ಇಲ್ಲಿ ಸುಮುಖ ಮಾತಾಡದ ಕೆಲಸವನ್ನ ಮಾಡಿದ್ದ, ಅದೇ ಹೇಳ್ತಕ್ಕಂಥದ್ದು. ಕೆಲವು ಸಮಯ ಮಾತೇ ಕೆಲಸ ಆಗ್ತಕ್ಕಂಥದ್ದು, ಕೆಲಸವೇ ಮಾತಾಗಿರ್ತಕ್ಕಂಥದ್ದು ಅನ್ನೋದು ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನ ಸುಮುಖ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ತಾನು ಬಾಯಿ ಮುಚ್ಚಿಕೊಂಡು ತನ್ನ ಕೆಲಸವನ್ನ ಮಾಡಿದ್ದ. ಈ ಗಾದೆ ಮಾತಿನ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಅಲ್ಲಿ ತನಕ, ಎಲ್ರಿಗೂ ನಮಸ್ಕಾರ.
2: ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತನ್ನ ತಿಳಿಸಿಕೊಟ್ಟಂತ ಚೇತನ್ ಸಿ ರಾಯನಹಳ್ಳಿ ಅವರಿಗೆ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಪೊನ್ನಜ್ಜಿ, ಇನ್ಮೇಲೆ ಕತೆ ಕೇಳಕ್ಕೆ ನಿನ್ನ ಹತ್ರ ಬರಲ್ಲ.
7: ಯಾಕ್ರೋ, ಏನಾಯ್ತು?
8: ಮತ್ತೆ ನೀನು ಈ ಮಕ್ಕಳಿಗಾಗಿ ಕತೆನ ಹುಡುಕಿ ಹುಡುಕಿ ಸಾಕಾಯ್ತು,
9: ನನ್ ತಲೆ ಚಿಟ್ ಹಿಡ್ದೋಗಿದೆ
10: ಅಂತ ಶಾರದಮ್ಮನ ಹತ್ರ ಹೇಳಿದ್ದನ್ನ ಕೇಳಿಸ್ಕೊಂಡೆ.
7: ಅಯ್ಯೋ, ಕೇಳಿಸ್ಕೊಂಡ್ಬಿಟ್ರ? ಮತ್ತೇನೋ, ನೀವು ದಿನ ಬಂದು ಕತೆ ಕತೆ ಅಂತ ಕೇಳೋದು ಸುಳ್ಳೇನೋ?
10: ಸುಳ್ಳಲ್ಲ, ಆದ್ರೆ ನಿಂಗೆ ಕಷ್ಟ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ.
11: ಇಷ್ಟಪಟ್ಟು ಕತೆ ಹೇಳುತ್ತಿದ್ಯಾ ಅಂತ ಅನ್ಕೊಂಡಿದ್ವಿ.
12: ಅದಕ್ಕೆ ಇನ್ಮೇಲೆ ಕತೆ ಬೇಡ ಬಿಡು, ನಾವು ಹೋಗ್ತೀವಿ.
13: ಹೌದೌದು, ಕತೆ ಬೇಡ ನಮಗೆ, ಬರ್ತೀವಿ ನಾವು.
7: ಅಬ್ಬಬ್ಬಾ, ಏನ್ ಪೊಗ್ರು ನಿಮ್ಗೆ? ಹೋಗ್ರಿ, ನನಗೇನಂತೆ, ಹೋಗ್ರಿ, ನಿಮಗೆ ಕತೆ ಇಲ್ಲ ಆಗತ್ತೆ ಅಷ್ಟೇ. ಅಯ್ಯೋ ದೇವ್ರೆ, ಹೋಗಿ ಬಿಟ್ವಲ್ಲ. ಏಯ್ ಮಕ್ಳೇ, ಎಲ್ಲಿ ಹೋಗ್ತಿದ್ದೀರೋ? ಬನ್ರೋ, ಬೇಗ ಬನ್ನಿ ಇಲ್ಲಿ.
14: ಮತ್ತೆ ಹೋಗ್ರಿ ಅಂತ ನೀನೇ ಹೇಳ್ದಿಯಲ್ಲ.
7: ಮೊದಲು ಇಲ್ಲಿ ಬನ್ನಿ, ಸ್ವಲ್ಪ ಕೋಪ ಬಂತು ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಆದರೆ ಅದೇ ಸತ್ಯ ಅಲ್ಲ. ಕತೆ ಯೋಚನೆ ಮಾಡಿ ಮಾಡಿ ಸುಸ್ತಾದಾಗ ಸುಮ್ಮನೆ ಸುಮ್ಮನೆ ಹಾಗೆ ಹೇಳಿದೆ, ಆದರೆ ಅದು ನಿಜ ಅಲ್ಲ. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತಾರೆ.
13: ಸ್ಮಶಾನ ವೈರಾಗ್ಯ? ಹಾಗಂದ್ರೆ?
7: ಹಾಗಂದ್ರೆ ಯಾರಾದರೂ ತೀರ್ಕೊಂಡಾಗ ಅವರನ್ನು ಸುಡೋಕೆ ಅಂತ ಸ್ಮಶಾನಕ್ಕೆ ಹೋಗ್ತೀವಿ, ಅವರ ಶವವನ್ನು ಸುಡ್ತೀವಿ. ಆಗ ಅಯ್ಯೋ ಪ್ರಪಂಚ ಇಷ್ಟೇನೆ ಅಂತ ಒಂದು ಕ್ಷಣಕ್ಕೆ ವೈರಾಗ್ಯ ಬಂದ್ಬಿಡುತ್ತೆ. ನಂತರ ವಾಪಸ್ ಬಂದ ಮೇಲೆ ಎಲ್ಲ ಮರ್ತೋಗುತ್ತೆ, ಮತ್ತೆ ಮೊದಲಿನ ಹಾಗೆ ಎಲ್ಲದರಲ್ಲೂ ಆಸಕ್ತಿ ಹುಟ್ಟಿ ಅದೇ ಚಪಲತೆಯಲ್ಲಿ ಜೀವನವನ್ನು ಸಾಗಿಸ್ತೀವಿ. ಅದಕ್ಕೆ ಆ ಕ್ಷಣಕ್ಕೆ ಬರೋ ವೈರಾಗ್ಯಕ್ಕೆ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ ಮಕ್ಕಳೇ. ಹ್ಞೂ, ಹಾಗೆ ಮಕ್ಕಳೇ, ನೀವಂದ್ರೆ ನಂಗೆ ಪ್ರಾಣ, ನಿಮ್ಮ ಕತೆ ಹೇಳೋದಂದ್ರೆ ನಂಗೆ ಜೀವ. ತಡೀರಿ, ಒಂದು ಕತೆ ಇದೆ ಅಜ್ಜಿಯ ಸ್ಮಶಾನ ವೈರಾಗ್ಯ ಅಂತ, ಅದನ್ನು ಕೇಳಿ, ಬಹಳ ತಮಾಷೆಯಾಗಿದೆ.
10: ಇದಕ್ಕೂ ಕತೆ ಸಿಕ್ಬಿಡ್ತಲ್ಲ ಅಂತ.
14: ಹೌದು, ಅಜ್ಜಿ ಸ್ಮಶಾನ ವೈರಾಗ್ಯ ಅಂತ.
7: ಹ್ಞೂ, ಅಜ್ಜಿಯ ಸ್ಮಶಾನ ವೈರಾಗ್ಯ ಅಂತ. ನಂತರನೇ ಆ ಅಜ್ಜಿಗೂ ಒಂದು ಕ್ಷಣಕ್ಕೆ ವೈರಾಗ್ಯ ಬಂದ್ಬಿಡ್ತು. ಆ ಕತೆ ಹೇಳ್ತೀನಿ ಕೇಳಿ. ಬೈಲಾಪುರದ ಅಜ್ಜಿ ಅವಳಾಗಿದ್ಲು. ಇಡೀ ಊರಿಗೂರೇ ಅವಳನ್ನು ಅಜ್ಜಿ ಅಜ್ಜಿ ಅಂತ ಕರೀತಾ ಇದ್ರು. ಅವಳ ಬಂಧು ಬಾಂಧವರನ್ನ ಯಾರೂ ಕಂಡವರಿಲ್ಲ. ಎಲ್ಲರೂ ನೋಡಿದಾಗಿಂದ ಅವಳು ಒಬ್ಬಳೇ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ಲು. ಅಜ್ಜಿಯಾಗಿ ಅವಳು ಎಲ್ಲರಿಗೂ ಚಿರಪರಿಚಿತಳಾಗಿದ್ಲು. ಕೆಲವರು ಅಜ್ಜಿಯಾಗಿ ಎಷ್ಟು ವರ್ಷದಿಂದ ಇದ್ದಾಳೆ ಇವಳು, ಇವಳ ಆಯುಷು ಅಲ್ಲೇ ನಿಂತ್ಬಿಟ್ಟಿರಬೇಕು ಅಂತ ತಮಾಷೆ ಮಾಡ್ತಾ ಇದ್ರು. ಅಜ್ಜಿ ಬೆಳಿಗ್ಗೆ ಎದ್ದು ಊರ ಪಕ್ಕದ ಕಾಡಿ ಹೋಗಿ ಕಟ್ಟಿಗೆ ಹೊರೆ ಮಾಡಿ ತಂದು ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ಲು. ಒಂದ್ಸಲ ಬೈಲಾಪುರದಲ್ಲಿ ಜೋರಾಗಿ ಮಳೆಗಾಳಿ ಬರುತ್ತೆ. ಆ ಮಳೆಗಾಳಿಗೆ ಊರ ಪಕ್ಕದ ಕಾಡಿನಲ್ಲಿ ಹಲವು ಹಳೆಯ ಮರಗಳು ಬಿದ್ದುಬಿಟ್ವು. ಮರುದಿನ ಸ್ವಲ್ಪ ಹೊಳಲು ಕಾಣ್ತಾ ಇದ್ದ ಹಾಗೆ ಅಜ್ಜಿ ಕಾಡಿನಡೆಗೆ ಕಟ್ಟಿಗೆ ಹೊರೆ ಮಾಡೋಕ್ಕೆ ಹೊರಡ್ತಾಳೆ. ಕಾಡಿಗೆ ಬಂದು ನೋಡಿದರೆ ಕಾಡಿನಲ್ಲಿ ಹಲವು ಮರಗಳು ಬೇರು ಬುಡ ಮೇಲೂ ಆಗಿ ಬಿದ್ದುಬಿಟ್ಟಿದ್ವು. ಅಜ್ಜಿಗೆ ತುಂಬ ಖುಷಿಯಾಗುತ್ತೆ. ತನಗೆ ಕೆಲವು ದಿನಗಳು ಕಟ್ಟಿಗೆಯನ್ನು ಹುಡುಕುವ ಕೆಲಸ ಇಲ್ಲ, ಬಿದ್ದ ಮರಗಳನ್ನೇ ಕಡಿದು ಕಡಿದು ಹೊರೆ ಕಟ್ಬಹುದು ಅಂತ ಹಿರಿ ಹಿರಿ ಹಿಗ್ತಾಳೆ ಆ ಅಜ್ಜಿ. ಬಿದ್ದ ಒಂದು ದೊಡ್ಡ ಮರದ ಹತ್ರ ಬರ್ತಾಳೆ. ಅದರ ಕೊಂಬೆ ರಂಬೆಗಳನ್ನು ಕತ್ತರಿಸಿ ದೊಡ್ಡ ಕಟ್ಟಿಗೆ ಹೊರೆ ಮಾಡ್ತಾಳೆ. ಅಬ್ಬ, ಇನ್ನೂ 4-5 ದಿನಗಳಿಗೆ ಸಾಕು ಈ ಹೊರೆ ಅಂತ ತೃಪ್ತಿ ಪಟ್ಕೊಳ್ತಾಳೆ. ಹೊರೆಯನ್ನು ಕಟ್ಟಿ ಅದನ್ನೆತ್ತಿ ತಲೆ ಮೇಲಿಡಕ್ಕೆ ಹೋಗ್ತಾಳೆ. ಪಾಪ, ಮೊದಲೇ ಮುದುಕಿ. ಕಟ್ಟಿಗೆ ದೊಡ್ಡ ಹೊರೆ, ಅದರ ಜೊತೆಗೆ ಬೇಸಿಗೆ ಬಿಸಿಲು ಬೇಗೆ ಬೇರೆ. ಅವಳ ಹಣೆಯಿಂದ ದಳದಳ ಅಂತ ಬೆವರು ಸುರಿತಾ ಇತ್ತು. ಹೊರೆಯನ್ನು ಎತ್ತೋಕ್ಕೆ ಮುದುಕಿಗೆ ಆಗಲೇ ಇಲ್ಲ. ಇನ್ನು ತಲೆ ಮೇಲೆ ಹೇಗೆ ಹೊರೆಯನ್ನು ಎತ್ತಿ ಇಟ್ಕೊಂಡಾಳು? ಅವಳಿಗೆ ಇದ್ದಕ್ಕಿದ್ದ ಹಾಗೆ ತನ್ನ ಸ್ಥಿತಿಯ ಬಗ್ಗೆ ತುಂಬ ದುಃಖ ಆಗುತ್ತೆ, ಜಿಗುಪ್ಸೆ ಉಂಟಾಗುತ್ತೆ. ಅಯ್ಯೋ ರಾಮ, ಇದೆಂತ ಜೀವನ ನನ್ನದು! ದುಡಿಯೋದೊಂದೇ ನನ್ನ ಹಣೆ ಬರಹ ಆಗೋಗ್ಬಿಟ್ಟಿದೆ. ಈ ಇಳಿ ವಯಸ್ಸಿನಲ್ಲಿ ನನಗಿದೆಲ್ಲ ಬೇಕಾ? ಎಲೈ ಯಮರಾಜನೇ, ಎಲ್ಲಿದ್ದೀಯಾ? ಬಂದು ನನ್ನ ಈ ಜೀವನಕ್ಕೆ ಮುಕ್ತಿಯನ್ನು ಕಾಣಿಸಪ್ಪ. ನನ್ನ ಮೇಲೆ ಕರುಣೆ ತೋರಿ ನನಗೆ ಸಾವನ್ನು ಕೊಡಬಾರ್ದೆ ಅಂತ ಮರುಗ್ತಾಳೆ.
9: ಅಯ್ಯೋ ಪಾಪ ಅಜ್ಜಿ, ಅವಳು
11: ಆ ಹೊರೆಯನ್ನು ಅವಳು ಹೇಗೆತ್ತಿಯಾಳು?
10: ಯಾರು ಅವಳ ಸಹಾಯಕ್ಕೆ ಸಿಗ್ಲಿಲ್ವಲ್ಲ
8: ಪೊನ್ನಜ್ಜಿ. ಮತ್ತೆ ಈ ಹೊರೆಯನ್ನು ಯಾರು ಅಜ್ಜಿ ತಲೆ ಮೇಲಿಟ್ರು?
7: ಅದೇ ಸಮಯದಲ್ಲಿ ಯಮರಾಜ ವಿಹಾರಾರ್ಥವಾಗಿ ಭೂಲೋಕದಲ್ಲಿ ಸಂಚಾರ ಮಾಡಕ್ಕೆ ಹೊರಟಿದ್ದ. ಅವನ ಕಿವಿ ಮೇಲೆ ಅಜ್ಜಿಯ ನೋವಿನ ಮಾತುಗಳು ಬೀಳುತ್ತೆ. ಆತ ನೋಡ್ತಾನೆ, ಪಾಪ ಸಾಕಷ್ಟು ವಯಸ್ಸಾದ ಅಜ್ಜಿ, ತನ್ನ ಜೀವಿತಕ್ಕಾಗಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ. ಇವಳಿಗೆ ಮರಣ ನೀಡಿ ಈ ಕಷ್ಟಗಳಿಂದ ಬಿಡುಗಡೆ ಮಾಡೋದೇ ಸರಿ. ಉಳಿದ ಇವಳ ಆಯುಷನ್ನು ಮುಂದಿನ ಜನ್ಮಕ್ಕೆ ಸೇರಿಸಿದ್ರಾಯ್ತು ಅಂತ ಅಂದ್ಕೊಂಡು ಆತ ಅಜ್ಜಿಯ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ. ಅಜ್ಜಿ ಅವನನ್ನು ನೋಡ್ತಾಳೆ. ಎದುರಿಗೆ ಕೋಣನ ಮೇಲೆ ಕೂತು ಕೈಯಲ್ಲಿ ಯಮಪಾಶ ಹಿಡಿದು ಯಮರಾಜ ನಿಂತಿದ್ದಾನೆ. ಅಜ್ಜಿ ಗಾಬರಿ ಆದ್ಲು. ಅವಳು, ಯಾರೋ ನೀನು, ಹೀಗ್ಯಾಕೆ ನನ್ನ ದಾರಿಗೆ ಅಡ್ಡವಾಗಿ ನಿಂತಿದ್ದೀಯಾ ಅಂತ ಬಾಯಿ ಮಾಡಿದ್ಲು. ಆಗ ಯಮರಾಜ, ನಾನು ಯಮಧರ್ಮ, ನಿನ್ನ ಪ್ರಾಣಹರಣ ಮಾಡೋಕ್ಕೆ ಅಂತ ಹೀಗೆ ಬಂದಿದ್ದೀನಿ. ಇದೀಗ ತಾನೇ ನೀನೇ ನನ್ನನ್ನು ಕರೆದು ಸಾವು ಕೊಡು ಅಂತ ಕೇಳ್ದಿಯಲ್ಲ ಅಂತಂದ. ಅದಕ್ಕೆ ಅಜ್ಜಿ ದೊಡ್ಡ ಗಂಟ್ಲು ಮಾಡಿ, ನಡಿ ನಡಿ, ಈ ಹೊರೆನ ನನ್ನ ತಲೆ ಮೇಲಿಟ್ಟು ನೀನು ಹೊರಡು, ಮತ್ತೊಂದು ಕ್ಷಣ ಇಲ್ಲಿ ನಿಲ್ಬೇಡ ಅಂತ ಕೂಗಿದ್ಲು. ಅಜ್ಜಿ, ನೀನೇ ಕರೆದಿಯಲ್ಲ ನನ್ನನ್ನು ಅಂತ ಯಮಧರ್ಮರಾಯ ಹೇಳ್ದ. ಕರೆದ್ರೇನಂತೆ, ಮನುಷ್ಯರು ಹೇಳಿದ್ದನ್ನೆಲ್ಲ ಪೂರ್ತಿ ಮಾಡ್ತೀಯ ನೀನು? ಮೊದಲು ಈ ಹೊರೆಯನ್ನು ಎತ್ತಿ ನನ್ನ ತಲೆ ಮೇಲಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟೋಗು ನೀನು ಅಂತ ಯಮಧರ್ಮನಿಗೆ ರೋಪ ಹಾಕಿದ್ಲು. ಅಜ್ಜಿಯ ರೋಪನ ನೋಡಿ ಯಮಧರ್ಮ ಮನಸ್ಸಿನಲ್ಲೇ ನಕ್ಕ. ಮುದಿಯಾದರೂ ಮನಸ್ಸಿನ ವಾಂಚೆ ಎಷ್ಟು ಈ ಮುದುಕಿಗೆ! ಇನ್ನೂ ಬದುಕಬೇಕು ಅನ್ನೋ ಆಸೆ ಬೆಟ್ಟದಷ್ಟಿದೆ ಈ ಮುದುಕಿಗೆ. ಬಾಯಲ್ಲಿ ಮಾತ್ರ ಸಾವು ಬರಬಾರ್ದೆ ಎನ್ನೋ ಈ ಗೊಣಗಾಟ. ಇವಳ ಸ್ಮಶಾನ ವೈರಾಗ್ಯ ಕಂಡು ಪ್ರಾಣ ಹರಣಕ್ಕೆ ಮಾಡಕ್ಕೆ ಹೋಗಿ ನಾನು ಪೆದ್ನಂತಾದೆ ಅಂತ ಅಂದ್ಕೊಂಡು ತನ್ನ ವಿಹಾರವನ್ನು ಆತ ಮುಂದುವರಿಸಿದ. ಹ್ಞೂ, ಕತೆ ಕೇಳಿದ್ರಲ್ಲ, ಹೇಗಿದ್ದಾಳೆ ನಮ್ಮಜ್ಜಿ? ಹೇಗಿದೆ ಅವಳ ಸ್ಮಶಾನ ವೈರಾಗ್ಯ?
9: ಯಮಧರ್ಮನಿಗೆ ಹೇಗೆ ರೋಪ್ ಹಾಕಿದ್ಲಲ್ಲ ಅಜ್ಜಿ.
7: ಆಗ್ಬೋದು ಅಲ್ವಾ ಅವಳ ಧೈರ್ಯ?
8: ಕಟ್ಟೆಗೆ ಹೊರೆ ಎತ್ತಿ ತಲೆ ಮೇಲಿಡು ಅಂತ ಯಮಧರ್ಮನಿಗೆ ಹೇಳಿದ್ಲಲ್ಲ.
10: ಅಜ್ಜಿ ಸ್ಮಶಾನ ವೈರಾಗ್ಯ ಚೆನ್ನಾಗಿತ್ತು.
7: ಹೌದು ಮಕ್ಕಳೇ, ಪ್ರಾಪಂಚಿಕತೆ ಅಷ್ಟು ಸುಲಭದಲ್ಲಿ ಮನುಷ್ಯನನ್ನು ಬಿಡೋದಿಲ್ಲ. ಜೀವನದಲ್ಲಿ ಎಷ್ಟು ಏಟ್ ತಿಂದರೂ ಕೂಡ ಮತ್ತದೇ ಕೂಪದತ್ತ ಸಾಗೋದು ಮನುಷ್ಯನ ಸಹಜ ಗುಣ. ಅದನ್ನು ಮೀರಿ ಬೆಳೆದಾಗಲೇ ಭಗವಂತನ ಸಮೀಪ ನಾವಾಗೋಕ್ಕೆ ಸಾಧ್ಯ.
12: ಪೊನ್ನಜ್ಜಿ, ನಿನ್ನ ಸ್ಮಶಾನ ವೈರಾಗ್ಯ ಹೋಯ್ತಾ?
7: ಹೋಯ್ತಲ್ಲ, ಅದಕ್ಕೆ ಕತೆ ಹೇಳಿದ್ದು.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನಾ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
15: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
9: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
11: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
3: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
13: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
14: ಪರಿಶುದ್ಧವಾದ ಹಾಲು?
15: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
16: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಸದಾ ಒತ್ತಡದಲ್ಲಿದ್ದ ಪತ್ರಕರ್ತರು ಮೊನ್ನೆ ನೆಹರು ಕ್ರೀಡಾಂಗಣದಲ್ಲಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕುಣಿದು ಕುಪ್ಪಳಿಸಿ ಹಲವು ವೈವಿಧ್ಯಮಯ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದು ಅವುಗಳನ್ನು ಪಡೆಯುವ ಮೂಲಕ ಸಂಭ್ರಮಿಸಿದರು. ಕ್ರೀಡಾಕೂಟವನ್ನು ಶಾರ್ಟ್ ಪುಟ್ ಎಸೆಯುವ ಮೂಲಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ ಕೆರಗೂಡು ಆರೋಗ್ಯವಂತ ಪತ್ರಕರ್ತರಿಂದ ಸ್ವಸ್ಥ ಸಮಾಜ ಕಟ್ಟಲು ಸಾಧ್ಯ. ಸದಾ ಒತ್ತಡದಲ್ಲಿರುವ ಪತ್ರಕರ್ತರು ಕೂಡ ಮನುಷ್ಯರೇ, ಅವರಿಗೂ ಮನೋರಂಜನೆ ಬೇಕಾಗುತ್ತದೆ ಎಂದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ AG ಕಾರಿಯಪ್ಪ ಮಾತನಾಡಿ, ಪತ್ರಕರ್ತರನ್ನು ಒತ್ತಡಗಳಿಂದ ದೂರ ಮಾಡುವುದಕ್ಕೆ ಕ್ರೀಡೆಗಳು ಮದ್ದು ಇದ್ದಂತೆ. ಪೊಲೀಸರಂತೆ ಪತ್ರಕರ್ತರು ಸಹ ವರ್ಷವಿಡೀ ಕರ್ತವ್ಯ ನಿರ್ವಹಿಸಬೇಕಿದೆ ಎಂದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಾಕ್ಷರಿ ಮಾತನಾಡಿ, ಪತ್ರಕರ್ತರಿಗೂ ಮಾನಸಿಕ ಹಾಗೂ ದೈಹಿಕ ವಿಶ್ರಾಂತಿ ಅಗತ್ಯ. ಜೊತೆಗೆ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಿ ಅವರನ್ನು ಉತ್ತೇಜಿಸುವುದು ಉತ್ತಮ ಕಾರ್ಯ. ಮಾಧ್ಯಮಗಳಲ್ಲಿರುವ ಕುಟುಂಬದವರ ಮಕ್ಕಳು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದಿರುವುದು ಶ್ಲಾಘನೀಯ ಎಂದರು. ಸಂಜೆ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಸಂಘದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಕೆಲಸದ ಒತ್ತಡದಿಂದ ಬಹಳಷ್ಟು ಸಮಯವನ್ನು ಮಕ್ಕಳು ಕುಟುಂಬದೊಂದಿಗೆ ಕಳೆಯಲು ಸಾಧ್ಯವಾಗುವುದಿಲ್ಲ. ಆ ನೋವು ಪತ್ರಕರ್ತರನ್ನು ಸದಾ ಕಾಡುತ್ತಲೇ ಇರುತ್ತದೆ. ಒತ್ತಡಗಳನ್ನು ಮೆಟ್ಟಿ ನಿಂತು ಸತ್ಯದ ಪರವಾಗಿ ಸದಾ ನಿಲ್ಲಬೇಕು, ಅದು ಪತ್ರಕರ್ತರಿಗೆ ಇರಬೇಕಾದ ಕಾಳಜಿ ಎಂದರು. ಪ್ರೆಸ್ ಟ್ರಸ್ಟ್ ಉಪಾಧ್ಯಕ್ಷ ಹೊನ್ನಾಳಿ ಚಂದ್ರಶೇಖರ್ ಮಾತನಾಡಿ, ಪತ್ರಕರ್ತರಿಗೆ ಸಮಯ ಇರೋದಿಲ್ಲ. ಪತ್ರಿಕೋದ್ಯಮದಲ್ಲಿ ಕೌಶಲ ಇದ್ದವರು ಬೆಳೆಯುತ್ತಾರೆ, ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಪತ್ರಿಕೋದ್ಯಮಕ್ಕೆ ಒಳ್ಳೆಯ ಭವಿಷ್ಯವಿದೆ ಎಂದರು. ರಾಜ್ಯ ಸಮಿತಿ ನಿರ್ದೇಶಕ ಎನ್ ರವಿಕುಮಾರ್, ಕ್ರೀಡಾಕೂಟಕ್ಕೆ ಸಹಕರಿಸಿದ ತೀರ್ಪುಗಾರರನ್ನು ಗೌರವಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಹೆಚ್ ಯು ವೈದ್ಯನಾಥ, ಸನ್ಮಾನ ಸ್ವೀಕರಿಸಿದ ಪತ್ರಕರ್ತ ಶರತ್ಕುಮಾರ್ ಮಾತನಾಡಿದರು. ವಾರ್ತಾ ಇಲಾಖೆ ವಾರ್ತಾ ಸಹಾಯಕಿ ಭಾಗ್ಯ, ರಾಷ್ಟ್ರೀಯ ಮಂಡಳಿ ಸದಸ್ಯ ಬಂಡಿಗಡಿ ನಂಜುಂಡಪ್ಪ, ಸಂಘದ ಅಧ್ಯಕ್ಷ ಹೆಚ್ ಯು ವೈದ್ಯನಾಥ್, ಉಪಾಧ್ಯಕ್ಷ ಟಿ ಸತ್ಯನಾರಾಯಣ, ಕೆಎಸ್ ಹುಚ್ಚರಾಯಪ್ಪ, ಪ್ರಧಾನ ಕಾರ್ಯದರ್ಶಿ ಆರ್ ಎಸ್ ಹಾಲಸ್ವಾಮಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ದಲಿತ ಸಾಹಿತ್ಯ ಪರಿಷತ್ತು ವತಿಯಿಂದ 2025-26 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 70%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆಸಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು May 20 ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಶಿವಕುಮಾರ್ 9448906814 ಹಾಗೂ ಹೇಮಂತ್ 8747039273 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಕ್ಯಾನ್ಸರ್ ಜಾಗೃತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಮ್ಮೆಯ ಸಾಧನೆ ಮಾಡಿದ್ದಾರೆ. 2024 ಕನ್ನಡದಲ್ಲಿ ಕ್ಯಾನ್ಸರ್ಗೆ ಆನ್ಸರ್ ಎಂಬ ಕ್ಯಾನ್ಸರ್ ಜಾಗೃತಿ ಪುಸ್ತಕ ಬರೆದ ಅವರು ನಂತರ ಅದನ್ನು ಇಂಗ್ಲಿಷ್ನಲ್ಲಿ ಆನ್ಸರಿಂಗ್ ಕ್ಯಾನ್ಸರ್ ಎಂದು ಹೊರತಂದರು. ಈಗ ಆ ಪುಸ್ತಕ ಫ್ರೆಂಚ್ ಭಾಷೆಯಲ್ಲಿ ಲಾ ರೆಪೊನ್ಸೆ ಆ ಕ್ಯಾನ್ಸರ್ ಎಂಬ ಹೆಸರಿನಲ್ಲಿ ಪ್ರಕಟವಾಗಿದ್ದು ಇದರ ಬಿಡುಗಡೆ ಸಮಾರಂಭ 16 May 2026 ಬೆಂಗಳೂರಿನ ಅಲಯನ್ಸ್ ಫ್ರಾನ್ಸೈಸ್ ಡಿ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಅಲಯನ್ಸ್ ಫ್ರಾನ್ಸೈಸ್ ಡಿ ಬೆಂಗಳೂರು 1970 ಸ್ಥಾಪನೆಯಾದ ಪ್ರತಿಷ್ಠಿತ ಭಾರತ ಫ್ರೆಂಚ್ ಸಾಂಸ್ಕೃತಿಕ ಸಂಸ್ಥೆ. ಫ್ರೆಂಚ್ ಭಾಷೆ, ಸಾಹಿತ್ಯ, ಸಂಗೀತ ಮತ್ತು ಕಲೆಯ ಮೂಲಕ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಾಂಸ್ಕೃತಿಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಫ್ರೆಂಚ್ ಅನುವಾದವನ್ನು ಎಕ್ಸ್ ಮಾರ್ಸೈ ವಿಶ್ವವಿದ್ಯಾಲಯದ ಆಹ್ವಾನಿತ ಅಧ್ಯಾಪಕರಾದ ವೆಂಕಟೇಶ್ ಕೃಷ್ಣಮೂರ್ತಿ ಅವರು ಸಿದ್ಧಪಡಿಸಿದ್ದಾರೆ. ಪುಸ್ತಕ ಬಿಡುಗಡೆಯ ಗೌರವ ಅಲಯನ್ಸ್ ಫ್ರಾನ್ಸೈಸ್ ಡಿ ಬೆಂಗಳೂರಿನ ನಿರ್ದೇಶಕರಾದ ಜಾನ್ ಮಾರ್ಕ್ಸ್ ಡಿಪಿಯೇಡ್ ಅವರಿಂದ ಸಲ್ಲಿತು. ಕ್ಯಾನ್ಸರ್ ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯ ವಿಷಯಗಳನ್ನು ಸರಳ ಭಾಷೆಯಲ್ಲಿ ವಿವರಿಸುವ ಈ ಪುಸ್ತಕ ಕನ್ನಡದಲ್ಲಿ ಬಿಡುಗಡೆಯಾದಾಗಿನಿಂದ ಕ್ಯಾನ್ಸರ್ ಎದುರಿಸುತ್ತಿರುವ ರೋಗಿಗಳ ಕುಟುಂಬಗಳಿಗೆ ವ್ಯಾಪಕ ಮೆಚ್ಚುಗೆ ಪಡೆದಿದೆ. ಕ್ಯಾನ್ಸರ್ ಜಾಗತಿಕ ಸಮಸ್ಯೆಯಾಗಿರುವ ಕಾರಣ ಫ್ರೆಂಚ್ ಆವೃತ್ತಿ ಇನ್ನೊಂದು ದೇಶದ ಜನರಿಗೂ ಅಷ್ಟೇ ಸಹಾಯಕವಾಗಲಿದೆ ಎಂಬ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ಕನ್ನಡದಲ್ಲಿ ಈ ಪುಸ್ತಕ ಬರೆದಾಗ ನನ್ನ ಉದ್ದೇಶ ಬಹಳ ಸರಳವಾಗಿತ್ತು. ಕ್ಯಾನ್ಸರ್ ಎದುರಿಸುತ್ತಿರುವ ರೋಗಿಯ ಕೈ ಹಿಡಿದು ಅವರಿಗೆ ಧೈರ್ಯ ತುಂಬುವುದು. ಈ ಪುಸ್ತಕ ಫ್ರೆಂಚ್ ಭಾಷೆಗೆ ಅನುವಾದಗೊಂಡು ಇನ್ನಷ್ಟು ಜನರನ್ನು ತಲುಪಲಿದೆ ಎಂದು ತಿಳಿದು ಸಂತೋಷವಾಗಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಜಯಿಸಿದ ರೋಗಿಯ ಹೃದಯ ಸ್ಪರ್ಶಿ ಅನುಭವ ಕಥನ ಹಾಗೂ ಸಮಾಜದಲ್ಲಿ ಕ್ಯಾನ್ಸರ್ ತಪ್ಪು ಕಲ್ಪನೆಗಳು, ಮಾಧ್ಯಮ ಮತ್ತು ಆರೋಗ್ಯ ಎಂಬ ವಿಷಯದ ಮೇಲೆ ಡಾಕ್ಟರ್ ಮಂಗೇಶ್ ಕಾಮತ್, ಡಾಕ್ಟರ್ ಸ್ಮಿತಾ ಸಲ್ಢಾನಾ ಮತ್ತು ಡಾಕ್ಟರ್ ಸರಸ್ವತಿಕಾ ಮಜುಂದಾರ್ ಅವರೊಂದಿಗೆ ತಜ್ಞರ ಸಂವಾದ ನಡೆಯಿತು. ಕನ್ನಡದಲ್ಲಿ ಪ್ರಾರಂಭವಾದ ಒಂದು ಪುಸ್ತಕ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಅನುವಾದಗೊಂಡು ಜಾಗತಿಕ ಮಟ್ಟ ತಲುಪಿದ್ದು ಶಿವಮೊಗ್ಗದ ವೈದ್ಯಕೀಯ ಸಮುದಾಯಕ್ಕೆ ಮತ್ತು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಕ್ಯಾನ್ಸರ್ ಜಾಗೃತಿಯ ಕೊರತೆಯನ್ನು ಭರ್ತಿ ಮಾಡುವ ನಿಟ್ಟಿನಲ್ಲಿ ಭಾಷೆಯ ಗಡಿ ದಾಟಿ ಮುನ್ನಡೆದ ಡಾಕ್ಟರ್ ಅಪರ್ಣಾ ಅವರ ಈ ಪ್ರಯಾಣ ನಿಜಕ್ಕೂ ಪ್ರೇರಣಾದಾಯಕ ಎಂದರು. ಅವರು ಕ್ಯಾನ್ಸರ್ ಜಾಗೃತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಮ್ಮೆಯ ಸಾಧನೆ ಮಾಡಿದ್ದಾರೆ. ಮುಂದಿನ ವಿವರ. ಆನವಟ್ಟಿ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ 19 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448987833 ಇವರನ್ನು ಸಂಪರ್ಕಿಸಬಹುದಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಮೇ 21ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಇಸುಜಿ ಮೋಟರ್ಸ್ ಇಂಡಿಯಾ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪಿಯುಸಿ, ಕಾಮರ್ಸ್, ಬಿಕಾಂ, ಐಟಿಐ, ಡೀಸೆಲ್, ಫಿಟ್ನೆಸ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೂರೈಸಿದ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9383663606 ಹಾಗೂ 9108235132 ಈ ನಂಬರ್ಗಳನ್ನು ಸಂಪರ್ಕಿಸುವುದು. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ನಗರ ಉಪವಿಭಾಗ 3ರ ವ್ಯಾಪ್ತಿಯ 110/11 kV ವಿವಿ ಕಾಂಪ್ಲೆಕ್ಸ್ ವಿದ್ಯುತ್ ವಿತರಣಾ ಕೇಂದ್ರದ F7 ಪಿಳ್ಳಂಗಿರಿ NJY ಮತ್ತು F8 ಜಾವಳ್ಳಿ IP ಮಾರ್ಗಗಳಲ್ಲಿ 1ನೇ ತ್ರೈಮಾಸಿಕ ತುರ್ತು ನಿರ್ವಹಣಾ ಕಾಮಗಾರಿಗಳನ್ನು ಹಮ್ಮಿಕೊಂಡಿರುವುದರಿಂದ May 19ರಂದು ಅಂದರೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಈ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಹೊಳೆಬೆನವಳ್ಳಿ, ದೊಡ್ಡತಾಂಡ, ಹೊಸಮನೆ ತಾಂಡ, ಪಿಳ್ಳಂಗಿರಿ, ಜಾವಳ್ಳಿ, ತಿರುವಳ್ಳಿ, ಅಬ್ಬರಘಟ್ಟ, ತರಗನಹಳ್ಳಿ, ತರಗನಹಳ್ಳಿ ಕ್ರಾಸ್, ಹಾರೋಬೆನವಳ್ಳಿ, ಹಾರೋಬೆನವಳ್ಳಿ ತಾಂಡ, ಗೌಡನಾಯಕನಹಳ್ಳಿ, ಬೀರನಹಳ್ಳಿ, ಹೊಯ್ಸಳನಹಳ್ಳಿ, ಯಲವಟ್ಟಿ, ಹಸೂಡಿ, ಹಸೂಡಿ ಫಾರ್ಮ್, ವೀರಭದ್ರ ಕಾಲೋನಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಚಿಕ್ಕಮಟ್ಟಿ, ಅಬ್ಬರಘಟ್ಟ, ಬಂಗಾರಪ್ಪ ಕಾಲೋನಿ, ಜಿಜಿ ಕ್ಯಾಂಪ್, ಚಿಕ್ಕಮರಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದ್ದು, ವಿದ್ಯುತ್ ಗ್ರಾಹಕರು ಮೆಸ್ಕಾಂನೊಂದಿಗೆ ಸಹಕರಿಸಲು ಮೆಸ್ಕಾಂ ಕೋರಿದೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನ ಅರ್ಥ,
6: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಮೊದಲನೇದಾಗಿ ಪ್ರೀತಿ ಪೂರ್ವಕವಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಕೇಳುಗರೆ, ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇರ್ತೀರ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದೊಂದು ವಿಷಯವನ್ನ ಹೇಳ್ತಾ ಇರ್ತೀನಿ. ಹಾಗೆ ಪಕ್ಷಿಗಳ ಪ್ರಪಂಚ ಇದೆಯಲ್ಲ, ತುಂಬಾನೇ ಅದ್ಭುತವಾದ ಪ್ರಪಂಚ ಅಂತಾನೆ ಹೇಳ್ಬಹುದು. ಹಾಗೆ ಪಕ್ಷಿಗಳು ನಿಸ್ವಾರ್ಥ ಜೀವಿಗಳು ಕೂಡ ಹೌದು. ನಮ್ಮ ಸುತ್ತಮುತ್ತಲು ಏನಾದರೂ ಕಾಡು ಬೆಟ್ಟಗಳು ಇದೆ, ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಪಕ್ಷಿಗಳೇ ಕಾರಣಕರ್ತರು ಕೂಡ ಆಗಿರ್ತಾರೆ. ಕಾಡಲ್ಲೆಲ್ಲ ಮರಗಳನ್ನ ಬೆಳೆಸುವಂತಹ ಕ್ರೆಡಿಟ್ಸ್ ಎಲ್ಲ ಪಕ್ಷಿಗಳಿಗೆ ಸೇರುವಂತದ್ದು. ಹಾಗಿದ್ಮೇಲೆ ಯಾಕೆ ಇವತ್ತು ಒಂದು ಪಕ್ಷಿಯ ಬಗ್ಗೆ ಮಾತನಾಡಬಾರದು ಅಂತ ಅನ್ನಿಸ್ತು? ಖಂಡಿತವಾಗ್ಲೂ ಮಾತನಾಡೋಣ. ಯಾಕಪ್ಪ ಅಂದ್ರೆ, ನೀವು ಕಾಡಿನಲ್ಲಿ ಅಥವಾ ತೋಟದಲ್ಲಿ ಹಾರಾಡುವಂತಹ ಬೀಸಣಿಕೆಯನ್ನ ಏನಾದ್ರು ನೋಡಿದಿರಾ ಕೇಳುಗರೆ? ಎಲ್ಲೋ ಹೌದು ಅಂತ ಉತ್ತರ ಕೇಳಿಸ್ತಾ ಇದೆ. ನೋಡಿದ್ರೆ ಪರವಾಗಿಲ್ಲ, ತಲೆ ಮೇಲೆ ಸುಂದರವಾದಂತಹ ಕಿರೀಟವನ್ನ ಹೊತ್ತು ರಾಜ ಗಾಂಭೀರ್ಯದಿಂದ ಓಡಾಡುವಂತಹ ಒಂದು ಹಕ್ಕಿಯ ಬಗ್ಗೆ ಇವತ್ತು ಮಾತನಾಡೋಣ ಅಂತ. ಕೇಳುಗರೆ, ನೋಡೋಕೆ ಕಿತ್ತಲೆ ಬಣ್ಣ ಇದೆ, ರೆಕ್ಕೆಯ ಮೇಲೆ ಕಪ್ಪು ಬಿಳಿ ಪಟ್ಟಿಗಳಿದೆ, ಅದರಲ್ಲೂ ಇದು ಆತಂಕಗೊಂಡಾಗ ತಲೆಯ ಮೇಲಿರುವಂತಹ ಜುಟ್ಟನ್ನ ಬೆಚ್ಚತ್ತಲ್ಲ, ಆಗ ಅದು ಸಾಕ್ಷಾತ್ ಚಂದ್ರ ಮುಕುಟದಂತೆ ಕಾಣುತ್ತೆ. ಇದು ಹೆಚ್ಚಾಗಿ ನೆಲದ ಮೇಲೆ ಉದ್ದನೆಯ ಕೊಕ್ಕಿನಿಂದ ಮಣ್ಣು ಅಗೆಯುತ್ತಾ ರೈತರ ಮಿತ್ರ, ಯಾಕಂದ್ರೆ ಬೆಳೆ ಕಾಡುಗಳ ಕೀಟಗಳು ಇದಕ್ಕೆ ಫೇವರೇಟ್ ಫುಡ್ ಕೂಡ ಹೌದು. ಇದನ್ನ ಇಂಗ್ಲಿಷ್ ಅಲ್ಲಿ ಹೂಪು ಅಂತಾರೆ. ಯಾಕಂದ್ರೆ ಇದು ಹೂಪ್ ಹೂಪ್ ಹೂಪ್ ಅಂತ ಮೆಲ್ಲಗೆ ಕೂಗುತ್ತೆ. ಇದನ್ನ ಕೇಳಿಸ್ಕೊಳ್ಳೋಕೆ ತುಂಬಾ ಖುಷಿ ಕೂಡ ಕೊಡುತ್ತೆ ಕೇಳುಗರೆ. ಇನ್ನು ಈ ಚಂದ್ರ ಮುಕುಟ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪದ? ಹೌದು, ಚಂದ್ರ ಮುಕುಟ ಪಕ್ಷಿಯ ಬಗ್ಗೆ ಸಾಕಷ್ಟು ವಿಚಾರ ನಿಮಗೆ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಈ ಹಕ್ಕಿ ತನ್ನ ವಿಶಿಷ್ಟವಾದ ಕಿರೀಟದಂತಹ ಜುಟ್ಟು ಹಾಗೆ ಆಕರ್ಷಕ ಬಣ್ಣಗಳಿಂದ ಸುಲಭವಾಗಿ ಗುರುತಿಸಲ್ಪಡುತ್ತೆ. ಇದನ್ನ ಕನ್ನಡದಲ್ಲಿ ಚಂದ್ರ ಮುಕುಟ ಅಂತ ಕರೆದ್ರೆ ಇಂಗ್ಲಿಷ್ ಅಲ್ಲಿ ಹುಪ್ಪು ಹಕ್ಕಿ ಅಂತ ಕರೀತಾರೆ. ಇನ್ನು ಇದರ ದೇಹದ ಬಣ್ಣ ತಿಳಿ ಕಿತ್ತಳೆ ಅಥವಾ ದಾಲ್ಚಿನಿ ಬಣ್ಣವನ್ನ ಹೊಂದಿರುತ್ತೆ. ಇದರ ರೆಕ್ಕೆಗಳು ಹಾಗೆ ಬಾಲದ ಮೇಲೆ ಕಪ್ಪು ಇನ್ನು ಬಿಳಿ ಬಣ್ಣದ ಪಟ್ಟಿಗಳಿರುತ್ತೆ. ಇದರ ತಲೆ ಮೇಲಿರುವಂತಹ ಉದ್ದನೆಯ ಗರಿಗಳ ಜುಟ್ಟು ಯಾರೋ ಒಂದು ಜುಟ್ಟು ಹಾಕಿದರೇನೋ, ಹೇರ್ ಸ್ಟೈಲ್ ಮಾಡಿದರೇನೋ ಅಂತ ಅನ್ಸುತ್ತೆ. ಪಕ್ಷಿ ಆತಂಕ ಏನಾದ್ರೂ ಆದಾಗ ಅಥವಾ ಅದಕ್ಕೇನಾದ್ರು ಸರ್ಪ್ರೈಸ್ ಅಥವಾ ಏನೋ ಆಶ್ಚರ್ಯವಾದಾಗ ಈ ಜುಟ್ಟನ್ನ ಬೀಸಣಿಗೆಯಂತೆ ಬಿಚ್ಚಿಕೊಳ್ಳುತ್ತೆ. ಇದರ ಕೊಕ್ಕು ಕೂಡ ಸ್ವಲ್ಪ ಉದ್ದವಾಗಿರುತ್ತೆ, ಸ್ವಲ್ಪ ಕೆಳಮುಖವಾಗಿ ಬಾಗಿರುತ್ತೆ. ನೆಲದಲ್ಲಿರುವಂತಹ ಕೀಟಗಳನ್ನ ಹೊರತೆಗೆಯೋಕೆ ಇದು ಸಹಕಾರಿ ಕೂಡ ಆಗಿದೆ. ಈ ಭೂಮಿಯ ಸೃಷ್ಟಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಯಾವುದೇ ಒಂದು ಪಕ್ಷಿಯನ್ನ ಸೃಷ್ಟಿ ಮಾಡಿದ್ರು ಕೂಡ ಅದಕ್ಕೆ ಆಹಾರವನ್ನ ಹೇಗೆ ಹುಡುಕ್ಬೇಕು, ಅದರ ದೇಹದ ಆಕಾರ ಕೂಡ ಆಹಾರವನ್ನ ಹುಡುಕ್ಲಿಕ್ಕೆ ಪೂರಕವಾಗಿ ಇರುತ್ತಲ್ವಾ ಕೇಳುಗರೆ? ಹಾಗಿದ್ರೆ ಈ ಪಕ್ಷಿಯ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಂದ್ರ ಮುಕುಟ ಪಕ್ಷಿಯ ಬಗ್ಗೆ ಮಾತನಾಡ್ತಿದ್ದೆ. ಇದನ್ನ ಯುರೇಸಿಯನ್ ಹೋಪುಪ್ ಅಂತ ಕೂಡ ಕರೀತಾರೆ. ಇದರ ವೈಜ್ಞಾನಿಕ ಹೆಸರೇನ್ ಗೊತ್ತಾ? ಯುಪುಪ ಎಪೋಪ್ಸ್ ಅಂತ. ಇನ್ನು ಕಾಮನ್ ಆಗಿ ಹೂಪೋ ಅಂತ ಕೂಡ ಕರೀತಾರೆ. ತಲೆಯ ಮೇಲೆ ಚಂದ್ರನ ಆಕಾರದ ಕಿರೀಟ ಇರೋದ್ರಿಂದ ಇದಕ್ಕೆ ಚಂದ್ರ ಮುಕುಟ ಅನ್ನೋ ಹೆಸರು ಕೂಡ ಬಂದಿದೆ. ಇದು ಇಸ್ರೇಲ್ನ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು. ಕೇಳುಗರೆ, ಇದು ಸುಮಾರು 31 ಸೆಂಟಿಮೀಟರ್ ಗಾತ್ರದ ಮಧ್ಯಮ ಗಾತ್ರದ ಹಕ್ಕಿಯಾಗಿದ್ದು ಕಂದು ದಾಲ್ಚಿನಿ ಬಣ್ಣದ ದೇಹ ಹಾಗೆ ಕಪ್ಪು ಮತ್ತು ಬಿಳಿ ಪಟ್ಟಿಗಳ ರೆಕ್ಕೆಗಳನ್ನ ಹೊಂದಿದೆ. ಆಫ್ರಿಕಾ ಹಾಗೆ ಏಷ್ಯಾದಲ್ಲಿ ಕಂಡು ಬರುತ್ತೆ ಈ ಒಂದು ಹಕ್ಕಿ. ಬೆಂಗಳೂರಿನಂತಹ ನಗರಗಳ ಉದ್ಯಾನವನಗಳು ಹಾಗೆ ಹುಲ್ಲುಗಾವಲುಗಳಲ್ಲೂ ಕೂಡ ಕಾಣಬಹುದು. ಮುಖ್ಯವಾಗಿ ಇದರ ಆಹಾರ ಏನಪ್ಪಾ ಅಂದ್ರೆ ಕೀಟಗಳನ್ನ ತಿನ್ನುವಂಥದ್ದು. ಇನ್ನು ಕೇಳುಗರೆ, ಇದು ಉಪ್ಪು ಪೀಡೆ ಕುಟುಂಬಕ್ಕೆ ಸೇರಿರುವಂಥದ್ದು. ಈ ಕುಟುಂಬದ ಏಕೈಕ ಪ್ರಭೇದ ಇದಾಗಿದೆ. ಇದು ತನ್ನ ವಿಶಿಷ್ಟವಾದ ತಲೆಯ ಮೇಲಿರುವಂತಹ ಶಿಕೆಯನ್ನ ಆಗಾಗ ಅರಳಿಸುತ್ತಾ ಮುಚ್ಚುತ್ತಾ ಇರುತ್ತೆ. ಇದು ಅರಳಿಸಿದಾಗ ನೋಡ್ಲಿಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಇನ್ನು ಕೇಳುಗರೆ, ಸಂಸ್ಕೃತದ ಸಾಹಿತ್ಯದಲ್ಲಿನ ಉಲ್ಲೇಖಗಳ ಪ್ರಕಾರ ಈ ಪಕ್ಷಿಯ ಆಕರ್ಷಕ ಶಿಕೆಯು ಚಂದ್ರನ ಕಿರೀಟದಂತೆ ಕಾಣೋದ್ರಿಂದನೇ ಈ ಒಂದು ಪಕ್ಷಿಗೆ ಚಂದ್ರ ಮುಕುಟ ಅಂತ ಹೆಸರು ಬಂತು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಈ ಒಂದು ಪಕ್ಷಿ ಎಲ್ಲಪ್ಪ ವಾಸ ಮಾಡುತ್ತೆ ಅಂದ್ರೆ, ಹೆಚ್ಚಾಗಿ ಬಯಲು ಪ್ರದೇಶ ಇರಬಹುದು, ತೋಟಗಳಾಗಿರ್ಬೋದು, ಹಾಗೆ ಕುರುಚಲು ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಮರಗಳ ಪೊಟರೆಗಳಲ್ಲಿ ಅಥವಾ ಗೋಡೆಗಳ ಸಂದುಗಳಲ್ಲಿ ಕೂಡ ಗೂಡು ಕಟ್ಟುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತದ್ದು. ಹಾಗೆ

ಚಂದ್ರಮುಕುಟ ಪಕ್ಷಿಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಚಂದ್ರಮುಕುಟ ಹಕ್ಕಿಯು ಹಾರಾಟ ವಿಶಿಷ್ಟವಾಗಿದೆ. ನೋಡೋಕೆ ಒಂದು ದೊಡ್ಡ ಚಿಟ್ಟೆ ಹಾರಾಡ್ತಾ ಇದೆಯೇನೋ ಅಂತ ಭಾಸವಾಗುತ್ತೆ. ಚಿಟ್ಟೆ ಅಂತಹ ಬಣ್ಣ ಅಂದ್ರೆ ಕಲರ್ಫುಲ್ ಬಣ್ಣ ಈ ಹಕ್ಕಿಯದ್ದು. ಶತ್ರುಗಳಿಂದ ರಕ್ಷಿಸಿಕೊಳ್ಳೋಕೆ ಇವುಗಳು ಮರಿಗಳನ್ನ ಒಂದು ರೀತಿಯ ದುರ್ವಾಸನೆಯನ್ನ ಬೀರುತ್ತೆ. ಅಂದ್ರೆ ಯಾವ ಶತ್ರುಗಳು ಕೂಡ ಇದರ ಮರಿ ಹತ್ರ ಬರಬಾರದು ಅನ್ನೋ ಒಂದು ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಇವು ತಮ್ಮ ಮರಿಗಳನ್ನ ರಕ್ಷಿಸುತ್ತೆ. ಇನ್ನು ಕೇಳುಗರೆ, ಇದರ ಇಂಗ್ಲಿಷ್ ಹೆಸರು ಹುಪ್ಪುಪ್ ಅಂತ ಹೇಳಿದೆ. ಸಂಸ್ಕೃತದಲ್ಲಿ ಪುಷ್ಪವಕ್ಕಿ ಅನ್ನೋ ಹೆಸರುಗಳು ಈ ಹಕ್ಕಿ ಹೊರಹಾಕುವ ಹುಪ್ ಹುಪ್ ಅನ್ನೋ ಶಬ್ದದಿಂದಲೇ ಬಂದಿದೆ. ರೈತರಿಗೆ ಈ ಹಕ್ಕಿ ಬಹಳ ಉಪಕಾರಿ. ಯಾಕಪ್ಪ ಅಂದ್ರೆ ಇದು ಕೇವಲ ಮೇಲ್ಪದರದ ಕೀಟಗಳನ್ನ ಮಾತ್ರವಲ್ಲದೆ ನೆಲದ ಅಡಿಯಲ್ಲಿ ಅಡಗಿರುವಂತಹ ಕ್ರಿಮಿ ಕೀಟಗಳನ್ನ ತನ್ನ ಉದ್ದನೆಯ ಕೊಕ್ಕಿನಿಂದ ಪತ್ತೆ ಹಚ್ಚಿ ತಿನ್ನುತ್ತೆ. ತೋಟಗಳಲ್ಲಿ ಗೆದ್ದಲು ಇರಬಹುದು ಅಥವಾ ಮಿಡತೆಗಳ ನಿಯಂತ್ರಣಕ್ಕೆ ಇದು ನೈಸರ್ಗಿಕ ಸೈನ್ಯದಂತೆ ಕೆಲಸ ಮಾಡುತ್ತೆ. ಎಷ್ಟೋ ಪಕ್ಷಿಗಳು ರೈತರಿಗೆ ಮಿತ್ರ ಆಗಿರುತ್ತೆ, ಬಹುಶಃ ನಮಗೆ ಗೊತ್ತೇ ಇರಲ್ಲ. ರೈತನ ಮಿತ್ರ ಯಾರು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಎರೆಹುಳಗಳು ಅಂತ ಹೇಳ್ತೀವಿ. ಆದ್ರೆ ಸಾಕಷ್ಟು ಪಕ್ಷಿಗಳು ರೈತನ ಮಿತ್ರ ಕೂಡ ಆಗಿದೆ ಕೇಳುಗರೆ. ಇನ್ನು ಇದರ ತಲೆ ಮೇಲಿರುವಂತಹ ಜುಟ್ಟು ಯಾವಾಗ್ಲೂ ತೆರೆದಿರೋದಿಲ್ಲ. ಯಾವಾಗಪ್ಪ ಇದು ಓಪನ್ ಆಗತ್ತೆ ಅಂತ ಹೇಳಿದ್ರೆ, ಹಕ್ಕಿ ನೆಲದ ಮೇಲೆ ಇಳಿದಾಗ, ಯಾವ್ದಾದ್ರೂ ಶಬ್ದ ಕೇಳಿ ಆಶ್ಚರ್ಯವಾದಾಗ, ಖುಷಿಯಾದಾಗ ಅಥವಾ ತನ್ನ ಸಂಗಾತಿಯನ್ನ ಆಕರ್ಷಿಸುವಾಗ ಮಾತ್ರ ಈ ಜುಟ್ಟನ್ನ ಬೀಸಣಿಕೆಯಂತೆ ಬಿಚ್ಚುತ್ತೆ. ಹಾರುವಾಗ ಈ ಜುಟ್ಟು ತಲೆಗೆ ಅಂಟ್ಕೊಂಡಿರುತ್ತೆ. ಅದನ್ನ ನೋಡೋಕೆನೆ ಒಂದ್ ರೀತಿ ಖುಷಿ ಆಗತ್ತೆ. ಹಾಗಿದ್ರೆ ಈ ಚಂದ್ರ ಮುಕುಟ ಪಕ್ಷಿಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸುಂದರವಾದಂತಹ ಪಕ್ಷಿ, ಹಾಗೆ ಜುಟ್ಟನ್ನ ಇಟ್ಕೊಂಡಿರುವಂತಹ ಪಕ್ಷಿ, ಅದೇನೇ ಚಂದ್ರಮುಕುಟ ಪಕ್ಷಿ. ಈ ಪಕ್ಷಿ ನೋಡೋಕೆ ಕೂಡ ಸುಂದರವಾಗಿದ್ದು ಎಲ್ಲರನ್ನ ಆಕರ್ಷಿಸುತ್ತೆ. ಹಾಗೆ ಈ ಪಕ್ಷಿ ತಲೆ ಮೇಲೆ ಜುಟ್ಟು ಇಟ್ಕೊಂಡಿರುತ್ತೆ, ಆದ್ರೆ ಆ ಜುಟ್ಟನ್ನ ನಾವ್ ಯಾವಾಗ್ಲೂ ನೋಡೋಕ್ಕಾಗಲ್ಲ. ಅದಕ್ಕೆ ಖುಷಿಯಾದಾಗ, ಆಶ್ಚರ್ಯ ಆದಾಗ, ಅಥವಾ ತನ್ನ ಸಂಗಾತಿಯನ್ನ ಆಕರ್ಷಿಸುವಾಗ ಮಾತ್ರ ಈ ಜುಟ್ಟನ್ನ ಬೀಸಣಿಕೆಯಂತೆ ಬಿಚ್ಚುವಂಥದ್ದು. ಇನ್ನು ಇದು ವಿಚಿತ್ರವಾದ ರಕ್ಷಣಾ ತಂತ್ರವನ್ನ ಮಾಡುತ್ತೆ. ಏನಪ್ಪಾ ಅಂದ್ರೆ, ಪ್ರಕೃತಿ ಇದಕ್ಕೆ ಒಂದು ವಿಶಿಷ್ಟವಾದ ವಿಭಿನ್ನ ಶಕ್ತಿಯನ್ನ ನೀಡಿದೆ. ಶತ್ರು ಪ್ರಾಣಿಗಳಿರ್ಬೋದು ಅಥವಾ ಹಕ್ಕಿಗಳು ಗೂಡಿನ ಹತ್ರ ಬಂದಾಗ ಇದರ ಮರಿಗಳು ಒಂದು ರೀತಿಯ ಅಸಹ್ಯಕರವಾದ ದುರ್ವಾಸನೆಯನ್ನ ಹೊರಸೂಸುತ್ತೆ. ಈ ವಾಸನೆಗೆ ಹೆದರಿ ಹಾವಾಗಿರ್ಬೋದು ಅಥವಾ ಬೇರೆ ಶಿಕಾರಿ ಹಕ್ಕಿಗಳು ದೂರಕ್ಕೆ ಓಡಿ ಹೋಗುತ್ತೆ. ಇದು ಒಂದ್ ರೀತಿ ಇದಕ್ಕೆ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು, ಜೊತೆಗೆ ರಕ್ಷಣಾ ತಂತ್ರ ಕೂಡ ಹೌದು. ವಿಶೇಷವಾಗಿ ಚಂದ್ರ ಮುಕುಟ ಹಕ್ಕಿಗೆ ಸೂರ್ಯನ ಬಿಸಿಲಿನಲ್ಲಿ ಮೈ ಕಾಯಿಸಿಕೊಳ್ಳೋದು ಅಂದ್ರೆ ಪಂಚಪ್ರಾಣ. ಇದು ನೆಲದ ಮೇಲೆ ತನ್ನ ರೆಕ್ಕೆಗಳನ್ನ ಪೂರ್ತಿಯಾಗಿ ಹರಡಿ ಬಾಲವನ್ನ ಬಿಚ್ಚಿ ಸೂರ್ಯನಿಗೆ ಮೈಯೊಡ್ಡಿ ಕುಳಿತುಕೊಳ್ಳುತ್ತೆ. ಇದನ್ನ ನೋಡಿದವರು ಹಕ್ಕಿಗೆ ಪೆಟ್ಟಾಗಿದೆ ಅಂತ ಅನ್ಕೊಳ್ತಾರೆ, ಆದ್ರೆ ಅದು ಅದರ ವಿಶ್ರಾಂತಿಯ ಶೈಲಿ. ಕೇಳಿದರೆ ಏನು, ಇದು ಹಾರಾಡುವಾಗ ನೇರವಾಗಿ ಹಾರದೆ ಅಲೆ ಅಲೆಯಾಗಿ ಹಾರುತ್ತೆ. ಅಂದ್ರೆ ಒಂದು ಕ್ಷಣ ರೆಕ್ಕೆ ಬಡದು ಇನ್ನೊಂದು ಕ್ಷಣ ರೆಕ್ಕೆ ಮುಚ್ಚಿ ತೇಲ್ತಾ ಹಾರುತ್ತೆ. ಪಕ್ಷಿ ಪ್ರಪಂಚದ ನಟಿ ಕೇಳುಗರೆ ಇದು. ಇನ್ನು ಪ್ರಾಚೀನ ಈಜಿಪ್ಟ್ ನಲ್ಲಿ ಈ ಹಕ್ಕಿಯನ್ನ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ, ಮತ್ತು ಅಲ್ಲಿನ ಪಿರಮಿಡ್ಗಳ ಗೋಡೆಗಳ ಮೇಲೆ ಇದರ ಚಿತ್ರಗಳು ಇವತ್ತು ಕೂಡ ನಾವು ಕಾಣಬಹುದು. ಇವು ತಮ್ಮ ಗೂಡನ್ನ ಸ್ವಚ್ಛವಾಗಿಟ್ಕೊಳ್ಳೋದಿಲ್ಲ, ಬದಲಿಗೆ ಶತ್ರುಗಳನ್ನ ದೂರ ಬಿಡೋಕೆ ಗೂಡನ್ನ ಗಲೀಜಾಗಿರಿಸುತ್ತೆ. ಇದು ಕೂಡ ಇದರ ಟೆಕ್ನಿಕ್, ತಮ್ಮ ಮರಿಗಳನ್ನ ರಕ್ಷಿಸೋಕೆ. ಹಾಗೆ ಕೇಳುಗರೆ, ಇದು ಬೇರೆ ಹಕ್ಕಿಗಳಂತೆ ಕಡ್ಡಿಗಳಿಂದ ಗೂಡು ಕಟ್ಟುವುದಿಲ್ಲ, ಬದಲಾಗಿ ಸಿದ್ಧ ಬರುವಂತಹ ಜಾಗವನ್ನ ಹುಡುಕುತ್ತೆ. ಅಂದ್ರೆ ಹಳೆಯ ಮರಗಳ ಪೊಟ್ಟರೆಗಳು, ಗೋಡೆಯಲ್ಲಿರುವಂತಹ ಸಂದುಗಳು ಅಥವಾ ಬಂಡೆಗಳ ನಡುವಿನ ಖಾಲಿ ಜಾಗವನ್ನ ಇವು ಆಯ್ಕೆ ಮಾಡಿಕೊಳ್ಳುತ್ತೆ. ಇನ್ನು ಗೂಡಿನ ಒಳಗೆ ಹಲ್ಲು, ಗರಿ ಅಥವಾ ಕಡ್ಡಿಯನ್ನ ಜೋಡಿಸುವಲ್ಲಿ ಅಷ್ಟಾಗಿ ಆಸಕ್ತಿ ತೋರಿಸೋದಿಲ್ಲ, ಸ್ವಲ್ಪ ಸೋಮಾರಿನೇ. ಹೆಚ್ಚಾಗಿ ಬರಿಯ ನೆಲದ ಮೇಲೆ ಮೊಟ್ಟೆಯನ್ನ ಇಡುತ್ತೆ. ಇವುಗಳ ಮೊಟ್ಟೆಗಳು ಆರಂಭದಲ್ಲಿ ಬಿಳಿ ಅಥವಾ ನೀಲಿ ಮಿಶ್ರಿತ ಹಸಿರು ಬಣ್ಣದಲ್ಲಿರುತ್ತೆ, ಆದ್ರೆ ದಿನ ದಿನ ಕಳೆದಂತೆ ಗೂಡಿನ ಕೊಳೆಯಿಂದಾಗಿ ಅವು ಕಂದು ಬಣ್ಣಕ್ಕೆ ತಿರುಗುತ್ತೆ. ಒಂದು ಬಾರಿಗೆ ಹೆಣ್ಣು ಹಕ್ಕಿ ಸುಮಾರು 5-6 ಮೊಟ್ಟೆಗಳನ್ನ ಇಡುವಂತದ್ದು. ಹೆಣ್ಣು ಹಕ್ಕಿ ಮಾತ್ರ ಮೊಟ್ಟೆಗಳಿಗೆ ಕಾವು ಕೊಡುತ್ತೆ. ಸುಮಾರು 15-16 ದಿನಗಳು ಈ ಸಮಯದಲ್ಲಿ ಹೆಣ್ಣು ಹಕ್ಕಿ ಗೂಡಿನಿಂದ ಹೊರಬರೋದಿಲ್ಲ, ಗಂಡು ಹಕ್ಕಿಯೇ ಆಹಾರವನ್ನ ತಂದು ಕೊಡುತ್ತೆ. ಇನ್ನು ಕೇಳುಗರೆ, ಇದರ ಸಂತಾನೋತ್ಪತ್ತಿಯ ವರ್ತನೆ ನೋಡಕ್ಕೆ ಸ್ವಲ್ಪ ರೋಚಕವಾಗಿರುತ್ತೆ. ಯಾಕಪ್ಪ ಅಂದ್ರೆ, ಗಂಡು ಹಕ್ಕಿಗಳು ತಮ್ಮನ್ನ ಹೆಣ್ಣು ಹಕ್ಕಿಗಳಿಗೆ ಪ್ರದರ್ಶಿಸೋಕೆ ಅಥವಾ ಜಾಹೀರಾತು ಪಡಿಸೋಕೆ ಕೂಗ್ತಾನೆ ಇರುತ್ತೆ. ಇದರ ಸಲುವಾಗಿ ಬೇರೆ ಗಂಡು ಹಕ್ಕಿಗಳ ನಡುವೆ ಫೈಟ್ ಕೂಡ ನಡೆಯುತ್ತೆ. ಇದು ಕಾಮನ್ ಕೂಡ ಹೌದು, ಹಾಗೆ ಅಪಾಯಕಾರಿ ಕೂಡ ಹೌದು. ಯಾಕಪ್ಪ ಅಂದ್ರೆ, ಒಂದೊಂದ್ಸರಿ ಈ ಗಂಡು ಹಕ್ಕಿಗಳು ಹೆಣ್ಣು ಹಕ್ಕಿಗಳಿಗೋಸ್ಕರ ಜಗಳ ಆಡೋ ಸಂದರ್ಭದಲ್ಲಿ ತಮ್ಮ ಕೊಕ್ಕಿನಲ್ಲಿ ಕಳೆದ್ರೆ ಬೇರೆ ಗಂಡು ಹಕ್ಕಿಗಳ ದೃಷ್ಟಿ ಕೂಡ ಹೀನವಾಗಬಹುದು. ಅಂದ್ರೆ ಅಷ್ಟು ಮಟ್ಟಿಗೆ ಜಗಳ ಆಡ್ತಾರೆ ಈ ಗಂಡು ಪಕ್ಷಿಗಳು. ಗಂಡು ಹೆಣ್ಣಿನ ವಿಲನವಾದ ನಂತರ ಹೆಣ್ಣು ಮೊಟ್ಟೆಗಳನ್ನಿಟ್ಟು ಅವನ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸುತ್ತೆ. ಇನ್ನು ಸಾಮಾನ್ಯವಾಗಿ ಗೂಡು ಕಟ್ಟುವುದಿಲ್ಲ, ಆದ್ರೆ ಮರಗಳ ಪೊಟ್ಟರೆಗಳನ್ನ ತಮ್ಮ ಗೂಡುಗಳನ್ನಾಗಿ ಮಾಡ್ಕೊಳ್ಬಿಡುತ್ತೆ. ಕೇಳುಗರೆ, ನಮ್ಮ ಚಂದ್ರ ಮುಕುಟ ಹಕ್ಕಿ ನೋಡೋಕೆ ಏನೋ ಕ್ಲಾಸ್ ಆಗಿರುತ್ತೆ, ಆದ್ರೆ ಅದರ ಗೂಡು ಮಾತ್ರ ಅಪ್ಪಟ ಮಾಸೆ. ಈ ಹಕ್ಕಿ ಎಷ್ಟು ಬುದ್ಧಿವಂತ ಅಂದ್ರೆ, ಶತ್ರುಗಳು ತನ್ನ ಗೂಡಿನ ಹತ್ರ ಬರಬಾರದು ಅಂತ ಒಂದು ನ್ಯಾಚುರಲ್ ಬಾಂಬ್ ಕೂಡ ತಯಾರ್ ಮಾಡುತ್ತೆ, ಅದೇನೇ ವಾಸನೆ ಬಾಂಬ್. ಮರಿಗಳು ಇರುವಾಗ ಈ ಹಕ್ಕಿಯ ಗೂಡು ಕೆಟ್ಟ ವಾಸನೆ ಹೊಡೆಯುತ್ತೆ. ಯಾಕ್ ಗೊತ್ತಾ, ಅವುಗಳ ಹತ್ರ ಹಾವು ಕೂಡ ಬರಬಾರದು ಅಥವಾ ಬೇರೆ ಯಾವುದೇ ಪಕ್ಷಿಗಳು ಕೂಡ ಬರಬಾರದು ಅಂತ. ಇನ್ನು ನಿಮ್ಮ ಮನೆಯ ಹಿತ್ತಲಿನ ಅಥವಾ ಹೊಲದಲ್ಲಿ ಉದ್ದನೆಯ ಕೊಕ್ಕಿನಿಂದ ಮಣ್ಣು ಅಗಿತ ತಲೆ ಮೇಲೆ ಕಿರೀಟ ಇಟ್ಕೊಂಡಿರೋ ಈ ಚಂದ್ರ ಮುಕುಟ ಹಕ್ಕಿ ಕಾಣಿಸಿದ್ರೆ ಅದರ ಫೋಟೋ ತೆಗೆದು ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ವಾಟ್ಸ್ಆಪ್ ಮಾಡಿ. ಈ ಪ್ರಕೃತಿಯ ಸುಂದರ ಸೃಷ್ಟಿಯನ್ನ ನಾವು ಒಟ್ಟಾಗಿ ಸಂಭ್ರಮಿಸೋಣ ಅಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಮುಕುಟ ಪಕ್ಷಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ನಮಗೇನಾದರೂ ಬೇಜಾರಾಗಿದ್ರೆ ಸಾಕಪ್ಪ, ಲೈಫು ಬೇರೆ ಏನೋ ಹೊಸದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ, ಅಥವಾ ಒಂದೇ ಕಡೆ ಇದ್ದು ಬೇಜಾರಾಗಿ ಹೋಗಿದೆ ಅಂತ ಯೋಚನೆ ಮಾಡೋರೆಲ್ಲ ಫಸ್ಟ್ ಹೋಗೋದೆ ಟ್ರಾವೆಲಿಂಗ್ ಅಲ್ವಾ? ಸೊ ಒಬ್ಬೊಬ್ರು ಒಂದೊಂದು ರೀತಿಯ ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಟ್ರಾವೆಲಿಂಗ್ ಅನ್ನೋದು ಒಂದು ರೀತಿಯ ನೆಮ್ಮದಿ ಅಂತಲೇ ಹೇಳ್ಬೋದು. ಕೆಲವರು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಬೆಟ್ಟ ಗುಡ್ಡ ನದಿ ಅಂತೆಲ್ಲ ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಟ್ರಾವೆಲಿಂಗ್ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಅದೇ ರೀತಿಯಾಗಿ ನಮ್ಮ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಕೂಡ ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ.
6: ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಅತ್ತಿವೇರಿ ಪಕ್ಷಿಧಾಮ. ಇದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನಲ್ಲಿದ್ದು ಹುಬ್ಬಳ್ಳಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. 22 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿರುವ ಈ ಧಾಮವು ಸ್ಥಳೀಯ ಹಾಗೆ ವಲಸೆ ಬರುವ ಸುಮಾರು 75 ಹೆಚ್ಚು ಜಾತಿಯ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ಇನ್ನು ಅತ್ತಿವೇರಿ ಹೆಸರೇ ಸೂಚಿಸುವಂತೆ ಅತ್ತಿ ಹಣ್ಣು ಹೆಚ್ಚಾಗಿ ಬೆಳೆಯುತ್ತಿದ್ದ ಪ್ರದೇಶವಾಗಿದೆ. ಕೆರೆಯ ಸುತ್ತಲಿನ ಭೂ ಪರಿಸರ ಪಕ್ಷಿಗಳ ಆವಾಸ ಸ್ಥಾನಕ್ಕೆ ಹೇಳಿ ಮಾಡಿಸಿದ ರೀತಿ ಇದೆ. ಅತ್ತಿವೇರಿ 2.23 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದೆ. ಇದು ಹಾವೇರಿ ಜಿಲ್ಲೆಗೆ ಸೇರಿದಂಥದ್ದಾಗಿದ್ದು ಧಾರವಾಡ, ಹಾವೇರಿ ಹಾಗೆ ಉತ್ತರ ಕನ್ನಡ ಜಿಲ್ಲೆಗಳ ಸರಹದ್ದುಗಳನ್ನು ಬೆಳೆಸಿಕೊಂಡಿದೆ. ಇನ್ನು ಇದು ಅತ್ತ ನಿತ್ಯ ಹರಿದ್ವರ್ಣವೂ ಅಲ್ಲ, ಇತ್ತ ಕುರುಚಲೂ ಅಲ್ಲ ಅನ್ನುವಂತಹ ಅರಣ್ಯ ಪ್ರದೇಶದ ನಡುವೆ ಇದೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ ಅತ್ತಿವೇರಿ ಪಕ್ಷಿಧಾಮದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: Hey, hey, paro, hey.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಒಂದು ಪಕ್ಷಿಧಾಮದ ಬಗ್ಗೆ ಹೇಳ್ತಾ ಇದ್ದೆ. ಹೌದು, ಹಾವೇರಿ ಜಿಲ್ಲೆಗೆ ಸೇರಿದಂತಹ ಅತ್ತಿವೇರಿ ಎನ್ನುವಂತಹ ಪಕ್ಷಿಧಾಮದ ಬಗ್ಗೆ ಹೇಳ್ತಾ ಇದ್ದೆ. ಪಕ್ಷಿಧಾಮಗಳು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಈಗ ಕೆಲವೊಂದಿಷ್ಟು ಪಕ್ಷಿಧಾಮಕ್ಕೆ ಪರ್ಟಿಕ್ಯುಲರ್ ಆಗಿ ಪಕ್ಷಿಧಾಮ ಅಂತ ಮಾಡಿದಾಗ ಆ ಪ್ಲೇಸ್ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅಲ್ಲಿರುವಂತಹ ಒಂದು ವಾತಾವರಣವನ್ನಿರ್ಬೋದು, ಹಾಗೆ ಮರ ಗಿಡಗಳನ್ನ ಕೂಡ ಸಂರಕ್ಷಿಸೋದಕ್ಕೆ ಇದು ಸಾಧ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪಕ್ಷಿಗಳು ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಮರ ಗಿಡಗಳಿರ್ಬೋದು, ಅಲ್ಲಿನ ವಾತಾವರಣ ತುಂಬಾನೇ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಈ ಒಂದು ಪಕ್ಷಿಧಾಮಗಳು ಪಕ್ಷಿಗಳ ಸಂರಕ್ಷಣೆಯನ್ನ ಮಾಡುವುದಕ್ಕೆ, ಈ ಪಕ್ಷಿಗಳು ಸಂತಾನೋತ್ಪತ್ತಿಯನ್ನ ಹೆಚ್ಚಿಸೋದಕ್ಕೆ ತುಂಬಾನೇ ದೊಡ್ಡ ಒಂದು ಕೆಲಸವನ್ನ ಮಾಡ್ತವೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಅತ್ತಿವೇರಿ ಪಕ್ಷಿಧಾಮಕ್ಕೆ ಕೇವಲ ಭಾರತದಲ್ಲಿ ಇರುವಂತಹ ಪಕ್ಷಿಗಳಷ್ಟೇ ಅಲ್ಲದೆ ವಿದೇಶದ ಪಕ್ಷಿಗಳು ಕೂಡ, ಸುಮಾರು 79 ಪ್ರಭೇದದ ವಲಸೆ ಪಕ್ಷಿಗಳು ಈ ಅತ್ತಿವೇರಿ ಪಕ್ಷಿಧಾಮಕ್ಕೆ ಬರ್ತವೆ. ಹಾಗೆ ಇಲ್ಲಿ ಯಾವೆಲ್ಲ ರೀತಿಯ ಪಕ್ಷಿಗಳನ್ನ ನೀವು ಅತ್ತಿವೇರಿ ಪಕ್ಷಿಧಾಮಕ್ಕೆ ಹೋದ್ರೆ ನೋಡಬಹುದು ಅಂತ ಹೇಳಿದ್ರೆ, ಪಟ್ಟೆ ಬಾತು, ನೀಲಿ ರೆಕ್ಕೆಯ ಬಾತು, ಸೂಜಿ ಬಾಲದ ಬಾತು, ಹಾಗೆ ವಿವಿಧ ಬಗೆಯ ಉಲಿ ಹಕ್ಕಿಗಳನ್ನ ನೋಡಬಹುದಾಗಿದೆ. ಉಲಿ ಹಕ್ಕಿಗಳು ಇಲ್ಲಿಗೆ ಬರುವ ವಲಸೆ ಹಕ್ಕಿಗಳಲ್ಲಿ ಪ್ರಮುಖವಾದವು. ಹಾಗೆ ಬಲೂಚಿಸ್ತಾನದಿಂದ ಚಿಕ್ಕ ಗಾತ್ರದ ಬ್ಲಿತ್ ಹರೀಡ್ ವಾರ್ಬ್ಲರ್ ಹಕ್ಕಿಗಳು ಬರುತ್ತೆ. ಹಾಗೆ ಇಲ್ಲಿವರೆಗೆ ರಾಜ್ಯದಲ್ಲಿ ಕಂಡುಬರುವ 495 ಪ್ರಭೇದಗಳ ಪೈಕಿ 207 ಹಕ್ಕಿಗಳು ನಾವು ಈ ಕೆರೆಯ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಹಾಗೆ ಕೆರೆಯ ನೀರು, ಜೌಗು, ಏರಿ, ಹಾಗೆ ಸುತ್ತಲಿನ ಅರಣ್ಯದಲ್ಲಿರುವ ವಿವಿಧ ಬಗೆಯ ಹೂವು ಹಣ್ಣುಗಳು ಹಕ್ಕಿಗಳನ್ನು ಆಕರ್ಷಿಸುತ್ತೆ. ಸುರಕ್ಷತೆ, ಹವಾಮಾನ, ಹಾಗೆ ಆಹಾರಗಳಿಗೆ ದೇಶ ವಿದೇಶಗಳಿಂದ ಬರುವ ಪಕ್ಷಿ ಮಿತ್ರರ ಜೊತೆಗೆ ಸ್ಥಳೀಯ ಪಕ್ಷಿಗಳು ನೆಲೆಯೂರುತ್ತವೆ. ಹಾಗಾಗಿ ಅತ್ತಿವೇರಿ ಪಕ್ಷಿಧಾಮ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಇನ್ನು ದಶಕಗಳಿಂದೀಚೆಗೆ ಹೆಚ್ಚಾಗಿ ಜನರು ಬರ್ಡ್ ವಾಚಿಂಗ್ ಮಾಡುವುದನ್ನು ನೋಡಬಹುದಾಗಿದೆ, ಹಾಗೆ ಬರ್ಡ್ ಫೋಟೋಗ್ರಾಫಿಯನ್ನು ಮಾಡುವುದನ್ನು ನೋಡಬಹುದಾಗಿದೆ. ಇಂಥವರಿಗೆ ಇದೊಂದು ಅದ್ಭುತವಾಗಿರುವಂತಹ ಪ್ಲೇಸ್ ಅಂತಾನೆ ಹೇಳಬಹುದು. ಅತ್ತಿವೇರಿ ಸಮೀಪದ ಹುಬ್ಬಳ್ಳಿಯ ನಾರ್ತ್ ಕರ್ನಾಟಕ ಬರ್ಡ್ ನೆಟ್ವರ್ಕ್ ಹಾಗೆ ಕೈಗಾದ ಕೈಗಾ ಬರ್ಡ್ಸ್ನಂತಹ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಹಾಗೆ ವಿದ್ಯಾರ್ಥಿಗಳಲ್ಲಿ ಪಕ್ಷಿ ವೀಕ್ಷಣೆ ಹವ್ಯಾಸ ಬೆಳೆಸಿಕೊಳ್ಳೋದಕ್ಕೆ ತುಂಬಾನೇ ಶ್ರಮವನ್ನು ವಹಿಸ್ತಾ ಇದೆ. ಇನ್ನು ಹಕ್ಕಿಗಳನ್ನು ಉಳಿಸಬೇಕು, ಹಕ್ಕಿಗಳ ರಕ್ಷಣೆಯನ್ನು ಮಾಡಬೇಕು, ಹಕ್ಕಿಗಳು ಪರಿಸರಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸೋದಕ್ಕೆ ಅರಣ್ಯ ಇಲಾಖೆಯು ಅಲ್ಲಲ್ಲಿ ವಾರ್ಷಿಕ ಹಕ್ಕಿ ಹಬ್ಬವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಪಕ್ಷಿ ಪ್ರೇಮಿಗಳು ಹಾಗೆ ಪ್ರವಾಸಿಗರಿಗೆ ಅತ್ತಿವೇರಿ ಕೆರೆಯ ಪ್ರವೇಶ ದ್ವಾರದಲ್ಲೇ ಇಲಾಖೆ ಉದ್ಯಾನವನವನ್ನು ಕೂಡ ನಿರ್ಮಿಸಿದೆ. ಅಲ್ಲಿ ಕ್ಯಾಂಟೀನ್, ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ, ಭದ್ರತೆ, ಹಕ್ಕಿಗಳ ಬಗ್ಗೆ ಮಾಹಿತಿಯನ್ನು ನೀಡೋದು, ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಪಕ್ಷಿಧಾಮಕ್ಕೆ ಬರಬೇಕು ಆದರೆ ಟೈಮಿಂಗ್ ಏನಿರುತ್ತೆ ಅಂತ ನೀವು ಕೇಳಿದ್ರೆ, ಪ್ರವಾಸಿಗರಿಗೆ ಬೆಳಿಗ್ಗೆ 6 ಸಂಜೆ 6 ಕೂಡ ಈ ಪಕ್ಷಿಧಾಮ ಓಪನ್ ಇರುತ್ತೆ. ಅತ್ತಿವೇರಿಯನ್ನು ನೋಡಲು ಬರುವ ದೂರದ ಪ್ರವಾಸಿಗರು ಪಕ್ಷಿಧಾಮದ ಸಮೀಪವೇ ವೀಕ್ಷಣೆಯನ್ನ ಕಲ್ಪಿಸಿಕೊಡಲಾಗಿದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವೇನಾದರೂ ಯಾವುದಾದ್ರೂ ಒಳ್ಳೆ ಪಕ್ಷಿಧಾಮಕ್ಕೆ ಹೋಗಬೇಕು. ಪಕ್ಷಿ ಪ್ರಿಯರಾಗಿದ್ರೆ ಅಥವಾ ಪಕ್ಷಿಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಇಲ್ಲಿಗೆ ಹೋಗಿ. ಹಾಗೆ ಇತ್ತೀಚೆಗೆ ಬರ್ಡ್ ವಾಚಿಂಗ್ನ ಸ್ಟಾರ್ಟ್ ಮಾಡಿದಿರಾ ಅಥವಾ ಬರ್ಡ್ ಫೋಟೋಗ್ರಾಫಿನ ನೀವೇನಾದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಹೋಗಬಹುದಾಗಿದೆ. ಸೊ ಹಾಗಿದ್ರೆ ಈ ಪಕ್ಷಿಧಾಮಕ್ಕೆ ಹೋದರೆ ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳಗಳಿದೆ, ಹಾಗೆ ಈ ಸ್ಥಳಕ್ಕೆ ಹೇಗೆ ಭೇಟಿ ನೀಡಬೇಕು, ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ತಿಳಿಸ್ತಿದ್ದಂತಹ ಒಂದು ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಅತ್ತಿವೇರಿ ಪಕ್ಷಿಧಾಮದ ಬಗ್ಗೆ. ಹೌದು, ಇದೊಂದು ಅದ್ಭುತವಾಗಿರೋ ಪಕ್ಷಿಧಾಮ ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ವಿದೇಶದಿಂದಲೂ ಕೂಡ ಸಾಕಷ್ಟು ಪಕ್ಷಿಗಳು ಬರುತ್ತೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಇದು ಅದ್ಭುತವಾಗಿರುವ ಸ್ಥಳ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಅತ್ತಿವೇರಿ ಪಕ್ಷಿಧಾಮಕ್ಕೆ ಬರ್ತೀರಾ? ಸುತ್ತಮುತ್ತಲೂ ಇನ್ನು ಯಾವ್ದಾದ್ರೂ ಸ್ಥಳ ಇದೆಯಾ ನೋಡುವಂತದ್ದು ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಅತ್ತಿವೇರಿಯನ್ನ ನೋಡೋಕೆ ಬರುವ ದೂರದ ಪ್ರವಾಸಿಗರು ಪಕ್ಷಿಧಾಮದ ಸಮೀಪದಲ್ಲೇ ಇರುವಂತಹ ಮುಂಡಗೋಡಿನ ಟಿಬೇಟಿಯನ್ನ ಟೆಂಪಲ್ಗೆ ಕೂಡ ಭೇಟಿಯನ್ನು ನೀಡಬಹುದು. ಟಿಬೇಟಿಯನ್ ಟೆಂಪಲ್ ತುಂಬಾನೇ ಚೆನ್ನಾಗಿದೆ, ಈ ಒಂದು ಮುಂಡಗೋಡಿನ ಟಿಬೇಟಿಯನ್ ಟೆಂಪಲ್. ಹಾಗೆ ಶಿಗ್ಗಾವಿ ರಾಕ್ ಗಾರ್ಡನ್ಗೆ ಹೋಗ್ಬೋದು, ಇದು ಕೂಡ ಅದ್ಭುತವಾಗಿದೆ. ಹಾಗೆ ಹಾನಗಲ್ನ ಓಂಕಾರೇಶ್ವರ ದೇವಾಲಯಕ್ಕೆ ಹೋಗ್ಬೋದು, ಶಿರಸಿಯ ಯಾಣಕ್ಕೆ ಹೋಗ್ಬಹುದು. ಯಾಣ ಅದ್ಭುತವಾಗಿರೋ ಸ್ಥಳ ಆಗಿದೆ ಅಲ್ವಾ? ಯಲ್ಲಾಪುರದ ಜೇನುಕಲ್ಲು ಗುಡ್ಡಕ್ಕೆ ಕೂಡ ಹೋಗಬಹುದು, ಇದು ಕೂಡ ಒಂದು ಅದ್ಭುತವಾಗಿರುವ ಗುಡ್ಡವಾಗಿದೆ. ಈ ಎಲ್ಲ ಪ್ರದೇಶಗಳಿಗೆ ಕೂಡ ನೀವು ಭೇಟಿಯನ್ನು ನೀಡಬಹುದಾಗಿದೆ. ಹಾಗೆ ಈ ಎಲ್ಲ ಸ್ಥಳಗಳಿಗೆ ನೀವು ಹೋಗಬೇಕು ಅಂತ ಹೇಳಿದ್ರೆ ನೀವು ಓನ್ ವೆಹಿಕಲ್ಸ್ನ ಮಾಡ್ಕೊಂಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಮುಂಡಗೋಡು ಮೂಲಕ ಅತ್ತಿವೇರಿ ತಲುಪಬಹುದು. ಹುಬ್ಬಳ್ಳಿಯವರೆಗೆ ರೈಲು ಮತ್ತು ಬಸ್ ಹಾಗೆ ವಿಮಾನದ ವ್ಯವಸ್ಥೆ ಕೂಡ ಇದೆ. ಹುಬ್ಬಳ್ಳಿ ಅತ್ತಿವೇರಿಗೆ ಬಸ್ ಸೌಲಭ್ಯ ಕೂಡ ಇದೆ. ಇನ್ನು ಅತ್ತಿವೇರಿ ಸಮೀಪದಲ್ಲಿ ಯಲ್ಲಾಪುರ ಟೌನ್ ಇದೆ. ಇಲ್ಲಿ ಹೋಟೆಲ್ಗಳು, ಲಾಡ್ಜ್ಗಳ ವ್ಯವಸ್ಥೆ ಕೂಡ ಇದೆ. ಊಟ ವ್ಯವಸ್ಥೆಗೆ ಇಲ್ಲಿ ಅನೇಕ ಅವಕಾಶಗಳು ಇದೆ ಕೂಡ. ಸೊ ಹಾಗಾಗಿ ಉತ್ತಮವಾದ ಊಟ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಇನ್ನು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬೆಸ್ಟ್ ಟೈಮ್ ಯಾವುದು, ಯಾವ ಟೈಮಲ್ಲಿ ಬಂದರೆ ಪಕ್ಷಿಗಳೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ನವೆಂಬರ್ನಿಂದ ಫೆಬ್ರವರಿಯವರೆಗೆ ಇಲ್ಲಿ ಬರಲಿಕ್ಕೆ ಸೂಕ್ತವಾದ ಸ್ಥಳವಾಗಿದೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಬಂದರೆ ನೀವು ಸಾಕಷ್ಟು ಪಕ್ಷಿಗಳ ವೀಕ್ಷಣೆಯನ್ನು ನೀವಿಲ್ಲಿ ಮಾಡಬಹುದು. ಹಾಗೆ ಹುಬ್ಬಳ್ಳಿಯಿಂದ ಬಸ್ ಹತ್ತಿ ನೀವೇನಾದರೂ ಬಸ್ನಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಹುಬ್ಬಳ್ಳಿಯಿಂದ ಬಸ್ ಹತ್ತಿ ಪಕ್ಷಿಧಾಮದ ತಿರುವಿನಲ್ಲಿ ನೀವು ಇಳಿದುಕೊಳ್ಬೇಕು. ಅಲ್ಲಿಂದ ಪಕ್ಷಿಧಾಮಕ್ಕೆ 4 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಬೇಕು. ಬೇರೆ ಯಾವುದೇ ಸರ್ಕಾರಿ ಸಾರಿಗೆ ವಾಹನಗಳು ಕೂಡ ಅಲ್ಲಿಗೆ ಹೋಗೋದಿಲ್ಲ. ಹಾಗೆ ಮುಂಡಗೋಡಿನಿಂದ ನೀವು ಆಟೋದಲ್ಲಿ ಕೂಡ ಹೋಗಿ ಬರಬಹುದು. ಇಲ್ಲಿಗೆ ಹೋಗಿ ಬರಲಿಕ್ಕೆ ಸುಮಾರು 36 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಅತ್ತಿವೇರಿ ಪಕ್ಷಿಧಾಮದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು. ಸೊ ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿನ ಇನ್ಫಾರ್ಮೇಶನ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮ್ಮ ಮನೆಯ ಸುತ್ತಮುತ್ತಲೂ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದರೆ, ನೀವು ಟ್ರಾವೆಲ್ ಹೋಗಿರೋ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ, ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ನೀವು ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9687969627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ. ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
1: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
0: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
5: ಉಷಾ, ನನ್ ಮಗಳನ್ನ 8ನೇ ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
3: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
5: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
3: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
1: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಮ್ಯೂಸಿಕ್ ಕೇಳಿದ ತಕ್ಷಣ ತಟ್ಟಂತ ನಿಮ್ಗೆ ಯಾರು ನೆನಪಾಗ್ತಾರೆ? ಹೌದಲ್ವಾ? ಖಂಡಿತ ನಿಮ್ಮ ಊಹೆ, ನಿಮ್ಮ ಒಂದು ಗೆಸ್ ಕರೆಕ್ಟ್ ಆಗಿದೆ. ನಮ್ಮ ದೇಶದ ಶ್ರೇಷ್ಠ ಕವಿ, ಕಥೆಗಾರ, ದಾರ್ಶನಿಕ, ನಾಟಕಕಾರ, ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಹಾಗೆ ಮುಖ್ಯವಾಗಿ ಭಾರತಕ್ಕೆ ಮೊಟ್ಟ ಮೊದಲಿಗೆ ನೋಬೆಲ್ ಪ್ರಶಸ್ತಿ ತಂದುಕೊಟ್ಟಂತಹ ನಮ್ಮ ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರು. ಈ ಜನಗಣಮನದ ಮ್ಯೂಸಿಕ್ ಕೇಳಿದ ತಕ್ಷಣ ತಟ್ಟಂತ ಆ ಮಹಾನ್ ಕವಿಗಳು ನೆನಪಾಗ್ತಾರೆ. ಸ್ನೇಹಿತರೆ, ನಾನು ಹೇಳಿದೆ, ಸಾಹಿತಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು ಭಾರತದ ರಾಷ್ಟ್ರಗೀತೆಯ ಕರ್ತೃ ಹಾಗೂ ಭಾರತಕ್ಕೆ ಮೊಟ್ಟ ಮೊದಲ ನೋಬೆಲ್ ಬಹುಮಾನ ತಂದುಕೊಟ್ಟ ಮಾನವತಾವಾದಿ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು. ಸ್ನೇಹಿತರೆ, ರವೀಂದ್ರನಾಥ್ ಟ್ಯಾಗೋರರು ತೀರ್ಕೊಂಡೇ ಹತ್ತತ್ರ 80 ವರ್ಷ ಆಗೋಯಿತು. ಆಗಿದ್ರೂ ಕೂಡ ನಾವು ಇವತ್ತಿಗೂ ಅವರನ್ನು ಯಾಕೆ ನೆನಪು ಮಾಡ್ಕೋಬೇಕು? ಅವರು ನಮ್ಮ ಭಾರತದ ಶ್ರೇಷ್ಠ ಕತೆಗಾರ ಸಾಹಿತಿ ಅಂತನ, ಅಥವಾ ರಾಷ್ಟ್ರಗೀತೆ ಜನಗಣಮನ ಬರೆದ್ರು ಅಂತನ, ದೇಶಕ್ಕೆ ಮೊಟ್ಟ ಮೊದಲು ನೋಬೆಲ್ ತಂದ್ಕೊಟ್ರು ಅನ್ನೋ ಕಾರಣಕ್ಕ? ಸ್ನೇಹಿತರೆ, ನನ್ನ ಪ್ರಕಾರ ಇವೆಲ್ಲವಕ್ಕಿಂತ ಮುಖ್ಯವಾಗಿ ನೆನೆಸ್ಕೊಳ್ಬೇಕಾದಂತಹ ಕಾರಣವೇನಪ್ಪ ಅಂದರೆ, ಅವರು ಅವತ್ತು ಹೇಳಿದ ಮೌಲ್ಯಗಳು ಇವತ್ತಿಗೂ ಹೆಚ್ಚು ಪ್ರಸ್ತುತ ಅನ್ನೋ ಕಾರಣಕ್ಕೆ. ಹಾಗಾದರೆ ಸ್ನೇಹಿತರೆ, ಈ ನಮ್ಮ ಶ್ರೇಷ್ಠ ಸಾಹಿತಿ ಹೇಳಿದ ಮೌಲ್ಯಗಳಾವುವು ಅನ್ನೋದನ್ನು ನೋಡೋದಾದರೆ, ಆ ಮಾತುಗಳನ್ನು ಹೇಳೋದಾದರೆ, ಅವರು ತಮ್ಮ ಬರಹಗಳ ಮೂಲಕ, ತಮ್ಮ ಬದುಕಿನ ಮೂಲಕ ಮನುಷ್ಯನ ವ್ಯಕ್ತಿತ್ವ ಅಂದರೆ ಹೇಗಿರಬೇಕು, ಮಾನವ ಜನಾಂಗದ ಬೆಳವಣಿಗೆ ಹೇಗಿರಬೇಕು, ಮುಖ್ಯವಾಗಿ ಒಂದು ದೇಶವನ್ನು ಯಾವ ಆಧಾರದ ಮೇಲೆ ಕಟ್ಟಬೇಕು ಅನ್ನೋದು ಟ್ಯಾಗೋರ್ ಅವರು ಅವತ್ತಿಗೆ ಹೇಳಿದ ವಿಷಯಗಳು ಇಂದಿಗೆ ತುಂಬ ಪ್ರಸ್ತುತ ಅನ್ನೋ ಕಾರಣಕ್ಕೆ ಈಗಲೂ ಅವರನ್ನು ನೆನಪು ಮಾಡ್ಕೊಳ್ಬೇಕು, ಸ್ಮರಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಕೂಡ. ಸ್ನೇಹಿತರೆ, ಟ್ಯಾಗೋರ್ ಅವರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ, ನನಗೆ ಒಂದು ಕಡೆ ದೇಶ, ಮತ್ತೊಂದು ಕಡೆ ಮನುಷ್ಯತ್ವ, ಇವೆರಡನ್ನು ಇಟ್ಟು ನೀನು ಯಾವುದನ್ನು ಆರಿಸ್ಕೊಳ್ತೀಯಾ ಅಂತ ಕೇಳಿದರೆ, ನಾನು ಆರಿಸಿಕೊಳ್ಳೋದು ಕೊನೆಗೆ ಮನುಷ್ಯತ್ವವನ್ನು, ಮಾನವೀಯತೆಯನ್ನು, ಮಾನವೀಯ ಮೌಲ್ಯಗಳನ್ನು ಅಂತ ಒತ್ತಿ ಒತ್ತಿ ಹೇಳಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಸ್ನೇಹಿತರೆ, ಇದರೊಟ್ಟಿಗೆ ಮತ್ತೆ ಒಂದು ಮಾತು ಹೇಳ್ತಾ ಇದ್ರು ಅವರು, ಧರ್ಮದ ಆಧಾರದ ಮೇಲೆ ಕಟ್ಟುವ ದೇಶಗಳು ಗಟ್ಟಿಯಾಗಿ ನಿಲ್ಲಲಾರವು, ಒಂದು ವೇಳೆ ನಿಂತರೂ ಅವು ಮನುಷ್ಯನ ಬದುಕನ್ನು ಹಸನು ಮಾಡಲಾರವು, ಅವು ಮನುಷ್ಯನಿಗೆ ಕಷ್ಟವನ್ನು, ನೋವನ್ನು, ದುರಂತವನ್ನು ತಂದೊಡ್ಡುತ್ತವೆ. ಈ ಮೌಲ್ಯಯುತ ಮಾತುಗಳನ್ನು ಟ್ಯಾಗೋರರು ಬಹಳ ವರ್ಷಗಳ ಹಿಂದೆಯೇ ಹೇಳಿದರು ಸ್ನೇಹಿತರೆ. ಈ ಕಾರಣಕ್ಕೆ ಅವರು ಹೇಳಿದ ಮಾತುಗಳು ಇಂದಿಗೂ ಇವತ್ತಿಗೂ ಹೆಚ್ಚು ಪ್ರಸ್ತುತ ಅನಿಸುತ್ತೆ ಅಲ್ವಾ? ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಟ್ಯಾಗೋರ್ ಅವರು, ಸಂತೋಷವಾಗಿರೋದು ತುಂಬ ಸರಳ, ಆದರೆ ಸರಳವಾಗಿರುವುದು ಮಾತ್ರ ತುಂಬ ಕಷ್ಟ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದ ಮಾತಲ್ವ ಸ್ನೇಹಿತರೆ. ಇಂತಹ ಮಹಾನ್ ಶ್ರೇಷ್ಠ ಕವಿ, ಕತೆಗಾರ, ದಾರ್ಶನಿಕ, ನಾಟಕಕಾರ, ತತ್ವಜ್ಞಾನಿ, ಶಿಕ್ಷಣ ತಜ್ಞರ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ತಿಳಿಸ್ತೇನೆ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಶ್ರೇಷ್ಠ ಕವಿಗಳು, ಕತೆಗಾರರು, ದಾರ್ಶನಿಕರು, ನಾಟಕಕಾರರು, ತತ್ವಜ್ಞಾನಿಗಳು, ಶಿಕ್ಷಣ ತಜ್ಞರು, ಹಾಗೆ ಮುಖ್ಯವಾಗಿ ಭಾರತಕ್ಕೆ ಮೊಟ್ಟ ಮೊದಲಿಗೆ ನೋಬೆಲ್ ಪ್ರಶಸ್ತಿ ತಂದುಕೊಟ್ಟಂತಹ ಗುರುದೇವ ರವೀಂದ್ರನಾಥ್ ಟ್ಯಾಗೋರರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಮುಖ್ಯವಾಗಿ ನೆನ್ಪು ಮಾಡ್ಕೊಳ್ಲಿಕ್ಕೆ ಕಾರಣವೇನಪ್ಪ ಅಂದರೆ ಅವರು ಅವತ್ತು ಹೇಳಿದ ಆ ಮೌಲ್ಯಯುತ ಮಾತುಗಳು. ತಮ್ಮ ಬರಹಗಳ ಮೂಲಕ, ತಮ್ಮ ಬದುಕಿನ ಮೂಲಕ ಮನುಷ್ಯನ ವ್ಯಕ್ತಿತ್ವ ಅಂದರೆ ಹೇಗಿರಬೇಕು, ಮಾನವ ಜನಾಂಗದ ಬೆಳವಣಿಗೆ ಹೇಗಿರಬೇಕು, ಮುಖ್ಯವಾಗಿ ಒಂದು ದೇಶವನ್ನು ಯಾವ ಆಧಾರದ ಮೇಲೆ ಕಟ್ಟಬೇಕು ಅನ್ನೋದು ಟ್ಯಾಗೋರ್ ಅವರು ಅವತ್ತಿಗೆ ಹೇಳಿದ ವಿಷಯಗಳು ಇಂದಿಗೂ ಪ್ರಸ್ತುತ ಅನಿಸ್ತವೆ. ಜೊತೆಗೆ ಧರ್ಮದ ಆಧಾರದ ಮೇಲೆ ಕಟ್ಟುವ ದೇಶಗಳು ಗಟ್ಟಿಯಾಗಿ ನಿಲ್ಲಲಾರವು ಅನ್ನುವಂತಹ ಈ ಮಾತು ಇಂದಿಗೂ ಕೂಡ ಪ್ರಸ್ತುತ. ಸ್ನೇಹಿತರೆ, ಒಂದು ವೇಳೆ ಈ ಧರ್ಮದ ಆಧಾರದ ಮೇಲೆ ಕಟ್ಟುವಂತಹ ದೇಶಗಳು ನಿಂತರೂ ಕೂಡ ಅವು ಮನುಷ್ಯನ ಬದುಕನ್ನು ಖುಷಿಪಡಿಸಲಾರವು, ಹಸನು ಮಾಡಲಾರವು ಅಂತಲೇ ಹೇಳಿದರು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ, ಟ್ಯಾಗೋರರಿಗೆ ಮುಖ್ಯವಾಗಿ ದೇಶಪ್ರೇಮ, ರಾಷ್ಟ್ರಪ್ರೇಮಕ್ಕಿಂತಲೂ ಅವರಿಗೆ ಮುಖ್ಯವಾಗಿ ವಿಶ್ವಮಾನವ ಕಲ್ಪನೆ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಸ್ನೇಹಿತರೆ, ಇದೇ ವಿಷಯಕ್ಕೆ ಅಂತ ಬಂದರೆ ನಮ್ಮ ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳಾದ ಕುವೆಂಪು ಅವರು ಕೂಡ ಇದೇ ಮಾತನ್ನು ಹೇಳಿದರು. ಇವರು ವಿಶ್ವಮಾನವ ಸಂದೇಶವನ್ನು ಜಗತ್ತಿಗೆ ಸಾರಿದ್ರು ಕುವೆಂಪು ಅವರು. ಅದೇ ರೀತಿಯಲ್ಲಿ ಟ್ಯಾಗೋರ್ ಅವರು ಕೂಡ ವಿಶ್ವಮಾನವ ಕಲ್ಪನೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದರು. ಸ್ನೇಹಿತರೆ, ಈ ವಿಶ್ವಮಾನವ ಕಲ್ಪನೆಯಲ್ಲಿ ಒಬ್ಬ ಮನುಷ್ಯನಾದವನು ಯಾವುದೇ ಮತ ಜಾತಿ ಧರ್ಮಕ್ಕೆ ಕಟ್ಟುಬೀಳದೆ ವಿಶ್ವಮಾನವನಾಗಬೇಕು ಅಂತ ಯೋಚನೆ ಮಾಡಿದಂಥವರು ಗುರುದೇವ ಟ್ಯಾಗೋರ್ ಅವರು. ಈ ಕಾರಣಕ್ಕೆ ಇವತ್ತಿಗೂ ಇಂದಿಗೂ ಕೂಡ ಹೆಚ್ಚು ಪ್ರಸ್ತುತ ಅನಿಸ್ತಾರೆ ರವೀಂದ್ರನಾಥ್ ಟ್ಯಾಗೋರರು. ಸ್ನೇಹಿತರೆ, ಇಂತಹ ಟ್ಯಾಗೋರರು ಹುಟ್ಟಿದ್ದು 1861 May 7 ಕಲ್ಕತ್ತಾದಲ್ಲಿ. ತಂದೆ ದೇವೇಂದ್ರನಾಥ್ ಟ್ಯಾಗೋರ್, ತಾಯಿ ಶಾರದಾ ದೇವಿ. ಇವರದು ಬ್ರಾಹ್ಮಣ ಕುಟುಂಬ. ಸ್ನೇಹಿತರೆ,

0: ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥವರು ಟ್ಯಾಗೋರ್ ಅವರು. ಜೊತೆಗೆ ಇವರು ದೊಡ್ಡ ಶ್ರೀಮಂತರು ಕೂಡ ಆಗಿದ್ದರು. ಆಗಿನ ಕಾಲಕ್ಕೆ ಅವರು ತಾತ ಮುತ್ತಾತಂದಿರ ಕಾಲದಿಂದಲೂ ಅವರದು ಜಮೀನ್ದಾರರ ಕುಟುಂಬ ಸ್ನೇಹಿತರೆ. ಅಂತಹ ಕುಟುಂಬದಲ್ಲಿ 14ನೇ ಮಗುವಾಗಿ ಹುಟ್ಟಿದವರೇ ರವೀಂದ್ರನಾಥ್ ಟ್ಯಾಗೋರರು. ಆದರೆ ಸ್ನೇಹಿತರೆ, ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ತಾಯಿ ತೀರ್ಕೊಳ್ತಾರೆ. ತಂದೆ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ಕಾರಣಕ್ಕೆ ಮನೆಯಲ್ಲಿ ಇರದೆ ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತಾರೆ. ಬಿಸ್ನೆಸ್ ಸಲುವಾಗಿ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಮುಖ್ಯ ಕಾರಣಕ್ಕಾಗಿ ಟ್ಯಾಗೋರರು ಬಾಲ್ಯವನ್ನು ಕಳೆದದ್ದು ಮನೆಯ ಆಳುಕಾಳುಗಳ ಜೊತೆ. ಟ್ಯಾಗೋರರ ಮನೆ ದೊಡ್ಡ ಪ್ಯಾಲೆಸ್ ಆಗಿತ್ತು. ಇಂತಹ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರೇ ರವೀಂದ್ರನಾಥ್ ಟ್ಯಾಗೋರರು. ಇನ್ನು ಸ್ನೇಹಿತರೆ, ಅವರ ಶಿಕ್ಷಣಕ್ಕೆ ಬರೋದಾದರೆ ಮನೆ ಪಾಠದ ಮೂಲಕ ಪ್ರಾಥಮಿಕ ಶಿಕ್ಷಣ ಶುರುವಾಗುತ್ತೆ. ಅನಂತರ ಅವರನ್ನು ಸಮೀಪದ ಶಾಲೆಗೆ ಸೇರಿಸ್ತಾರೆ. ಆದರೆ ಆ 4 ಗೋಡೆಗಳ ಮಧ್ಯೆ ಇರುವ ಶಿಕ್ಷಣ ಟ್ಯಾಗೋರರಿಗೆ ಒಗ್ಗಿ ಬರೋದಿಲ್ಲ. ಅಂದರೆ ಅವರಿಗೆ 4 ಗೋಡೆಗಳ ಮಧ್ಯೆ ಕೊಡುವಂತಹ ಶಿಕ್ಷಣ, ಕಲಿಸುವಂತಹ ಶಿಕ್ಷಣ ಇಷ್ಟ ಆಗೋದಿಲ್ಲ. ಶಾಲೆಗೆ ಹೋಗೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಸುತ್ತಮುತ್ತಲಿರುವಂತಹ ಹಳ್ಳಿಗಳನ್ನು ನೋಡ್ಲಿಕ್ಕೆ ಹೋಗ್ತಾರೆ, ತಿರುಗಾಡ್ಲಿಕ್ಕೆ ಹೋಗ್ತಾರೆ, ಜನರನ್ನು ಮಾತಾಡಿಸ್ತಾರೆ, ನಿಸರ್ಗದ ಜೊತೆ ಕಾಲ ಕಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಟ್ಯಾಗೋರರು. ಅಂದರೆ ಸ್ನೇಹಿತರೆ, ಟ್ಯಾಗೋರರಿಗೆ ಈ ಒಂದು ಟ್ರೆಡಿಷ್ನಲ್ ಟೀಚಿಂಗ್ ಅಂದರೆ, ಈ ಎಜುಕೇಷನ್ ಸಿಸ್ಟಮ್ ಅಂದ್ರೇ ಅವರಿಗೆ ತೀವ್ರ ವಿರೋಧವಿತ್ತು. ಆ ಕಾರಣಕ್ಕೆ ಅವರು ಬೆಳೆದು ದೊಡ್ಡವರಾದ ನಂತರ ಶಾಂತಿನಿಕೇತನ ಅಥವಾ ವಿಶ್ವಭಾರತಿ ವಿಶ್ವವಿದ್ಯಾನಿಲಯ ಸ್ಥಾಪಿಸೋಕೆ ಮುಂದಾಗ್ತಾರೆ. ಇನ್ನು ಸ್ನೇಹಿತರೆ, ಟ್ಯಾಗೋರರು 12 ವರ್ಷವರಾಗಿದ್ದಾಗ ಇಡೀ ದೇಶವನ್ನು ಅವರ ತಂದೆ ಜೊತೆಗೆ ಸುತ್ತ ಬರ್ತಾರೆ. ಆಗ ಅವರು ದೇಶದ ಅನೇಕ ಭಾಗಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿನ ಜೀವನ ಹೇಗಿದೆ, ಸಂಸ್ಕೃತಿ ಸಂಪ್ರದಾಯ ಹೇಗಿದೆ, ಇವೆಲ್ಲವನ್ನ ಹತ್ರದಿಂದ ನೋಡುವಂತಹ ಅವಕಾಶ ಟ್ಯಾಗೋರ್ ಅವರಿಗೆ ಸಿಗತ್ತೆ. ಇಂತಹ ಸಂದರ್ಭದಲ್ಲಿ ಅವರು ಭೇಟಿ ಕೊಟ್ಟ ಸ್ಥಳವೇ ಅಮೃತಸರ. ಅಲ್ಲಿ ಅವರು ಕಾಳಿದಾಸನ ಕಾವ್ಯಗಳನ್ನು, ನಾಟಕಗಳನ್ನು, ಇತಿಹಾಸವನ್ನು, ಜೀವನ ಚರಿತ್ರೆಯನ್ನು, ಈ ರೀತಿ ಶ್ರೇಷ್ಠವಾದ ಅನೇಕ ಸಾಹಿತ್ಯವನ್ನು ಓದ್ತಾರೆ. ಇವೆಲ್ಲವೂ ಕೂಡ ಟ್ಯಾಗೋರರ ಮೇಲೆ ಅಪಾರವಾದ ಪ್ರಭಾವ ಬೀರತ್ತೆ. ಇನ್ನು ಸ್ನೇಹಿತರೆ, ಒಮ್ಮೆ ಅವರನ್ನು ಲಾ ಓದಲಿಕ್ಕೆ ಇಂಗ್ಲೆಂಡ್ಗೆ ಕಳಿಸ್ತಾರೆ ಅವರ ಒಂದು ಕುಟುಂಬದವರು. ಆದರೆ ಟ್ಯಾಗೋರ್ ಅವರು ಲಾ ಓದೋದನ್ನು ಬಿಡ್ತಾರೆ. ಅವರು ಓದೋದು ಇಂಗ್ಲಿಷ್ ಲಿಟ್ರೇಚರನ್ನು. ಅದಾದ ನಂತರ ಟ್ಯಾಗೋರ್ ಭಾರತಕ್ಕೆ ಮರಳಿ ಬರ್ತಾರೆ. ಬಂದವರಿಗೆ 1893ರಲ್ಲಿ ಮೃಣಾಲಿನಿ ದೇವಿ ಅವರೊಂದಿಗೆ ಮದುವೆ ಮಾಡ್ತಾರೆ. ಈ ಟ್ಯಾಗೋರ್ ದಂಪತಿಗಳಿಗೆ 5 ಜನ ಮಕ್ಕಳು ಸ್ನೇಹಿತರೆ. ಈ ರೀತಿಯಲ್ಲಿ ಇವರ ಒಂದು ಜೀವನ ಸಾಗ್ತಾ ಹೋಗುತ್ತೆ. ಹಾಗಾದರೆ ಟ್ಯಾಗೋರರು ಸಾಹಿತಿಯಾಗಿ ಬೆಳೆದು ಬಂದ ಬಗೆ ಹೇಗೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ, ಅಲ್ಲಿ ಕೂಡ ಅಚ್ಚರಿ ಕಾದಿರುತ್ತೆ. ಸೊ ಹಾಗಾದರೆ ಟ್ಯಾಗೋರರ ಸಾಹಿತ್ಯದ ಬಗ್ಗೆ, ಅವರು ನಡೆದು ಬಂದ ದಾರಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಶ್ರೇಷ್ಠ ಕವಿ, ಕಥೆಗಾರ, ದಾರ್ಶನಿಕ, ನಾಟಕಕಾರ, ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಹಾಗೆ ಮುಖ್ಯವಾಗಿ ಭಾರತಕ್ಕೆ ಮೊಟ್ಟ ಮೊದಲಿಗೆ ನೋಬೆಲ್ ಪ್ರಶಸ್ತಿ ತಂದುಕೊಟ್ಟಂತಹ ಗುರುದೇವ ರವೀಂದ್ರನಾಥ್ ಟ್ಯಾಗೋರರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಟ್ಯಾಗೋರ್ ಅವರನ್ನು ಲಾ ಓದಲಿಕ್ಕೆ ಇಂಗ್ಲೆಂಡ್ಗೆ ಕಳಿಸ್ತಾರೆ, ಆದರೆ ಟ್ಯಾಗೋರ್ ಅವರು ಲಾ ಓದೋದನ್ನು ಬಿಡ್ತಾರೆ. ಅವರು ಓದೋದು ಇಂಗ್ಲೀಷ್ ಲಿಟ್ರೇಚರನ್ನು. ಅದಾದ ನಂತರ ಟ್ಯಾಗೋರ್ ಭಾರತಕ್ಕೆ ಮರಳಿ ಬರ್ತಾರೆ. ಬಂದವರಿಗೆ 1893 ಮೃಣಾಲಿನಿ ದೇವಿ ಅವರೊಂದಿಗೆ ಮದುವೆ ಮಾಡ್ತಾರೆ. ಈ ಟ್ಯಾಗೋರ್ ದಂಪತಿಗಳಿಗೆ ಒಟ್ಟು 5 ಮಕ್ಕಳು. ಇನ್ನು ಸ್ನೇಹಿತರೆ, ಇವರ ಒಂದು ಸಾಹಿತ್ಯದ ಬಗ್ಗೆ ತಿಳಿಯೋದಾದರೆ, ಸಾಹಿತಿಯಾಗಿ ಬೆಳೆದು ಬಂದ ಬಗೆ ಹೇಗೆ ಅನ್ನೋದನ್ನು ನೋಡೋದಾದರೆ, ಅವರ ಮೊಟ್ಟ ಮೊದಲ ಕವಿತೆ ಪ್ರಕಟವಾದದ್ದು 8 8 ಒಂದಿನ ಸ್ನೇಹಿತರೆ, ಅವರು ಒಂದು ಎಸ್ಟೇಟ್ ನೋಡ್ಕೊಳ್ಳೋ ಸಲುವಾಗಿ ಟ್ಯಾಗೋರ್ ಅವರು ಊರಿಗೆ ಹೋಗ್ತಾರೆ. ಅವರ ಹಳ್ಳಿಯ ಜೀವನ ಹೇಗಿರುತ್ತೆ, ನಿಜವಾದ ಜನಜೀವನ ಹೇಗಿರುತ್ತೆ, ಅಲ್ಲಿಯ ಸಂಸ್ಕೃತಿ ಏನು ಮತ್ತು ನಮ್ಮ ಜನಗಳ ಕಷ್ಟ ನಷ್ಟಗಳೇನು ಅನ್ನುವಂತಹ ಇವೆಲ್ಲವುಗಳನ್ನು ಖುದ್ದಾಗಿ ಕಾಣ್ತಾರೆ ರವೀಂದ್ರನಾಥ್ ಅವರು. ಇವೆಲ್ಲವುಗಳನ್ನು ನೋಡಿದ ಕಾರಣ ಅವರ ಬರವಣಿಗೆ ಒಂದು ಗಟ್ಟಿ ತಳಪಾಯವನ್ನು ಕಾಣುತ್ತೆ, ಗಟ್ಟಿ ತಳಪಾಯವಾಗಿ ಇಲ್ಲಿ ಸಿದ್ಧವಾಗತ್ತೆ. ಮುಂದೆ ಸ್ನೇಹಿತರೆ, 1901 ಆ ಹಳ್ಳಿನ ಬಿಟ್ಟು ಕಲ್ಕತ್ತಕ್ಕೆ ವಾಪಸ್ಸಾಗ್ತಾರೆ. ಬಂದ ಕೂಡಲೇ ಅವರಿಗೆ ಒಂದು ಸಂಕಷ್ಟ ನೋವು ಎದುರಾಗತ್ತೆ, ಅದು ಅವರ ಹೆಂಡತಿಯ ಸಾವು ಸ್ನೇಹಿತರೆ. ಹೀಗೆ ಅವರ ಹೆಂಡತಿಯ ಸಾವಿನ ದುಃಖದಲ್ಲಿದ್ದ ಟ್ಯಾಗೋರ್ ಅವರಿಗೆ ಮತ್ತೊಂದು ಆಘಾತ ಎದುರಾಗತ್ತೆ, ಅದು ಅವರ ತಂದೆಯ ಸಾವು. ನಂತರ ಟ್ಯಾಗೋರರು ಅವರ 5 ಮಕ್ಕಳಲ್ಲಿ 2 ಮಕ್ಕಳನ್ನು ಕೂಡ ಕಳ್ಕೊಳ್ತಾರೆ ಸ್ನೇಹಿತರೆ. 2 ಮಕ್ಕಳು ಕೂಡ ವಿಧಿವಶರಾಗ್ತಾರೆ, ತೀರ್ಕೊಳ್ತಾರೆ. ಈ ಅಪಾರವಾದಂತಹ ನೋವು ಮತ್ತು ದುಃಖಕ್ಕೆ ಒಳಗಾಗ್ತಾರೆ ಟ್ಯಾಗೋರ್ ಅವರು. ಇನ್ನು ಮುಂದೆ ಜೀವನ ಸಾಕ್ತಾ ಹೋದಾಗೆ ಸ್ನೇಹಿತರೆ, ತಮ್ಮವರನ್ನೆಲ್ಲ ಕಳ್ಕೊಳ್ತಾರೆ, ಆದರೂ ಅವರು ಎದೆಗುಂದದೆ ಸಾಹಿತ್ಯದ ಕಡೆ ಒಲವು ತೋರಿಸ್ತಾರೆ. ಮುಂದೆ ಅವರಿಗೆ ನೋಬೆಲ್ ಪ್ರಶಸ್ತಿ ತಂದುಕೊಟ್ಟ ಕೃತಿ ಗೀತಾಂಜಲಿ ಸ್ನೇಹಿತರೆ. 1909 ಗೀತಾಂಜಲಿ ಬಂಗಾಳಿ ಭಾಷೆಯಲ್ಲಿ ಪ್ರಕಟವಾಗುತ್ತೆ. ಮುಂದೆ 1912 ಸ್ವತಃ ಇಂಗ್ಲಿಷ್ನಲ್ಲೇ ಟ್ಯಾಗೋರರೇ ಅನುವಾದ ಮಾಡಿ ಇಡೀ ಜಗತ್ತಿಗೆ ಸಿಗೋ ಹಾಗೆ ಮಾಡ್ತಾರೆ. 1913 ಅದಕ್ಕೆ ನೋಬೆಲ್ ಪ್ರಶಸ್ತಿ ಕೂಡ ಬರುತ್ತೆ. ಈ ನೋಬೆಲ್ ಪ್ರಶಸ್ತಿ ಇಡೀ ನಮ್ಮ ಏಷ್ಯಾದಲ್ಲೇ ಬಂದಂತಹ ಮೊಟ್ಟ ಮೊದಲ ನೋಬೆಲ್ ಪ್ರಶಸ್ತಿ ಆಗಿದೆ ಸ್ನೇಹಿತರೆ. ಭಾರತದ ಕವಿ ಮಾತ್ರವಲ್ಲ, ಇಡೀ ಜಗತ್ತಿನ ಕವಿ ಆಗಿರುವ ರವೀಂದ್ರನಾಥ್ ಟ್ಯಾಗೋರರಿಗೆ ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಸ್ವಾಗತ ಎಂದು ಟ್ಯಾಗೋರ್ ಬಗ್ಗೆ ಪಾಶ್ಚಿಮಾತ್ಯ ಕವಿಗಳು ಬರೀತಾರೆ. ಅದು ನಿಜವಾದ ಶ್ರೇಷ್ಠತೆ ಅಂತ ಹೇಳೋಕ್ಕೆ ಇಷ್ಟವಾಗುತ್ತೆ. ಪಾಶ್ಚಾತ್ಯ ಕವಿಗಳು ನಮ್ಮ ಟ್ಯಾಗೋರ್ ಅವರ ಬಗ್ಗೆ ಈ ರೀತಿ ಹೇಳ್ತಾರೆ, ಇದು ಇಡೀ ಜಗತ್ತಿನ ಸಾಹಿತ್ಯಕ್ಕೆ, ರವೀಂದ್ರನಾಥ್ ಟ್ಯಾಗೋರರಿಗೆ ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಸ್ವಾಗತ ಅಂತ ಹೇಳ್ತಾರೆ ಪಾಶ್ಚಾತ್ಯ ಕವಿಗಳು. ಇನ್ನು ಸ್ನೇಹಿತರೆ, ಅವರು ತಮ್ಮ ಜೀವಿತಾವಧಿಯಲ್ಲಿ ಸಂಚರಿಸಿದ್ದು ತಿರುಗಾಡಿದ್ದು ಬರೋಬ್ಬರಿ 35 ದೇಶಗಳನ್ನು. ಅಷ್ಟು ದೇಶಗಳ ನಡೆ ನುಡಿ, ದೇಶದ ಸಂಸ್ಕೃತಿ, ರಾಜಕಾರಣ, ಹಿನ್ನೆಲೆ, ಜನಜೀವನ ಎಲ್ಲವನ್ನು ಹತ್ರದಿಂದ ನೋಡುವ ಕ್ರಮವನ್ನು ಅಳವಡಿಸ್ಕೊಂಡಿದ್ದರು ಟ್ಯಾಗೋರ್ ಅವರು. ಇನ್ನು ಪಾಶ್ಚಾತ್ಯ ಕವಿಗಳಾದ ಚಾರ್ಲ್ಸ್ ಆಂಡ್ರ್ಯೂಸ್, ವಿಲಿಯಂ ಬಟ್ಲರ್ಸ್, ಹೀಟ್ಸ್, ರಾಬರ್ಟ್ ಬ್ರಿಡ್ಜಸ್, ಆರ್ನೆಸ್ಟ್ ರೈಸ್, ಥಾಮಸ್ ಸ್ಟರ್ಗ್ಮೋರ್, ಐನ್ಸ್ಟೈನ್, ಇನ್ನೂ ಸಾಕಷ್ಟು ಪಾಶ್ಚಿಮಾತ್ಯ ಕವಿಗಳು ಅಂತಾರಾಷ್ಟ್ರೀಯ ಮಟ್ಟದ ಮೇರು ವ್ಯಕ್ತಿತ್ವಗಳ ಒಡನಾಟ ಕೂಡ ಟ್ಯಾಗೋರ್ ಅವರಿಗೆ ಇತ್ತು. ಇನ್ನು ಸ್ನೇಹಿತರೆ, ಟ್ಯಾಗೋರರು ಪ್ರಪಂಚ ಪರ್ಯಟನೆ ಮಾಡುವಾಗ ಒಂದು ಘಟನೆ ನಡೆಯುತ್ತೆ, ಅದನ್ನು ನಾನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲೇಬೇಕು. 1926 ಟ್ಯಾಗೋರರು ರೋಮ್ಗೆ ಹೋಗ್ತಾರೆ. ಅವತ್ತಿನ ಸರ್ವಾಧಿಕಾರಿಯಾಗಿದ್ದ ಮುಸಲೋನಿ ಅವರಿಗೆ ಆಹ್ವಾನ ಕಳಿಸ್ತಾರೆ, ಸ್ನೇಹಿತರೆ ದಯವಿಟ್ಟು ನೀವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾರೆ. ಹಾಗೆ ಮುಸಲೋನಿ ಅವರ ಆತಿಥ್ಯವನ್ನು ಸ್ವೀಕರಿಸಲು ಹೋದಂಥ ಟ್ಯಾಗೋರರು ಮಾಡಿದ ಕೆಲಸ ಏನಪ್ಪ ಅಂದರೆ, ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಮುಸಲೋನಿ ಅವರಿಗೆ ಟ್ಯಾಗೋರರು, ನೀವು ಮಾಡ್ತಾ ಇರೋದು ತಪ್ಪು, ಸರ್ವಾಧಿಕಾರಿತನ ಒಳ್ಳೆಯದಲ್ಲ, ಅದು ಜಗತ್ತನ್ನು ನೆಮ್ಮದಿಯಾಗಿ ಇಡೋದಿಲ್ಲ ಅಂತ ಹೇಳಿ ಎದ್ದು ಬರ್ತಾರೆ. ಎಂತಹ ವ್ಯಕ್ತಿತ್ವ ಅಲ್ಲ ಸ್ನೇಹಿತರೆ. ಇನ್ನು ಟ್ಯಾಗೋರರ ಸಾಹಿತ್ಯ ಮತ್ತು ಸಿನಿಮಾಕ್ಕೆ ಅಂತ ಬಂದಾಗ ಸ್ನೇಹಿತರೆ, ಸತ್ಯಜಿತ್ ರೇ ಅವರನ್ನು ಪ್ರಮುಖವಾಗಿ ಇಲ್ಲಿ ನೆನ್ಪು ಮಾಡ್ಕೊಳ್ಳಲೇಬೇಕು, ಹೆಸರಿಸಲೇಬೇಕು. ರೇ ಅವರ ಪ್ರಸಿದ್ಧ ಸಿನಿಮಾ ಚಾರುಲತಾ ಟ್ಯಾಗೋರರ ಕಥೆಯನ್ನು ಆಧರಿಸಿದ ಸಿನಿಮಾ ಕೂಡ ಆಗಿತ್ತು. ಇನ್ನು ಸ್ನೇಹಿತರೆ, ಟ್ಯಾಗೋರರು ಭಾರತಕ್ಕೆ ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆ ಅಂದರೆ ಅವರು ಸ್ಥಾಪಿಸಿದ ಶಾಂತಿನಿಕೇತನ ವಿಶ್ವಭಾರತಿ ವಿಶ್ವವಿದ್ಯಾನಿಲಯ. ಅವರು ಹೇಳ್ತಾರೆ ಸ್ನೇಹಿತರೆ, ಕೇವಲ 4 ಗೋಡೆಗಳ ಮಧ್ಯೆ ನೀವು ಹೇಳೋದನ್ನು ಹೇಳಿದರೆ ಮಕ್ಕಳು ಶಿಕ್ಷಣದಲ್ಲಿ ಆಸಕ್ತಿ ವಹಿಸುವುದಿಲ್ಲ, ಅದು ನಿಜವಾದ ಶಿಕ್ಷಣ ಕೂಡ ಅಲ್ಲ. ತಮ್ಮ ಮಾತೃಭಾಷೆಯಲ್ಲಿ ಕಲಿಬೇಕು ಮತ್ತು ಪ್ರಕೃತಿ ಜೊತೆಗೆ ಕಲಿಬೇಕು, ಮುಕ್ತವಾದ ವಾತಾವರಣವಿರಬೇಕು ಎನ್ನುವ ನೂರಾರು ಕಲ್ಪನೆಗಳು ಟ್ಯಾಗೋರರಿಗೆ ಶಿಕ್ಷಣದ ಬಗ್ಗೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇತ್ತು. ಈ ಕಾರಣಕ್ಕೆ ಇವರು ಸ್ಥಾಪಿಸಿದ್ದು ವಿಶ್ವಭಾರತಿ ವಿಶ್ವವಿದ್ಯಾನಿಲಯವನ್ನು. ಇನ್ನು ಸ್ನೇಹಿತರೆ, ಈ ವಿಶ್ವವಿದ್ಯಾಲಯ ರಾತ್ರೋರಾತ್ರಿ ಹುಟ್ಟಿದ್ದಲ್ಲ, 20 ಸತತ ಪರಿಶ್ರಮದಿಂದ ನಿಧಾನವಾಗಿ ಬೆಳೆದ, ರೂಪುಗೊಂಡ ವಿಶ್ವವಿದ್ಯಾನಿಲಯ ಇದಾಗಿತ್ತು, ಇದಾಗಿದೆ ಕೂಡ. ಇನ್ನು ಸ್ನೇಹಿತರೆ, ಮುಖ್ಯವಾಗಿ ಶಾಂತಿನಿಕೇತನ ಏನು ಅಂದರೆ, ಅದು ನಮ್ಮ ರವೀಂದ್ರನಾಥ್ ಟ್ಯಾಗೋರರ ಕುಟುಂಬಕ್ಕೆ ಸೇರಿದ ಪ್ರೈವೇಟ್ ಎಸ್ಟೇಟ್. ಅದು ಕಲ್ಕತ್ತಾದಿಂದ ಸುಮಾರು 180 ದೂರದಲ್ಲಿರುವ ಪ್ಯಾಲೆಸ್ ಆಗಿತ್ತು ಕೂಡ. ಅಲ್ಲಿ 1901 ಟ್ಯಾಗೋರರು ಪುಟ್ಟದಾಗಿ ಪ್ರಾರ್ಥನಾ ಮಂದಿರ ಮತ್ತು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. 1921 ವಿಶ್ವಭಾರತಿ ವಿಶ್ವವಿದ್ಯಾನಿಲಯವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಇತ್ತಪ್ಪ ಅಂದರೆ, ಕಲೆ, ಸಂಗೀತ, ಸಾಹಿತ್ಯ, ಭಾಷೆ, ಮಾನವೀಯತೆಯ ಸಂಬಂಧಗಳು, ಹೀಗೆ ಅನೇಕ ವಿಷಯಗಳನ್ನು ಮುಖ್ಯವಾಗಿ ಇಲ್ಲಿ ಕಲಿಸಲಾಗಿತ್ತು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ, ಭಾರತದ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಇದೇ ಶಾಂತಿನಿಕೇತನದ ಸ್ಟೂಡೆಂಟ್ ಕೂಡ ಆಗಿದ್ದರು. ಇನ್ನು ಸ್ನೇಹಿತರೆ, ಟ್ಯಾಗೋರ್ ಅವರು ಶಾಂತಿನಿಕೇತನದ ವಿದ್ಯಾರ್ಥಿಗಳಿಗೆ ಬೆಳಗ್ಗಿನ ಹೊತ್ತು ಪಾಠ ಮಾಡ್ತಾಯಿದ್ರು. ಮಧ್ಯಾಹ್ನದಿಂದ ರಾತ್ರಿವರೆಗೆ ಕೂತು ಆ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಬರಿತಾ ಇದ್ರಂತೆ. ಒಂದು ರೀತಿಯಲ್ಲಿ ಹೊಸ ರೀತಿಯ ಶಿಕ್ಷಣ ಪರಿಚಯಿಸುವುದಕ್ಕೆ ಅವರ ಶ್ರಮ ತುಂಬ ಇತ್ತು. ಸ್ನೇಹಿತರೆ, 1882 ಟ್ಯಾಗೋರರು ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಅವರ ಅಣ್ಣನನ್ನು ನೋಡೋಕೆ ಅಂತ ಬರ್ತಾರೆ. ಹಾಗಾಗಿ ಇದೇ ಕಾರಣಕ್ಕೆ ಟ್ಯಾಗೋರರು ಕಾರವಾರಕ್ಕೆ ಬಂದಂತಹ ನೆನಪನ್ನು ಸ್ಮರಿಸುವುದಕ್ಕಾಗಿ ನಮ್ಮ ಕಾರವಾರದ ಬೀಚ್ಗೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಕರೀತಾರೆ. ಎಂತಹ ಅದ್ಭುತ ಅಲ್ವಾ? ಇನ್ನು ಸ್ನೇಹಿತರೆ, ಸಾಹಿತ್ಯಕ್ಕೆ ಬರೋದಾದರೆ ಟ್ಯಾಗೋರರ ಸುಮಾರು 50 ಪುಸ್ತಕಗಳು ಕನ್ನಡಕ್ಕೆ ಅನುವಾದವಾಗಿವೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ನಮ್ಮ ಕುವೆಂಪು, ಪೂತಿನಾ, ಬೇಂದ್ರೆ ಇವರೆಲ್ಲರೂ ಟ್ಯಾಗೋರರ ಬಗ್ಗೆ ಲೇಖನಗಳನ್ನು, ಕವಿತೆಗಳನ್ನು ಕೂಡ ಬರೆದ್ರು. ಇನ್ನು ಟ್ಯಾಗೋರರ ಕವಿತೆಗಳನ್ನು ಕನ್ನಡಕ್ಕೂ ಅನುವಾದ ಮಾಡಿದರು. ಇನ್ನು ಸ್ನೇಹಿತರೆ, ಟ್ಯಾಗೋರರ 70 ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಕರ್ನಾಟಕದಿಂದ ಮಾಸ್ತಿ ಮತ್ತು ವಿಸಿ ಇವರಿಬ್ಬರು ಹೋಗಿ ಟ್ಯಾಗೋರರನ್ನು ಕಂಡು ಶುಭಾಶಯ ಕೋರಿ ಕೂಡ ಬಂದಿರ್ತಾರೆ. ಸ್ನೇಹಿತರೆ, ಒಂದು ಮಾತು ಹೇಳ್ತಾರೆ ಟ್ಯಾಗೋರ್ ಅವರು, ಇಫ್ ನೋ ಒನ್ ರೆಸ್ಪಾಂಡ್ ಟು ಯುವರ್ ಕಾಲ್ ಬಿ ನಾಟ್ ಎ ಆಫ್ರೆಡ್ ಟು ವಾಕ್ ಅಲೋನ್ ಅಂತ ಹೇಳ್ತಾರೆ. ಈ ಮಾತಿನ ಅರ್ಥ ಸ್ನೇಹಿತರೆ, ನಿನ್ನ ದನಿಗೆ ಯಾರೂ ದನಿಗೂಡದಿದ್ದರೂ ಏಕಾಂಗಿಯಾಗಿ ಸಾಗಲು, ಏಕಾಂಗಿಯಾಗಿ ಜೀವನ ನಡೆಸಲು, ಒಬ್ಬಂಟಿಯಾಗಿ ನಡೆಯಲು ಅಂಜದಿರು, ಹೆದರದಿರು ಅಂತ ಈ ಮಾತಿನ ಅರ್ಥ ಆಗತ್ತೆ. ಕರೆದಾಗ ಯಾರೂ ಬರ್ದಿದ್ರೆ ಏನಾಯ್ತು, ಒಬ್ಬನೇ ಹೋಗೋಕ್ಕೆ ಬೆನ್ ತೋರಿಸ್ಬೇಡ, ನುಗ್ಗು, ನುಗ್ಗಿ ನಿನ್ನ ಜೀವನವನ್ನು ಸಾಕ್ಸು ಅಂತ ಹೇಳ್ತಾರೆ. ನಿನ್ನ ತತ್ವ, ನಿನ್ನ ಸತ್ಯ, ನಿನ್ನ ಹೋರಾಟಕ್ಕೆ ಯಾರೂ ಜೊತೆ ಬರದಿದ್ದರೂ ಪರವಾಗಿಲ್ಲ, ಜನ ಬೆಂಬಲಕ್ಕೆ ಕಾಯದೆ ನೀನು ಮುಂದೆ ನಡೆ, ಒಬ್ಬಂಟಿತನಕ್ಕೆ ಹೆದರಬೇಡ. ದೊಡ್ಡ ಬದಲಾವಣೆ ತರೋರು ಮೊದಲು ಒಬ್ಬಂಟಿಗರೇ ಆಗಿರ್ತಾರೆ ಅನ್ನುವಂತಹ ಮಾತನ್ನು, ಸಂದೇಶವನ್ನು ಕೊಡ್ತಾರೆ ಟ್ಯಾಗೋರ್ ಅವರು. ಈ ಮಾತನ್ನು ಸ್ನೇಹಿತರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬರೆದದ್ದು, ತುಂಬ ಪಾಪ್ಯುಲರ್ ಆಗಿತ್ತು ಕೂಡ. ಇನ್ನು ಸ್ನೇಹಿತರೆ, ರಾಷ್ಟ್ರಗೀತೆ ಕೇಳಿದ ತಕ್ಷಣ ಎದ್ದು ನಿಂತು ಗೌರವ ಕೊಡ್ತೀವಲ್ವಾ? ಇಂತಹ ರಾಷ್ಟ್ರಗೀತೆ ಬರೆದದ್ದು 1911 December 11. ಅದು ಮುಂದೆ January 24 1950 ನಮ್ಮ ಸಂವಿಧಾನದ ಸಭೆಯಲ್ಲಿ ರಾಷ್ಟ್ರಗೀತೆಯಾಗಿ ಅನುಮೋದನೆಯಾಯಿತು ಕೂಡ. ಸ್ನೇಹಿತರೆ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು. ಟ್ಯಾಗೋರರು ಮರಣ ಹೊಂದಿದ ನಂತರ ಅವರು ಬರೆದ ಈ ಗೀತೆ ನಮ್ಮ ರಾಷ್ಟ್ರಗೀತೆಯಾಗಿ ಅಪ್ರೂವ್ ಆಯಿತು. ಆದರೆ ಸ್ನೇಹಿತರೆ, ಟ್ಯಾಗೋರರು ಬದುಕಿದ್ದಂತಹ ಸಂದರ್ಭದಲ್ಲೇ ನೆಹರು ಅವರಿಗೆ ಪತ್ರ ಬರೆದು, ನಾ ಬರೆದ ಈ ಗೀತೆ ರಾಷ್ಟ್ರಗೀತೆ ಆಗೋದು ಬೇಡ, ರಾಷ್ಟ್ರಗೀತೆಯಾಗಿ ನಮ್ಮ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಮಾಡಿ ಅಂತ ಪತ್ರವನ್ನು ಬರೆದಿರ್ತಾರೆ ನೆಹರು ಅವರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಏನೇ ಹೇಳಿ ಸ್ನೇಹಿತರೆ, ರಾಷ್ಟ್ರಗೀತೆ ನಮಗೆ ಪ್ರಿಯವಾದಂತಹ ಗೀತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಷ್ಟು ಅದ್ಭುತವಾಗಿ ಬದುಕಿದ ಟ್ಯಾಗೋರರು August 7, 1941 ನಮ್ಮನ್ನೆಲ್ಲ ಬಿಟ್ಟು ಹೋದರು. ಯಾವುದೇ ಜಾತಿ, ಧರ್ಮ, ಮತ ಪಂಗಡ, ವರ್ಗ, ಅಂತಸ್ತು, ಮೇಲು ಕೀಳು ಇವೆಲ್ಲವನ್ನು ನಂಬಿಕೊಂಡು ಹಾಳಾಗಬೇಡಿ. ಮನುಷ್ಯರನ್ನು ಮನುಷ್ಯರಾಗಿ ಕಾಣೋದು ಕಲಿರಿ. ಮನುಷ್ಯರಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ ಅನ್ನುವಂತಹ ಮಾತನ್ನು ಸಾರಿ ಸಾರಿ ಹೇಳ್ದಂಥವರು ಟ್ಯಾಗೋರ್ ಅವರು ಸ್ನೇಹಿತರೆ. ಮತ್ತೊಂದು ಒಳ್ಳೆ ಮಾತು ಹೇಳ್ತಾರೆ ಸ್ನೇಹಿತರೆ ಇವರು, ಮನುಷ್ಯ ಮನುಷ್ಯ ಅಷ್ಟೇ, ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕರೆ ಸಾಕು, ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರ್ತಾನೆ ಅನ್ನುವಂತಹ ರೋಚಕ ಸಂದೇಶವನ್ನು ಬದುಕಿನ ಮೂಲಕ, ಬರಹದ ಮೂಲಕ ಕೊಟ್ಟೋದಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಶ್ರೇಷ್ಠ ಕವಿಗಳು, ಕತೆಗಾರರು, ದಾರ್ಶನಿಕರು, ನಾಟಕಕಾರರು, ತತ್ವಜ್ಞಾನಿಗಳು, ಶಿಕ್ಷಣ ತಜ್ಞರು ಹಾಗೂ ಮುಖ್ಯವಾಗಿ ಭಾರತಕ್ಕೆ ಮೊಟ್ಟ ಮೊದಲಿಗೆ ನೋಬಲ್ ಪ್ರಶಸ್ತಿ ತಂದುಕೊಟ್ಟಂತಹ ನಮ್ಮ ಗುರುದೇವ ರವೀಂದ್ರನಾಥ್ ಟ್ಯಾಗೋರರ ಬಗ್ಗೆ ತಿಳಿಸ್ಕೊಟ್ಟಂತಹ ಈ ಕಿರು ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರ, ಎಲ್ಲರೂ ಹೇಗಿದ್ದೀರಿ? ಎಸ್, ಆರಾಮಾಗಿದ್ದೀರಾ, ಕೂಲ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾಕಪ್ಪ ಅಂದರೆ ನೆನ್ನೆ ಸಾಕಷ್ಟು ಮಳೆ ಆಯಿತು, ಈ ದಿನ ಕ್ಲೈಮೇಟ್ ಕೂಡ ಕೂಲ್ ಕೂಲ್ ಆಗಿದೆ. ಇದೇ ಖುಷಿಯಲ್ಲಿ ನೀವು ಕೂಡ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಷ್ಟು ಕೂಲಾಗಿ ಈ ದಿನವನ್ನು ಕಳೀರಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಬಳೆ, ಮಾಂಗಲ್ಯ, ಕುಂಕುಮ, ಕಾಲುಂಗುರ, ಹೂವು, ಈ ಪದಗಳು ಬರುವಂತಹ ಗೀತೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಹಾಡ್ಬೋದು. ಒಬ್ಬರಿಗೆ ಒಂದು ಗೀತೆಯನ್ನು ಹಾಡಲಿಕ್ಕೆ ಅವಕಾಶ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಅಥವಾ ಎರಡೆರಡು ಗೀತೆಗಳನ್ನ ಹಾಡ್ತಾ ಇದ್ರೆ ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ಲ. ಸೊ ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ರೇಡಿಯೋ ಶಿವಮೊಗ್ಗದ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೋಬಿಡಿ ಅಥವಾ ಸೇವ್ ಮಾಡ್ಕೋಬಿಡಿ ಸ್ನೇಹಿತರೆ. 9686892799 9686092799 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಅಂತ ಹೇಳ್ತಾ, ಇಸ್ ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಜೊತೆಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೇಳುವ. ನಮಸ್ತೆ.
14: ಹಾಂ ನಮಸ್ತೆ ಮೇಡಮ್.
6: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಿ?
14: ಚೆನ್ನಾಗಿದ್ದೀನಿ ಮೇಡಮ್.
6: ಹೇಗಿದೆ ಹಾಸನ್, ಮಳೆ ಆಯ್ತಾ, ಏನ್ ಕತೆ?
14: ಮಳೆ ಆಗಿಲ್ಲ ಮೇಡಮ್, ಸ್ವಲ್ಪ ವಾತಾವರಣ ತಂಪಾಗಿದೆ ಮೇಡಮ್, ಮೋಡ ಆಗಿದೆ, ಮಳೆ ಬಂದಿಲ್ಲ ಮೇಡಮ್.
6: ಹಾಗೆ ಕತೆ, ನಮ್ ಕಡೆ ಚಂದ ಆಯ್ತು ಮಳೆ.
14: ಮಳೆನೇ ಆಗಿಲ್ಲ ಮೇಡಮ್, ಸುಮ್ನೆ ಆಸೆ ತೋರಿಸ್ತಾ ಇದೆ, ಮೋಡ ಬಂದು ಒಂದ್ ಹನಿ ಮಳೆ ಬಿದ್ದಿಲ್ಲ ಮೇಡಮ್.
6: ಬರುತ್ತೆ ಇಲ್ಲಿ ಬಂತಲ್ವಾ, ಇಲ್ಲಿಂದ ಬರುತ್ತೆ,
14: ಅದೇ ಮೋಡ ಇದೆ ಮೇಡಮ್ ಇವತ್ತು.
6: ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
14: ನಾನು ಹೂವೆ ಹೂವೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್.
6: ಖಂಡಿತ ಹಾಡಿಮಾ.

ಆಭರಣದ ಅಂಗಡಿಗೆ ಹೋಗೋಣ ಬಿಳಿಮರೆಯೇ, ಮುದ್ದಾದ ಮೂಗಿಗೆ ಮೂಗುತಿ ಹಾಕುವೆ. ಸೀರೆಗಳ ಅಂಗಡಿಗೆ ಹೋಗೋಣ ಬಾನವಿಲೇ, ಸಿಂಗಾರ ಮಾಡಲು ನೀನಂತೆ ನನ್ನನು. ಮುಗಿಲೇ ಓ ಮುಗಿಲೇ, ಎಲ್ಲ ಕೆಂಪು ಏಕೆ, ನಿನ್ನ ನೋಡೋಕೆ ನಲ್ಲ ಬರುವ ನೀ.

0: ಸೂಪರ್. ಪ್ರೇಮಾ ಅವರೇ,
1: ಹೇಳಿ,
0: ನಿಮಗೆ ಯಾವ ಹೂವು ಇಷ್ಟ?
1: ನನಗೆ ಸಂಪಿಗೆ ಇಷ್ಟ ಮೇಡಮ್, ತುಂಬಾ ಸಂಪಿಗೆ.
0: ಸರ್, ಯಾವ ಹೂವು ತಂದು ಕೊಟ್ಟಿದ್ರು ಫಸ್ಟ್ ಟೈಮ್ ನಿಮಗೆ? ಮಲ್ಲಿಗೆ ಹೂ. ವಾ, ವೆರಿ ನೈಸ್, ಸೂಪರ್, ಫ್ಯಾಬುಲಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮ್ಯಾಮ್. ಓಕೆ, ಮತ್ತೊಂದು ಕರೆ ತೊಗೊಳ್ಳುವ. ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
0: ಎಸ್ ಸರ್, ಎಸ್ ಸರ್.
2: ಮೇಡಮ್, ತಿಂಡಿ ಆಯ್ತಾ?
0: ಎಸ್ ಸರ್, ಆಯ್ತು. ಪುಳಿ ಒಗರೆ ನಿಮ್ಮದು?
2: ನಮ್ದು ಮೇಡಮ್, ಇವತ್ತು ದೋಸೆ ಮತ್ತೆ ಸೌತೆಕಾಯಿ ಸಿಪ್ಪೆ ಚಟ್ನಿ ಮೇಡಮ್.
0: ವಾವ್, ಸೂಪರ್.
2: ಅದನ್ನ ವೇಸ್ಟ್ ಮಾಡಬಾರ್ದು, ಹೀರೆಕಾಯಿ ಸೌತೆಕಾಯಿ ಸಿಪ್ಪೆನ ಅದನ್ನ ನಾವು ಚಟ್ನಿ ಮಾಡಿ ಬಳಸಬಹುದು ಮೇಡಮ್, ತುಂಬಾ
0: ಚೆನ್ನಾಗಿರುತ್ತೆ.
2: ಅದು ನಂದೇ ಪರ್ಸನಲ್ ತಿಂಡಿ ಅದು.
0: ಹೌದಾ?
2: ಓ ಮೇಡಮ್, ನಾನೇ ಮಾಡೋದು.
0: ಹಾಗಾದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕು, ಇವತ್ತು ನೀವು ಬಿಡು ಮಾಡ್ಕೊಂಡು ಅಡುಗೆ ಮನೇಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ಆ ರೆಸಿಪಿ ಬಗ್ಗೆ ತಿಳಿಸ್ಬೇಕು.
2: ಎಷ್ಟೊತ್ತಿಗೆ ಮೇಡಮ್?
0: ಎಷ್ಟೊತ್ತಿಗೆ? ನಾವು ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀವಿ.
2: ಆಯ್ತು ಮೇಡಮ್, ಖಂಡಿತ ಖಂಡಿತ ಮೇಡಮ್.
0: ಎಸ್ ಸರ್, ಎಸ್ ಸರ್.
2: ಮೇಡಮ್, ಇವತ್ತು ಅದೇ ಹೂವು ಇದ್ರದೆಲ್ಲ ಹಾಡು ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ಇವಾಗ ನೆನಪಿಗೆ ಬರ್ತಕ್ಕಂಥದ್ದು ಉಂಬಿಸಲು ಚಿತ್ರದ್ದು ಹೂವಿಂದ ಹೂವಿಗೆ ಹಾರುವ ದುಂಬಿ. ಆರತಿ ವಿಷ್ಣುವರ್ಧನ್ಗೆ ಹೇಳ್ತಾ ಇದ್ದಾಳೆ, ನಾನು ನನ್ನ ನನ್ಗೆ ಬೇಕಾದವ್ರಿಗೆ ಹೇಳ್ತಿದ್ದೀನಿ.
0: ಖಂಡಿತ. ವಾವ್, ಈ ತರ ಬೇರೆ ಟ್ವಿಸ್ಟ್ ಇಟ್ಬಿಟ್ರಲ್ಲ ಸರ್.
2: ಹೌದು ಮೇಡಮ್.
0: ಓಕೆ.
2: ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿದೆ, ನೀ ಏನನು ಹಾಡುತ್ತಿದೆ? ಹೂವಿನ ಕೋಮಲ ಭಾವನೆ ಕೆಣಕಿ ಏತಕ್ಕೆ ಹಾಡುತ್ತಿರೇ, ನೀ ಏತಕ್ಕೆ ಹಾಡುತ್ತಿಗೆ? ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿದೆ, ನೀಗೇನನು ಹಾಡುತ್ತಿದೆ? ಆಯ್ತು ಮೇಡಮ್.
0: ಓಕೆ. ಎಸ್ ಸಸ್ಪೆನ್ಸ್ ಸರ್?
2: ಹೌದೌದೌದು, ಅದು ಯಾರಿಗೆ ಮುಟ್ಬೇಕೋ ಅವ್ರಿಗೆ ಮುಟ್ಟಿ
0: ಮುಟ್ಟಿದ್ಯಾ? ಓಕೆ ಸರ್, ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳುವ. ನಮಸ್ತೆ.
3: ನಮಸ್ತೆ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಿ. ಮಳೆ ಆಯ್ತು ಬೆಂಗಳೂರಲ್ಲಿ, ಕೂಲ್ ಆಯ್ತು
0: ಸ್ವಲ್ಪ. ಏನು ತುಂಬಾನೇ ಆಗಿದೆ, ನೋಡಿದ್ವಿ ನ್ಯೂಸ್, ಫುಲ್ ಮಳೆ ಬೆಂಗಳೂರು.
3: ನೀರು ಅರ್ಧೋಗಕ್ಕೆ ಜಾಗ ಇಲ್ಲ, ಏನ್ ಮಾಡೋದು.
0: ಹೌದಲ್ವಾ ಮೇಡಮ್? ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಮೇಡಮ್?
3: ಜಾನಪದ ಹಾಡ್ಬೋದಾ?
0: ಹಾ ಮೇಡಮ್, ಜಾನಪದ ಹಾಡ್ಬೋದು.
3: ನಮ್ ತಂಗಿ ಬಂದಿದ್ದಾಳೆ.
4: ಹಲೋ,
0: ನಮಸ್ತೆ.
4: ನಮಸ್ತೆ.
0: ಯಾರು?
4: ಧಾರವಾಡದಿಂದ ಗೀತಾ ಅಂತ.
0: ಓ, ಧಾರವಾಡದಿಂದ ಗೀತಾ ಮೇಡಮ್, ಹೇಗಿದ್ದೀರಿ?
4: ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ? ಹೇಗಿದೆ ಧಾರವಾಡದಿಂದ ಬೆಂಗಳೂರು ಬಂದಿದ್ದೀರಿ, ಏನ್ ಅನಿಸ್ತಿದಾವೆ?
4: ನಮ್ ಕಡೆ ಎಲ್ಲ ಮುಂಚೆನೆ ಮಳೆ ಎಲ್ಲ ಆಯ್ತು, ಇವಾಗ ನಿಮ್ಮ ಊರಿಗೆ ಕಳಿಸ್ಕೊಟ್ಟಿದೀವಿ ಮಳೆ ಎಲ್ಲ.
0: ಓಕೆ ಓಕೆ ಓಕೆ. ಎಸ್, ಧಾರವಾಡದಲ್ಲಿ ಕಡಕ್ ರೊಟ್ಟಿ ಚಟ್ನಿ ಪುಡಿಗಳು ಅವೆಲ್ಲ ಫೇಮಸ್. ಇಲ್ಲಿ ಬೆಂಗಳೂರಲ್ಲಿ ಅಕ್ಕ ಏನ್ ಮಾಡ್ಕೊಟ್ರು?
4: ಉತ್ತಪ್ಪ ತಿಂದ್ವಿ.
0: ಉತ್ತಪ್ಪ? ಓಹೋ, ಸ್ಪೆಷಲ್ ತಿಂಡಿ ಮಾಡ್ಕೊಟ್ಟಿದ್ದಾರೆ. ಹೌದಲ್ವಾ?
3: ಇಲ್ಲಿ ಗಂಗಮ್ಮ ಜಾತ್ರೆ ನಡೀತಾ ಇದೆ, ತುಂಬಾ ಜೋರಾಗಿ ಕರ್ಗ ಎಲ್ಲ ಇವತ್ತು, ಅದಕ್ಕೆ ಬಂದಿದ್ದಾಳೆ.
0: ಖಂಡಿತ ಖಂಡಿತ. ಓಕೆ. ಎಸ್ ಮೇಡಮ್, ಇಬ್ರು ಸೇರಿ ಹಾಡ್ತೀರಾ? ಓಕೆ, ಖಂಡಿತ ಹಾಡಿ.
3: ಸೆರಗು ಸೆರಗು ಸೆರಗು ಸೆರಗೆ ಏನಿತು ನಿನ್ನಯ ಮೆರಗು, ಸೆರಗು ಸೆರಗು ಸೆರಗಿನ ಮಹಿಮೆ ಏನಿತು ನಿನ್ನ ಬೆರಗು, ಮದುವೆಯ ಹೆಂಗಿಗೆ ಮುಸುಕದ ಸೆರಗು

ಹೊದಿಸುವ ಹೊದಿಕೆಯ ಸೆರಗು, ಮಗುವಿಗೆ ಹಾಸಲು ಮೆತ್ತನೆ ಸೆರಗು, ಮಗುವಿನ ದೃಷ್ಟಿಯ ತೆಗೆಯಲು ಸೆರಗು ಸೆರಗು ಸೆರಗು. ಆಡುವ ಮಗುವ ಕಣ್ಣೆರೆಸುವ ಸೆರಗು, ಗಾಯದ ಪಟ್ಟಿಯ ಕಟ್ಟಲು ಸೆರಗು, ಅಡಗಿಕೊಳ್ಳಲು ಮುಚ್ಚುವ ಸೆರಗು, ಕಣ್ಣನ್ನು ಬೆಚ್ಚಗೆ ಮಾಡುವ ಸೆರಗು, ಮಡಿಲನ್ನು ತುಂಬುವ ಚಂದದ ಸೆರಗು, ಅಡಿಗೆ

0: ಎರಗು ಹಳ್ಳಿ ಗರತಿಯ ನಿಮ್ಮೆಯ ಸೆರಗು
1: ಸೆರಗು
0: ಸೆರಗು. ಇನ್ನೂ ಎರಡು ಇದೆ, ತುಂಬಾ ಸೆರಗಿನ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ
1: ಅಲ್ವಾ. ಅಮ್ಮನ ಸೆರಗು ಎಷ್ಟೆಲ್ಲಾ ಕೆಲಸಗಳಿಗೆ ಉಪಯೋಗ ಆಗತ್ತೆ ನೋಡಿ, ಒಂದ್ ಅದ್ಭುತ ಅಲ್ವಾ. ಆದ್ರೆ ಈಗ ಸ್ವಲ್ಪ ಕಾಲ ಬದಲಾಗಿದೆ, ಸೆರಗಿನ ಬದಲಾಗಿ
0: ಅಂದ್ರೆ ಕುಚ್ಚನ್ನು ಕಟ್ಟಲು ಅಂದದ ಸೆರಗು, ಫ್ಯಾಷನ್ ಶೋದಲ್ಲಿ ಮಿಂಚುವ ಸೆರಗು, ಚೀರೆಯ ಅಂದವ ಹೆಚ್ಚಿಸ ಸೆರಗು, ಮಹಿಳೆಗೆ ಗೌರವ ತರುವುದು ಸೆರಗು.
1: ಈಗ ಸೆರಗಿನ ಬದಲಾಗಿ ದುಪ್ಪಟ ಬಂದಿದೆ, ಜೀನ್ಸ್ ಬಂದಿದೆ, ಟೀ ಶರ್ಟ್ ಬಂದಿದೆ. ಅದ್ಭುತವಾಗಿ ವರ್ಣನೆ ಮಾಡಿ ತುಂಬಾ ಚಂದ ಹಾಡಿದ್ರಿ. ಥ್ಯಾಂಕ್ ಯು ಇಬ್ರಿಗೂ ಕೂಡ, ಅಕ್ಕ ತಂಗಿಯರಿಗೆ
2: ಧನ್ಯವಾದ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಹೇಗಿದ್ದೀರಿ?
3: ಆರಾಮ್
1: ಸರ್, ಆರಾಮ್ ಸರ್.
3: ಸ್ವಲ್ಪ ಸೌಂಡ್
1: ಕೊಟ್ಟಿದೀವಲ್ಲ.
3: ಅಲ್ಲ, ನಿಮ್ ಸೌಂಡ್ ಕಡಿಮೆ ಆಗಿದೆ.
1: ನೀವ್ ನಿಮ್ ಸೌಂಡ್ ಇಟ್ಕೊಳ್ಳಿ ಫೋನ್ ಅಲ್ಲಿ, ನಮ್ ಸೌಂಡ್ ಇಲ್ಲಿ ಕರೆಕ್ಟ್ ಇದೆ. ಚಂದ್ರಶೇಖರ್ ಸರ್, ನಿಮ್ ಪರಿಚಯ ಮಾಡ್ಕೋಬಿಡಿ.
3: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡೇನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ, 573211. ನಮ್ಮ ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಯವರಿಗೂ ನಿಮ್ಗೂ ಸೇರಿ ನನ್ನ ಒಂದು ಶುಭಾಶಯಗಳು.
1: ಅದೇನೇ ಹೇಳಿ ಸರ್, ನೀವು ಅಡ್ರೆಸ್ ಹೇಳೋ ಖುಷಿ ಬೇರೆ ಯಾವ್ದ್ರಲ್ಲಿ.
3: ಫೋನ್ ಮಾಡಿದ್ರು ಮೇಡಮ್ ನನಗೆ, ಚಂದ್ರಶೇಖರ್ 513 200 ನೀವೇ ಅರ್ಥ ಮಾಡಿದ್ರು.
1: ವಾ ವಾ ವಾ, ನೋಡಿ ಯಾವ ತರ ಗುರ್ತಿಸ್ಕೊಂಡಿದ್ದೀರಿ.
3: ಕೃಷ್ಣಪ್ಪ ಸರ್ ಅಂದ್ರೆ ಮಾಡಿದ್ರು.
1: ಹೌದಾ, ವೆರಿ ನೈಸ್, ವೆರಿ ನೈಸ್, ಸೂಪರ್. ಓಕೆ ಸರ್, ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಏನು ಆಡ್ಬೇಕು ನಾವು?
1: ಇಲ್ಲ, ಕತೆ ಹೇಳ್ಬಿಡಿ. ಸರ್ ಎಂತ ಸರ್ ನೀವು ಗೀತೆಗಳ ಹಾಡೋ ಕಾರ್ಯಕ್ರಮದಲ್ಲಿ ಹಾಡ್ಬೇಕಾ ಅಂದ್ರೆ
3: ಹಾಡ್ಬೇಕಾ ಒಂದ?
1: ಹೌದು,
3: ಹಾಡ್ತೀನಿ ಹಾಡ್ತೀನಿ ಮೇಡಮ್. ನಾನು ಒಂದು ಇದು ಹೇಳ್ತೀನಿ. ನನ್ನ ತಮ್ಮ ಅಂತ ಒಂದು ಡಾಕ್ಟರ್ ಪಿ ಪಿ ಶಿವ ಸಾಟ್ರದ ಒಂದು ಐತೆ ನನ್ನ ತಮ್ಮ ಸಿನಿಮಾದಲ್ಲಿ, ಅದ ಹೇಳ್ತೇನೆ. ಶುರು ಮಾಡ ಮೇಡಮ್.
1: ಸರ್ ಶುರು ಮಾಡಿ.
3: ಇದೇ ಹೊಸ ಹಾಡು ಹೃದಯ ಸಾಕಿ ಆಡು, ಹೃದಯ ಸೆ ಭಾಷೆ ಈ ಹಾಡು, ಹೃದಯ ಸೆ ಭಾಷೆ ಈ ಹಾಡು, ಚಂದ್ರಕಾಂತಿ ಚುಮ್ಮಿದಾಡು ಮೈ ಮರೆಸಿ ನಗೆಯೋ ಹಾಡು, ಮುಂಬಾಳ್ಮೆಯ ಮುನ್ನಡೆ ಹಾಡು, ತಾಯಿ ದೇವಿ ಅರಸಿದ ಹಾಡು, ಜನ್ಮ ಜನ್ಮದಾರಿ ನಾಡು, ಡಾಂಬೆಗೆ ಕಲಿಸಿದ ಹಾಡು, ಇದೇ ಹೊಸ ಹಾಡು ಹೃದಯ ಸಾಕ್ಷಿ ಹಾಡು, ಹೃದಯ ಆಶೆ ಭಾಷೆ ಈ ಹಾಡು, ಹೃದಯ ಆಸೆ ಭಾಷೆ ಈ ಹಾಡು. ಆಗ ಸಾಹಿತ್ಯ ತಪ್ಪೋಗುತ್ತೆ.
1: ಸಾಹಿತ್ಯಕ್ಕಿಂತ ಈ ದಿನ ನಮ್ ಕಾನ್ಸೆಪ್ಟ್ ಇದ್ದಿದ್ದು ಬಳೆ, ಮಾಂಗಲ್ಯ, ಕುಂಕುಮ, ಕಾಲುಂಗ್ರ, ಹೂವು, ಈ ಪದಗಳು ಬರುವಂತಹ ಗೀತೆಗಳನ್ನ ಹಾಡ್ಬೇಕು ಅಂತ. ನೀವು
3: ಇನ್ನೊಂದು
1: ಇರ್ಲಿ, ಪರವಾಗಿಲ್ಲ, ಇಟ್ಸ್ ಓಕೆ ಸರ್, ನೋ ಇಶ್ಯೂ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು,
3: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
4: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
4: ಆರಾಮಿದ್ದೀನಿ ಮೇಡಮ್.
1: ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಕುಂಕುಮ ಅಂತ ಕೊಟ್ಟಾಗ್ಲಲ್ಲ ನನಗೆ ವಿಷ್ಣುವರ್ಧನ್ ಮತ್ತೆ ಆರತಿ ಅವರ ಸಿನಿಮಾ ನಾನಿರುವುದು ನಿನಗಾಗಿ ನೆನಪಾಗುತ್ತೆ ಮೇಡಮ್.
1: ಓಕೆ,
4: ಅದ್ರದ್ದು ಹಾಡ್ತೀನಿ.
1: ಖಂಡಿತ ಸರ್, ಹಾಡಿ.
4: ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ.

0: ಿತು ನನಗಿಂದು ನಿನಗಾಸರೆ ನನಗಿ ನನ್ನ ಕೈಸರೆ ನೀನಾಗಿ ಕನಸುಗಳು ನನಸಾಗಿ ಬಾಳು ಹುನ್ನಿನ ಕಡಲಾಗಿ ಹೊಸತನ ಕಾಣುವ ಹಾಯಾಗಿ ಕುಂಕುಮವಿರುವುದೇ ಹಣೆಗಾಗಿ ಅರಳಿದ ಹೂವು ಮುಡಿಗಾಗಿ ಶುಭ ದಿನ ಕಾದಿದೆ ನಮಗಾಗಿ.
1: ಓಕೆ ಸರ್, ಆಕ್ಚುಲಿ ಈ ಸಾಂಗ್ ತುಂಬಾ ದಿನ ಆಗಿತ್ತು ಕೇಳಿರ್ಲಿಲ್ಲ, ಇವತ್ ಕೇಳಿ ಖುಷಿ ಆಯ್ತು
2: ಮೇಡಮ್. ಇದರಲ್ಲಿ ನೋಡಿ, ಕುಂಕುಮ ಮತ್ತೆ ಹೂವು ಎರಡೂ ಪದಗಳು ಬರ್ತವೆ ಮೇಡಮ್.
1: ಖಂಡಿತ ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ, ನಮಸ್ತೆ. ಮತ್ತೊಂದ್ ಕರೆ ತೆಗೆದುಕೊಳ್ಳುವ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಎಸ್ ಸರ್, ತಿಂಡಿ
3: ಆಯ್ತಾ? ತಿಂಡಿ ಆಯ್ತು. ನಿಮ್ದು ಆಯ್ತು ಮೇಡಮ್?
1: ಎಸ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಇವತ್ತು? ಕಾನ್ಸೆಪ್ಟ್ ತಕ್ಕಂಗ ಈಗ ಸಿಟಿ ಸರ್ ಆಡ್ಲಿಲ್ಲ, ಆದ್ರೆ ನಾನೊಂದು ಅದೇ ನೀವು ಕೊಟ್ಟಿರೋ ಪದಗಳನ್ನ ಆಯ್ಕೊಂಡು ಒಂದು ಹಾಡು ಹೇಳ್ತೀನಿ.
1: ಸರ್,
3: ಹಣ್ಣಲ್ಲೇ ಚಿಗುರಿದಾಗ ಚಿತ್ರ
1: ಆಯ್ತು ಹಾಡಿ.
3: ಹೂ

ಹೂವ ಮುಡಿದು ಚೆಲುವೇ ತಾನೆಂದಿತೋ, ಓಹೋ ಚೆಲುವೆಲ್ಲ ನಂದೆಂದಿತೋ, ಕೋಗಿ

0: ತಾನೆನ್ ದಿತು. ಧನ್ಯವಾದ.
1: ಓಕೆ ಸಂಕಪ್ಪ ಸರ್.
0: ಹೇಳಿ ಮೇಡಮ್.
1: ಯಾಕೋ ತುಂಬಾ ಸೈಲೆಂಟ್ ಆಗಿದ್ದೀರಿ, ಏನ್ ಕತೆ? ಮಳೆ ಆಯ್ತು ಅಂತ?
0: ಮಳೆ ಆಗ್ಲಿಲ್ಲ ಮೇಡಮ್, ಮೊನ್ನೆ ಒಂದ್ ದಿವಸ ಸ್ವಲ್ಪ ಆಗಿತ್ತು. ಹೆಂಗ್ ಕತೆ ಕಂಡಿಡಿತೀರ ಮೇಡಮ್? ನಿಜವಲ್ಲ, ನೀವ್ ಹೇಳ ಬಾರಿ ನೀರಲ್ಲಿ ಕಂಡಿಡಿತೀರಲ್ಲ. ಅಲ್ಲ
1: ಹೌದಾ? ಹಂಗ ನಾಯೇನೋ ಇವತ್ ರತ್ನಮ್ಮರ್ ತಿಂಡಿ ಕೊಟ್ರೋ ಇಲ್ವೋ ಅನ್ಕೊಂಡ್ಬಿಟ್ಟೆ.
0: ಇಲ್ಲ ಇಲ್ಲ, ಏನೇನೋ ಇರ್ತಾವ ತಿಂಗಳು, ಆದ್ರೂ ರೇಡಿಯೋ ಅನ್ನು ಬಿಡಕ್ ಆಗಲ್ಲ.
1: ಇರ್ಲಿ ಸರ್, ಪರವಾಗಿಲ್ಲ. ಅಷ್ಟೇ ಸರ್, ಅದೆಲ್ಲ ಕಾಮನ್
0: ಕಷ್ಟ ಸುಖ ಎಲ್ಲ ಬರುತ್ತೆ, ಅದನ್ನೆಲ್ಲ ನಿಗಾಯಿಸ್ಕೊಂಡು ಹೋಗುವನೇ ಒಬ್ಬ ಮನುಷ್ಯ.
1: ಖಂಡಿತ ಖಂಡಿತ.
0: ಓಕೆ ಮೇಡಮ್, ಮತ್ತೆ ಶಿಳ್ಳಿಗೊಂದು ಧನ್ಯವಾದಗಳು.
1: ಎಸ್ ಸರ್, ನಿಮ್ಮ ಹಾಡಿಗೊಂದು ನಮ್ ಕಡೆಯಿಂದ ಧನ್ಯವಾದಗಳು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಿಯವರಿಗೆ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಮತ್ತು FM ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಶಾಂತಾ ಮೇಡಮ್. ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮಲ್ಲಿಗೆ ಹೂವು ಚಂದ್ರ ಅಂತ.
1: ಹಾ,

ಅಂದ ಮೂಗುತಿ ಹೆಣ್ಣಿಗೆ ಅಂದ ಹೆಣ್ಣಿನ ಕಣ್ಣೆ ಅಂದ ಹೆಣ್ಣಿನ ಕಣ್ಣೆ ಅಂದ ಅಂದವೋ ಅಂದ ಅಂದ ಚಂದವೋ ಚಂದ.

0: ದುಂಬಿಯ ಗಾನ ಚಂದ, ಗಾನದ ಕವಿಯು ಚಂದ, ಚಂದ ಓ ಚಂದ ಚಂದ.
1: ವಾ ವಾ ವಾ, ಎಸ್, ನಮ್ಮ ಶಾಂತಾ ಮೇಡಮ್ ಅವ್ರ ಗೀತೆ ಚಂದ, ಮತ್ತೆ ಮತ್ತೆ ಚಂದ ಚಂದ, ಚಂದ ಓ ಚಂದ ಚಂದ, ಶಾಂತಾ ಮೇಡಮ್ ಚಂದ ಚಂದ.
0: ಪ್ರಭಾವ,
1: ಎಸ್ ಎಸ್. ನಿಮ್ಗೆ ಸೋಮಶೇಖರ್ ಸರ್ ಅವರು ನಮಸ್ಕಾರ ತಿಳಿಸಿದ್ದಾರೆ ಹಾಸನದಿಂದ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಅವರಿಗೂ ನಮ್ಮ ಗುಡ್ ಮಾರ್ನಿಂಗ್.
1: ಎಸ್ ಮೇಡಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು ಲಕ್ಷ್ಮಿ.
1: ಎಸ್ ಮ್ಯಾಮ್. ಓಕೆ ಸ್ನೇಹಿತರೆ, ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಬರ್ತೀನಿ, ಮತ್ತೆ ಕಾರ್ಯಕ್ರಮವನ್ನು ಶುರು ಮಾಡುವ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
10: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
9: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಳೆ, ಮಾಂಗಲ್ಯ, ಕುಂಕುಮ, ಕಾಲುಂಗುರ, ಹೂವು ಈ ಪದಗಳು ಬರುವ ಗೀತೆಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಹಾಡ್ಬೋದು. 9686098279 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಗೀತೆಗಳನ್ನ ಹಾಡಿ, ಖುಷಿ ಪಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ.
11: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಜಯಂತ್ ಸರ್, ಹೇಗಿದ್ದೀರಿ?
11: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ಎಸ್ ಸರ್, ಆರಾಮ್ ಸರ್. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
11: ಮೇಡಮ್, ನಾನು ಇದು ಪಾವನ ಗಂಗಾ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
1: ಹಾಡಿ ಸರ್.
11: ಹಾಡ್ಬೋದಾ ಮೇಡಮ್?
1: ಖಂಡಿತ ಸರ್, ಹಾಡಿ.
11: ಓ ಒಂದು ಬಳಿ ಬಂದು ತಾಕಿತು ಎನ್ನಿದೆಯಾ,

0: ಬೇಲೂರ ಬಾಲಯ್ಯ ಪ್ರತಿಮೆಯು ನಾನು ತುಂಗೆಯ ಭದ್ರಯ್ಯ ತುಂಗೆಯ ಭದ್ರಯ್ಯ ತೌರಿನ ಹೂ ನಾನು ತೌರಿನ ಹೂ ನಾನು ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ.
1: ವಾವ್ ಸೂಪರ್ಬ್ ಸರ್, ಒಂದು ಎವರ್ ಗ್ರೀನ್ ಗೀತೆಯನ್ನ ತುಂಬಾ ಚಂದ ಹಾಡಿದ್ರಿ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ನಿಮ್ ಮೇಡಮ್ ಅವ್ರಿಗೆ ಯಾವ ಹೂವು ಇಷ್ಟ?
0: ನಮ್ ಮೇಡಮ್ ಅವ್ರಿಗೆ ಕೊಡ್ತೀನಿ ಕೇಳಿ ಮೇಡಮ್.
1: ನಿಮಗೆ ನಾಚಿಕೆ ಆಗತ್ತ?
2: ಹಲೋ
1: ಮೇಡಮ್, ನಮಸ್ತೆ.
2: ನಮಸ್ತೆ ಮೇಡಮ್.
1: ಮೇಡಮ್ ನಿಮ್ ಹೆಸರು? ಆಯ್ತು, ನಿಮ್ ಹೆಸರು?
2: ನೇತ್ರ.
1: ನೇತ್ರ ಅಂತ. ಓಕೆ ಸುಬ್ರಹ್ಮಣ್ಯ ಸರ್, ಮೊದಲ ಬಾರಿಗೆ ನಿಮಗೆ ಯಾವ ಹೂ ತಂದು ಕೊಟ್ಟಿದ್ರು?
2: ಅವ್ರ ಹೂವೇ ಇದುವರೆಗೂ ತಂದ್ಕೊಟ್ಟಿಲ್ಲ ಮ್ಯಾಮ್.
1: ಸುಬ್ರಹ್ಮಣ್ಯ ಸರ್, ಈ ಟಾಸ್ಕ್ ಅಲ್ಲಿ ನೀವು ಫೇಲ್ ಆದ್ರಿ. ಖಂಡಿತವಾಗ್ಲು ನೇತ್ರ ಮೇಡಮ್ ಅವ್ರಿಗೆ ಅವ್ರಿಗೆ ಇಷ್ಟವಾದಂತ ಹೂ ತಂದು ಕೊಡಿ ಸರ್.
2: ಕೊಡ್ತಾರೆ ನೆಕ್ಸ್ಟ್.
1: ಓ ಸೂಪರ್, ಕೊಟ್ಮೇಲೆ ನಮಗೆ ಒಂದ್ ಮೆಸೇಜ್ ಮಾಡಿ ತಿಳಿಸಿ.
2: ಖಂಡಿತ
1: ಬೇಗ ಬೇಗ ಕೊಡಿ.
3: ಹಲೋ
1: ನಮಸ್ತೆ,
3: ಪುಟಾಣಿ. ನಾನು ಬೆಂಗಳೂರಿನಿಂದ ಜಯಂತ್.
1: ಜಯಂತ್ ಪುಟಾಣಿ, ಹೇಗಿದೆ ಮಗ?
3: ನಾನು ಚೆನ್ನಾಗಿದ್ದೀನಿ.
1: ಓಕೆ, ಸ್ಕೂಲ್ ಶುರುವ ನೆಕ್ಸ್ಟ್ ವೀಕ್ ಇಂದ?
3: ಎಲ್ಲ ಈ ಮಂತ್.
1: ಈ ಮಂತೇನಾ? ಗುಡ್. ತಿಂಡಿ ತಿಂದ್ಯಾ?
3: ಆ ತಿಂದೆ.
1: ಏನ್ ಮಾಡಿದ್ರು ಅಮ್ಮ?
3: ದೋಸೆ ಮತ್ತೆ ಚಿತ್ರಾನ್ನ.
1: ದೋಸೆ ಚಿತ್ರಾನ್ನ, ಡಬಲ್ ಧಮಾಕ, ಎರಡೆರಡು ತಿಂಡಿ. ನಿನಗೆ ಯಾವ ತಿಂಡಿ ಇಷ್ಟ ಇದೆ ಎರಡರಲ್ಲಿ? ಮಕ್ಕಳು ಮಾತಾಡ್ತಾ ಮಾತಾಡ್ತಾ ಯಾವ್ದೋ ಬಟನ್ ಒತ್ಬಿಡ್ತಾರೆ. ಓಕೆ ಕರೆ ಕಟ್ ಆಯ್ತು. ಸರ್ ಸುಬ್ರಹ್ಮಣ್ಯ ಸರ್, ನಿಮ್ ಮೇಡಮ್ ಅವ್ರಿಗೆ ಅವ್ರಿಗೆ ಯಾವ ಹೂವು ಇಷ್ಟ ಅಂತ ಕೇಳಿ ತಂದು ಕೊಡಿ ಸರ್, ಖುಷಿ ಪಡ್ತಾರೆ. ಮತ್ತೊಂದ್ ಕರೆ ತೆಗೆದ್ಕೊಳ್ಳೋಣ. ನಮಸ್ತೆ. ನಮಸ್ತೆ ಮಹೇಶ್ ಸರ್. ಮತ್ತೇನ್ ಸರ್, ಶಿಕಾರ್ಪುರದ ಕಡೆ ಭರ್ಜರಿ ಮಳೆ ಆಯ್ತು?
4: ಮಳೆ ನಿನ್ನೆ ರಾತ್ರಿಯಿಂದ ಬರ್ತಾ ಇದೆ ಮೇಡಮ್.
1: ಓಕೆ ವೆರಿ ನೈಸ್. ಮತ್ತೆ ಸರ್ ತಿಂಡಿ ಆಯ್ತಾ?
4: ಕೂಲ್ ಕೂಲ್ ವಾತಾವರಣ.
1: ಕೂಲ್ ಕೂಲ್, ಹಾಗೆ ನಿಮ್ ವಾಯ್ಸ್ ಕೂಲ್ ಆಗ್ಬಿಟ್ಟಿದೆ ಇವತ್ತು. ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
0: ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯ ವರವು, ಸಿಂಧೂರ ಅವಳ ಉಸಿರು ಅಂದಿಗೆಗೆ ಪತಿಯ ಹೆಸರು. ಮಾಂಗಲ್ಯವೆಂಬ ಸರವು ಶ್ರೀಮತಿಯ ಸಿರಿಯ ವರವು, ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೇ. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಒಡವೇ. ಮಾಂಗಲ್ಯವೆಂಬ ಸರವು ಶ್ರೀಮತಿಯ ಸಿರಿಯ ವರವು. ಈ ಸಾಂಗ್.
1: ಓಕೆ ಸರ್. ಓಕೆ ಥ್ಯಾಂಕ್ ಯು. ಸರ್ ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಹಲೋ ನಮಸ್ತೆ ರೀ ಮೇಡಮ್.
1: ಓ ನಮಸ್ಕಾರ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು.
5: ಹ್ಞೂ ರೀ ಮೇಡಮ್, ಆರಾಮದಿರಿ?
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ನೀವ್ ಹೇಗಿದ್ದೀರಿ?
5: ನಾವೆಲ್ಲ ಆರಾಮದೇ ನೋಡ್ರಿ ಮೇಡಮ್. ಏನ್ ನಮ್ ಕಡೆ ಏನು ಮಳಿ ಗಿಳಿ ಏನಿದೆ, ಎಲ್ಲ ಕಡೆ ಮಳಿ ವಾತಾವರಣ ಕೇಳಕತ್ತಿವ್ರಿ. ನಮ್ಮ ಬೇರೆ ಮೂಡಿನ ವಾತಾವರಣ ಆದ್ರಿ ಮೇಡಮ್.
1: ಬರತ್ತೆ ಬರತ್ತೆ ನಿಮ್ ಕಡೆ ಹಾಸನ
5: ಬಂದ್ರೆ ಸಾಕ್ರಿ ಮೇಡಮ್. ಹಂಗೆ ನಮ್ಗೆ ಅನುಕೂಲ ಆಗ್ತದ್ರಿ, ಮುಂತ ಹಂಗೆ ನೋಡ್ಕೊತ್ಕೊಂಡ್ರಿ. ಕ್ಲೈಮೇಟ್ ಹೆಂಗ್ ಚೇಂಜ್ ಆಗ್ತದ ಹಂಗ ಹೋಗುದಲ್ರಿ ಮೇಡಮ್.
1: ಓಕೆ ಸರ್. ಓಕೆ ಸರ್, ಯಾವ ಗೀತೆ
5: ಬಂದ್ರಿ ಮೇಡಮ್?
1: ಪುಳಿಯೋಗರೆ ಸರ್ ನಿಮ್ದು?
5: ನಮ್ದು ಇವತ್ತ ಇದ್ರಿ ಚಪಾತಿ ರೀ ಮೇಡಮ್.
1: ಒಳ್ಳೇದು ಸರ್, ಒಳ್ಳೇದು ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡು?
5: ಒಂದ್ ಹಾಡ್ತಿ ನೋಡ್ರಿ ಮೇಡಮ್. ನಾವು ಸುಮ್ಮೊಂದು ಹೂವು ಎಂದು ಬರ್ತದ್ರಿ.
1: ಓಹೋ, ಹಾಡಿ ಹಾಡಿ.
5: ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನ ಆಶೆಯ ಹೂವೇ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಕಡಲಂತ ಕಣ್ಣವಳೆ, ಮುಗಿಲಂತ ಮನದವಳೆ, ನಿನ್ನಂತ ಚಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರಿಯಲ್ಲಿ ಮಿಂದೆದ್ದು ಬಂದವಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದವಳೆ, ನಿನಗಿಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ.

0: ಹೊಂಬಾಳೆ. ಧನ್ಯವಾದ ಮೇಡಮ್.
1: ಎಸ್, ನಿಮ್ಮ ಹೊಂಬಾಳೆ ಯಾರು ಸರ್?
0: ನಮ್ಮ ಹೊಂಬಾಳೆ ನಮ್ಮವ್ರದೇ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಧನ್ಯವಾದ ಮೇಡಮ್.
1: ಎಸ್ ಸರ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಹಲೋ,
2: ನಮಸ್ತೆ.
1: ನಮಸ್ತೆ, ಯಾರಿದು?
2: ಶಿವಾನಂದ.
1: ಶಿವಾನಂದ್ ಅವರಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಗದಗಿಂದ. ಓಕೆ, ನರಗುಂದ. ಓಕೆ ಸರ್, ಹೇಗಿದೆ ಗದಗ ವಾತಾವರಣ?
2: ಸಮ್ಮರ್ ಬಿಸಿಲು ಜಾಸ್ತಿ ಇದೆ.
1: ಓಕೆ, ಏನ್ ಮಾಡ್ಕೊಂಡಿರೋದು ಶಿವಾನಂದ್ ಅವರು? ಗೆಸ್ಟ್ ಲೆಕ್ಚರ್ ಆಗಿದ್ದೀರಿ. ಯಾವ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತೀರಾ? ಹಿಂದಿ. ಓಕೆ, ವೆರಿ ನೈಸ್, ಸೂಪರ್ ಸರ್. ವರ್ಕ್ ಎಲ್ಲ ಹೇಗ್ ನಡೀತಾ ಇದೆ?
2: ಇವಾಗ ಆಫ್ಟರ್ ಕೋವಿಡ್ ಎಲ್ಲ ಯೂನಿವರ್ಸಿಟಿ ಸೇಮ್ ಡ್ರಾಸ್ಟಿಕಲ್ಲಿ ನಡೀತಾ ಇಲ್ಲ. ಕೆಲವು ಯೂನಿವರ್ಸಿಟಿ ಎಕ್ಸಾಮ್ ನಡೀತಾ ಇದಾವೆ, ಕೆಲವು ಯೂನಿವರ್ಸಿಟಿ ಕ್ಲಾಸ್ ನಡೀತಾ ಇದಾವೆ.
1: ಓಕೆ ಸರ್, ಡನ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಲಿಕ್ಕೆ?
2: ಮೇಡಮ್, ಅದು ಅವಳೇ ನನ್ನ ಗಂಡ ಫಿಲ್ಮಲ್ಲಿ.
1: ಓ,
2: ಹಸಿರು ಗಾಜಿನ ಬಳೆಗಳೇ.
1: ಖಂಡಿತ, ಶೋರ್ ಶೋರ್ ಸರ್, ಹಾಡಿ ಕೇಳುವ.
2: ನಂಗೆ ಹಾಡ್ಲಿಕ್ಕೆ ಬರಲ್ಲ, ಸುಮ್ಮನೆ ಜಸ್ಟ್ ನಿರೀಕ್ಷಾ ಬಂದ ನಾನು. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ, ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಯ್ಯ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಶಿವಾನಂದ ಸರ್ ಕರೆ ಮಾಡಿ ಹಾಡನ್ನ ಪದಗಳ ಮೂಲಕ ನಿಮ್ಮ ಒಂದು ಆಸಕ್ತಿಯನ್ನ ವ್ಯಕ್ತಪಡಿಸಿದಕ್ಕೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ, ನಮ್ಮ ಬಸವರಾಜ್ ಕವಿಗಳು.
3: ಚೆನ್ನಾಗಿದ್ದೀರಿ ಮೇಡಮ್?
1: ಎಸ್ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್.
1: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾನು ಮಾಂಗಲ್ಯ ಅನ್ನೋ ಒಂದು ಆಯ್ಕೆ ಮಾಡಿದ್ದೀನಿ ರಾಮಚಾರಿ ಚಿತ್ರದಿಂದ ಮೇಡಮ್.
1: ಹಾಡಿ ಸರ್.

0: ಹಣೆಯಲ್ಲಿ ಬಡತನ ಗೀಚಿದ, ಬುದ್ಧಿ ಮೇಲೆ ಕಪ್ಪು ಮಸೀರಾಕಿದ, ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನ ಕೇಸರಿಯೇ. ಇರುಳಲ್ಲಿ ಬರಿ ಬಾವಿ ನೋಡಿದೆ, ಹಗಲಲ್ಲಿ ಹಾರೆಂದರೆ ಹಾರಿದೆ, ಆ ರಾತ್ರಿ ಗಂಟೆಂದರೆ ಹಾಕಿದೆ, ಈ ರಾತ್ರಿ ಹಾಡೆಂದರೆ ಹಾಡಿದೆ. ಕುಣಿಸೋನಿ ನೀನು ಕುಣಿಯೋನು ನಾನು, ನನ್ನ ಹಾಡಿಗೆ ಬೆಲೆ.
1: ಸರ್ ಕಳ್ದೋಗ್ಬಿಟ್ವಿ ನಿಮ್ ಗೀತೆಯನ್ನ ಕೇಳಿ.
0: ಓಕೆ ಮೇಡಮ್,
1: ಸರ್ ಥ್ಯಾಂಕ್ ಯು ಸರ್,
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ
1: ಸರ್. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್. ನಮಸ್ತೆ, ಕೆಂಡೇಗೌಡ ಮಾತಾಡ್ತಾ
1: ಇದ್ದೀನಿ. ಓಹೋ, ನಮ್ಮ ಕೃಷಿ ಕಾಯಕ ಯೋಗಿಗಳು ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಎಸ್ ಸರ್. ಸರ್ ಕೃಷಿ ಕಾಯಕ ಹೇಗ್ ನಡೀತಾ ಇದೆ?
2: ಚೆನ್ನಾಗ್ ನಡೀತಾ ಇದೆ ಮೇಡಮ್. ನಿನ್ನೆ ಒಂದ್ ಸ್ವಲ್ಪ ಕಾಫಿ ಅದಕ್ಕೆ ಪೆಂಡಿಂಗ್ ಇತ್ತು, ಕಾಫಿ ಪ್ಲಾಂಟೇಶನ್ ಎಲ್ಲ ಮುಗಿದು ಇವ್ರು ನಿನ್ನೆ ಸಾಯಂಕಾಲಕ್ಕೆ. ಅಷ್ಟೊಂದು ಕರೆಕ್ಟ್ ಆಗಿ ಒಳ್ಳೆ ಮಳೆ ಬಂತು ಮೇಡಮ್ ಮಂಡ್ಯಕ್ಕೆ.
1: ವೆರಿ ನೈಸ್. ಇದೇ ವಿಷಯಕ್ಕೆ ನಮ್ಮ ಸೋಮಶೇಖರ್ ಸರ್ ಅವರು ನಮ್ ಕಡೆ ಸ್ವಲ್ಪ ಮಳೆ ಕಳಿಸಿ ಅಂತ ಮೆಸೇಜ್ ಮಾಡ್ಬಿಟ್ಟಿದ್ದಾರೆ.
2: ಇಲ್ಲಿ ನಿಂತ ಕೂಡಲೇ ಅಲ್ಲಿ ಹೋಗ್ಬಿಡ್ತದೆ ಆಸನಕ್ಕೆ.
1: ಓಹೋ, ಹಾಗೆ. ಸೋಮಶೇಖರ್ ಸರ್ ಕೇಳಿದ್ರಲ್ವಾ, ಕೆಂಡೇಗೌಡ ಸರ್ ಅವರು ನಿಮಗೆ ಮಳೆ ಕಳ್ಸಿಕೊಡ್ತಾರೆ.
2: ಅವ್ರಿಗೊಂದ್ ದಿವಸ ಬರ್ಲಿ, ನಮ್ಗೊಂದ್ ದಿವಸ ಬರ್ಲಿ, ಎಲ್ಲ ಎಲ್ಲರೂ ಚೆನ್ನಾಗಿ ಬಾಳೋಣ.
1: ಖಂಡಿತ ಖಂಡಿತ.
2: ಸೋಮಶೇಖರ್ ಸರ್ ಥ್ಯಾಂಕ್ ಯು, ಚಂದ್ರಶೇಖರ್ ಸರ್ ಥ್ಯಾಂಕ್ ಯು, ಶಂಕಪ್ಪ ಸರ್ ಥ್ಯಾಂಕ್ ಯು.
1: ಎಸ್, ನಿಮ್ಮ ಒಂದು ಪ್ರೀತಿಯ ರೇಡಿಯೋ ಬಳಗದವರಿಗೆಲ್ಲ ನಿಮ್ ಕಡೆಯಿಂದ ಥ್ಯಾಂಕ್ ಯು.
2: ಎಲ್ಲರಿಗೂ ಎಲ್ಲರಿಗೂ ಎಲ್ಲರಿಗೂ ಶಾಂತ ಮೇಡಮ್ ನರ್ಗು, ಹಾಗೇನೆ ಎಲ್ಲ ಕೇಳುವರಿಗೆ ನನ್ನ ನಮಸ್ಕಾರಗಳು. ನನಗೆ ಹಾಡ್ಲಿಕ್ಕೆ ಬರಲ್ಲ, ಎರಡ್ ಮಾತು ನಿಮ್ ಜೊತೆ ಹಂಚಿಕೊಂಡೆ. ಥ್ಯಾಂಕ್ ಯು, ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್, ಎಸ್ ಸರ್,
2: ಥ್ಯಾಂಕ್ ಯು.
1: ಎಸ್, ನಿಮ್ಮ ಒಂದು ಪ್ರೀತಿಯ ಮಾತುಗಳಿಗೆ ನಮ್ ಕಡೆಯಿಂದ ಕೂಡ ಧನ್ಯವಾದಗಳು. ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ಕಾರ.
3: ಹಲೋ.
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಕಲ್ಪನಾ ಮೇಡಮ್.
3: ಈಗ
1: ಅಡುಗೆ ಮನೆಯಿಂದ ಹೊರಗಡೆ ಬಂದ್ರ ಇಲ್ಲ ಏನ್ ಕತೆ?
3: ಇಲ್ಲ ಇಲ್ಲ, ಬಂದ್ವಿ ಬಂದ್ವಿ ಬಂದ್ವಿ ಮೇಡಮ್.
1: ಬಂದ್ರ
3: ಟ್ರೈ ಮಾಡ್ಕಂತ ಕೆಲ್ಸನು ಮಾಡ್ಲೇಬೇಕಲ್ಲ.
1: ಹೌದಲ್ಲ, ಅದು ಆ ಕಾರ್ಖಾನೆ ನಿಲ್ಲಲ್ಲ ಬಿಡಿ. 24 ಅವರ್ಸ್ ಆನ್ ಅಲ್ಲಿರೋ ಕಾರ್ಖಾನೆ
3: ಮೇಡಮ್. ಅದು ಅಲ್ಲೊಂದ್ ಸ್ವಲ್ಪ ಕಿಡಿಸಿದ್ದೆ ಅಂತ ಅಲ್ಲಿ ನೋವಾಗಿತ್ತು ಅಂತ ಫೋನೇ ಮಾಡಿಲ್ಲ. ಎಷ್ಟು ಕಳ್ಕೊಂಡಿದ್ದೆ ಅಂದ್ರೆ ನನ್ ರೇಡಿಯೋ, ಅಷ್ಟು ಬೇಜಾರು.
1: ಇವಾಗ ಆರಾಮಾಯ್ತು?
3: ಪೇನ್ ಕಡಿಮೆ. ಪೇನ್ ಕಡಿಮೆ ಆಯ್ತು ಅಂತ.
1: ಒಳ್ಳೇದು ಒಳ್ಳೇದು, ಆರೋಗ್ಯ ಜೋಪಾನ. ಮೇಡಮ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಹಾಡಿ ಇನ್ನು ಅಷ್ಟು.

0: ಮಾಡ್ತಿದ್ವಾ, ಹಂಗಾಗಿ ಬಿಸಿ ನಾವು ಸ್ವಲ್ಪ ಬಿಸಿ ಆದ್ವಿ ಮೇಡಮ್. ಈಗ ಸ್ವಲ್ಪ ಕೆಲಸ ಕಮ್ಮಿ ಆಯ್ತೀಗ.
1: ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ.
0: ನೀವು ಇನ್ನೂ ಅರ್ಧ ಗಂಟೆ ಜಾಸ್ತಿ ಕೊಡಕ್ ಮೇಡಮ್ ಬೆಳಗ್ಗೆ.
1: ಖಂಡಿತ ಖಂಡಿತ ಖಂಡಿತ ಕೊಡುವ.
0: ಕಷ್ಟ ಇನ್ನು ಕಾದರ್ಗಳಿಂದ ಜಾಸ್ತಿನೇ ಆಗ್ತಾರೆ ಅಂತ ಕಮ್ಮಿ ಆಗ್ತಿಲ್ಲ ಮೇಡಮ್.
1: ಖಂಡಿತ ಸರ್, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
0: ಮೇಡಮ್? ಇದು ಅಂಬರೀಷ್ ಇಂದು ಶ್ರುತಿ ಹಾಡಿದೆ, ಹೃದಯ ಮಿಡಿತದೆ.
1: ಖಂಡಿತ ಸರ್, ಖಂಡಿತ.
0: ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿಯಾಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆಯುವವರೆಗೆ, ಮಣ್ಣಿನ ಮಮತೆ ಮರೆಯುವವರೆಗೆ.
1: ಓಕೆ.
0: ಭೂಮಿ ಎಂದು ಜನ ಅಷ್ಟೇ ಮೇಡಮ್,
1: ಜನ ಬಾರೋ ಎನ್ನುವುದಿಲ್ಲ. ಅದ್ಭುತವಾದ ಗೀತೆ ಸರ್ ಇದು.
0: ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ, ಇದ್ದು ಸತ್ತಾಗಿ ಮಗುವ ಬಿಟ್ಟು.
1: ಇಟ್ಸ್ ಓಕೆ ಸರ್. ಓಕೆ ಓಕೆ. ನಿಮ್ಗೆ ಇಷ್ಟವಾದ ಗೀತೆಯನ್ನ ನಿಮ್ಮ ಒಂದಿದ್ರಲ್ಲಿ ಹಾಡಿ.
0: ತುಂಬಾ ಇಷ್ಟವಾದ ಹಾಡು ಮೇಡಮ್.
1: ಸರ್, ತುಂಬಾ ಚಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು.
0: ಹೌದು ಮೇಡಮ್, ಅದು ಫೀಲಿಂಗ್ ಸಾಂಗ್ಸ್ ಹಂಗೆ ಇದೆ ಮೇಡಮ್. ಅಂಬರೀಷ್ ಸಿಂಧು ಮತ್ತೆ ಶ್ರುತಿ.
1: ಹೌದು ಸರ್, ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ ಶೆಟ್ರೆ, ಹೇಗಿದ್ದೀರಿ? ಶೆಟ್ರೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಇದು ನಾನೇ ಇರುವುದೇ ನಿನಗಾಗಿ.
1: ಅಬ್ಬಾ, ನೀವಿರೋದೇ ನಮಗಾಗಿ. ಖಂಡಿತ, ನೂರಕ್ ನೂರು ಸತ್ಯ. ಹಾಡಿ.
2: ಕುಂಕುಮ ಇರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ

0: ನಾನಿರುವುದೇ ನಿನಗಾಗಿ, ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಧನ್ಯವಾದಗಳು.
1: ಓಕೆ ಶೆಟ್ರೆ, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು.
1: ಎಸ್ ಮೇಡಮ್. ಸ್ನೇಹಿತರ, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
3: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
5: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ

0: ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಳೆ, ಮಾಂಗಲ್ಯ, ಕುಂಕುಮ, ಕಾಲುಂಗುರ, ಹೂವು ಈ ಪದಗಳು ಬರುವಂತಹ, ಈ ಪದಗಳು ಇರುವಂತಹ ಗೀತೆಗಳನ್ನು ನೀವು ಹಾಡ್ಬೋದು. 9686972799 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರೀತಿಯ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಬಿಂದಾಸ್ ಆಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
3: ಹಲೋ, ನಮಸ್ಕಾರ. ಮಹಾಲಕ್ಷ್ಮಿ, ಹೇಗಿದ್ದೀರಾ?
2: ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
3: ನಾವು ಕೂಡ ಸೂಪರ್ ರೀ.
2: ಹೇಗಿದೆ ಸರ್ ಉಡುಪಿ?
3: ಉಡುಪಿ ಇದೆ ರೀ, ಮಳೆ ಬಂತು. ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂತು, 1 ಗಂಟೆ
2: ಕೂಲ್ ಆಗಿ
3: ಸ್ವಲ್ಪ ಎಲ್ಲ ಈಗ ಒಂದ್ ರೀತಿ ಆಯ್ತು. ತಂಡ ಕೂಲ್ ಕೂಲ್ ಆಗಿ ಸ್ವಲ್ಪ ಬದಲಾಯ್ತ್ರಿ.
2: ಓಕೆ. ನಮ್ ಸತೀಶ್ ಸರ್ ಹೇಗಿದ್ದಾರೆ? ಕೂಲ್ ಆಗಿದ್ದಾರಾ, ಬಿಸಿ ಆಗಿದ್ದಾರಾ?
3: ಎಲ್ಲ ಕೂಲ್ ಆಗಿದ್ದೇವೆ. ಎಲ್ಲರೂ ನಿಮ್ಮ ಅಭಿಮಾನಿ ಬಳಗ ಎಲ್ಲರೂ ಬಹಳ ಸಂತುಷ್ಟಿಯಲ್ಲಿದ್ದಾರೆ.
2: ಎಸ್ ಸರ್, ಧನ್ಯವಾದಗಳು. ಸರ್, ಯಾವ ಗೀತ
3: ಮಾಡ್ಕೊಂಡಿ? ಶಿವಮೊಗ್ಗದಲ್ಲಿ ಮಳೆ ಇತ್ತು.
2: ಎಸ್ ಸರ್, ನಿನ್ನೆ ಆಯ್ತು, ನಿನ್ನೆ ಸಂಜೆ ಮಳೆ.
3: ನಾನೀಗ ಒಂಚೂರು ಔಟ್ ಸೈಡ್ ಹೋಗೋದಿತ್ತ, ಇಲ್ಲಿ ನೋಡ್ತೇನೆ ನಮ್ಮ ಫೇವರೇಟ್ ಬಂದಾರೆ, ಅವರಿಗೊಂದು ಕಾಲ್ ಮಾಡಿ ಮಾತಾಡಿಯೇ ಹೋಗುವ ಅಂತ ನಿತ್ತೆ.
2: ಆಯ್ತು,
3: ಒಂದು ಪ್ರಯತ್ನ ಮಾಡುವ. ಆನಂದ ಸೇರಿ ಹಾಡಲು ಆನಂದ, ಕೂಡಿ ಬಾಳಲು ಆನಂದ, ಹೇಳೋ ಗೆಳೆಯನ್ನು ಆನಂದ ಸೇರಿ ಬಾಳಲು ಆನಂದ, ಕೂಡಿ ಹಾಡಲು ಆನಂದ, ಕೇಳೋ ಗೆಳೆಯನ್ನು ಲಲಲಲ್ಲ ತಂಗಳಿ ಸುಳ್ಳಿಯಲ್ಲು ಹುಬ್ಬಳ್ಳಿ ಬಳ್ಳುಕಲ್ಲು ಮಂಜಲಿ ಮಲ್ಲಿಗೆ ಇಣುಕಿರಲು, ತಂಗಳಿ ಸುಳ್ಳಿಯಲ್ಲು ಹುಬ್ಬಳ್ಳಿ ಬಳ್ಳುಕಲ್ಲು ಮಂಜಲಿ ಮಲ್ಲಿಗೆ ಇಣುಕಿರಲು, ದೊಂಬಿನಲಿದು ಆಡುತ್ತಿರಲು, ಬಾಲಲ್ಲಿ ಹಟ್ಟಿ ಎಂದು ಹರವಾಗ ಹಾಡುವಾಗ ಆದಂತ ಸೇರಿ ಬಾಳಲು ಆನಂದ, ಸೇರಿ ಹಾಡಲು ಆನಂದ, ಕೇಳೋ ಗೆಳೆಯಂದೇ ಆನಂದ, ಸೇರಿ ಬಾಳಲು ಆನಂದ, ಸೇರಿ ಹಾಡಲು ಆನಂದ, ಕೇಳೋ ಗೆಳೆಯಂದೇ.
2: ಓಕೆ, ಸೂಪರ್ ಸರ್. ನಿಮ್ಮ ಗೀತೆಯನ್ನ ಕೇಳಿ ನಮಗೂ ಕೂಡ ಆನಂದ ಆಯ್ತು.
3: ಆಯ್ತು, ನಿಮ್ಮ ಹಿಮ್ಮೇಳ ಕೂಡ ಬಹಳ ಜಬರ್ದಸ್ತಾಗಿತ್ತು, ಅದು ಕೇಳಿ ಖುಷಿ ಆಯ್ತು.
2: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು.
3: ಆಯ್ತು ಆಯ್ತು, ಕಾರ್ಯಕ್ರಮ ಬಹಳ ಅಮೋಘವಾಗಿ ಮೂಡಿ ಬರ್ತಾ ಇದೆ.
2: ಎಸ್ ಸರ್,
3: ನಿಮಗೆ ಅಲ್ಲಿ ಕೇಳಿದ್ರಿಗೂ ಧನ್ಯವಾದ.
2: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.
3: ವಂದರೆ.
2: ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
4: ಹಲೋ, ನಮಸ್ತೆ.
2: ನಮಸ್ತೆ. ಗೊರ್ಲಡ್ಕಿಂದ?
4: ಹಾ, ಗೊರ್ಲಡ್ಕ ಮೇಡಮ್, ಹಿರಿಯೂರು ತಾಲೂಕ್, ಚಿತ್ರದುರ್ಗ ಜಿಲ್ಲೆ.
2: ಹೇಗಿದೆ ದುರ್ಗ?
4: ಏ ಮೇಡಮ್, ಮಳೆ ಸುಮಾರು ಬಂದಿದೆ ಮೇಡಮ್, ನಮ್ಗೆ ಬಂದಿಲ್ಲ ಮೇಡಮ್. ನಿನ್ನೆ ನಮ್ಮ ಅಕ್ಕಪಕ್ಕ ಎಲ್ಲ ಬಂದಿದೆ ಮೇಡಮ್, ನಮ್ಮ ಹಿರಿಯೂರು ಬಂದಿದೆ, ನಮಗ್ ಬಂದಿಲ್ಲ ಮೇಡಮ್, ಮಳೆ ಹಂಗೆ ಹೊರಟೋಗ್ಬಿಡ್ತು.
2: ಅರೇ ಬಾಬಾ, ಎಂತ ಕೆಲ್ಸ ಆಗ್ಬಿಡ್ತಲ್ಲ.
4: ಹೌದೌದು ಮೇಡಮ್, ಆಗಿದೆ ಮೇಡಮ್.
2: ವರುಣದೇವ ಈ ರೀತಿ ಮಾಡಬಾರ್ದಾಗಿತ್ತಲ್ಲ.
4: ಮಾಡಬಾರ್ದಾಯ್ತು ಮೇಡಮ್, ಒಬ್ರಿಗೊಂದ್ ಒಬ್ರಿಗೊಂದ್ ಮಾಡ್ತಾನೆ.
2: ಹಾಗೆ ಅದು ಹಾಗೆ, ಟೈಮ್ ಬರುತ್ತೆ ಬರುತ್ತೆ ಬರುತ್ತೆ ಸರ್. ಓಕೆ ಸರ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಇವತ್ತು ಮೇಡಮ್? ಇದನ್ನ ಹೇಳ್ತೀನಿ ಮೇಡಮ್, ನಲ್ಲಿ ವಾ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಹೊಲವೆ ಬರಿದೆ ನನ್ನಲ್ಲಿ ಚಲವೆ ನಗುವ ಗುಲಾಬಿ ಹೂವೆ. ಓಕೆ ಮೇಡಮ್,
2: ನಿಮ್ ಗುಲಾಬಿ ಯಾರು?
4: ನಮ್ ಗುಲಾಬಿಂದ ಮನೆಯವ್ರು ಮೇಡಮ್.
2: ಓಕೆ, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಮೇಡಮ್.
2: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಿ?
5: ಫೈನ್ ಮೇಡಮ್.
2: ಸರಿಯಾಗಿ ಗೀತೆನ ಹಾಡ್ತಾ ಇದ್ದೀರಿ?
5: ಗೀತೆ ಹೇಳ್ಬೇಕಲ್ಲ, ಇವತ್ತೆ
2: ಬೇಡ್ವಾ?
5: ಹೇಳ್ತೇವೆ ಮೇಡಮ್.
2: ಹಾ,
5: ಎದಿಯೊಳಗೊಂದ್ ಮಲ್ಲಿಗೆ ಬಳ್ಳಿ ಚಿಗುರೆತ್ತ ನೀರಾಕಿ ಬೆಳೆಸ್ದಳೆ ನೀನಲ್ದ ಮಲ್ಲಿಗೆ ಮಿಟ್ಟಿ ಕೊಯ್ದ್ ಕೊಯ್ದ್ ಕೊಡ್ತಿ ಇಷ್ಟುದ್ದ ಮಾಲಿ ಮಾಡ್ತೆ ನಾಟಂತೆ. ಹಲೋ
2: ಹಾಡ್ರಿ.
5: ಇದ್ ನಮ್ ಕುಂದಾಪುರ ರೇಡಿಯೋ ಎಫ್ ಎಂ ಅಲ್ಲಿ ಬರುತ್ತೆ ಮೇಡಮ್, ಕೇಳಿ ಒಳ್ಳೆ ಸಾಹಿತ್ಯ.
2: ಮತ್ತೆ
5: ಹೇಳ್ತೇವೆ ನೋಡಿ. ಅಮ್ಮ ಶಿರಾತ್ರಿ ಕತ್ಲಂಗೆ ಏನು ಇರ್ಲಿಲ್ಲ ಹುಣ್ಮಿ ಬೆಳಕು ಬಂದಂಗ್ ನೀ ಬಂದೆ. ಒಳ್ಳೊಳ್ಳೆ ಸಾಲ ಉಂಟು ಮೇಡಮ್, ಕೇಳಿ. ರಾಘವೇಂದ್ರ ಬಿಜಾಡಿ ಅಂತ ಬರೆದಿದ್ದಾರೆ.
2: ಓಕೆ ಕೋಟೇಶ್ವರ. ಓಕೆ, ಥ್ಯಾಂಕ್ ಯು.
5: ನಮ್ಮ ಎಫ್ ಎಂ ಅಲ್ಲಿ ಬರುತ್ತೆ ನೋಡಿ, ಕುಂದಾಪುರ ಎಫ್ ಎಂ.
2: ನಮ್ಮ ಎಫ್ ಎಂ ಅಲ್ಲೂ ಬರುತ್ತೆ ರೀ ಸರ, ಕೇಳಿ ನೀವು. ನಾವು ಹಾಕಿದೀವಿ ಗೀತೆಗಳನ್ನ ತುಂಬಾ ಸಲ, ನೀವು ಕೇಳಿಲ್ಲ ಅಷ್ಟೇ.
5: ನಾ ಕೇಳಿಲ್ಲ.
2: ಕೇಳಿ ಕೇಳಿ ಕೇಳಿ. ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
6: ಹಲೋ, ನಮಸ್ತೆ.
2: ನಮಸ್ತೆ ಶಾಂತಿನಿ ಮೇಡಮ್. ಆರಾಮ್ ಮೇಡಮ್? ಆರಾಮ್ ಮೇಡಮ್. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ಇದು ಕುಂಕುಮ ಹಣೆಯಲ್ಲಿ ಕರಗಿದೆ ಹೇಳಿದ್ರ?
2: ಕೇಳಿಲ್ಲ ಅನ್ಸುತ್ತೆ, ಹಾಡಿ ಆ ತರ.
6: ಇದು ಭಾಗ್ಯ ಜ್ಯೋತಿ
2: ಹಾಡಿಮ್ಮ.
6: ಕುಂಕುಮ ಹಣೆ

0: ಆಡದ ಉಳಿದ ಮಾತುಗಳೆನಿತು, ತೀರದೆ ಉಳಿದ ಬಯಕೆಯು ಎನಿತೋ, ಕುಂಕುಮ ಹಣೆಯಲ್ಲಿ ಕರಗಿದೆ ಏನೇನು ಕಥೆಯ ಹೇಳುತ್ತಿದೆ. ಥ್ಯಾಂಕ್ ಯು.
1: ಎಸ್, ಈ ಹಾಡ ಯಾರು ಹಾಡಿರ್ಲಿಲ್ಲ, ಚೆನ್ನಾಗಿ ಹಾಡಿದ್ರು,
0: ಹಳೆದು
1: ಕೇಳಿರ್ಲಿಲ್ಲ, ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ನಮಸ್ತೆ ಮೇಡಮ್.
1: ನಮಸ್ತೆ ನಾಗರತ್ನ ಮೇಡಮ್. ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಲ್ಲ, ಕೆಲಸ ಮಾಡ್ತಾ ಇದ್ರಾ? ಆರಾಮ್ ಸೇ, ರಿಲ್ಯಾಕ್ಸ್ ಆಗ, ಆರಾಮಾಗಿ ಹಾಡಿ ಮೇಡಮ್.
2: ಸಿಗ್ಲಿಲ್ಲ ಇಷ್ಟ ತನಕ ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ, ಟೆನ್ಷನ್ ಆಗಿತ್ತು. ಖುಷಿ.
1: ಹಾಡಿಮ್ಮ, ಹಾಡಿ ಹಾಡಿಮ್ಮ.
2: ಇದು ಸಾಕ್ಷಾತ್ಕಾರ ಚಿತ್ರದ್ದು.
0: ಫಲಿಸಿತು ಅಲವಿನ ಪೂಜಾ ಫಲ, ಎನಗಿಂದು ಕೂಡಿ ಬಂತೆ ಕಂಕಣ ಬಲ. ಆ ಫಲಿಸಿತು

0: ఫలిసి తువలవిన పూజ ఫలా ఎనగిందు కూడి బంతే కంకణ బలా. థ్యాంక్ యూ మేడం.
1: ఎస్ మేడం, ఒళ్ళె గీతన ఆయ్కె మాడ్కొండ్ తుంబా చంద హాడిద్రి. థ్యాంక్ యూ. ఎస్ మ్యామ్. ఓకే, మొత్తం కరె తెగెత్కొడోణ. నమస్తే. హలో.
2: నమస్తే మేడం.
1: నమస్తే, యారిదో? హలో హలో
2: హలో,
1: నమస్తే, మాట్లాడి.
2: నమస్తే మేడం, ఇల్లే రస్తలిద్దా.
1: యావ గీతన ఆయ్కె మాడ్కొండిద్దిరి?
2: ఒందు ముత్తిన కథె. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ದುಂಬಿಯ ಹಾಡಂತೆ ಮಾತಿನ ಇಂಪಂತೆ ನನಗೆ ಒಲಿದ ಮುದ್ದು ಚೆಲುವೆಯೇ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ಕಡಲ ನೀರಲ್ಲಿ ದಿನವೂ ಈಜೋಣ, ಜೋಡಿ ಮೀನಂತೆ ಆಟ ಆಡೋಣ. ಓ ಹೆಣ್ಣೆ ನೀ ನನ್ನ, ನಾನಿನ್ನ ತೋಳಿಂದ ಅಪ್ಪುತ್ತ ತಂದೇನು ಆನಂದ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ಮುಗಿಲು ಕಪ್ಪಾಗಿ ಸಿಡಿಲ ಸದ್ದಾಗಿ ಮಳೆಯು.
3: ಮೇಡಮ್ ಡಿಸ್ಟರ್ಬ್ ಆಯ್ತಿಲ್ಲ, ನಿಲ್ಲಿಸ್ತೇನೆ.
1: ಓಕೆ ಓಕೆ, ಸೂಪರ್. ಎಲ್ಲೇ ಬಸ್ಸಲ್ಲಿ ನಿಮ್ಮ ಅಕ್ಕಪಕ್ಕ ಯಾರು ನಿಮ್ಮ ನೋಡ್ತಾ ಇಲ್ಲ ತಾನೆ?
3: ಇಲ್ಲ ನೋಡಿದ್ರ ಗೊತ್ತಾಗ್ಬಿಡುತ್ತೆ. ನೋಡ್ತಾನೆ ಒಂದೇನಪ್ಪ, ನಾನು ನೋಡಿದ್ರೆ ರಾಜಮಾನ ಅಣ್ಣ ಹೇಳ್ತಾರೆ ಎಲ್ಲರು.
1: ಓ ವೆರಿ ನೈಸ್, ಸೂಪರ್. ಓಕೆ, ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮೇಡಮ್.
1: ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ. ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಟೈಮ್ ಆಗ್ಬಿಡ್ತಲ್ವಾ, ಹಂಗ ತಕ್ಷಣ ಒಂಥರ
1: ಇರ್ಲಿ ಆರಾಮ್ಸೆ ಆರಾಮ್ಸೆ ಆರಾಮ್ಸೆ.
4: ಹೂವು ಅದೇ ಹೂವು ಕುಂಕುಮ ಯಾವ್ದಾರ ಹೇಳಿದ್ರಲ್ವಾ, ಕುಂಕುಮ ಚಂದ.

0: ಕಂಕಣದಿಂದ ಕೈಗಳಿಗಂದ ಕುಲವದು ಚಂದ ಸೆರಗಿಂದ ಅಹ ಕೈ ಕಣ್ಣಿಗೆ ಚಂದ ಕಾಡಿಗೆ ಅಂದ ಹೆಣ್ಣಿಗೆ ಚಂದ ನಾಚಿಕೆ ಅಂದ ನೀ ತೆರೆ ನಾಚಿಕೆಯ ತೆರೆ ನಿನ್ನಂದ ಚಂದ ಯಾವನು ತಂದ ಜೊತೆಗೆ ಒಂದು ಮ್ಯೂಸಿಕ್ ಬರ್ತಾ ಇತ್ತಪ್ಪ ಥ್ಯಾಂಕ್ ಯು
1: ಎಸ್ ಮೇಡಮ್ ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ನನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದ್ರಿ. ಹಾಗೆ ನೀವು ಗೀತೆಗಳನ್ನ ಹಾಡುವಾಗ ನಮಗೂ ಕೂಡ ಒಂದಿಷ್ಟು ಗೀತೆಗಳ ಬಗ್ಗೆ ತಿಳಿಯುವಂತಹ ಒಂದು ಜ್ಞಾನ ಕೂಡ ನಮಗೆ ಸಿಗತ್ತೆ. ಸಾಕಷ್ಟು ಗೀತೆಗಳನ್ನ ನಾವು ಕೇಳೇ ಇರಲ್ಲ, ಕೆಲವೊಂದು ಗೀತೆಗಳನ್ನ ನೀವು ಹಾಡಿದಾಗ ಖುಷಿಯಾಗತ್ತೆ ಕೂಡ. ಎಸ್ ಯಾರೆಲ್ಲ ಕರೆ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಆಯಿತು. ಯಾರಿಗೆಲ್ಲ ಕರೆಗಳು ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ ಇರುತ್ತೆ, ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ. ಎಸ್ ನಮಗೆ ಸೋಮಶೇಖರ್ ಸರ್ ಅವರು ತುಂಬ ಚೆನ್ನಾಗಿ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ನಮಗಿಂತ ಅವರೇ ನಮ್ಮ ಪ್ರೀತಿಯ ಕೇಳುಗರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪ್ರೀತಿಯಿಂದ. ಯಾರೆಲ್ಲ ಪ್ರೀತಿಯ ನಮ್ಮ ಕೇಳುಗರು ಕರೆ ಮಾಡ್ತಾರೋ ಅವ್ರ ಬಗ್ಗೆ ಎಲ್ಲ ಒಂದೊಂದು ಮೆಸೇಜ್ ಆಗ್ತಾ ಇರ್ತಾರೆ, ಖುಷಿಯೇ ಆಗತ್ತೆ. ಎಸ್ ಈ ರೀತಿಯ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಸದಾ ನಮ್ಮ ನಿಮ್ಮ ಮಧ್ಯೆ ಇರಲಿ, ನಿಮ್ಮೊಟ್ಟಿಗಿರಲಿ, ಒಂದು ಒಬ್ಬರಿಂದ ಒಬ್ಬರು ಆ ಸ್ನೇಹ ಬಾಂಧವ್ಯ ಬೆಳೀತಾ ಹೋಗಲಿ. ಇಸ್ ಕಡೆವರೆಗೂ ಬರೋದು ಅದೇ ಪ್ರೀತಿ ವಿಶ್ವಾಸ ಸ್ನೇಹ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಗಿದೆ. ಕೊನೆಯದಾಗಿ ಎರಡು ಲೈನ್ ಹಾಡನ್ನು ಹಾಡೋದರ ಮೂಲಕ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವ. ಯಾವ ಗೀತೆಯನ್ನು ಹಾಡೋದು?

0: ಋಷಿಗಳ ಸಂಯಮ ಇದರ ಮುಂದೆ ನಿಲ್ಲದು. ಸ್ತ್ರೀ ಕುಲದ ಸೌಭಾಗ್ಯವೇ ನಿಮ್ಮ ರೂಪವೋ. ಓಲಲಲ ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ. ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ. ಹಸಿರು ಗಾಜಿನ ಬಳೆಗಳೇ ಸಾ ಸ್ನೇಹಿತರೆ, ಈ ಬಳೆ, ಕಾಲುಂಗ್ರ, ಕುಂಕುಮ, ಹೂವು, ಈ ಮಾಂಗಲ್ಯ ಇವೆಲ್ಲವೂ ಕೂಡ ಒಂದು ಸಂಪ್ರದಾಯ ಅಷ್ಟೇ ಅಲ್ಲ, ಇದರಲ್ಲಿ ಪ್ರೀತಿ ಅಡಗಿದೆ, ಗೌರವ ಅಡಗಿದೆ, ವಿಶ್ವಾಸ ಅಡಗಿದೆ, ನಂಬಿಕೆ ಅಡಗಿದೆ, ಹಾಗೆ ಮುಖ್ಯವಾಗಿ ವೈಜ್ಞಾನಿಕ ಹಿನ್ನೆಲೆ ಇದೆ, ಹಾಗೆ ಆರೋಗ್ಯಯುತವಾದಂತಹ ಬದುಕು ಕೂಡ ಇದೆ ಇವೆಲ್ಲವುಗಳಲ್ಲಿ. ನಿಜ ಅಲ್ವಾ? ಸ್ನೇಹಿತರೆ, ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ನಾವು ಸದಾ ಎಂದೆಂದಿಗೂ ನಿಮ್ಮೊಟ್ಟಿಗಿರ್ತೀವಿ. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ ಸದಾ ನಮ್ಮೊಂದಿಗಿರಲಿ ಅಂತ ಆಶಿಸ್ತಾ, ಇದೇ ರೀತಿ ನಮ್ಮೆಲ್ಲ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಏನ್ ಯೋಚನೆ ಮಾಡ್ತಾ ಇದೀಯಾ?
2: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
1: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
2: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
1: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
3: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರೋ ಕಥೆ ಕೃಷ್ಣನ ಮಗ ಪ್ರದ್ಯುಮ್ನ ಅಂತ ಹೇಳಿ. ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದೆ. ಶಿವನ ಕೋಪಕ್ಕೆ ತುತ್ತಾಗಿ ಕಾಮದೇವ ಸುಟ್ಟು ಬೂದಿಯಾಗ್ತಾನೆ. ನಂತರ ಕಾಮದೇವ ರುಕ್ಮಿಣಿಯ ಗರ್ಭದಲ್ಲಿ ಪ್ರದ್ಯುಮ್ನಾಗಿ ಜನಿಸ್ತಾನೆ. ಶಂಬರಾಸುರನಿಗೆ ಪ್ರದ್ಯುಮ್ನ ಜನಿಸಿದ ವಿಷಯ ತಿಳಿಯುತ್ತೆ. ಆತ ಮಹಿಳೆಯ ವೇಷ ಧರಿಸಿ ಮಗುವನ್ನೇ ಅಪಹರಿಸ್ತಾನೆ. ಆ ಮಗುವನ್ನ ಸಮುದ್ರಕ್ಕೆ ನೇರವಾಗಿ ಬಿಸಾಡ್ತಾನೆ. ಸಮುದ್ರದಲ್ಲಿದ್ದ ದೊಡ್ಡ ಮೀನೊಂದು ಪ್ರದ್ಯುಮ್ನನ್ನು ನುಂಗುತ್ತೆ. ನಂತರ ಆ ಮೀನು ಬೆಸ್ತನೊಬ್ಬನಿಗೆ ಸಿಗುತ್ತೆ. ದೊಡ್ಡ ಮೀನು ಎಂಬ ಕಾರಣಕ್ಕೆ ಬೆಸ್ತ ಅದನ್ನು ತನ್ನ ದೊರೆ ಶಂಬನಿಗೆ ಕೊಡ್ತಾನೆ. ಶಂಬರಾಸುರನ ಅಡುಗೆ ಮನೆಯ ಪರಿಚಾರಕಿಯೇ ಮಾಯಾವತಿ. ಮಾಯಾವತಿ ಪುನರ್ಜನ್ಮದಲ್ಲಿ ರತಿಯಾಗಿರುತ್ತಾಳೆ. ಆಕೆ ಮೀನನ್ನು ಕತ್ತರಿಸುವಾಗ ಮೀನಿನ ಹೊಟ್ಟೆಯಲ್ಲಿದ್ದ ಮಗುವೊಂದನ್ನು ನೋಡ್ತಾಳೆ. ಆಗ ನಾರದರು ಆಕೆಗೆ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ಪ್ರದ್ಯುಮ್ನೇ ತಾನು ಇದುವರೆಗೂ ಬಯಸಿ ಕಾತರಿಸುತ್ತಿದ್ದ ಕಾಮದೇವ ಎಂಬ ಅಂಶ ತಿಳಿದ ಮಾಯಾವತಿ ಖುಷಿಯಾಗ್ತಾಳೆ. ಪ್ರದ್ಯುಮ್ನ ಶಂಬರಾಸುರನನ್ನ ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಕೋಪಗೊಂಡ ಶಂಬರಾಸುರ ಪ್ರದ್ಯುಮ್ನೊಂದಿಗೆ ಕಾಳಗ ಮಾಡ್ತಾನೆ. ಪ್ರದ್ಯುಮ್ನ ಮೇಲೆ ವರುಣಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಆಗ ಪ್ರದ್ಯುಮ್ನ ರತಿದೇವಿಯಿಂದ ಪಡೆದ ಮಹಾಮಾಯ ವಿದ್ಯೆಯನ್ನ ಪ್ರದರ್ಶಿಸುತ್ತಾನೆ. ಅಂತಿಮವಾಗಿ ಪ್ರದ್ಯುಮ್ನ ತನ್ನ ಕತ್ತಿಯನ್ನ ಹೊರಗೆ ತೆಗೆದು ಶಂಬರಾಸುರನ ತಲೆಯನ್ನ ಕಡಿತಾನೆ. ದೇವತೆಗಳು ಪ್ರದ್ಯುಮ್ನ ಮೇಲೆ ಪುಷ್ಪವೃಷ್ಟಿಯನ್ನ ಸುರಿಸ್ತಾರೆ. ಒಂದು ಅದ್ಭುತವಾಗಿರುವಂತಹ ಪೌರಾಣಿಕ ಕಥೆ ಅಲ್ವಾ ಸ್ನೇಹಿತರೆ? ಕೃಷ್ಣನ ಮಗ ಪ್ರದ್ಯುಮ್ನ ಕಥೆ ಇದಾಗಿತ್ತು. ಹಾಗೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನಾನಾಗಲೇ ನಿಮಗಾಗಿ ಒಂದು ಅದ್ಭುತವಾಗಿರೋ ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ದರೆಯೊಳಗೆ ಅವತರಿಸಿದ ದೇವಕಿ ಕಂದ ಮುಕುಂದ. ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಕಿಲಾಡಿ ಕಿಟ್ಟ ಅಂತ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಬಳಸುವ ಮಾತು. ಅಂತಹದ್ದೊಂದು ಮಾತು ರೂಢಿಗೆ ಬಂದಿದ್ದೇ ಶ್ರೀಕೃಷ್ಣ ಜನಿಸಿದ ಮೇಲೆ. ಚಂದ್ರವಂಶದವರಾಗಿಯೂ ಸ್ವತಃ ಸೋದರ ಮಾವ ರಾಜನಾಗಿದ್ರೂ ಅದೇ ಸೋದರ ಮಾವನ ದೆಸೆಯಿಂದ ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ. ಗಾಢಾಂಧಕಾರದ ಗೂಡಿನಲ್ಲಿ ಹಡೆಯುವ ಪ್ರತಿ ಮಗುವನ್ನು ಮಾವ ಕಂಸ ಕಿತ್ತೆಸೆದು ಸಾಯಿಸ್ತಾ ಇರ್ತಾನೆ. ಏಳನೆಯ ಮಗು ಮಹಾನ್ಮಾಯಿಯಾಗಿ ಆಗಸಕ್ಕೆ ಹಾರಿ, ಎಲ್ಲವೋ ಕಂಸ, ನಿನ್ನ ಕಾಲ ಸನ್ನಿಹಿತವಾಗಿದೆ, ಮುಂದೆ ಜನಿಸುವ ಎಂಟನೆಯ ಶಿಶುವಿನಿಂದ ನಿನ್ನ ಹತ್ಯೆ ನಡೆಯುತ್ತದೆ ಎಂದು ಹೇಳಿ ಅದೃಶ್ಯವಾಗುತ್ತೆ. ಇದೇ ಕಾರಣವಾಗಿ ದೇವಕಿ ವಸುದೇವರಿಗೆ ಸೆರೆವಾಸ. ಯಾರ ಸಹಾಯವೂ ಇಲ್ಲದೆ ಶಾರೀರಿಕ ಮತ್ತು ಮಾನಸಿಕ ನೋವನ್ನ ಯಾರಲ್ಲಿಯೂ ಹೇಳಿಕೊಳ್ಳಲು ಯಾರೂ ತಮ್ಮವರೆಂಬುವರು ಸಿಗದ ದೀನಸ್ಥಿತಿಯಲ್ಲಿ ಹೆರಿಗೆಯ ನೋವನ್ನ ಮರೆಸಿ ಜನಿಸಿದ ಚಂದ್ರವಂಶದ ಸೂರ್ಯ ಶ್ರೀಕೃಷ್ಣ. ಹುಟ್ಟಿದ ಗಳಿಗೆಯಿಂದಲೇ ಅಸಂಖ್ಯ ಪವಾಡ ನಡೆಸಿದ. ತಂದೆ ತನ್ನನ್ನ ಬುಟ್ಟಿಯಲ್ಲಿ ಹೊತ್ತು ನಡೆಯುವಾಗ ಸುಮ್ಮನೆ ಹೊರಳಿ ಯಮುನೆಗೆ ಒಂದು ಶಾಕ್ ಕೊಡ್ತಾನೆ. ಯಮುನೆ ಅರ್ಧ ಭಾಗವಾಗಿ ದಾರಿಯನ್ನ ಬಿಡ್ತಾಳೆ ಬಡಪಾಯಿ ವಸುದೇವನಿಗೆ. ಬುಟ್ಟಿಯಲ್ಲಿದ್ದ ವಾಸುದೇವ ನಗ್ತಾನೆ. ಸಾಕಿದ ತಾಯಿ ಯಶೋದೆಯಿಂದ ಲಾಲಿಸಲ್ಪಟ್ಟು ಬಹು ಮುದ್ದು ಮಗು ಯಶೋದ ಕೃಷ್ಣ ಗೋಕುಲ ಸೇರಿದ. ಗೋಪಾಲನ ಬಾಲಲೀಲಾ ವಿನೋದಗಳು ಒಂದೇ ಎರಡೇ. ಶಿಶುವಾಗಿರುವಾಗ್ಲೇ ಪೂತನಿಯ ಹಾಲು ಕುಡಿದು ಆಕೆಯನ್ನ ಸಾಯಿಸ್ತಾನೆ. ಇಂತಹ ಅದೆಷ್ಟೋ ಬಾಲಕೃಷ್ಣನ ಪವಾಡ್ಗಳನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಅಲ್ವಾ? ಸೊ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ಒಂದು ತೆರೆಯೊಳಗೆ ಅವತರಿಸಿದ ದೇವಕಿ ಕಂದ ಮುಕುಂದ, ಈ ಕಥೆ ಇಲ್ಲಿಗೆ ಮುಗಿತಾ ಇದೆ. ಸೊ ಹಾಗೆ ಎರಡೂ ಕಥೆಗಳು ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9687609680969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತಾ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

0: ಎಲ್ಲ ಆತ್ಮೀಯರಿಗೂ ಅಂಬೇಡ್ಕರ್ ಓದಿಗೆ ಸ್ವಾಗತ. ರವಿ ನೆಲ್ಕುಂಟೆ, ಪ್ರಾಧ್ಯಾಪಕ. ಕಾರ್ಮಿಕ ಸದಸ್ಯರು ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ಕೊಟ್ಟದ್ದು. ಕಾರ್ಮಿಕರು ಕೆಲಸ ಮಾಡುವ ಪರಿಸ್ಥಿತಿಗಳನ್ನು, ಗಣಿ ಕಾರ್ಮಿಕರ ಮನೆಗಳನ್ನು ಪರೀಕ್ಷಿಸಿದ್ದು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾರ್ಮಿಕ ಖಾತೆಯ ಸದಸ್ಯರು, ಭಾರತ ಸರ್ಕಾರ. ಇವರು ಕಲ್ಲಿದ್ದಲ ಗಣಿಗಳಲ್ಲಿ ಕಾರ್ಮಿಕರು ಕೆಲಸ ಮಾಡುವ ಪರಿಸ್ಥಿತಿಗಳನ್ನು ಅಭ್ಯಸಿಸಲು ಗುರುವಾರ December 9 ಧನಬಾದಿಗೆ ಬಂದರು. ಅವರನ್ನು ಸ್ವಾಗತಿಸಲು ಶ್ರೀ ಎಸ್ ಎನ್ ಮಜುಂದಾರ್, ಲೇಬರ್ ಕಮಿಷನರ್ ಬಿಹಾರ, ಮತ್ತು ಶ್ರೀ ಡಬ್ಲ್ಯೂ ಕಿರ್ಬಿ, ಗಣಿಗಳ ಮುಖ್ಯ ಇನ್ಸ್ಪೆಕ್ಟರ್, ಸೇರಿದಂತೆ ಅನೇಕ ಸ್ಥಳೀಯ ಕಚೇರಿಗಳ ಅಧಿಕಾರಿಗಳು, ವಿವಿಧ ಗಣಿ ಸಂಘಗಳ ಹಾಗೂ ಗಣಿ ಮಾಲೀಕರ ಪ್ರತಿನಿಧಿಗಳು ಬಂದಿದ್ದರು. ಶ್ರೀ ಎಚ್ ಸಿ ಪ್ರಯರ್, ಕಾರ್ಯದರ್ಶಿ ಕಾರ್ಮಿಕ ಇಲಾಖೆ, ಮತ್ತು ಶ್ರೀ ಆರ್ ಎಸ್ ನಿಂಕರ್, ಭಾರತ ಸರ್ಕಾರಕ್ಕೆ ಕಾರ್ಮಿಕ ಕಲ್ಯಾಣ ಸಲಹೆಗಾರರು ಆ ದಿನ ಮೊದಲೇ ಬಂದಿದ್ದರು. ಬಂದ ಸ್ವಲ್ಪ ಹೊತ್ತಿನಲ್ಲೇ ಕಾರ್ಮಿಕ ಸದಸ್ಯರು, ಗಣಿಗಳ ಮುಖ್ಯ ಇನ್ಸ್ಪೆಕ್ಟರ್, ಕಲ್ಲಿದ್ದಲ ಗಣಿ ಮಾಲೀಕರು, ಶ್ರೀ ಪ್ರಯರ್ ಮತ್ತು ಶ್ರೀ ನಿಂಕರ್ ಅವರ ಜೊತೆಗೂಡಿ ಬುಲನ್ ಬರಾರಿ ಕಲ್ಲಿದ್ದಲು ಗಣಿಗೆ ಕಾರಿನಲ್ಲಿ ತೆರಳಿದರು. ಕಾರ್ಮಿಕರನ್ನು ಪ್ರತಿನಿಧಿಸುವ ಭಾರತೀಯ ಕಾರ್ಮಿಕ ಸಂಘಗಳ ಪರಿಷತ್ತಿನ ಶ್ರೀ ಕರಣೀಕರ್ ಮತ್ತು ಅಖಿಲ ಭಾರತ ಕಾರ್ಮಿಕ ಸಂಘಗಳ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸುವ ಕುಮಾರಿ ಶಾಂತಾ ಬಲ್ಲೇರಾವ್ ಇವರೂ ಸಹ ಕಲ್ಲಿದ್ದಲು ಗಣಿಯಲ್ಲಿ ಕಾರ್ಮಿಕರು ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಲು ಅವರೊಡನೆ ಹೋದರು. 400 ಅಡಿ ಭೂಮಿಯೊಳಗೆ ಸೈನಿಕರು ತೊಡುವ ತವರದ ಶಿರಸ್ತ್ರಾಣವನ್ನೇ ಹೆಚ್ಚಾಗಿ ಹೋಲುವ ಸುರಕ್ಷಾ ತಲೆಕಾಪುಗಳನ್ನು ತೊಟ್ಟ ಕಾರ್ಮಿಕ ಸದಸ್ಯರು, ಅವರ ಜೊತೆಯವರು ಎರಡು ತಂಡಗಳಲ್ಲಿ 400 ಅಡಿ ಕೆಳಗೆ ಇಳಿದರು. ಅಲ್ಲಿ ಕಾರ್ಮಿಕರು ಕಲ್ಲಿದ್ದಲನ್ನು ಕತ್ತರಿಸಿ ತೆಗೆಯುವುದನ್ನ ವೀಕ್ಷಿಸಿದರು. ಗಣಿಗಳಲ್ಲಿ ಸ್ತ್ರೀಯರ ನೇಮಕಕ್ಕೆ ಇದ್ದ ನಿಷೇಧವನ್ನು ತೆಗೆದಿದ್ದರಿಂದ ಕೆಲ ದಿನಗಳ ಹಿಂದೆ ನೇಮಕಗೊಂಡಿದ್ದ ಕೆಲ ಮಹಿಳಾ ಕಾರ್ಮಿಕರೂ ಅಲ್ಲಿ ಇದ್ದರು. ಕಾರ್ಮಿಕ ಸದಸ್ಯರು, ಶ್ರೀ ನಿಮ್ಕರ್ ಅವರು, ಜೊತೆಯಲ್ಲಿದ್ದ ಇತರರು ಕಾರ್ಮಿಕರನ್ನು ಅವರ ಕೂಲಿ ಮತ್ತು ಸಂಪಾದನೆಗಳ ಬಗ್ಗೆ ವಿಚಾರಿಸಿದರು. ಬುಲನ್ ಬರಾರಿ ಗಣಿಯ ವೀಕ್ಷಣೆಯಲ್ಲಿ ತೊಡಗಿದ್ದಾಗ ತಂಡದವರು ಆಗ ಪ್ರಗತಿಯಲ್ಲಿದ್ದ ಗಣಿ ಸುರಕ್ಷಾ ಕೆಲಸವನ್ನು ವೀಕ್ಷಿಸಿದರು. ಮೇಲ್ಮೈ ವೀಕ್ಷಣೆಯಲ್ಲಿ ತೊಡಗಿದ್ದಾಗ ಡಾಕ್ಟರ್ ಅಂಬೇಡ್ಕರರು ಕಾರ್ಮಿಕರೊಡನೆ ಸ್ನೇಹಪೂರ್ವಕ ಮಾತುಗಳನ್ನಾಡಿ ಅವರ ಕೂಲಿ ಮತ್ತು ದುಡಿಮೆಗಳ ಬಗ್ಗೆ ವಿಚಾರಿಸಿಕೊಂಡರು. ಕಾರ್ಮಿಕ ಸದಸ್ಯರು ಅನಂತರ ಗಣಿಯ ಹತ್ತಿರದಲ್ಲೇ ಇದ್ದ ಕಾರ್ಮಿಕರ ಮನೆಗಳಿಗೆ ಭೇಟಿ ಇತ್ತರು. ಕಾರ್ಮಿಕ ಸದಸ್ಯರು ಪ್ರತಿಯೊಂದು ಮನೆಯನ್ನು ಪ್ರವೇಶಿಸುವ ಮೊದಲು ನಾವು ಒಳಗೆ ಬರಬಹುದೇ ಎಂದು ಕೂಗಿ ಮನೆಯಲ್ಲಿ ವಾಸಿಸುತ್ತಿದ್ದವರ ಅಪ್ಪಣೆ ಕೇಳುತ್ತಿದ್ದರು ಹಾಗೂ ಅಪ್ಪಣೆ ಅವರಿಗೆ ತಕ್ಷಣವೇ ಸಿಗುತ್ತಿತ್ತು. ಅವರು ಪೀಠೋಪಕರಣಗಳನ್ನು, ಮನೆಯ ಇತರ ವಸ್ತುಗಳನ್ನು ಪರೀಕ್ಷಿಸಿ ಗಾಳಿಯಾಡಲು ಯಾವ ಏರ್ಪಾಡು ಮಾಡಲಾಗಿದೆ ಎಂದು ಸುತ್ತ ನೋಡುತ್ತಿದ್ದರು. ಅನಂತರ ತಂಡದವರನ್ನು ಸುಸಜ್ಜಿತವೂ ಸ್ವಚ್ಛವೂ ಆಗಿಟ್ಟಿದ್ದ ಒಂದು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಗಣಿ ಮಾಲೀಕರೇ ನಡೆಸುತ್ತಿದ್ದ ಈ ಆಸ್ಪತ್ರೆಯಲ್ಲಿನ ಕೆಲ ಒಳ ರೋಗಿಗಳೊಡನೆ ಕಾರ್ಮಿಕ ಸದಸ್ಯರು ಮಾತನಾಡಿದರು. ಅನಂತರ ಅವರನ್ನು ಸ್ತ್ರೀಯರ ವಿಶೇಷ ವಾರ್ಡಿಗೆ ಭೇಟಿ ಕೊಡಲು ಕರೆದುಕೊಂಡು ಹೋಗಲಾಯಿತು ಕಾರ್ಮಿಕರ ಕೇರಿಯಲ್ಲಿ. ಅನಂತರ ತಂಡವು ದಿಗ್ವಾಡಿ ಕಲ್ಲಿದ್ದಲ ಗಣಿಗೆ ತೆರಳಿ ಅಲ್ಲಿನ ಕಲ್ಲಿದ್ದಲು ಉತ್ಪಾದನೆಗೆ ಅಳವಡಿಸಲಾಗಿದ್ದ ಆಧುನಿಕ ಸ್ಥಾವರವನ್ನು, ಯಂತ್ರೋಪಕರಣಗಳನ್ನು ನೋಡಿತು. ಅಲ್ಲಿ ಕಾರ್ಮಿಕ ಸದಸ್ಯರು ಕಾರ್ಮಿಕರ ಕೇರಿಯಲ್ಲಿ ಒಂದು ತಾಸು ಕಾಲ ಕಳೆದು ಅವರಿಗಾಗಿ ಮಾಲೀಕರು ಕಟ್ಟಿಸಿದ್ದ ವಿವಿಧ ರೀತಿಯ ಮನೆಗಳನ್ನು ವೀಕ್ಷಿಸಿದರು. ಅಲ್ಲದೆ ಅವರು ಗಣಿ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಕ್ರಮ ಮತ್ತು ರೀತಿಗಳಲ್ಲಿ ಬಹಳ ಆಸಕ್ತಿಯನ್ನು ತೋರಿಸಿದರು. ತೀಸ್ರಾ ಕಲ್ಲಿದ್ದಲು ಗಣಿಯನ್ನು ವೀಕ್ಷಿಸುವುದು ಆ ದಿನದ ಕಾರ್ಯಕ್ರಮದಲ್ಲಿ ಸೇರಿತ್ತು.
1: ಅದು ಮಾಲೀಕರು ಕಾರ್ಮಿಕರಿಗೆ ಕೊಡುವ ಕೂಲಿ ದರದ ವಿಚಾರಣೆಯೊಂದಿಗೆ ಪ್ರಾರಂಭವಾಯಿತು. ತಂಡವು ಗಣಿಯ ಮೇಲ್ಮೈ ವೀಕ್ಷಣೆ ಪ್ರಾರಂಭಿಸಿದಾಗ ಆಗಲೇ ಬಹಳ ಸಂಜೆಯಾಗಿತ್ತು. ಸಲಿಕೆ, ವಿಕಾಶಿ ಮತ್ತು ಲಾಟೀನುಗಳನ್ನು ಹಿಡಿದ ಕಾರ್ಮಿಕರು ಸಾವಧಾನವಾಗಿ ಮನೆಗೆ ಹಿಂತಿರುಗುತ್ತಿದ್ದರು. ಹೀಗೆ ಕಾರ್ಮಿಕ ಸದಸ್ಯರು ಕಾರ್ಮಿಕರನ್ನೂ ಅವರ ಮನೆಯಲ್ಲಿ ಹೆಂಗಸರು ರಾತ್ರಿಯ ಅಡಿಗೆ ಮಾಡುವುದನ್ನೂ ನೋಡುವ ಅವಕಾಶ ಪಡೆದರು. ಕಾರ್ಮಿಕರಿಗೆ ಸಿಕ್ಕುವ ಮತ್ತು ಅವರು ಊಟ ಮಾಡುವ ಆಹಾರದ ಪ್ರಮಾಣ ಮತ್ತು ಗುಣಮಟ್ಟದ ಬಗ್ಗೆ ಪರಿಚಯ ಮಾಡಿಕೊಳ್ಳಲು ಅವರು ಆಸಕ್ತಿ ತೋರಿಸಿದರು. ತೀಸ್ರಾ ಕಲ್ಲಿದ್ದಲು ಗಣಿಯ ಮೇಲ್ಮೈ ಗುಂಡಿಯೊಂದರಲ್ಲಿ ಹೆಂಗಸರು ಗಂಡಸರು ಕೆಲಸ ಮಾಡುತ್ತಿದ್ದುದನ್ನು ವೀಕ್ಷಿಸಿದರು. ರಾಣಿಗಂಜ್ ಕಲ್ಲಿದ್ದಲು ಗಣಿಗೆ ಭೇಟಿ ಕೊಟ್ಟದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ತಂಡದವರು ರಾಣಿಗಂಜಿನ ಕೆಲವು ಕಲ್ಲಿದ್ದಲು ಗಣಿಯಲ್ಲಿ ಪರಿಸ್ಥಿತಿಗಳನ್ನು ಕಲ್ಲಿದ್ದಲು ಉತ್ಪಾದನಾ ಕ್ರಮವನ್ನು ಅಧ್ಯಯನ ಮಾಡಲು ಇಡೀ ಶುಕ್ರವಾರವನ್ನು ಮೀಸಲಾಗಿಟ್ಟರು. ಶಿವಪುರ ಕಲ್ಲಿದ್ದಲು ಗಣಿಯ ಮಾಲೀಕರು ತಮ್ಮ ಕಾರ್ಮಿಕರಿಗಾಗಿ ಮಾಡಿದ್ದ ಕಲ್ಯಾಣ ಮತ್ತು ವೈದ್ಯಕೀಯ ಏರ್ಪಾಡುಗಳ ವಿಚಾರಣೆಯೊಂದಿಗೆ ವೀಕ್ಷಣೆ ಪ್ರಾರಂಭವಾಯಿತು. ಆಧುನಿಕ ಎಕ್ಸ್ರೇ ಮತ್ತು ಶಸ್ತ್ರಚಿಕಿತ್ಸೆಯ ಸಲಕರಣೆಗಳನ್ನು ಹೊಂದಿದ್ದ ಚೌಕಾಕಾರದ ಒಂದು ಅಂತಸ್ತಿನ ಕಟ್ಟಡದಲ್ಲಿದ್ದ ಆಸ್ಪತ್ರೆಯನ್ನು ತೋರಿಸಲು ತಂಡವನ್ನ ಕರೆದೊಯ್ಯಲಾಯಿತು. ಆಸ್ಪತ್ರೆಯು ಸದ್ಯದಲ್ಲಿಯೇ ಕೆಲಸ ಮಾಡಲು ಪ್ರಾರಂಭಿಸುವುದು ಎಂದು ತಿಳಿದು ಬಂತು. ಬಹಳ ಹೊತ್ತಿನ ನಂತರ ಕಾರ್ಮಿಕ ಸದಸ್ಯರನ್ನು ಕುಷ್ಠರೋಗಿಗಳ ಕಲ್ಯಾಣ ಕೇಂದ್ರ

ಮೆದುವಿನ ಹಂದರದವೂ ಆಗಿವೆ ಎಂದು ಕೇಳಿದರು. ಪೌಷ್ಟಿಕ ಆಹಾರದ ಕೊರತೆಯೇ ಕಾರಣವೆಂದು ಅವರಿಗೆ ತಿಳಿಸಲಾಯಿತು. ಕಾರ್ಮಿಕ ಮಕ್ಕಳಿಗೆ ಪಾಠಶಾಲೆ. ಸೀತಾಪುರ ಕಲ್ಲಿದ್ದಲ ಗಣಿಗೆ ಸುತ್ತಿಕೊಂಡು ಹೋಗುವ ದಾರಿಯಲ್ಲಿ ತಂಡವು ಪ್ರಾಥಮಿಕ ಶಾಲೆಯೊಂದಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಕಾರ್ಮಿಕರ ಮಕ್ಕಳು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದರು. ಕಾರ್ಮಿಕ ಸದಸ್ಯರು ಗಣಿ ಕಾರ್ಮಿಕನೊಬ್ಬನ 7 ವರ್ಷದ ಮಗನೊಂದಿಗೆ ಅವನ ಕುಟುಂಬದ ದುಡಿಮೆಯ ಬಗ್ಗೆ ಮಾತನಾಡಿದರು. ಆ ಹುಡುಗ ಇಂಗ್ಲಿಷ್ನಲ್ಲಿ ತಡೆದು ಮಾತನಾಡಿದರೂ ಅದು ಅರ್ಥವಾಗುವಂತೆ ಇತ್ತು. ಇದಕ್ಕೂ ಮೊದಲು ತಂಡವು ಸೋತ್ಪುರ್ ಸುರಕ್ಷಾ ಸ್ಥಾವರಕ್ಕೆ ಭೇಟಿ ಕೊಟ್ಟಿತು. ಭಾರೀ ಯಾಂತ್ರಿಕ ರಚನೆಯಾದ ಇದಕ್ಕೆ ಹತ್ತಿರದಲ್ಲಿ ಇರುವ ದಾಮೋದರ ನದಿಯ ಜಲಾನಯನ ಭೂಮಿಯಿಂದ ಗಂಟೆಗೆ 200 ಟನ್ ಮರಳನ್ನು ತೆಗೆದು ಯಾಂತ್ರಿಕ ರೋಪ್ ವೇ ಮೂಲಕ ಅದನ್ನ ಗಣಿಗೆ ಸಾಗಿಸುವ ಸಾಮರ್ಥ್ಯವಿರುವ ವ್ಯವಸ್ಥೆಯನ್ನು ನೋಡಿದರು. ಸೀತಾಪುರ ಕಲ್ಲಿದ್ದಲ ಗಣಿಯಲ್ಲಿ ಭೂಮಿಯ ಒಳಗಿನ ಕಾರ್ಯ ಪರಿಸ್ಥಿತಿಗಳನ್ನು ವೀಕ್ಷಿಸುತ್ತಾ ತಂಡದವರು ಸುಮಾರು 1,000 ಅಡಿ ಕೆಳಗಿಳಿದು ಕಲ್ಲಿದ್ದಲನ್ನು ಕತ್ತರಿಸುವ ಆಧುನಿಕ ಯಂತ್ರವನ್ನೂ ಮತ್ತು ಅದು ಕಲ್ಲಿದ್ದಲನ್ನು ಹೇಗೆ ಮೇಲಕ್ಕೆ ಕಳಿಸುತ್ತದೆ ಎಂಬುದನ್ನು ನೋಡಿದರು. ದನಬಾದಿಗೆ ಹಿಂದಿರುಗುವಾಗ ಕಾರ್ಮಿಕ ಸದಸ್ಯರು ಬೇಗುನಿಯ ಕಲ್ಲಿದ್ದಲು ಗಣಿಯಲ್ಲಿನ ಕಾರ್ಮಿಕರ ಕೇರಿಗೆ ಭೇಟಿ ನೀಡಿ ಕಾರ್ಮಿಕರ ಜೋಪಡಿಗಳನ್ನು ನೋಡಿದರು. ಅವುಗಳಲ್ಲಿ ಕತ್ತಲೆಯೇ ಇತ್ತು. ಮತ್ತೊಂದು ಕಡೆ ಸೋಮಾರಿಯಂತೆ ಮಲಗಿ ಒಣ ಹುಲ್ಲನ್ನು ತಿನ್ನುತ್ತಿದ್ದ ಕರುವೊಂದು ಜನರಿಗಿದ್ದ ಸ್ವಲ್ಪ ಜಾಗವನ್ನೇ ಹಂಚಿಕೊಂಡಿದ್ದುದು ಕಂಡು ಬಂದಿತು. ಅಲ್ಲಿಯ ನಿವಾಸಿಗಳೊಡನೆ ಡಾಕ್ಟರ್ ಅಂಬೇಡ್ಕರ್ ಮಾತನಾಡಿದರು. ಕಾರ್ಮಿಕರಿಗೆ ಗೃಹ ಬಳಕೆಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲಿದ್ದಲು ಪುಕ್ಕಟ್ಟೆಯಾಗಿ ಸಿಗುತ್ತದೆ ಎಂಬುದು ತಿಳಿದು ಬಂದಿತು. ಅವರು ಕಾರ್ಮಿಕ ಆಹಾರ ಬಟ್ಟೆ ಮತ್ತು ಆರೋಗ್ಯದ ಬಗ್ಗೆ ಮತ್ತಷ್ಟು ವಿಚಾರಣೆ ಮಾಡಿದರು. ಧನಬಾದಿನಲ್ಲಿ ಚರ್ಚಿತವಾದ ಕಾರ್ಮಿಕ ಸಮಸ್ಯೆಗಳು, ಕಲ್ಲಿದ್ದಲಿನ ಈಗಿನ ಕೊರತೆಗೆ ಕಾರಣವನ್ನು, ಅದನ್ನ ಎದುರಿಸಲು ಕೈಕೊಂಡ ಕ್ರಮಗಳನ್ನು ಧನಬಾದಿನಲ್ಲಿ ಶನಿವಾರ ಸೇರಿದ್ದ ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಸರ್ಕಾರ, ಬಂಗಾಳ ಮತ್ತು ಬಿಹಾರ ಸರ್ಕಾರ, 3 ಗಣಿ ಸಂಘಗಳ ಪ್ರತಿನಿಧಿಗಳು, ಕಾರ್ಮಿಕ ಖಾತೆಯ ವಕ್ತಾರರು ಈ ಸಭೆಯಲ್ಲಿ ಹಾಜರಿದ್ದರು. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾರ್ಮಿಕ ಸದಸ್ಯರು ಅಧ್ಯಕ್ಷರಾಗಿದ್ದರು. ತಮ್ಮ ಪುಟ್ಟ ಪ್ರಾರಂಭಿಕ ಭಾಷಣದಲ್ಲಿ ಅಧ್ಯಕ್ಷರು ಈ ಸಭೆಯನ್ನು ಕೈಗಾರಿಕಾ ಕಾರ್ಮಿಕ ಸಮಸ್ಯೆಗಳನ್ನು ಚರ್ಚಿಸುವ ತ್ರಿಪಕ್ಷೀಯ ಕಾರ್ಮಿಕ ಸಭೆಗಳಿಗೆ ಹೋಲಿಸಿದರು. ಭಾರತದ ಕೈಗಾರಿಕೆಗಳಿಗೂ ಯುದ್ಧದ ಉದ್ದೇಶಗಳಿಗೂ ಬೇಕಾದ ಕಲ್ಲಿದ್ದಲನ್ನು ಹೆಚ್ಚು ಉತ್ಪಾದಿಸುವ ಅವಶ್ಯಕತೆಯನ್ನು ಅವರು ಒತ್ತಿ ಹೇಳಿದರು ಮತ್ತು ಈ ವಿಷಯವಾಗಿ ಮಾಲೀಕರ ಮತ್ತು ಕಾರ್ಮಿಕರ ಪ್ರತಿನಿಧಿಗಳು ತಮ್ಮ ಉತ್ತಮ ಸಲಹೆಗಳನ್ನು ಕೊಡುತ್ತಾರೆ ಎಂದು ಆಶಿಸಿದರು. ಹೆಚ್ಚು ಆಹಾರ ಬೆಳೆಯಿರಿ ಆಂದೋಲನದ ಫಲವಾಗಿ ಅಸಾಧಾರಣ ರೀತಿಯಲ್ಲಿ ಫಸಲು ಬಂದಿದ್ದರಿಂದ ಸಾಮಾನ್ಯಕ್ಕಿಂತ ಹೆಚ್ಚು ಕೂಲಿಗಳು ಆ ಕಡೆ ಓದುದರಿಂದಲೂ ಸೈನ್ಯಕ್ಕೆ ಸೇರಲು ಸ್ಪರ್ಧೆ ಇದ್ದುದರಿಂದಲೂ ಕಲ್ಲಿದ್ದಲ ಗಣಿಗಳ ಕಾರ್ಮಿಕರ ಸಂಖ್ಯೆ ಕಡಿಮೆಯಾಯಿತು. ಈ ಸಮಸ್ಯೆಯನ್ನು ಪರಿಹರಿಸುವ ಕ್ರಮವನ್ನು ಪರಿಶೀಲಿಸಲಾಯಿತು ಮತ್ತು ಗಣಿಗಳಿಗೆ ಹತ್ತಿರದ ಹಳ್ಳಿಗಳಿಂದ ಕೂಲಿಗಳನ್ನು ತರಲು ಅನುಕೂಲವಾಗುವಂತೆ ಹೆಚ್ಚು ಪೆಟ್ರೋಲ್ ಮತ್ತು ಟೈರುಗಳನ್ನು ಕೊಡಬೇಕು ಎಂದು ಮಾಲೀಕರ ಪ್ರತಿನಿಧಿಗಳು ಕೇಳಿದರು. ಕೇಂದ್ರ ಸರ್ಕಾರವು ಸ್ವಲ್ಪ ಕಾಲದ ಹಿಂದೆ ಸೂಚಿಸಿದ್ದ ಮತ್ತು ಗಣಿ ಕಾರ್ಮಿಕರಿಗೆ ಸಾಕಷ್ಟು ಪಡಿತರ ಪಡೆಯಲು ಅವಕಾಶ ಮಾಡಿಕೊಡುವ ಒಂದು ಪಡಿತರ ಯೋಜನೆಯು ಚರ್ಚಾ ಪಟ್ಟಿಯ ಮುಂದಿನ ವಿಷಯವಾಗಿತ್ತು. ಬಿಹಾರ ಸರ್ಕಾರವು ಪಡಿತರ ಪದ್ಧತಿಯನ್ನು ಆ ಕ್ಷೇತ್ರದಲ್ಲಿ ಪ್ರಾರಂಭಿಸುವ ಸಾಧ್ಯತೆಯನ್ನು ಚರ್ಚೆಯ ಸಮಯದಲ್ಲಿ ತಿಳಿಸಲಾಯಿತು. ಒಂದು ವೇಳೆ ಅದು ಪ್ರಾರಂಭವಾದರೆ ಗಣಿ ಕಾರ್ಮಿಕರ ಸಲುವಾಗಿ ಮಾಡಿದ ಯೋಜನೆಯನ್ನು ಪುನರ್ ಪರಿಶೀಲಿಸಬೇಕು ಎಂದು ನಿರ್ಣಯಿಸಲಾಯಿತು. ಗಣಿ ಕಾರ್ಮಿಕ ಪಡಿತರ ಯೋಜನೆಯಲ್ಲಿ ಅವರ ಅವಲಂಬಿತರೂ ಆಹಾರ ಪಡೆಯುವ ಅವಕಾಶವು ಸೇರಿರುತ್ತದೆ. ಒಂದು ವಾರದ ಪೂರ್ಣ ಪಡಿತರ ಪಡೆಯಲು ವಾರದಲ್ಲಿ 5 ದಿನಗಳು ಕೆಲಸ ಮಾಡಬೇಕೆಂದರೂ ಅದಕ್ಕಿಂತ ಕಡಿಮೆ ದಿನ ಕೆಲಸ ಮಾಡುವವರಿಗೂ ಸಾಕಷ್ಟು ಪಡಿತರ ಕೊಡಲು ಈ ಯೋಜನೆಯು ಅವಕಾಶ ಮಾಡಿಕೊಡುತ್ತದೆ. ಪ್ರಾರಂಭದಲ್ಲಿ ಕಾರ್ಮಿಕರಿಗೆ 1 ರೂಪಾಯಿಗೆ 6 ಸೇರು ಅಕ್ಕಿ ಮಾರಬೇಕೆಂದು ಅದೇ ದರದಲ್ಲಿ ಸಾಕಷ್ಟು ಬೇಳೆಯನ್ನೂ ಮಾರಬೇಕೆಂದು ನಿರ್ಣಯಿಸಲಾಯಿತು.

ಕಾರ್ಮಿಕರಿಗೆ ಉಪ್ಪು, ಸಾಸಿವೆ ಎಣ್ಣೆ ಮತ್ತಿತರ ಒಳ್ಳೆಯ ಉಪಭೋಗ ವಸ್ತುಗಳನ್ನು ಕೊಡಬೇಕೆಂಬ ಕೇಂದ್ರ ಸರ್ಕಾರದ ಯೋಜನೆಯನ್ನು ಸಭೆಯು ಪರಿಶೀಲಿಸಿತು. ಗಣಿಕಾರರ ಸಂಘಗಳೇ ಕಾರ್ಮಿಕರಿಗೆ ಹಂಚಲಿ ಎಂಬ ಉದ್ದೇಶದಿಂದ ಆ ಸಂಘಗಳಿಗೆ ದೊಡ್ಡ ಪ್ರಮಾಣದ ಸರಬರಾಜು ಮಾಡಬೇಕು. ಸರ್ಕಾರವು ಸಭೆಯ ಪರಿಶೀಲನೆಗಾಗಿ ಮುಂದಿಟ್ಟ ಗಣಿ ಕಾರ್ಮಿಕರ ಕಲ್ಯಾಣ ಕಾರ್ಯಗಳಿಗೆ ಖರ್ಚು ಮಾಡುವ ಉದ್ದೇಶದಿಂದ ಒಂದು ಪುದುವಟ್ಟು ಸ್ಥಾಪಿಸಲು ತಕ್ಷಣವೇ ಕಲ್ಯಾಣ ತೆರಿಗೆ ವಿಧಿಸುವ ಯೋಜನೆ ಮತ್ತು 1,00,000 ಟನ್ನಿಗಿಂತ ಹೆಚ್ಚು ಉತ್ಪಾದನೆಯುಳ್ಳ ಎಲ್ಲ ಗಣಿಗಳಲ್ಲೂ ಕಾರ್ಮಿಕ ಇನ್ಸ್ಪೆಕ್ಟರ್ಗಳನ್ನು ನೇಮಿಸುವ ಯೋಜನೆ ಸೇರಿವೆ. ಸಂಬಳದಲ್ಲಿ ಹೆಚ್ಚಳ. ಸಭೆಯ ಚರ್ಚಾ ವಿಷಯಗಳ ಪಟ್ಟಿಯಲ್ಲಿ ಕಲ್ಲಿದ್ದಲು ಗಣಿ ಕಾರ್ಮಿಕರ ಸಂಬಳಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಸೇರಿದ್ದವು. ಗಣಿ ಮಾಲೀಕರ ಸಂಘಗಳು 1939ರಲ್ಲಿ ಇದ್ದ ಸಂಬಳವನ್ನು ಹೆಚ್ಚಿಸಲು ಸಿದ್ಧರಿರುವಂತೆ ಕಂಡುಬಂದಿತು. ಇದರಿಂದಾಗಿ ತಾತ್ಕಾಲಿಕ ಯುದ್ಧ ಸಮಯದ ಸಂಬಳದಲ್ಲಿ ಯುದ್ಧ ಪೂರ್ವದ ಸಂಬಳಕ್ಕಿಂತ 50% ಹೆಚ್ಚಾಗುವಂತಾಯಿತು. ಆದರೆ ಉಪಭೋಗ ವಸ್ತುಗಳು ಗಣಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗದಿದ್ದರೆ ಸಂಬಳದಲ್ಲಿನ ಈ ಹೆಚ್ಚಳವು ನಿಷ್ಪ್ರಯೋಜಕವಾಗುವುದು ಎಂಬ ಭಯ ಅವರಿಗಾಯಿತು ಮತ್ತು ವಸ್ತುಗಳು ಲಭ್ಯವಾಗುತ್ತವೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಅವಶ್ಯಕತೆಯನ್ನೂ ಗಮನಿಸಲಾಯಿತು. ಚರ್ಚಿತವಾದ ಉಳಿದ ವಿಷಯಗಳಲ್ಲಿ ಕಲ್ಲಿದ್ದಲು ಗಣಿ ಕಾರ್ಮಿಕರಿಗೆ ಸಂಬಳ ಸಂದಾಯ ಶಾಸನವನ್ನು ಅನ್ವಯಿಸುವ ಸಾಧ್ಯತೆಯೂ ಇತ್ತು. ಅಲ್ಲದೆ ಹಾಗೆ ಅನ್ವಯಿಸುವುದರಿಂದಾಗುವ ತೊಂದರೆಯನ್ನೂ ಗಮನಿಸಲಾಯಿತು. ಹೆಚ್ಚುವರಿ ಲಾಭದ ಮೇಲಿನ ಕರದ ವಿಷಯವಾಗಿ ಸಹಾಯ ಮತ್ತು ಯಂತ್ರೋಪಕರಣಗಳನ್ನು ಕೊಳ್ಳಲು ಅವಕಾಶಗಳ ವಿಷಯವಾಗಿ ಕೈಗಾರಿಕೆಗಳು ಸಲ್ಲಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಯಿತು. ಎಲ್ಲರಿಗೂ ನಮಸ್ಕಾರಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸ್ವಯಂವರವನ್ನು ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜಲಜಲ ಜಲನೆ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಅಡುಗೆಗಳ ಬಗ್ಗೆ, ಸಿಹಿ ತಿಂಡಿಗಳ ಬಗ್ಗೆ, ಸ್ವೀಟ್ಸ್ಗಳ ಬಗ್ಗೆ, ಜೊತೆಗೆ ತಂಬುಳಿಗಳ ಬಗ್ಗೆ, ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ತಿಳಿತಾನೆ ಇದ್ದೀವಿ. ಈ ದಿನ ವಿಶೇಷವಾಗಿರುವಂತಹ, ಸಮ್ಟೈಮ್ಸ್ ಅರ್ಜೆಂಟಲ್ಲಿ ಈ ತರಕಾರಿಗಳು ಏನು ಇಲ್ಲದೆ ಇದ್ದಾಗ, ತರಕಾರಿ, ಸೊಪ್ಪು, ಟೊಮೊಟೊ, ಈರುಳ್ಳಿ ಇಲ್ಲದೆ ಇದ್ದಾಗ ದಿಢೀರಂತ ಮಾಡಿಕೊಳ್ಳುವಂತಹ ಚಟ್ನಿಗಳು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬಿಸಿ ಬಿಸಿ ಅನ್ನಕ್ಕೂ ಸೈ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಪಡ್ಡು, ಪರೋಟ, ಪೂರಿ, ಈ ತಿಂಡಿಗಳಿಗೂ ಸೈ. ಕೆಲವೊಂದು ಚಟ್ನಿಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ತಿಂತಾ ಇದ್ರೆ ಒನ್ ಮೋರ್ ಅಂತ ಮತ್ತಷ್ಟು ಸವಿಬೇಕು. ಆ ರೀತಿಯಲ್ಲಿ ಚಟ್ನಿಗಳು ಟೇಸ್ಟಿ ಆಗಿರುತ್ತೆ. ಈ ಚಟ್ನಿಗಳ ವಿಷಯಕ್ಕೆ ಅಂತ ಬಂದಾಗ, ಸಾಮಾನ್ಯವಾಗಿ ಈ ದೋಸೆ, ಇಡ್ಲಿ, ಪಡ್ಡು ಮಾಡಿದಾಗ ಕಾಯಮ್ಮಾಗಿ ಕಾಯಿ ಚಟ್ನಿ ಮಾಡ್ತೀವಿ. ಹಾಗೆ ಇನ್ನು ರೊಟ್ಟಿ, ಚಪಾತಿ ಇದೆಲ್ಲ ಮಾಡಿದಾಗ ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ, ಮೆಂತ್ಯ ಚಟ್ನಿ, ಕರಿಬೇವು ಚಟ್ನಿ, ಸೊ ಈ ರೀತಿಯ ಥರ ತರಹದ ಚಟ್ನಿಗಳನ್ನು ಮಾಡ್ಕೊಳ್ತೀವಿ. ಏನೇ ಹೇಳಿ ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಈ ಚಟ್ನಿಗಳು ಆಪತ್ ಬಾಂಧವರಾಗಿ ನಮಗೆ ಹೊಟ್ಟೆಯನ್ನು ತುಂಬಿಸ್ತವೆ. ನಾಲಿಗೆ ರುಚಿಯನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಈ ಚಟ್ನಿಗಳು ತುಂಬಾ ಖುಷಿ ಕೊಡತ್ತೆ ತಿನ್ನಲಿಕ್ಕೆ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಹೋದರೆ ಸ್ನೇಹಿತರೆ, ಈ ಕೆಂಪು ಚಟ್ನಿ, ಖಾರ ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ, ಜೊತೆಗೆ ಮೆಂತ್ಯ ಚಟ್ನಿ, ಈ ಕರಿಂಡಿ, ಈ ರೀತಿಯ ಒಂದು ಚಟ್ನಿಗಳು ಫೇಮಸ್ ಆಗಿರುತ್ತೆ. ಜೊತೆಗೆ ಇದರೊಟ್ಟಿಗೆ ಒಣ ಚಟ್ನಿ ಪುಡಿಗಳು ಕೂಡ ಆ ಕಡೆ ಫೇಮಸ್ ಆಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಮಲೆನಾಡು, ಅರೆ ಮಲೆನಾಡು ಭಾಗಗಳಲ್ಲಿ ಕೂಡ ಈ ಚಟ್ನಿಗಳನ್ನು ಮಾಡ್ಕೊಳ್ಳೋದುಂಟು. ವಿಭಿನ್ನವಾಗಿ ಈ ಚಟ್ನಿಗಳನ್ನು ಮಾಡ್ತಾರೆ ಸ್ನೇಹಿತರೆ. ಅದರಲ್ಲೂ ಈ ಬದನೆಕಾಯಿ ಚಟ್ನಿ ಇರ್ಬೋದು, ಬೆಂಡೆಕಾಯಿ ಚಟ್ನಿ ಇರ್ಬೋದು, ಹೀರೆಕಾಯಿ ಸಿಪ್ಪೆ ಚಟ್ನಿ ಇರ್ಬೋದು, ಹಾಗೆ ನಾನು ಆಗಲೇ ಹೇಳಿದಾಗೆ ಟೊಮೊಟೊ ಚಟ್ನಿ, ಹುಣಸೆಕಾಯಿ ಚಟ್ನಿ, ಥರ ತರಹದ ಚಟ್ನಿಗಳನ್ನು ಮಾಡ್ಕೊಳ್ಳೋದು ಉಂಟು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಚಟ್ನಿಗಳನ್ನು ಇಷ್ಟಪಡ್ತಾರೆ. ಕೆಲವರಿಗೆ ಈ ಚಟ್ನಿಗಳ ಜೊತೆ ತಿಂದ ಅಭ್ಯಾಸ ಇರುತ್ತೆ. ಇನ್ನು ಕೆಲವರು ಅಯ್ಯೋ ಆ ಚಟ್ನಿ ಜೊತೆ ಏನು ಊಟ ಮಾಡೋದು ಅಂತ ಹೇಳೋದು ಉಂಟು. ಆದರೆ ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ಪೂರಿಗಷ್ಟೇ ಅಲ್ಲದೇ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಮ್ಯಾಚ್ ಆಗುವಂಥ ಚಟ್ನಿಗಳು ಸಾಕಷ್ಟಿವೆ. ಬಿಸಿ ಅನ್ನ, ತುಪ್ಪ, ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿಲ್ವೋ. ಚಟ್ನಿ ಜೊತೆಗೆ ಅನ್ನವನ್ನು ಬೆರೆಸ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಈ ದಿನ ಸ್ನೇಹಿತರೆ, ಈ ಚಟ್ನಿಗಳ ವಿಷಯಕ್ಕೆ ಅಂತಲೇ ಬಂದರೆ, ಶಿವಮೊಗ್ಗದ ಶುಭ ಅವರು ಈರುಳ್ಳಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಹಾಗೆ ಒಂದಿಷ್ಟು ನಮಗೆ ಸಿಗುವಂತಹ ಸೊಪ್ಪುಗಳ ಬಗ್ಗೆ, ಆ ಸೊಪ್ಪುಗಳಿಂದ ಆಗುವಂತಹ ಆರೋಗ್ಯದ ಉಪಯೋಗದ ಬಗ್ಗೆ, ಆರೋಗ್ಯದ ಲಾಭಗಳ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ. ಚಟ್ನಿಯ ಬಗ್ಗೆ, ಜೊತೆಗೆ ಸೊಪ್ಪಿನ ಬಗ್ಗೆ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದಂತಹ ಶುಭ ಮೇಡಮ್ ಅವರಿದ್ದಾರೆ. ಶುಭ ಮೇಡಮ್ ಅವರು ಈ ದಿನ ಈರುಳ್ಳಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಈರುಳ್ಳಿ ಚಟ್ನಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ಕೇಳೋಣ.
5: ಸ್ನೇಹಿತರೆ, ಆಂಧ್ರ ಸ್ಟೈಲ್ ಈರುಳ್ಳಿ ಚಟ್ನಿಯನ್ನು ಹೇಳ ಬಯಸುತ್ತಿದ್ದೇನೆ. ಇದನ್ನು ಶೀತ, ಕೆಮ್ಮು, ಜ್ವರ ಬಂದಾಗ ಸೇವಿಸಲು ತುಂಬ ರುಚಿಯಾಗಿರುತ್ತದೆ, ನಾಲಿಗೆ ಕೂಡ ಹಿಡಿಸುತ್ತದೆ. ಈ ಚಟ್ನಿಯನ್ನು ತಿನ್ನುವಾಗ ಅನ್ನದ ಜೊತೆಯಲ್ಲಾದರೂ ತಿನ್ನಬಹುದು, ಚಪಾತಿ ರೊಟ್ಟಿಗಳ ಜೊತೆಯಲ್ಲೂ ತಿನ್ನಬಹುದು. ಇದಕ್ಕೆ ಬೇಕಾದ ಸಾಮಗ್ರಿಗಳು ಒಂದು 4-5 ದೊಡ್ಡ ಈರುಳ್ಳಿ, ಸಣ್ಣಗೆ ಹೆಚ್ಚಿಕೊಂಡ ಒಂದು ಬಟ್ಟಲು ಕಾಯಿ ತುರಿ, ಹಾಗೆ ಒಣಮೆಣಸು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ, 4-5 ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡ ಅದನ್ನು ಸಣ್ಣ ಸಣ್ಣಾಗಿ ಹೆಚ್ಚಿಕೊಳ್ಳಬೇಕು. ನಂತರ ಬಾಂಡಲಿಗೆ ಎಣ್ಣೆ ಹಾಕಬೇಕು. 2 ಟೀಸ್ಪೂನ್ ಎಣ್ಣೆಯನ್ನು ಹಾಕಿದ ನಂತರ ಸಾಸಿವೆ, ಕರಿಬೇವು ಹಾಕಿ ನಂತರ ಈ ಈರುಳ್ಳಿಯನ್ನು ಅದಕ್ಕೆ ಹಾಕಬೇಕು. ಅದು ಸ್ವಲ್ಪ ಡ್ರೈ ಆದ ನಂತರ ರುಬ್ಬಲು ಕಾಯಿ ಹಾಗೂ ಉಪ್ಪು ಮತ್ತು ಮೆಣಸನ್ನು ತೆರಿ ತೆರಿಯಾಗಿ ರುಬ್ಬಿಕೊಂಡು ಅದನ್ನು ಮತ್ತೆ ಬಾಂಡಲಿಗೆ ಹಾಕಬೇಕು. ಆ ಈರುಳ್ಳಿ ಸ್ವಲ್ಪ ಕಾದ ನಂತರ ರುಬ್ಬಿದ ಮಸಾಲೆಯೊಂದಿಗೆ ಸಣ್ಣ ಉರಿಯಲ್ಲಿ 10 ನಿಮಿಷ ಕೈಯಾಡಿಸಿ ಕುದಿಸಿದರೆ ಚಟ್ನಿ ರೆಡಿ.
4: ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಈರುಳ್ಳಿ ಚಟ್ನಿಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಶಿವಮೊಗ್ಗದ ಶುಭ ಅವರು. ಸಾಮಾನ್ಯವಾಗಿ ಸ್ನೇಹಿತರೆ, ನಮಗೂ ನಿಮಗೂ ಗೊತ್ತಿರುವಂತೆ ಈರುಳ್ಳಿ ಇಲ್ಲದೆ ಅಡುಗೆ ಮನೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ಸಾಮಾನ್ಯವಾಗಿ ನಾವು ಯಾವುದೇ ಸಾಂಬಾರು ಮಾಡುವಾಗ, ಚಟ್ನಿ ಮಾಡುವಾಗ, ಜೊತೆಗೆ ಪಲ್ಯಗಳನ್ನು ಮಾಡಿಕೊಳ್ಳುವಾಗ ಈರುಳ್ಳಿಯನ್ನು ಬಳಸೇ ಬಳಸ್ತೀವಿ. ಈರುಳ್ಳಿ ಇಲ್ಲದೆ ಆ ಅಡುಗೆ ಸಂಪೂರ್ಣ ಅಂತ ಅನಿಸೋದೇ ಇಲ್ಲ ಅಲ್ವಾ? ಈರುಳ್ಳಿ ಬೇಕೇ ಬೇಕು. ಸಾಮಾನ್ಯವಾಗಿ ಈರುಳ್ಳಿಯಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಕೂಡ. ಈರುಳ್ಳಿ ದೋಸೆ, ಈರುಳ್ಳಿ ಗೊಜ್ಜು, ಈರುಳ್ಳಿ ಪಕೋಡ, ಹಾಗೆ ಈರುಳ್ಳಿ ಸಾಂಬಾರ್, ಟೊಮೆಟೊ ಚಟ್ನಿ, ಈ ರೀತಿಯೆಲ್ಲ ಮಾಡ್ಕೊಳ್ಬೋದು. ಇನ್ನು ಕೆಲವರಂತೂ ಈರುಳ್ಳಿ ಹೆಚ್ಚೋಕೆ ಹಿಂದೆ ಮುಂದೆ ಮಾಡ್ತಾರೆ. ಯಾಕಪ್ಪ ಅಂದರೆ, ಕಣ್ಣುರಿ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಈರುಳ್ಳಿಯಿಂದನೂ ಸಾಕಷ್ಟು ಆರೋಗ್ಯಕರ ಲಾಭಗಳಿವೆ ಸ್ನೇಹಿತರೆ. ಹಸಿ ಈರುಳ್ಳಿಯನ್ನು ತಿಂದರೆ ಶೀತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಹಾಗೆ ಇತ್ತೀಚೆಗೆ ಈ ಈರುಳ್ಳಿ ರಸವನ್ನು ಕೂದಲಿಗೂ ಕೂಡ ಅಪ್ಲೈ ಮಾಡ್ತಾರೆ. ಕೂದಲಿಗೆ ಪೇಸ್ಟ್ ರೂಪದಲ್ಲಿ ಹಚ್ಕೊಳ್ತಾರೆ ಸ್ನೇಹಿತರೆ, ಮಿಕ್ಸಿ ಮಾಡಿ. ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಕೂದಲಿನ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ಮಳೆಗಾಲ ಚಳಿಗಾಲ ಬಂದರೆ ಈರುಳ್ಳಿದೆ ಹಬ್ಬ, ಈರುಳ್ಳಿ ಪಕೋಡ, ಈರುಳ್ಳಿ ಬಜ್ಜಿ. ಸೊ ಈ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು ಕೂಡ. ಈ ರೀತಿಯಲ್ಲಿ ಈರುಳ್ಳಿಯನ್ನು ಬಳಸಿ ಸಾಕಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು. ಅದರಲ್ಲಿ ಈ ದಿನ ಈರುಳ್ಳಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಶುಭ ಅವರು. ಸೊ ಇದೇ ರೀತಿಯಲ್ಲಿ ಸೊಪ್ಪುಗಳಿಂದ ಆಗುವಂತಹ ಉಪಯೋಗಗಳ ಬಗ್ಗೆ, ಆರೋಗ್ಯಕರ ಲಾಭಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ ಶುಭ ಮೇಡಮ್ ಅವರು. ಅವರಿಂದ ಆ ಆರೋಗ್ಯಕರ ಮಾಹಿತಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರತ್ನಗಿರಿ ನಿವಾಸಿಯ ಶುಭ ಮೇಡಮ್ ಅವರಿದ್ದಾರೆ. ಶುಭ ಮೇಡಮ್ ಅವರು ಈರುಳ್ಳಿ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಸರಳವಾಗಿ ಸಿಂಪಲ್ಲಾಗಿ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅದೇ ರೀತಿಯಲ್ಲಿ ಮತ್ತಷ್ಟು ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಸೊಪ್ಪುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವೆಲ್ಲ ಸೊಪ್ಪುಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಶುಭ ಅವರಿಂದ ಕೇಳೋಣ.
3: ಈ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ತಿಳಿಸಲು ಇಷ್ಟಪಡುತ್ತಿದ್ದೇನೆ. ನಮ್ಮ ಈಗಿನ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿರುವುದು ಜಂಕ್ ಫುಡ್ಗಳೇ. ಅದರಿಂದ ಮಲಬದ್ಧತೆ ಸಮಸ್ಯೆಯು ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ದೂರ ಮಾಡಲು ಸೊಪ್ಪುಗಳ ಸೇವನೆಯಿಂದ, ಹಾಗೆ ನಿಯಮಿತವಾದ ಸೊಪ್ಪುಗಳ ಸೇವನೆಯಿಂದ ಆಹಾರದಲ್ಲಿ ಸೊಪ್ಪುಗಳನ್ನು ಬಳಸಬೇಕು. ಇದನ್ನು ಬಳಸುವುದರಿಂದ ಆರೋಗ್ಯವೂ ವರ್ಧಿಸುತ್ತದೆ. ದಂಟು, ಮೆಂತೆ, ಸಬ್ಬಸಿಗೆ, ಪಾಲ್ಕ, ಹೊನ್ಗನೆ, ಪುದೀನ, ಮೂಲಂಗಿ, ಬಸಳೆ, ಅರಿವೆ, ಹೀಗೆ ಮುಂತಾದ ಸೊಪ್ಪುಗಳನ್ನು ಸೊಪ್ಪು ಸಾಂಬಾರು, ಸೂಪು, ಸಾಂಬಾರು, ಪಲ್ಯ, ಚಟ್ನಿ ಮುಂತಾದವುಗಳನ್ನು ತಯಾರಿಸಿ ಬಳಸಬಹುದು. ಅಲ್ಲದೆ ಕಾಸು ಖರ್ಚಿಲ್ಲದೆ ಮನೆಯ ಅಕ್ಕಪಕ್ಕ ಖಾಲಿ ಜಾಗಗಳಲ್ಲಿ ಬೆಳೆಯುವ ಕಾಕಿ ಸೊಪ್ಪು, ಎಲೆವರಿಗೆ, ಚೊಗಟೆ, ಒಂದೆಲಗ, ದೊಡ್ಡಪತ್ರೆ, ಹುಳಿಸೊಪ್ಪು, ಹೀಗೆ ತುಂಬ ಸೊಪ್ಪುಗಳನ್ನು ಬಳಸುವುದರಿಂದ ಆರೋಗ್ಯವು ಹೆಚ್ಚುತ್ತದೆ. ಅಂಥ ಸೊಪ್ಪಿನಿಂದ ಆಹಾರವನ್ನು ತಯಾರಿಸುವುದು ಹೇಗೆ ಎಂದು ತಿಳಿಯೋಣ. ಮೊದಲಿಗೆ ಕಾಕಿ ಸೊಪ್ಪು. ಇದು ಎಲ್ಲೆಂದರಲ್ಲೇ ಬೆಳೆಯುತ್ತದೆ. ಕಪ್ಪಗಿನ ರುಚಿಯಾದ ಹಣ್ಣು ಕೂಡ ಬಿಡುತ್ತದೆ. ಇದರಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಇದರಿಂದ ತಂಬಳಿ ಮತ್ತು ಚಟ್ನಿ ಮಾಡಿ ಬಳಸಬಹುದು. ಇದರಿಂದ ಚರ್ಮದ ಅಲರ್ಜಿ, ಅಜೀರ್ಣ, ಮಲಬದ್ಧತೆ ನಿವಾರಣೆಯಾಗುತ್ತದೆ. ಹಾಗೆ ಮತ್ತೊಂದು ದೊಡ್ಡ ಪತ್ರೆ. ಮನೆಯ ಎದುರಿನ ಸ್ವಲ್ಪ ಜಾಗದಲ್ಲಿ ಅಥವಾ ಕುಂಡಗಳಲ್ಲೇ ಬೆಳೆಯಬಹುದು. ಇದರ ಸೂಪು, ತಂಬಳಿ, ಗೊಜ್ಜು ಅಥವಾ ಚಟ್ನಿ ಮಾಡಿ ಬಳಸಬಹುದು. ಇದು ಪಿತ್ತ, ಕೆಮ್ಮು, ಶೀತ ಕಡಿಮೆ ಮಾಡಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಾಣಂತಿಯರಿಗೆ ಇದು ತುಂಬ ಉಪಯುಕ್ತವಾಗಿದೆ. ಏಕೆಂದರೆ ಎದೆ ಹಾಲು ಹೆಚ್ಚಾಗುತ್ತದೆ. ಅಜೀರ್ಣದಿಂದ ಹೊಟ್ಟೆ ನೋವು ಕೂಡ ನಿವಾರಣೆಯಾಗುತ್ತದೆ. ಹಾಗೆ ಮತ್ತೊಂದು ಒಂದೆಲಗ. ಇದು ಹೆಚ್ಚಾಗಿ ಗದ್ದೆ ಬದಿಯಲ್ಲಿ, ತೋಟದ ಆಸುಪಾಸು ನೀರಿನ ಇರುವ ತಾಣದಲ್ಲಿ ಬೆಳೆಯುತ್ತದೆ. ಇದು ಬುದ್ಧಿವರ್ಧಕವಾಗಿದೆ. ಇದನ್ನು ತಂಬಳಿ ಅಥವಾ ಚಟ್ನಿ ಮಾಡಿ ಉಪಯೋಗಿಸಬಹುದು. ಹೊಟ್ಟೆ ಉರಿ, ಅಸಿಡಿಟಿ, ನಿದ್ರಾಹೀನತೆ ನಿವಾರಣವಾಗುತ್ತದೆ. ಕೂದಲು ಉದುರುವುದನ್ನು ಕೂಡ ತಡೆಗಟ್ಟುತ್ತದೆ. ಇದನ್ನು ಎಣ್ಣೆಯೊಂದಿಗೆ ತಯಾರಿಸಿ ಕೂದಲಿಗೆ ಹಚ್ಚುವುದರಿಂದ ಸೊಗಸು ತಂಪಾಗಿರೋದಲ್ಲದೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ಮತ್ತೊಂದು ಚಕಟೆ ಸೊಪ್ಪು. ಚಕಟೆ ಸೊಪ್ಪು ಸುಮಾರಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಅದು ಶೇಂಗಾ ಗಿಡ ಟೈಪೇ ಇರುತ್ತೆ, ಎಲ್ಲೆಲ್ಲೋ ಬೆಳೆಯುತ್ತದೆ. ಆದರೆ ಇದು ಗದ್ದೆ ಬದಿಯಲ್ಲಿ ಬೆಳೆದಂತಹ ಎಳೆಯ ಸೊಪ್ಪನ್ನು ತಂದು ಅದನ್ನು ಚೆನ್ನಾಗಿ ಚಟ್ನಿ ಅಥವಾ ತಂಬಳಿ, ಪಲ್ಲೆ, ಹೀಗೆ ಅನೇಕ ಆಹಾರ ಪದಾರ್ಥಗಳಿಂದ ಬಳಸಬಹುದು. ಇದಕ್ಕೆ ಸಂಸ್ಕೃತದಲ್ಲಿ ಚಕ್ರಮರ್ಧ ಎನ್ನುತ್ತಾರೆ. ಚರ್ಮದ ಮೇಲೆ ಚಕ್ರಾಕಾರವಾಗಿ ಆಗುವ ಗಂದೆಗಳನ್ನು, ಅಂದರೆ ಈ ಕಜ್ಜಿ, ಅದನ್ನೆಲ್ಲ ನಿವಾರಿಸುತ್ತದೆ. ಹಾಗೆ ಮೂಲವ್ಯಾಧಿ ಕೂಡ, ಹೊಟ್ಟೆ ನೋವು, ಚರ್ಮವ್ಯಾಧಿ, ಕೆಮ್ಮು ಎಲ್ಲವನ್ನು ನಿವಾರಣೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಗರ್ಭಿಣಿಯರಿಗೆ ಇದು ತುಂಬ ಒಳ್ಳೆಯದು. ಹಾಗೆ ನುಗ್ಗೆಸೊಪ್ಪು ಎಲ್ಲರ ಮನೆಯಲ್ಲೂ ಇರುತ್ತದೆ. ನುಗ್ಗೆ ಎಷ್ಟು ರುಚಿಕರವಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯನೇ. ನುಗ್ಗೆಕಾಯಿ ಮಾತ್ರ ತಿಂತಾರೆ, ಆದರೆ ನುಗ್ಗೆ ಸೊಪ್ಪಿನಲ್ಲಿ ಎಂತಹ ಮಹತ್ವವಿದೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ತಿನ್ನಲು ಸ್ವಲ್ಪ ಜನ ತಿಂತಾರೆ, ಎಲ್ಲರೂ ತಿನ್ನುವುದಿಲ್ಲ ಅಷ್ಟೇ. ನುಗ್ಗೆಕಾಯಿ ಅಷ್ಟೇ ಬಳಸದೆ ಅದನ್ನು ಸೊಪ್ಪನ್ನು ಸಹ ಆಹಾರದಲ್ಲಿ ಬಳಸಬೇಕು. ಇದು ರಕ್ತದ ಒತ್ತಡ ಅಶಕ್ತತೆ ನಿವಾರಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ರಕ್ತ ವೃದ್ಧಿ ಮಾಡುತ್ತದೆ. ಮತ್ತೊಂದು ಸೊಪ್ಪೆಂದರೆ ಬಿಲ್ವಪತ್ರೆ. ಇದು ಎಲ್ಲರಿಗೂ ಗೊತ್ತಿರುತ್ತದೆ. ಬಿಲ್ವಪತ್ರೆ ಇದನ್ನು ಪೂಜೆಗಷ್ಟೇ ಬಳಸುವುದಲ್ಲದೆ ಆಹಾರ ಪದ್ಧತಿಯಲ್ಲೂ ಬಳಸಬಹುದು. ಇದರಿಂದ ತಂಬಳಿ ಚಟ್ನಿ ಮಾಡಬಹುದು. ಇದು ಮಧುಮೇಹ, ಅತಿಸಾರ, ಜ್ವರ, ಹೊಟ್ಟೆ ನೋವು, ಅಜೀರ್ಣ ಎಲ್ಲವನ್ನು ನಿವಾರಿಸುತ್ತದೆ. ಮತ್ತೊಂದು ಸೊಪ್ಪೆಂದರೆ ಕರಿಬೇವು. ಕರಿಬೇವು ಎಲ್ಲರಿಗೂ ತಿಳಿಯೋದು, ಎಲ್ಲರ ಮನೆಯ ಹಿತ್ತಲಲ್ಲೂ ಕೂಡ ಇರುತ್ತದೆ. ಇದು ಬರೀ ಒಗ್ಗರಣೆಗೆ ಮಾತ್ರ ಹಾಕುತ್ತೇವೆ. ಒಗ್ಗರಣೆಗೆ ಹಾಕಲು ಕಾರಣ ಏನಂದರೆ ಅಡುಗೆ ಘಮಘಮ ಎಂದು ಬರಲಿ, ಪರಿಮಳ ಬರಲಿ ಅಂತ ಹಾಕ್ತೀವಿ. ಆದರೆ ಕರಿಬೇವನ್ನು ತಿಂದು ಮತ್ತೆ ತಟ್ಟೆಯಿಂದ ಹೊರಗೆ ಇಡುವುದು ಹೆಚ್ಚು. ಅದೇ ಕರಿಬೇವಿನಿಂದ ಚಟ್ನಿ ಮಾಡಿ ದಿನಾ ಸೇವಿಸುತ್ತಾ ಇದ್ದರೆ ಎಷ್ಟು ರುಚಿಕರವಾಗಿರುತ್ತದೆ. ಅಷ್ಟೇ ದಿನನಿತ್ಯ ಆಹಾರದಲ್ಲಿ ಬಳಸುವುದರಿಂದ ರಕ್ತ ಶುದ್ಧಿಯಾಗಿ ರಕ್ತ ಹೆಚ್ಚಾಗಿರುತ್ತದೆ. ಅಜೀರ್ಣ ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಕಡಿಮೆ ಮಾಡುತ್ತದೆ. ಹಾಗೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ. ಹಾಗೆ ಮತ್ತೊಂದು ತಿಳಿಯ ಬಯಸುವ ಗಿಡ ಸಸ್ಯ ಅಂದರೆ ಅದು ದಾಸವಾಳ. ಈ ದಾಸವಾಳವನ್ನು ಎಲ್ಲರೂ ಬೆಳೆಸಬಹುದು. ಹೂವು ದೇವರ ಪೂಜೆಗಷ್ಟೇ ಅಲ್ಲದೆ ತಂಬಳಿ ತಯಾರಿಸಿ ಆಹಾರದಲ್ಲಿ ಕೂಡ ಬಳಸಬಹುದು. ಅಲ್ಲದೆ ಇದರ ಎಲೆಗಳನ್ನು ದೋಸೆ ಮಾಡಲು ಬಳಸಬಹುದು. ಅಕ್ಕಿಯೊಂದಿಗೆ ಇದನ್ನು ರುಬ್ಬಿ ಮಾಡಿದರೆ ದೇಹ ತಂಪಾಗಿರುತ್ತದೆ. ರಕ್ತ ಭೇದಿ ಮೂತ್ರ ಕಟ್ಟುವುದು ಉಷ್ಣತೆಯನ್ನು ನಿವಾರಣೆ ಮಾಡುತ್ತದೆ. ಹೀಗೆ ಅನೇಕ ಸೊಪ್ಪುಗಳಲ್ಲಿ ಪಾರ ಔಷಧೀಯ ಗುಣಗಳಿವೆ. ಇಷ್ಟೊಂದು ಆಹಾರದ ವೈವಿಧ್ಯ ಮತ್ತು ಸೊಪ್ಪುಗಳ ಸದೆಗಳ ಉಪಯೋಗ ತಿಳಿದಿರುವುದು ಭಾರತೀಯರು ಮಾತ್ರ. ಪಾಶ್ಚಾತ್ಯ ಸಂಸ್ಕೃತಿಯು ನಮ್ಮ ಹೊರನೋಟವನ್ನು ಬದಲಿಸಿದರೂ ನಮ್ಮ ಆಹಾರ ಸಂಪ್ರದಾಯವೇ ಆಗಿರಲಿ ನಮ್ಮ ಆರೋಗ್ಯವೇ ಸುಸ್ಥಿತಿಯಲ್ಲಿರುತ್ತದೆ. ನಮ್ಮ ಅಕ್ಕಪಕ್ಕ ಖರ್ಚಿಲ್ಲದೆ ಬೆಳೆಯುವ ಹಲವಾರು ಸಸ್ಯಗಳಿವೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಆರೋಗ್ಯ ರಕ್ಷಣೆ ಮಾಡಬಹುದು. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಶುಭ ಮೇಡಮ್. ಸ್ನೇಹಿತರೆ, ಕೇಳಿದ್ರಲ್ವಾ, ನಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಈ ಕಳೆಗಿಡಗಳು ಅಂತ ಏನು ಕರಿತೀವಿ, ಈ ಕಳೆಗಿಡಗಳೇ ನಮ್ಮ ಆರೋಗ್ಯಕ್ಕೆ ಮತ್ತಷ್ಟು ಉಪಯೋಗಕ್ಕೆ ಬರುತ್ತೆ. ಇವುಗಳ ಸೇವನೆ ಮಾಡುವ ಮುನ್ನ ಇವು ತಿನ್ನುವಂತಹ ಸೊಪ್ಪುಗಳು ಹೌದೋ ಅಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಗೊತ್ತಿರುವವರ ಹತ್ತಿರ ಕೇಳಿಕೊಂಡು ತಿನ್ನೋದು ತುಂಬಾ ಉತ್ತಮ. ಇನ್ನೂ ಕೆಲವೊಂದು ಸೊಪ್ಪುಗಳ ಬಗ್ಗೆ ನಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈ ಕರಿಬೇವು ಸೊಪ್ಪು, ನುಗ್ಗೆ ಸೊಪ್ಪು, ಒಣಗಾನೆ ಸೊಪ್ಪು, ಈ ರೀತಿಯ ಸೊಪ್ಪುಗಳು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನೋಡಿದ್ದೀವಿ ಕೂಡ. ನೋಡದೇ ಇರುವಂತಹ ಸೊಪ್ಪುಗಳು ನಿಮಗೆ ಸಿಕ್ಕರೆ ಗೊತ್ತಿರುವವರ ಹತ್ತಿರ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಂಡು ಅದರ ಸೇವನೆ ಮಾಡಿ ಅಂತ ಹೇಳ್ತಾ, ಈ ದಿನ ಶುಭ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಈರುಳ್ಳಿ ಚಟ್ನಿ ಜೊತೆಗೆ ಈ ಸೊಪ್ಪಿನಿಂದ ಆಗುವಂತಹ ಉಪಯೋಗಗಳ ಆರೋಗ್ಯದಾಯಕ ಮಾಹಿತಿಯ ವಿಷಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಮ್ಮೆ ಶುಭ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
5: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
4: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
5: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
4: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
6: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
7: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
8: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
7: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
8: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
7: ಹೌದು ಆಶಾ, ಎರಡೂ ಇದೆ. ನಿಂಗ್ ಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
9: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
10: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-300-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
12: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
13: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
14: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
9: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಆನಂದಪುರಂ ಸಮೀಪದ ಮುರುಘಾ ಮಠದ SJGR ಪ್ರೌಢಶಾಲೆಗೆ SSLC ಪರೀಕ್ಷೆಯಲ್ಲಿ ಮರು ಮೌಲ್ಯಮಾಪನದಲ್ಲಿ 100% ಫಲಿತಾಂಶ ದೊರೆತಿದೆ. ಒಟ್ಟು 34 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಡಿಸ್ಟಿಂಕ್ಷನ್ 1, ಪ್ರಥಮ ದರ್ಜೆ 15, ದ್ವಿತೀಯ ದರ್ಜೆ 13 ಮತ್ತು ತೃತೀಯ ದರ್ಜೆಯಲ್ಲಿ 5 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಮೊದಲ ಮೌಲ್ಯಮಾಪನದಲ್ಲಿ ಒಬ್ಬ ವಿದ್ಯಾರ್ಥಿ ತೃತೀಯ ಭಾಷೆ ಹಿಂದಿಯಲ್ಲಿ ಅನುತ್ತೀರ್ಣರಾಗಿದ್ದ. ಮುಂದಿನ ವಿವರ. ಕಾರ್ಗಲ್ ಸರಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ವಿನೋದ್ ಕುಮಾರ್ SSLC ಪರೀಕ್ಷೆ ಮರು ಮೌಲ್ಯಮಾಪನದಲ್ಲಿ 595 ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮೊದಲು 586 ಅಂಕ ಪಡೆದಿದ್ದು ಮರು ಮೌಲ್ಯಮಾಪನದಿಂದ 9 ಅಂಕ ಹೆಚ್ಚು ಗಳಿಸಿದ್ದಾರೆ. ಇವರು ಜೀವ ವಿಮಾ ಪ್ರತಿನಿಧಿ ಹಾಗೂ ಪಿಗ್ಮಿ ಸಂಗ್ರಹಕಾರ ಕಾರ್ಗಲ್ನ ಟಿ ಸುರೇಶ್ ಹಾಗೂ ಮಾಲಾ ದಂಪತಿ ಪುತ್ರ. ಶರಾವತಿ ವರ್ತಕರ ಸಂಘ ಅಭಿನಂದನೆ ಸಲ್ಲಿಸಿದೆ. ಮುಂದಿನ ವಿವರ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಿಂದ ಜಿಲ್ಲೆಯಲ್ಲಿ 25 ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಎಂಬ ವಿಶೇಷ ಮಾಹಿತಿ ಶಿಕ್ಷ ಸಂವಹನ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು, ಅದಕ್ಕೆ ಬೇಕಾಗುವ ಅಗತ್ಯ ದಾಖಲಾತಿಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ 17 ಇಲಾಖೆಗಳ ಸಮನ್ವಯದಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧರ್ತಿ ಆಬಾ ಜನಜಾತಿಯ ಗ್ರಾಮ್ ಉತ್ಕರ್ಷ್ ಅಭಿಯಾನ್ ಯೋಜನೆಯಡಿ ಆಯ್ಕೆಯಾಗಿರುವ ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿಯ ವಿರೂಪಿನಕೊಪ್ಪ, ಬಿ ಬೀರನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಪಿಎಂ ಜನ್ಮನ್ ಹಾಗೂ DAJGUA ಯೋಜನೆಗಳ ಬಗ್ಗೆ ಸಮುದಾಯದ ಜನರಲ್ಲಿ ವ್ಯಾಪಕ ಅರಿವು ಮೂಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ತಾಲೂಕಿನ ವಿರೂಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳ ಪರಿಶಿಷ್ಟ ಪಂಗಡದ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗದ MRS ಮುಖ್ಯ ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣೆ ಹಿನ್ನೆಲೆಯಲ್ಲಿ 20 ಬೆಳಗ್ಗೆ 9 ಸಂಜೆ 5 ನಗರದ ಹಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಕುವೆಂಪು ನಗರ, ನವಲೆ, ಸವಳಂಗ ರಸ್ತೆ, LBS ನಗರ, ಕೀರ್ತಿನಗರ, ಬಸವೇಶ್ವರ ನಗರ, ಡಾಲರ್ ಕಾಲೋನಿ, ಕೃಷಿನಗರ, ರಾಗಿಗುಡ್ಡ, ತರಳಬಾಳು ಬಡಾವಣೆ, ತಾವರಚಟ್ನಹಳ್ಳಿ, ವಡ್ಡರಹಟ್ಟಿ, ಮಲ್ಲಿಕಾರ್ಜುನ ನಗರ, JNNCE ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಕೂಡ್ಲಿ, ಚಿಕ್ಕೂಡ್ಲಿ, ಭದ್ರಾಪುರ, ಕಾಟಿಕೆರೆ, ವೆಂಕಟಾಪುರ, ಬುಕ್ಲಾಪುರ, ಹೊಳೆಬೆಳಗಲು, ಸಕ್ಕರೆಬೈಲು, ಹೊಳಲೂರು, ಮಡಿಕೆಚೀಲೂರು, ಹಾಡೋನಹಳ್ಳಿ, ಹೊಳೆಹಟ್ಟಿ, ಸೂಗೂರು, ಕ್ಯಾತಿನಕೊಪ್ಪ, ಬೇಡರ ಹೊಸಹಳ್ಳಿ, ಹರಮಘಟ್ಟ, ಸೋಮಿನಕೊಪ್ಪ, ಆಲದಹಳ್ಳಿ, ಸುತ್ತುಕೋಟೆ, ಕೊಮ್ಮನಾಳ್, ಬಿಕ್ಕೋನಹಳ್ಳಿ, ಬೂದಿಗೆರೆ, ಬೀರನಕೆರೆ, ಬನ್ನಿಕೆರೆ, ಅಬ್ಬಲಗೆರೆ, ಹುಣಸೋಡು, ಕಲ್ಲಗಂಗೂರು, ಚನ್ನಮುಂಬಾಪುರ, ಮತ್ತೋಡು, ಕೃಷಿ ಕಾಲೇಜು, ಗೋಂದಿಚಟ್ನಹಳ್ಳಿ, ಹೊಳೆ ಹನಸವಾಡಿ, ಕುಂಚೇನಹಳ್ಳಿ, ಕಲ್ಲಾಪುರ, ಬಸವನಗಂಗೂರು, ಮೇಲಿನ ಹನಸವಾಡಿ, ಬೆಳಲಕಟ್ಟೆ, ಮೋಜಪ್ಪ, ಹೊಸೂರು ಸುತ್ತಮುತ್ತಲಿನ ಪ್ರದೇಶಗಳು ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಸಾಗರ ತಾಲೂಕಿನ ಬೇಸೂರು ಭಾಗದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸರ್ಕಾರ ಮುಂದಾಗುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈಗಾಗಲೇ ಜಲವಿದ್ಯುತ್ ಯೋಜನೆಗಾಗಿ ನಮ್ಮ ಹಿರಿಯರು ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ, ಇದೀಗ ಮತ್ತೆ ಅಣು ವಿದ್ಯುತ್ ಸ್ಥಾವರ ಹೆಸರಿನಲ್ಲಿ ನಮ್ಮ ಭವಿಷ್ಯವನ್ನು ಅಪಾಯಕ್ಕೆ ತಳ್ಳಬಾರದು ಎಂದು ಒತ್ತಾಯಿಸಿದರು. ನಮ್ಮೂರಿಗೆ ಅಣು ವಿದ್ಯುತ್ ಸ್ಥಾವರ ಬೇಡ ಎಂಬ ಘೋಷಣೆಯೊಂದಿಗೆ ಹುಲಿದೇವರಬನ ಗ್ರಾಮದ ಬಳಿ ಗ್ರಾಮಸ್ಥರು, ಪರಿಸರಾಸಕ್ತರು, ಆವಿನಹಳ್ಳಿ ಹೋಬಳಿ ವ್ಯಾಪ್ತಿಯ ಮಕ್ಕಳು ಪ್ರತಿಜ್ಞೆ ಮಾಡಿದರು. ಅಣು ವಿಕಿರಣದ ಅಪಾಯ ಮತ್ತು ಪರಿಸರ ಹಾನಿ ಕುರಿತು ತಮಗೆ ಅರಿವಿದೆ ಎಂದು ಹೇಳಿದ ಮಕ್ಕಳು ಯಾವುದೇ ಕಾರಣಕ್ಕೂ ಯೋಜನೆಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭ ಮಾತನಾಡಿದ ಮಲೆನಾಡು ಅಣುಸ್ಥಾವರ ವಿರೋಧಿ ಹೋರಾಟ ವೇದಿಕೆ ಅಧ್ಯಕ್ಷ ಬಿಎ ಇಂದೋಧರ ಬೇಸೂರು, ಅಣುಸ್ಥಾವರ ನಾಗರಿಕ ಸಮಾಜಕ್ಕೆ ಮಾರಕ. ಲಿಂಗನಮಕ್ಕಿಯಲ್ಲಿ ಈಗಾಗಲೇ 2500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದ್ದು ಈಗ ಬೇಸೂರಿನಲ್ಲಿ 4000 ಮೆಗಾವ್ಯಾಟ್ ಅಣು ವಿದ್ಯುತ್ ಉತ್ಪಾದನೆಗೆ ಸರಕಾರ ಮುಂದಾಗಿದೆ. ಅಣು ವಿಕಿರಣ ಸೋರಿಕೆಯಾದರೆ ದೊಡ್ಡ ಅನಾಹುತ ಸಂಭವಿಸಬಹುದು ಎಂದು ಎಚ್ಚರಿಸಿದರು. May 20 ಬೇಸೂರಿನಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ 25 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಗುವುದು. May 21-25 ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದ್ದು May 27 ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಮಲೆನಾಡು ರೈತ ಹೋರಾಟ ವೇದಿಕೆ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಅಣು ವಿದ್ಯುತ್ ಸ್ಥಾವರ ಬೇಡ ಎಂದು ಜನರು ಈಗಾಗಲೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೂ ಯೋಜನೆ ಕೈಬಿಡಲಾಗಿದೆ ಎಂಬ ಸ್ಪಷ್ಟ ಹೇಳಿಕೆ ಸರ್ಕಾರದಿಂದ ಬಂದಿಲ್ಲ. ಹೀಗಾಗಿ ಪಾದಯಾತ್ರೆಗೆ ಜನಪ್ರತಿನಿಧಿಗಳು ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಿದರು. ಕೋಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆವಿ ನವೀನ್, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಜಯಂತ್, ಅಶೋಕ್ ಬೇಸೂರು, ಮಂಜಪ್ಪ, ನೀಲಕಂಠಗೌಡ, ಶಿವಾನಂದಗೌಡ, ಸೀತಾರಾಮ, ಕುರುವರಿ, ನಾಗೇಂದ್ರ ಸಾಗರ್, ಪ್ರಶಾಂತ ಹೆಗಡೆ, ಅಖಿಲೇಶ ಚಿಪ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಕೇಳ್ತಾರಿ ರೇಡಿಯೋ ಶೋ ಮುಗ್ಗನಾಡಿ ಪೋನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸುಮಾರು 20 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಅದೇ ರೀತಿ ಈ ವರ್ಷವೂ ಸಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. SSLC ಮತ್ತು PUCಯಲ್ಲಿ 90%+ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರು ಮತ್ತು CBSEಯಲ್ಲಿ 85%+ ಹೆಚ್ಚು ಅಂಕ ಪಡೆದವರು ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಯನ್ನು May 25 to June 15 ಒಳಗಾಗಿ BH ರಸ್ತೆಯ ಮಲ್ಲಪ್ಪ ಕಾಂಪ್ಲೆಕ್ಸ್ ಪಕ್ಕದ ಸಂಘದ ಕಚೇರಿಯಲ್ಲಿ ನಿಗದಿತ ನಮೂನೆಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಸಂಘದ ಕಚೇರಿಯ ಸಮಯ 6:00 to 8:00 ಇರುತ್ತದೆ. ಸಂಘದ ವಿಳಾಸ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನಾ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಲೇಔಟ್, BH ರಸ್ತೆ, ಶಿವಮೊಗ್ಗ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9484493188 ಸಂಪರ್ಕಿಸಬಹುದು ಎಂದು ಸಂಘದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕ ಯುವತಿಯರಿಗಾಗಿ 12 ದಿನಗಳ ಉಚಿತ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ತರಬೇತಿಯನ್ನು ಆಯೋಜಿಸಿದ್ದು, ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು 12 June ಪ್ರಾರಂಭವಾಗಲಿದ್ದು, 18-45 ವರ್ಷದೊಳಗಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ಗ್ರಾಮೀಣ ಭಾಗದ ಆಸಕ್ತರು ಅರ್ಜಿ ಸಲ್ಲಿಸಬಹುದು. ಈ ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯವನ್ನು ಸಂಸ್ಥೆಯ ವತಿಯಿಂದಲೇ ಒದಗಿಸಲಾಗುತ್ತದೆ. ತರಬೇತಿ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಮತ್ತು ಸೂಕ್ಷ್ಮ ಮಾರ್ಗದರ್ಶನ ನೀಡಲಾಗುತ್ತದೆ. ತರಬೇತಿ ಅವಧಿಯಲ್ಲಿ ಹೈನುಗಾರಿಕೆಯ ಮೂಲಭೂತ ಜ್ಞಾನ, ಹಸುಗಳ ಆರೈಕೆ, ಆಹಾರ ನಿರ್ವಹಣೆ, ಹಾಲು ಉತ್ಪಾದನೆ, ಪಶು ಆರೋಗ್ಯ ಸಂರಕ್ಷಣೆ, ಗೋಶಾಲೆ ನಿರ್ವಹಣೆ, ಎರೆಹುಳು ಗೊಬ್ಬರ ತಯಾರಿಕೆ ವಿಧಾನ, ಸಾವಯವ ಕೃಷಿಯ ಮಹತ್ವ, ಗೊಬ್ಬರ ಘಟಕ ಸ್ಥಾಪನೆ ಹಾಗೂ ಸಣ್ಣ ಉದ್ಯಮ ಆರಂಭಿಸುವ ಕುರಿತು ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದರ ಫೋಟೋ ತೆಗೆದು ಸಂಬಂಧಿಸಿದ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮಾಡುವ ಮೂಲಕ ಅಥವಾ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸುವವರಿಗೆ ಆದ್ಯತೆ ನೀಡಲಾಗುವುದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವವರು ಗೂಗಲ್ ಫಾರ್ಮ್ ಲಿಂಕ್ ಅಥವಾ CBD RSETI ಹಳಿಯಾಳ್ ವಾಟ್ಸಪ್ ಚಾನೆಲ್ನಲ್ಲಿರುವ ಲಿಂಕ್ ಅನ್ನು ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಸರು ನೋಂದಾಯಿಸಲು ಮೊಬೈಲ್ ಸಂಖ್ಯೆ 8870145454 ಅಥವಾ 9483485489 ಸಂಪರ್ಕಿಸಬಹುದು ಅಥವಾ ವೆಬ್ಸೈಟ್ www.rsetihalial.org ಸಂಪರ್ಕಿಸಬಹುದು ಎಂದು ನಿರ್ದೇಶಕರು ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಸಂಸ್ಥೆ ಉದ್ಯೋಗ ವಿದ್ಯಾನಗರ ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಆಟೋಮೊಬೈಲ್ ಎಂಪ್ಲಾಯ್ಡ್ ಅಸೋಸಿಯೇಷನ್ನಿಂದ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ 8ನೇ ಬಾರಿಗೆ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು May 24 ಶಿವಮೊಗ್ಗ ಆಟೋಮೊಬೈಲ್ ಎಂಪ್ಲಾಯೀಸ್ಗಳಿಗೆ ಆಯೋಜಿಸಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಸೋಸಿಯೇಷನ್ ಪರವಾಗಿ B. ನಾಗೇಂದ್ರಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9700763344 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು 6633434 ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು RJ ಶ್ರೀಧರ್ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೆಸ್ಕಾಂ ವ್ಯಾಪ್ತಿಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಉಪವಿಭಾಗ ಅಡಿಯಲ್ಲಿ ಬರುವ ಎಸ್ಸಿ ಮತ್ತು ಎಸ್ಟಿ ಪಂಗಡದ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ 2026-27 ಸಾಲಿಗೆ ವಿದ್ಯುತ್ ಸೌಲಭ್ಯ ಒದಗಿಸಲು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಚ್ಛಿಸುವ ಅರ್ಹ ರೈತರು ಅಗತ್ಯ ದಾಖಲೆಗಳಾದ ಇತ್ತೀಚಿನ ಪಹಣಿ ಪ್ರತಿ, ಜಾತಿ ಪ್ರಮಾಣ ಪತ್ರ, ಕೊಳವೆ ಬಾವಿ ಇರುವ ಜಾಗದಲ್ಲಿ ನಿಂತಿರುವ ಫಲಾನುಭವಿಯ ಜಿಪಿಎಸ್ ಫೋಟೋ, ರೇಷನ್ ಕಾರ್ಡ್ ಪ್ರತಿ, ಆದಾಯ ಪ್ರಮಾಣ ಪತ್ರ, 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಬ್ಯಾಂಕ್ ಪಾಸ್ಪುಸ್ತಕ ಜೆರಾಕ್ಸ್ ಪ್ರತಿಗಳೊಂದಿಗೆ ಜೂನ್ 15 ಒಳಗೆ ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಹಿಂದೆ ಗಂಗಾ ಕಲ್ಯಾಣ ಮತ್ತು ಎಸ್ಸಿಪಿ ಅಥವಾ ಟಿಎಸ್ಪಿ ಯೋಜನೆಯಡಿಯಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕ ಪಡೆದಿರುವವರು ಈ ಯೋಜನೆಗೆ ಅರ್ಹರಿರುವುದಿಲ್ಲ. ಸಲ್ಲಿಕೆಯಾದ ಅರ್ಜಿಗಳನ್ನು ತಾಂತ್ರಿಕ ಕಾರ್ಯಸಾಧ್ಯತೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಯ್ಕೆ ಸಮಿತಿಯ ಅನುಮೋದನೆಗೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಪರಿಗಣಿಸಲಾಗುವುದು ಎಂದು ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದ್ದಾರೆ. ಮುಂದಿನ ವಿವರ. ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಯ ಪಕ್ಕದಲ್ಲಿ ಬರುವ ಗ್ರಾಮಗಳಿಗೆ ಬಹುಗ್ರಾಮ ನದಿ ನೀರು ಯೋಜನೆಯಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆಗಾಗಿ ತುಂಗಾಭದ್ರಾ ನದಿಯ ನೀರನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನು ಭದ್ರಾ ಜಲಾಶಯದಿಂದ ತುಂಗಾಭದ್ರಾ ನದಿಗೆ ಮೇ 18-23 ಪ್ರತಿದಿನ 2000 ಕ್ಯೂಸೆಕ್ನಂತೆ ನೀರು ಹರಿಸಲಾಗುವುದು. ಆದುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದು, ದನಕರುಗಳನ್ನು ಮೇಯಿಸುವುದು ಮತ್ತು ತೋಟಗಾರಿಕೆ ಮಾಡುವುದು ಇತ್ಯಾದಿ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಮೇಲೆ ತಿಳಿಸಿದ ಅವಧಿಯಲ್ಲಿ ರೈತರು ನದಿ ದಂಡೆಯಲ್ಲಿ ಅಳವಡಿಸಿರುವ ಪಂಪ್ಸೆಟ್ಗಳಿಂದ ನೀರೆತ್ತುವುದನ್ನು ಸಹ ನಿಷೇಧಿಸಲಾಗಿದೆ ಎಂದು ಬಿಆರ್ ಪ್ರಾಜೆಕ್ಟ್ ಭದ್ರಾ ಜಲಾಶಯ ಯೋಜನೆ ಕುಡಿಯುವ ನೀರಿನ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ 2026 ಸಾಲಿನ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳ ನಾಮನಿರ್ದೇಶನಕ್ಕಾಗಿ ಅರ್ಹ ವ್ಯಕ್ತಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕಲೆ, ಸಮಾಜ ಸೇವೆ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ವ್ಯಾಪಾರ ಮತ್ತು ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ನಾಗರಿಕ ಸೇವೆ, ಕ್ರೀಡೆ, ವನ್ಯಜೀವಿ ಸಂರಕ್ಷಣೆ, ಅಥ್ಲೆಟಿಕ್, ಸಾಹಸ ಕ್ರೀಡೆ, ಪರಿಸರ ಸಂರಕ್ಷಣೆ ಮುಂತಾದ ಕ್ಷೇತ್ರಗಳಲ್ಲಿ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆ ಸಲ್ಲಿಸಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಸಾಧಕರು ತಮ್ಮ ಸ್ವವಿವರಗಳೊಂದಿಗೆ ಸಾಧನೆಯ ದಾಖಲೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಿದ್ಧಪಡಿಸಿ ಅರ್ಜಿಗಳನ್ನು ಇಮೇಲ್ ಮತ್ತು ವೆಬ್ಸೈಟ್ dkc.shivamogga@gmail.com ಇಮೇಲ್ ವಿಳಾಸಕ್ಕೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು 10/6/2026 ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0888-22-22-33-54 ಸಂಪರ್ಕಿಸಬಹುದಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: जाना अरी में।
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ನೀರಿನಲ್ಲಿ, ಆಕಾಶದಲ್ಲಿ ಎಲ್ಲೆಲ್ಲೂ ವಿಕಾಸದ ದ್ವೀಪಗಳು. ದ್ವೀಪಗಳು ಎಂದರೆ ಪದಶಃ ನೀರಿನಿಂದ ಆವೃತ್ತವಾದ ನೆಲ ಹಾಗೂ ಮಾರ್ಮಿಕವಾಗಿ ಯಾವುದರಿಂದಲೋ ಸುತ್ತುವರಿದ ಫಲವಾಗಿ ಬೇರೆಯಾಗಿಟ್ಟ ಇನ್ನೇನೋ. ಇವೆರಡು ವಿಕಾಸ ಎನ್ನುವ ಪ್ರಕ್ರಿಯೆ ಹಾಗೂ ಅದನ್ನು ನಾವು ಅಧ್ಯಯನ ಮಾಡುವ ರೀತಿಯಲ್ಲಿ ಪ್ರಮುಖ ಪಾತ್ರಧಾರಿಗಳು. ಪ್ರತ್ಯೇಕವಾಗಿರುವ ಕಾರಣದಿಂದಲೇ ದ್ವೀಪಗಳು ವಿಕಾಸವೆಂಬ ಬದಲಾವಣೆ ಹಾಗೂ ಹೊಸ ಪ್ರಭೇದಗಳ ಹುಟ್ಟು ಬಿರುಸಾಗಿ ಆಗಲು ಹಾದಿ ಮಾಡಿಕೊಟ್ಟು ದೊಡ್ಡ ಭೂಖಂಡಗಳಲ್ಲಿ ಅಸಾಧ್ಯವೆನಿಸುವ ವಿಕಾಸದ ಮಾದರಿ ಪ್ರಯೋಗಗಳು ನಡೆಯಲು ನೆರವಾಗುತ್ತವೆ. ದ್ವೀಪಗಳ ಪುಟ್ಟ ಗಾತ್ರವೇ ಈ ವಿಕಾಸದ ಪ್ರಕ್ರಿಯೆಗಳನ್ನು ಪತ್ತೆ ಮಾಡಿ ವಿಕಾಸದ ಫಲವನ್ನು ದಾಖಲಿಸಲು ನಮಗೆ ಅನುಕೂಲಿಯಾಗುತ್ತದೆ. ಹೀಗಾಗಿ ವಿಕಾಸದ ಅಧ್ಯಯನದಲ್ಲಿ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನ ಎನ್ನುವುದಕ್ಕೆ ವಿಶೇಷ ಸ್ಥಾನವಿದೆ. ನಿಸರ್ಗದ ಆಯ್ಕೆಯಿಂದ ವಿಕಾಸದ ಪ್ರಕ್ರಿಯೆ ನಡೆಯುತ್ತದೆ ಎನ್ನುವ ತತ್ವವನ್ನು ಪತ್ತೆ ಮಾಡಿದ ಇಬ್ಬರು ಸಂಶೋಧಕರಾದ ಚಾರ್ಲ್ಸ್ ಡಾರ್ವಿನ್ ಮತ್ತು ಆಲ್ಫ್ರೆಡ್ ರಸ್ಸೆಲ್ ವ್ಯಾಲೇಸ್ ವಿಕಾಸ ವಿಜ್ಞಾನಿಗಳು ಎಂದು ಪ್ರಸಿದ್ಧಿಯಾಗುವುದಕ್ಕೂ ಮುನ್ನ ದ್ವೀಪಗಳ ಭೌಗೋಳಿಕ ಜೀವ ವಿಜ್ಞಾನಿಗಳಾಗಿದ್ದರು. ಅನುಕ್ರಮವಾಗಿ ಗ್ಯಾಲಪಗೋಸ್ ದ್ವೀಪಗಳು ಹಾಗೂ ಮಲಯ ದ್ವೀಪ ಸಮೂಹಗಳಿಗೆ ಪ್ರವಾಸ ಹೋಗಿ ಬಹಳ ಮುಖ್ಯವಾದ ಸುಳಿವುಗಳನ್ನು ಪಡೆದಿದ್ದರು. ದ್ವೀಪ ಭೌಗೋಳಿಕ ಜೀವಿ ವಿಜ್ಞಾನದ ತತ್ವಗಳು. ರಾಬರ್ಟ್ ಎಚ್ ಮ್ಯಾಕ್ ಆರ್ಥರ್ ಎನ್ನುವ ಪರಿಸರ ತತ್ವವಿಜ್ಞಾನಿ ಹಾಗೂ ಎಡ್ವರ್ಡ್ ಓ ವಿಲ್ಸನ್ ಎನ್ನುವ ಅನುಪಮ ಪ್ರಕೃತಿ ವಿಜ್ಞಾನಿ ಜತೆಯಾಗಿ 1960ರ ದಶಕದಲ್ಲಿ ಈಗ ಜನಪ್ರಿಯವಾಗಿರುವ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನ ಎನ್ನುವ ಥಿಯರಿಯನ್ನು ಪ್ರತಿಪಾದಿಸಿದಂದಿನಿಂದ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನ ಎನ್ನುವ ಈ ಕ್ಷೇತ್ರ ಬೆಳೆಯುತ್ತಲಿದೆ. ಮ್ಯಾಕ್ ಆರ್ಥರ್ ಮತ್ತು ವಿಲ್ಸನ್ ಇಬ್ಬರ ಸ್ಫೂರ್ತಿದಾಯಕ ಪರಂಪರೆ ಅವರ ಸಿದ್ಧಾಂತವನ್ನೂ ಮೀರಿದೆ. ಮ್ಯಾಕ್ ಆರ್ಥರ್ ಜಿಯೋಗ್ರಫಿಕಲ್ ಎಕಾಲಜಿ ಎನ್ನುವ ಉದ್ಗ್ರಂಥವನ್ನು 1972ರಲ್ಲಿ ಬರೆದಿದ್ದ. ವರ್ಮೆಂಟ್ನಲ್ಲಿ ಖಾಯಿಲೆಯಿಂದ ನರಳುತ್ತಿರುವಾಗ ಸಾಯುವುದಕ್ಕೆ ಸ್ವಲ್ಪವೇ ಮುನ್ನ ಯಾವುದೇ ಪುಸ್ತಕಗಳು, ಗ್ರಂಥಾಲಯವೂ ಇಲ್ಲದಾಗ ಕೇವಲ ತನ್ನ ನೆನಪಿನಿಂದಲೇ ಅದನ್ನು ಬರೆದಿದ್ದ. ಪುಸ್ತಕದ ಮುನ್ನುಡಿಯಲ್ಲಿ ಆತ ಬರೆದಿದ್ದ ಕೆಲವು ಮಾತುಗಳು ನನ್ನ ಸ್ಮರಣೆಯಲ್ಲಿ ಅಚ್ಚಳಿಯದೇ ಉಳಿದಿವೆ.
2: ವಿಜ್ಞಾನ ಎಂದರೆ ಎಲ್ಲರೂ ಹೇಳುವಂತಹ ಭಾವನೆಗಳನ್ನು ಅದು ಬಿಡುವಂತದ್ದು, ಮಾನವೀಯತೆಯನ್ನು ಮರೆಸುವಂತದ್ದು ಅಲ್ಲ. ವಿಜ್ಞಾನದ ಅರಿವಿನಿಂದ ನಿಸರ್ಗದ ಸೌಂದರ್ಯ ಕುಗ್ಗುವುದಿಲ್ಲ. ಪ್ರಾಮಾಣಿಕ ವೀಕ್ಷಣೆಗಳು ಹಾಗೂ ನಿಖರವಾದ ತರ್ಕಗಳಷ್ಟೇ ವಿಜ್ಞಾನಕ್ಕೆ ಒಪ್ಪುವ ನಿಯಮಗಳು. ವಿವೇಚನೆ ಯಾವುದನ್ನು ಅಧ್ಯಯನ ಮಾಡಬೇಕೆನ್ನುವ ಒಂದು ರೀತಿಯ ಒಳತೋಟಿಯಷ್ಟೇ ಉತ್ತಮ ವಿಜ್ಞಾನ ಏನೆಂಬುದನ್ನು ತೀರ್ಮಾನಿಸುತ್ತದೆ. ಪ್ರಾಮಾಣಿಕತೆ ಹಾಗೂ ನಿಖರವಾದ ಅಧ್ಯಯನಗಳು ರೂಪಿಸಿದ ಕಲ್ಪನೆಗಳು ನಿಸರ್ಗದ ಸೌಂದರ್ಯವನ್ನು ಕಸಿದುಕೊಳ್ಳಲಾರವು.
0: ಪ್ರಪಂಚ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳೇನು ಎಂದು ಕೇಳಿದಾಗ ಇಒ ವಿಲ್ಸನ್ ಹೀಗೆ ಹೇಳಿದ್ದಾರೆ,
3: ಮುಂದೆ ಬರಬಹುದಾದ ಅತಿ ಕೆಟ್ಟ ದುರಂತಗಳೆಂದರೆ ಶಕ್ತಿಯ ಕ್ಷಯವೋ, ಆರ್ಥಿಕ ಕುಸಿತವೋ, ಸಣ್ಣದೊಂದು ಪರಮಾಣು ಯುದ್ಧವೋ ಅಥವಾ ಸರ್ವಾಧಿಕಾರ ಆಡಳಿತವೋ ಅಲ್ಲ. ಬಹುಶಃ ಇವು ಬಹಳ ಕೆಟ್ಟ ದುರಂತಗಳೆನಿಸಿದರೂ ಕೂಡ ಕೆಲವೇ ಪೀಳಿಗೆಗಳ ಅವಧಿಯಲ್ಲಿ ಸರಿಹೊಂದಿಸಿಕೊಳ್ಳಬಹುದು. ಆದರೆ 1980ರ ದಶಕದಿಂದ ನಡೆಯುತ್ತಿರುವ ಒಂದು ಕ್ರಿಯೆ ನೈಸರ್ಗಿಕ ನೆಲೆಗಳ ನಾಶದಿಂದಾಗಿ ಆಗುತ್ತಿರುವ ಜೀವಿ ಪ್ರಭೇದಗಳು ಹಾಗೂ ತಳಿಗಳಲ್ಲಿನ ವೈವಿಧ್ಯದ ನಷ್ಟವನ್ನು ಸರಿಪಡಿಸಲು ಕೋಟ್ಯಂತರ ವರ್ಷಗಳು ಬೇಕಾಗುತ್ತವೆ. ನಮ್ಮ ಮುಂದಿನ ಪೀಳಿಗೆಯವರು ಈ ತಪ್ಪಿಗಾಗಿ ನಮ್ಮನ್ನು ಕ್ಷಮಿಸುವ ಸಾಧ್ಯತೆ ಬಹಳ ಕಡಿಮೆ.
0: ಮ್ಯಾಕ್ ಆರ್ಥರ್ ಮತ್ತು ವಿಲ್ಸನ್ರು ಒಟ್ಟಾಗಿದ್ದು ನಮ್ಮ ಅದೃಷ್ಟ. ಇವರಿಬ್ಬರು ಕೂಡಿ ಒಂದು ಸರಳವಾದ, ಸುಂದರವಾದ ತರ್ಕವೊಂದನ್ನು ಮಂಡಿಸುವ ಮೈಲಿಗಲ್ಲೆನಿಸುವ ಪ್ರಬಂಧವೊಂದನ್ನು 1963 ಹಾಗೂ ಪ್ರಭಾವಶಾಲಿ ಪುಸ್ತಕವೊಂದನ್ನು 1967 ಪ್ರಕಟಿಸಿದರು. ತಾವು ಗಮನಿಸಿದ ವಿನ್ಯಾಸಗಳು, ಕೆಲವು ಸರಳ ಊಹೆಗಳು ಹಾಗೂ ಗಣಿತ ಮಾದರಿಗಳ ಫಲಿತಾಂಶಗಳನ್ನು ತಮ್ಮ ಅರಿವಿನೊಂದಿಗೆ ಸೇರಿಸಿ ಮ್ಯಾಕ್ ಆರ್ಥರ್ ಮತ್ತು ವಿಲ್ಸನ್ ದ್ವೀಪವೊಂದರ ಮೇಲೆ ಇರುವ ಜೀವಿ ಪ್ರಭೇದಗಳ ಸಂಖ್ಯೆಯು 2 ವಿರುದ್ಧ ಬಲಗಳ ಫಲವೆಂದು ವಾದಿಸಿದರು. ದ್ವೀಪದ ಮೇಲೆ ಮೊದಲೇ ಹೆಚ್ಚು ಸಂಖ್ಯೆಯ ಪ್ರಭೇದಗಳು ಇದ್ದಲ್ಲಿ ಅದಕ್ಕೆ ಬಹಳ ಸಮೀಪದಲ್ಲಿರುವ ಭೂಖಂಡದಿಂದ ವಲಸೆ ಬರುವ ಪ್ರಭೇದಗಳ ಸಂಖ್ಯೆ ಕಡಿಮೆ ಇರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ದ್ವೀಪದಲ್ಲಿ ಹೆಚ್ಚೆಚ್ಚು ಪ್ರಭೇದಗಳು ಇದ್ದಷ್ಟು ಪ್ರಭೇದಗಳು ಅಳಿದು ಹೋಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಹೀಗೆ ವಲಸೆ ಹಾಗೂ ಅಳಿವಿನ ನಡುವಣ ಸಮತೋಲನದಿಂದಾಗಿ ದ್ವೀಪದ ಮೇಲಿನ ಪ್ರಭೇದಗಳ ಸಂಖ್ಯೆ ಸ್ಥಿರವಾಗಿರಬೇಕು ಎಂದು ಊಹಿಸಿದರು. ಇದನ್ನೇ ದ್ವೀಪ ಭೌಗೋಳಿಕ ಜೀವಿ ವಿಜ್ಞಾನದ ಸಮಸ್ಥಿತಿಯ ಮಾದರಿ ಅಥವಾ ಈಕ್ವಿಲಿಬ್ರಿಯಂ ಮಾಡೆಲ್ ಎಂದು ಹೇಳುತ್ತಾರೆ. ಈ ಮೂಲ ತತ್ವವನ್ನೇ ಸ್ವಲ್ಪ ವಿಸ್ತರಿಸಿದರೆ ಪ್ರಧಾನ ಭೂಖಂಡದಿಂದ ದ್ವೀಪಗಳು ದೂರ ದೂರವಿದ್ದಷ್ಟು ವಲಸೆಯ ಗತಿ ನಿಧಾನವಾಗಿರುತ್ತದೆ. ಆದರೆ ಪ್ರಧಾನ ಭೂಖಂಡ ಎಷ್ಟು ದೂರದಲ್ಲಿದೆ ಎನ್ನುವುದು ದ್ವೀಪದಲ್ಲಿ ಆಗುವ ಅಳಿವಿನ ದರವನ್ನು ಬಾಧಿಸುವುದಿಲ್ಲ. ಹೀಗೆ ಪ್ರಧಾನ ಭೂಖಂಡಕ್ಕೆ ಸಮೀಪವಿರುವ ದ್ವೀಪಗಳಲ್ಲಿ ಜೀವಿ ಪ್ರಭೇದಗಳ ಸಂಖ್ಯೆ ದೂರದಲ್ಲಿರುವ ದ್ವೀಪಗಳಿಗಿಂತಲೂ ಹೆಚ್ಚು ಇರುತ್ತದೆ. ಇದೇ ತರ್ಕದ ಪ್ರಕಾರ ದ್ವೀಪಗಳು ಸಣ್ಣದಾಗಿದ್ದಷ್ಟು ಅಳಿವಿನ ದರ ಹೆಚ್ಚಾಗಿರುತ್ತದೆ. ಆದರೆ ವಲಸೆಯ ದರವನ್ನು ದ್ವೀಪದ ಗಾತ್ರ ಬಾಧಿಸುವುದಿಲ್ಲ. ಹೀಗಾಗಿ ದೊಡ್ಡ ದ್ವೀಪಗಳಲ್ಲಿ ಸಣ್ಣ ದ್ವೀಪಗಳಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಪ್ರಭೇದಗಳು ಇರುತ್ತವೆ. ಇ ಒ ವಿಲ್ಸನ್ ಹಾಗೂ ಆತನ ಪಿಎಚ್ಡಿ ವಿದ್ಯಾರ್ಥಿ ಡೇನಿಯಲ್ ಸಿಂಬರ್ಲಾಫ್ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನದ ಸಮಸ್ಥಿತಿಯ ಕುರಿತ ಮೊತ್ತ ಮೊದಲ ಕ್ಷೇತ್ರಾಧ್ಯಯನದ ಮೇಲೆ ಒಂದು ಪ್ರಬಂಧವನ್ನು ಪ್ರಕಟಿಸಿದರು. ಈ ಬಗ್ಗೆ ವಿಲ್ಸನ್ ಹೇಳಿದ್ದು ಹೀಗೆ:
3: ಸಿಂಬರ್ಲಾಫ್ನನ್ನು ನನ್ನ ಕೆಳಗೆ ಅಧ್ಯಯನ ಮಾಡಿದ ಎಂದು

0: ಹೇಳಲು ಸಂಕೋಚವಾಗುತ್ತದೆ. ಏಕೆಂದರೆ ನಂತರದ ವರ್ಷಗಳಲ್ಲಿ ನಾನು ನನ್ನಿಂದ ಅವನು ಕಲಿತಿದ್ದಕ್ಕಿಂತಲೂ ಹೆಚ್ಚು ಅವನಿಂದ ಕಲಿತೆ. ನಮ್ಮಿಬ್ಬರನ್ನು ಗುರು ಶಿಷ್ಯರೆನ್ನುವುದಕ್ಕಿಂತಲೂ ಸಹಯೋಗಿಗಳು ಎನ್ನುವುದೇ ಸರಿ.
1: ವಿಲ್ಸನ್ ಮತ್ತು ಸಿಂಬರ್ಲಾಫ್ ಅಟ್ಲಾಂಟಿಕ್ ಸಾಗರ ಹಾಗೂ ಮೆಕ್ಸಿಕೋ ಕೊಲ್ಲಿಗಳ ನಡುವೆ ಫ್ಲಾರಿಡಾ ರಾಜ್ಯದ ದಕ್ಷಿಣ ತುದಿಯಲ್ಲಿ ಇರುವ ಫ್ಲಾರಿಡಾ ಕೀಸ್ ಎನ್ನುವ ಹೆಸರಿನ ದ್ವೀಪ ಸಮೂಹಗಳಲ್ಲಿನ ಸುಮಾರು 11 ರಿಂದ 19 ಮೀಟರಿನಷ್ಟು ಅಗಲವಿರುವ 6 ಕಾಂಡ್ಲಾ ದ್ವೀಪಗಳಲ್ಲಿ ಪ್ರಯೋಗಗಳನ್ನು ಕೈಗೊಂಡರು. ಸಾಕಷ್ಟು ಶ್ರಮದಿಂದ ಮೊದಲು ಅವರು ಆ ದ್ವೀಪಗಳಲ್ಲಿ ಇದ್ದ ಕೀಟಗಳು, ಜೇಡಗಳು, ಐಸೋಪಾಡುಗಳು, ಚೇಳುಗಳೆ ಮೊದಲಾದ ಎಲ್ಲ ಸಂಧಿಪದಿಗಳನ್ನು ಪಟ್ಟಿ ಮಾಡಿದರು. ಈ ದ್ವೀಪಗಳಲ್ಲಿ ಇವನ್ನು ಬಿಟ್ಟು ಬೇರೇನೂ ಇಲ್ಲವೂ ಇಲ್ಲ. ಅನಂತರ ಈ ದ್ವೀಪಗಳಲ್ಲಿ ಕೀಟನಾಶಕಗಳ ಹೊಗೆಯನ್ನು ಹರಡಿ ಎಲ್ಲ ಸಂಧಿಪದಿಗಳನ್ನು ನಾಶ ಮಾಡಿದರು. ಕೊನೆಗೆ 1 ವರ್ಷದವರೆಗೂ ಈ ದ್ವೀಪಗಳಲ್ಲಿ ಈ ಸಂಧಿಪದಿಗಳ ಪುನರ್ವಸತಿ ಹೇಗಾಗುತ್ತದೆಂದು ಗಮನಿಸಿದರು. 6 ದ್ವೀಪಗಳಲ್ಲಿ 5ರಲ್ಲಿ ಹೊಸದಾಗಿ ನೆಲೆಗೊಂಡ ಜೀವಿರಾಶಿಯು ಹೆಚ್ಚು ಕಡಿಮೆ ಕೀಟನಾಶಕದ ಹೊಗೆ ಹಾಕುವ ಮೊದಲಿದ್ದ ಸಂಖ್ಯೆಯಷ್ಟೇ ಇತ್ತಲ್ಲದೆ ಅದರಲ್ಲಿನ ವೈವಿಧ್ಯವೂ ಮೊದಲಿನಂತೆಯೇ ಇದ್ದು ಸ್ಥೂಲವಾಗಿ ಸಮಸ್ಥಿತಿಯ ತತ್ವವನ್ನು ಬೆಂಬಲಿಸುತ್ತಿತ್ತು. ಮರಗಳೆಂಬ ದ್ವೀಪಗಳು. ಮ್ಯಾಕ್ಆರ್ಥರ್ ಹಾಗೂ ವಿಲ್ಸನ್ನರ ಈ ದ್ವೀಪ ಭೌಗೋಳಿಕ ಜೀವಿ ವಿಜ್ಞಾನದ ತತ್ವಗಳು ವ್ಯಾಪಕವಾಗಿ ಅನ್ವಯವಾಗುತ್ತದೆ ಎನ್ನುವುದಕ್ಕೆ ಕಾರಣ ಇವು ಭೌತಿಕ ದ್ವೀಪಗಳಷ್ಟೇ ಅಲ್ಲ, ಜೀವಿಗಳಿದ್ದು ಸುತ್ತಲೂ ಆ ಜೀವಿಗಳು ಬದುಕಲು ಅನುಕೂಲಿಯಲ್ಲದ ಜಾಗದಿಂದ ಸುತ್ತುವರೆದಿದ್ದರಿಂದಾಗಿ ದ್ವೀಪದಂತಾಗಿರುವ ಜೀವಿ ನೆಲೆಗಳೆಂದು ಅನ್ವಯವಾಗುತ್ತದೆ. ಮ್ಯಾಕ್ಆರ್ಥರ್ ಹಾಗೂ ವಿಲ್ಸನ್ನರ ಪುಸ್ತಕ ಪ್ರಕಟವಾದ 1ನೇ ವರ್ಷದೊಳಗೆ ಡೇನಿಯಲ್ ಹೆಚ್ ಜಾನ್ಝೆನ್ ಸಸ್ಯಗಳು, ಅದರಲ್ಲಿಯೂ ಮರಗಳು ಕೀಟಗಳಿಗೆ ದ್ವೀಪಗಳಂತೆ ಎಂದು, ಹೀಗಾಗಿ ಕೀಟಗಳ ವಲಸೆಯ ಅಧ್ಯಯನಗಳಿಗೆ ಮರಗಳನ್ನು ಬಳಸಬಹುದೆಂದು ಸೂಚಿಸಿದ. ಇಂದು ಇರುವ ಸುಪ್ರಸಿದ್ಧ ಪರಿಸರ ವಿಜ್ಞಾನಿ ಹಾಗೂ ಸಂರಕ್ಷಣಾ ತಜ್ಞರಲ್ಲಿ ಜಾನ್ಝೆನ್ ಕೂಡ ಒಬ್ಬರು. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿರುವ ಈತ ಕೋಸ್ಟರಿಕಾದಲ್ಲಿ ಸಫಲವಾದ ಒಂದು ಪುನರ್ವಸತಿ ಯೋಜನೆಯನ್ನು ಕೈಗೊಂಡಿದ್ದ. ಅನಂತರ ಮರಗಳಲ್ಲಿರುವ ಕೀಟಗಳು ಆಗಾಗ್ಗೆ ಈ ಭೌಗೋಳಿಕ ಜೀವಿ ದ್ವೀಪಗಳ ತತ್ವಗಳನ್ನು ಆಧರಿಸಿ ಮಾಡಿದ ಊಹೆಗಳಿಗೆ ತಕ್ಕಂತೆ ಇರುವುದಿಲ್ಲ. ವೈಫಲ್ಯ ಅಥವಾ ಗಮನಿಸಿದ ವಿನ್ಯಾಸಗಳನ್ನು ವಿವರಿಸುವುದರಲ್ಲಿ ಅಸಮರ್ಥತೆಯಿಂದ ಕೂಡ ನಾವು ಕಲಿಯಬಹುದೆನ್ನುವುದು ಒಳ್ಳೆಯ ತತ್ವವೊಂದರ ಗುಣವೇ. ಮರಗಳಲ್ಲಿ ನೆಲೆಸಿರುವ ಕೀಟಗಳು ವಲಸೆ ಹಾಗೂ ಅಳಿವಿನ ಬಗ್ಗೆ ಹಾಗೂ ನೆಲೆಯ ದೂರ ಮತ್ತು ಗಾತ್ರದಂತಹ ಸರಳ ವಿಷಯಗಳನ್ನು ಇವು ಆಧರಿಸಿವೆ ಎನ್ನುವ ನಮ್ಮ ತರ್ಕಗಳಿಗೆ ಅಪವಾದದಂತೆ ತೋರುತ್ತವೆ. ಹಲವು ಕೀಟಗಳು ನಿರ್ದಿಷ್ಟ ನೆಲೆಯುಳ್ಳವು, ಅಂದರೆ ಅವು ಕೇವಲ ಒಂದು ಬಗೆಯ ಮರದ ಮೇಲಷ್ಟೇ ಬದುಕಬಲ್ಲವು. ಆದ್ದರಿಂದ ಇಂತಹ ಕೀಟಗಳಲ್ಲಿ ವಲಸೆಯ ಪ್ರಮಾಣವು ಆ ಕೀಟದ ಉಳಿವಿಗೆ ಆ ಮರ ಎಷ್ಟು ತಕ್ಕುದಾಗಿದೆ ಎನ್ನುವುದನ್ನು ಹೆಚ್ಚು ಅವಲಂಬಿಸಿರುತ್ತದೆ. ಅಲ್ಲದೆ ಇಂತಹ ಕೀಟಗಳು ಅವುಗಳು ನೆಲೆಸುವ ಮರಗಳು ಕೂಡ ಸಹವಿಕಾಸಿಗಳಾದದ್ದರಿಂದ ಕೀಟಗಳ ವಲಸೆ ಹಾಗೂ ಅಳಿವಿನ ದರವನ್ನು ಬದಲಿಸುತ್ತದೆ. ಅಂದರೆ ಕೀಟಗಳು ನೆಲೆಸುವ ಪ್ರಮಾಣವೀಗ ಕೀಟಗಳ ಉಳಿವಿಗೆ ಆ ಮರವೆಷ್ಟು ತಕ್ಕುದಾಗಿದೆ ಎನ್ನುವುದನ್ನು ಅವಲಂಬಿಸಿರುತ್ತದೆಯೇ ಹೊರತು ಮರಗಳ ಗಾತ್ರ ಹಾಗೂ ದೂರದಂತಹ ಸರಳ ಅಂಶಗಳನ್ನಲ್ಲ. ವಲಸೆಯ ದೂರ ಹಾಗೂ ಅಳಿವಿನ ದರಗಳು ದ್ವೀಪಗಳ ಗಾತ್ರ ಹಾಗೂ ವಲಸೆಯ ಮೂಲದಿಂದ ಅವುಗಳ ದೂರವುಗಳನ್ನು ಈ ಭೌಗೋಳಿಕ ಜೀವಿ ದ್ವೀಪಗಳ ತತ್ವ ಆಧರಿಸಿರುವುದನ್ನು ಪರಿಗಣಿಸಿದರೆ ಪ್ರಕೃತಿ ಸಂರಕ್ಷಣಾ ನೆಲೆಗಳ ವೈಜ್ಞಾನಿಕ ವಿನ್ಯಾಸಗಳಲ್ಲಿ ಇದಕ್ಕೆ ಪ್ರಧಾನ ಪಾತ್ರವಿದೆ ಎನ್ನುವುದು ಅಚ್ಚರಿಯ ವಿಷಯವೇನಲ್ಲ. ನೈಸರ್ಗಿಕ ನೆಲೆಗಳು ಅವಿರತವಾಗಿ ಛಿದ್ರವಾಗುತ್ತಾ ಇರುವುದು ಹಾಗೂ ವಿವಿಧ ಭೂಬಳಕೆಯ ವಿಧಾನಗಳಲ್ಲಿ ಪೈಪೋಟಿ ಹೆಚ್ಚಿರುವುದರಿಂದಾಗಿ ಪ್ರಾಕೃತಿಕ ಸಂರಕ್ಷಣಾ ನೆಲೆಗಳನ್ನು ವಿನ್ಯಾಸ ಮಾಡುವುದೆಂದರೆ ಕೆಟ್ಟದ್ದನ್ನು ಸರಿಪಡಿಸುವ ಕೆಲಸವಾಗಿದ್ದರಿಂದ ಅದಕ್ಕೆ ಸಾಕಷ್ಟು ತಾತ್ವಿಕ ಅಂಶಗಳ ನೆರವು ಅಗತ್ಯವಾಗಿರುತ್ತದೆ. ವಿಶೇಷವಾಗಿ ಭೌಗೋಳಿಕ ಜೀವಿ ದ್ವೀಪಗಳ ತತ್ವವು ಕಳೆದ 10 ಶತಮಾನದಿಂದಲೂ ವಿವಿಧ ಸಂಶೋಧನೆಗಳಿಗೆ ಪ್ರೇರಣೆಯಾಗಿ ನಿಂತಿದೆ. ಅದರ ಸರಳತೆಯೇ ಇದಕ್ಕೆ ಮೂಲ. ಏಕೆಂದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಬಳಸುವುದು, ಬಳಸಿದಾಗ ಅದು ಏಕೆ ವಿಫಲವಾಯಿತೆಂದು ತಿಳಿಯುವುದು ಸುಲಭ. ಇಂದಿಗೂ ಪರಿಸರ ಜೀವಿ ವಿಜ್ಞಾನಿಗಳು ಜೀವಿದ್ವೀಪ ವಿಜ್ಞಾನದ ನಾಳಿನ ಹೆಜ್ಜೆಗಳು. ಜೀವಿದ್ವೀಪ ವಿಜ್ಞಾನದ ತತ್ವಗಳು ಪ್ರಕಟವಾದ 50 ವರ್ಷಗಳ ನಂತರ ಉಳಿದಿರುವ 50 ಪ್ರಾಥಮಿಕ ಪ್ರಶ್ನೆಗಳು ಹಾಗೂ ಭೌಗೋಳಿಕ ಜೀವಿದ್ವೀಪ ವಿಜ್ಞಾನದಲ್ಲಿ ಹೊಸ ಪಲ್ಲಟಗಳು ಎನ್ನುವ ಶೀರ್ಷಿಕೆಯ ಪ್ರಬಂಧಗಳನ್ನು ಇನ್ನೂ ಪ್ರಕಟಿಸುತ್ತಿದ್ದಾರೆ ಎನ್ನುವುದು ಮ್ಯಾಕ್ಆರ್ಥರ್ ಹಾಗೂ ವಿಲ್ಸನ್ನರು ಪ್ರತಿಪಾದಿಸಿದ ಪರಿಸರ ವಿಜ್ಞಾನದಲ್ಲಿನ ಸಂಶೋಧನೆಗಳಿಗೆ ಪ್ರೇರಣೆಯಾಗಿರುವ ಈ ತತ್ವಗಳ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿವೆ. ಹಾಗಿದ್ದು ಇದು ವಿಫಲವಾಯಿತು ಎಂದರೆ ಅದು ಹೊಸ ತರ್ಕಗಳು ಹಾಗೂ ಸೈದ್ಧಾಂತಿಕ ಸಂಶೋಧನೆಗಳಿಗೆ ನೆರವಾಗುವುದರಲ್ಲಿ ಸೋತಿರುತ್ತದೆಯಷ್ಟೆ. ಆಕಾಶ ದ್ವೀಪಗಳು. ಬದುಕಲು ಆಗದಂತಹ ಶೂನ್ಯತೆ ಸುತ್ತಲೂ ಆವರಿಸಿಕೊಂಡು ಪರ್ವತ ಶಿಖರಗಳಲ್ಲಿ ಪ್ರತ್ಯೇಕವಾಗಿರುವ ದ್ವೀಪಗಳಂತೆ ಇರುವ ಜೀವಿ ನೆಲೆಗಳನ್ನು ಆಕಾಶ ದ್ವೀಪಗಳು ಎನ್ನುತ್ತಾರೆ. ಅತಿಯಾದ ಉಷ್ಣತೆ ಅಥವಾ ಇತರೆ ಪರಿಸರದ ಬದಲಾವಣೆಗಳು ಅಥವಾ ದಾಟಲಾಗದಂತಹ ಕಮರಿಗಳ ನಡುವೆ ಇರುವ ಪರ್ವತ ಶಿಖರಗಳ ಸುತ್ತಲೂ ಇರುವಂತಹ ಜಾಗಗಳಲ್ಲಿ ಬದುಕುಳಿಯುವುದು ಕಷ್ಟವೆನಿಸುವಂತಹ ಹಲವು ಜೀವಿ ಪ್ರಭೇದಗಳಿಗೆ ವಿಶಿಷ್ಟ ನೆಲೆಯಾಗಿರಬಲ್ಲವು. ನೀರಿನಿಂದ ಆವೃತವಾದ ದ್ವೀಪಗಳು ಹೇಗೋ ಹಾಗೆಯೇ ಈ ಆಕಾಶ ದ್ವೀಪಗಳು ವಿಕಾಸದಿಂದಾಗಿ ಆಗುವ ಬದಲಾವಣೆಗಳನ್ನು ಕ್ಷಿಪ್ರವಾಗಿ ಪರೀಕ್ಷಿಸಲು ಅವಕಾಶಗಳನ್ನು ಒದಗಿಸುತ್ತವೆ. ಅಮೆರಿಕೆಯ ಅರಿಜೋನಾ ಹಾಗೂ ನ್ಯೂ ಮೆಕ್ಸಿಕೋದಲ್ಲಿರುವ ಮಾಡ್ರಿಯನ್ ಆಕಾಶ ದ್ವೀಪಗಳು ಹಾಗೂ ಮೆಕ್ಸಿಕೋದಲ್ಲಿರುವ ಚಿಹುವಾ ಹುವಾ ಮತ್ತು ಸೋನಾರ ಆಕಾಶ ದ್ವೀಪಗಳು ಇಂತಹ ಅಧ್ಯಯನಗಳಿಗೆ ಉತ್ತಮ ಉದಾಹರಣೆ. ಭಾರತದಲ್ಲಿಯೂ ಆಕಾಶ ದ್ವೀಪಗಳಿಗೆ ಸಾಕಷ್ಟು ಉದಾಹರಣೆಗಳಿವೆ. ಜೀವಿ ವೈವಿಧ್ಯದ ಬಿಸಿದಾಣವೆಂದು ಹೆಸರಾದ ಭಾರತದ ಪಶ್ಚಿಮ ಘಟ್ಟಗಳು ಕೂಡ ತಮ್ಮ ಸೌಂದರ್ಯ ಹಾಗೂ ಭೌಗೋಳಿಕ ಜೀವಿ ವಿಜ್ಞಾನದಲ್ಲಿ ಅನನ್ಯವೆನಿಸಿದ, ಪ್ರಪಂಚದಲ್ಲಿಯೇ ಅಮೋಘವೆನಿಸಿದ ಹಲವು ಆಕಾಶ ದ್ವೀಪಗಳ ನೆಲೆಯಾಗಿವೆ. ಪಶ್ಚಿಮ ಘಟ್ಟಗಳ ಈ ಆಕಾಶ ದ್ವೀಪಗಳು ಸುಮಾರು 700 ಚದರ ಕಿಲೋಮೀಟರ್ ವಿಸ್ತಾರವಾಗಿದ್ದು ಹಲವು ಬಗೆಯ ಜೀವಿ ನೆಲೆಗಳು ಮತ್ತು ಸೂಕ್ಷ್ಮ ನೆಲೆಗಳಿಂದ ಕೂಡಿವೆ. ಬಹುಶಃ ಇವುಗಳಲ್ಲಿ ಅತ್ಯಂತ ವಿಸ್ಮಯಕಾರಿ ಎನಿಸುವುದು ಶೋಲಾ ಕಾಡುಗಳು ಎಂದು ಪ್ರಸಿದ್ಧವಾದ ಮೋಡಗಳನ್ನು ಚುಂಬಿಸುವ ಕಾಡುಗಳು. ಈ ಆಕಾಶ ದ್ವೀಪಗಳು ಇದುವರೆಗೂ ಅಧ್ಯಯನದ ಕೊರತೆಯಿಂದ ನರಳಿದ್ದುವು. ಆದರೆ ವಿವಿ ರಾಬಿನ್ ಅವರ ಶಿಷ್ಯರು ಹಾಗೂ ಸಹಯೋಗಿಗಳ ಕೃಪೆ ಪರಿಸ್ಥಿತಿ ಬದಲಾಗಿದೆ. ರಾಬಿನ್ ಆಂಧ್ರಪ್ರದೇಶದ ದೇವಳಗಳ ಪಟ್ಟಣ ತಿರುಪತಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಸಂಸ್ಥೆಯಲ್ಲಿ ಸಹಾಯಕ ಪ್ರೊಫೆಸರ್ ಆಗಿದ್ದಾರೆ. ಈತ ಕೆಲವು ಯುವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರೇಟು ನಂತರದ ಸಂಶೋಧನೆಗಳಲ್ಲಿ ನಿರತರಾಗಿರುವ ತಂಡದ ನೇತಾರರು, ಹಕ್ಕಿಗಳ ಪ್ರಯೋಗಾಲಯದ ಮುಖ್ಯಸ್ಥರೂ ಆಗಿದ್ದಾರೆ. ರಾಬಿನ್ ಪರಿಸರ ವಿಜ್ಞಾನಿಗಳ ವಂಶದಲ್ಲಿ ಎರಡನೆಯ ಪೀಳಿಗೆ. ಭಾರತದಲ್ಲಿ ಇಂತಹದ್ದು ಇನ್ನೂ ಬಹಳ ಅಪರೂಪ. ರಾಬಿನ್ನರ ತಂದೆ ತಾಯಂದಿರು ಇಬ್ಬರು ಬಲು ದೀರ್ಘಕಾಲದಿಂದ ನನ್ನ ಗೆಳೆಯರು, ಸುಪ್ರಸಿದ್ಧ ಪರಿಸರ ವಿಜ್ಞಾನಿಗಳೂ ಆಗಿದ್ದಾರೆ. ರಾಬಿನ್ನನ್ನು ಬಾಲ್ಯದಿಂದಲೂ ನೋಡಿರುವ ನನಗೆ ಅವನ ಅದ್ಭುತ ಕೆಲಸಗಳನ್ನು ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಬರೆಯುವುದು ಖುಷಿ ಕೊಡುತ್ತದೆ. ರಾಬಿನ್, ಸಿ ಕೆ ವಿಷ್ಣುದಾಸ್, ಪೂಜಾ ಗುಪ್ತಾ ಹಾಗೂ ಉಮಾ ರಾಮಕೃಷ್ಣನ್ ಪಶ್ಚಿಮ ಘಟ್ಟದ ಶೋಲಾ ಕಾಡುಗಳಲ್ಲಿ ಇರುವ ಪಕ್ಷಿ ಸಮುದಾಯದ ವಿಸ್ತಾರವಾದ ವಿಶ್ಲೇಷಣೆಯೊಂದನ್ನು 2015 ಪ್ರಕಟಿಸಿದರು. ನ್ಯಾಷನಲ್ ಜಿಯೋಗ್ರಾಫಿಕ್ ಯೋಜನೆಯೊಂದರಲ್ಲಿ ರಾಬಿನ್ನ ಸಹಯೋಗಿಯಾಗಿದ್ದ ವಿಷ್ಣುದಾಸ್ ಪಶ್ಚಿಮ ಘಟ್ಟಗಳಲ್ಲಿರುವ ಪಕ್ಷಿ ಸಮುದಾಯಗಳ ಕುರಿತು ವಿಸ್ತಾರವಾದ ಸಮೀಕ್ಷೆಯನ್ನು ನಡೆಸಿರುವ ಕಟ್ಟಾಸೆಯ ಪ್ರಕೃತಿ ವಿಜ್ಞಾನಿ ಹಾಗೂ ಪಕ್ಷಿತಜ್ಞ. ಭಾರತದ ಸುಪ್ರಸಿದ್ಧ ಪಕ್ಷಿತಜ್ಞರಾದ ಸಲೀಂ ಆಲಿಯವರು ಪಯಣಿಸಿದ್ದ ಹಾದಿಯಲ್ಲಿಯೇ ಅವರು ಪಯಣಿಸಿದ್ದ ವರ್ಷದ ಸಮಯದಲ್ಲಿಯೇ ಸಾಗಿ ಆ ಮಹಾತ್ಮ ದಾಖಲಿಸಿದ್ದ ಜೀವಿ ವಿಧಗಳನ್ನು ಮರು ವೀಕ್ಷಿಸುವ ಮಹತ್ತರವಾದೊಂದು ಯೋಜನೆಯನ್ನು ವಿಷ್ಣುದಾಸ್ ಕೈಗೊಂಡಿದ್ದರು. ಈ ಅಧ್ಯಯನದ ಸಮಯದಲ್ಲಿ ಪೂಜಾ ಗುಪ್ತಾ ಕಣಜೀವಿ ವಿಜ್ಞಾನದಲ್ಲಿ ಅಧ್ಯಯನ ನಡೆಸುತ್ತಿದ್ದ ವಿದ್ಯಾರ್ಥಿನಿಯಾಗಿದ್ದರು. ಈಗ ಆಕೆ ಜಾರ್ಜಿಯಾ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಮಾಡಲು ತೆರಳಿ ಅಲ್ಲಿನ ಆಕಾಶ ದ್ವೀಪಗಳಲ್ಲಿ ಹಕ್ಕಿಗಳಲ್ಲಿ ಮಲೇರಿಯಾ ಹರಡುವ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ. ಉಮಾ ರಾಮಕೃಷ್ಣನ್ ಈ ಎಲ್ಲ ವಿಜ್ಞಾನಿಗಳಿಗೂ ಸೂರಿತ್ತ ಬೆಂಗಳೂರಿನ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಕಣಜೀವಿ ವಿಜ್ಞಾನಿಯಾಗಿದ್ದು ಹೊಸ ಹಾದಿಯನ್ನು ಮೆಟ್ಟಿದ ಯುವ ಸಂಶೋಧಕಿಯಾಗಿದ್ದಾರೆ. ಪ್ರಸನ್ಜಿತ್ ಯಾದವ್ ವಿಜ್ಞಾನ ಹಾಗೂ ಛಾಯಾಗ್ರಾಹಕರ ಸಂಕರ. ಈತ ಶೋಲಾ ಆಕಾಶ ದ್ವೀಪಗಳ ಬಗ್ಗೆ ನಡೆಸಿದ ಅಧ್ಯಯನಗಳು ಹಾಗೂ ರಾಬಿನ್ನರ ಕೆಲಸವನ್ನು ಕುರಿತು ಸಾಕ್ಷ್ಯಚಿತ್ರವೊಂದನ್ನು ತಯಾರಿಸುವುದಕ್ಕಾಗಿ ಸುಪ್ರಸಿದ್ಧ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿಗೆ ಬರೆದು ಯಂಗ್ ಎಕ್ಸ್ಪ್ಲೋರರ್ ಪ್ರಶಸ್ತಿಯನ್ನು ಗಳಿಸಿದ್ದರು. ಈತನ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದ್ದು ಬಾಂಫ್ ಫಿಲ್ಮ್ ಪ್ರಶಸ್ತಿಯೇ ಮೊದಲಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿವೆ. ಯಾದವ್ ಈಗ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿಯ ಅಧಿಕೃತ ಛಾಯಾಗ್ರಾಹಕರಾಗಿದ್ದು ಪ್ರಪಂಚದ ವಿವಿಧೆಡೆಗಳ ಕಥೆಗಳನ್ನು ತಮ್ಮ ವಿಡಿಯೋಗಳಲ್ಲಿ ದಾಖಲಿಸಿದ್ದಾರೆ. ರಾಬಿನ್ ಮತ್ತು ಪ್ರಸನ್ಜಿತ್ ಯಾದವ್ ನ್ಯೂಯಾರ್ಕಿನ ಸಂಗೀತಗಾರರೊಬ್ಬರೊಟ್ಟಿಗೆ ಕೈಜೋಡಿಸಿ ಹಕ್ಕಿಗಳ ಹಾಡುಗಳಿಂದ ಕೂಡಿದ ಸ್ಕೈ ಐಲ್ಯಾಂಡ್ ಬೀಟ್ ಬಾಕ್ಸ್ ಎನ್ನುವ ಸಂಗೀತವನ್ನು ಸೃಷ್ಟಿಸುವುದರಲ್ಲಿ ನಿರತರಾಗಿದ್ದಾರೆ. ಇವರ ತಂಡಗಳು ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪರಿಸರವನ್ನು ಅಧ್ಯಯನ ಮಾಡುವುದರಲ್ಲಿ ಇರುವ ಖುಷಿ ಹಾಗೂ ಪ್ರಕೃತಿ ವಿಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ರಾಬಿನ್ ಮತ್ತು ಅವರ ತಂಡ ಪಶ್ಚಿಮ ಘಟ್ಟಗಳ ಆಕಾಶ ದ್ವೀಪಗಳಾದ ಶೋಲಾ ಕಾಡುಗಳಲ್ಲಿ ಇರುವ ಓಸೈನ್ ಎಂದು ವಿಜ್ಞಾನಿಗಳು ಕರೆಯುವ ಕಾಡು ಹಕ್ಕಿಗಳ ಇಡೀ ಸಮುದಾಯವನ್ನು ಅಧ್ಯಯನ ಮಾಡಿದೆ. ಈ ಕಾಡು ಹಕ್ಕಿಗಳು ಪ್ಯಾಸರಿ ಫಾರ್ಮೀಸ್ ಶ್ರೇಣಿಗೆ ಸೇರಿದ, ಸಾಮಾನ್ಯವಾಗಿ ನೆಲದ ಮೇಲೆ ಕುಪ್ಪಳಿಸುವ ಪ್ಯಾಸರೈನ್ ಇಲ್ಲವೇ ರೆಂಬೆಗಳ ಮೇಲೆ ಕುಳಿತಿರುವ ಪರ್ಚಿಂಗ್ ಹಕ್ಕಿಗಳ ಜಾತಿಯವು. ಈ ಸಮುದಾಯವನ್ನು ಪ್ರತಿನಿಧಿಸುವ 25 ಪ್ರಭೇದಗಳಲ್ಲಿ 23 ಪ್ರಭೇದಗಳ ಹಕ್ಕಿಗಳನ್ನು ಬಲೆ ಬೀಸಿ ಹಿಡಿದರು. 356 ಹಕ್ಕಿಗಳ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿದರು. ಹಕ್ಕಿಗಳ ಜೀವಕೋಶಗಳ ನ್ಯೂಕ್ಲಿಯಸ್ನ 2 ಜೀನ್ಗಳ ಅಂಶಗಳನ್ನು, ಜೀವಕೋಶಗಳೊಳಗೆ ಇರುವ ಮೈಟೋಕಾಂಡ್ರಿಯಾದಲ್ಲಿರುವ 2 ಜೀನ್ಗಳ ಅಂಶಗಳನ್ನು ಬಿಡಿಸಿ ಹೋಲಿಸಿ ನೋಡಿ ಇಡೀ ಹಕ್ಕಿ ಸಮುದಾಯದ ವಂಶವೃಕ್ಷವನ್ನು ತಯಾರಿಸಿದರು. ಇವರ ಅಧ್ಯಯನದ ಉದ್ದೇಶವಿಷ್ಟೇ. ವಿವಿಧ ಸಮುದಾಯಗಳ ನಡುವೆ ಇರುವ ಜೀನ್ಗಳ ಹರಿದಾಟಕ್ಕೆ ಅಡ್ಡಿ, ಆಕಾಶ ದ್ವೀಪಗಳಲ್ಲಿ ಇರುವ ಹಕ್ಕಿಗಳನ್ನು ವಲಸೆ, ಅಳಿವು ಹಾಗೂ ಸಂಕರಗಳು ಹೇಗೆ ಬಾಧಿಸಿವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಾಗಿತ್ತು. ಆಳವಾದ ಕಣಿವೆಗಳು ಹಲವಾರು ಪ್ರಭೇದಗಳ ವಲಸೆಗೆ ಸದಾಕಾಲ ಅಡ್ಡಿಯಾಗಬಹುದು. ಆದರೆ ಈ ಅಡೆತಡೆಯ ಸಾಮರ್ಥ್ಯ ಕೂಡ ಪರಿಸರದ ಬದಲಾವಣೆಗಳಿಂದ ವ್ಯತ್ಯಾಸವಾಗುತ್ತದೆ. ಇತರೆ ಹಲವು ಪ್ರಭೇದಗಳಿಗೆ ಕಣಿವೆಗಳು ಅಡ್ಡಿ ಎನಿಸದೇ ಹೋಗಬಹುದು. ಓಸೈನ್ ಎಂದು ವಿಜ್ಞಾನಿಗಳು ಕರೆಯುವ ಹಾಡು ಹಕ್ಕಿಗಳ ಇಡೀ ಸಮುದಾಯವನ್ನು ಅಧ್ಯಯನ ಮಾಡಿದೆ. ಈ ಹಾಡು ಹಕ್ಕಿಗಳು ಪ್ಯಾಸರಿ ಫಾರ್ಮಿಸ್ ಶ್ರೇಣಿಗೆ ಸೇರಿದ, ಸಾಮಾನ್ಯವಾಗಿ ನೆಲದ ಮೇಲೆ ಕುಪ್ಪಳಿಸುವ ಪ್ಯಾಸರೈನ್ ಇಲ್ಲವೇ ರೆಂಬೆಗಳ ಮೇಲೆ ಕುಳಿತಿರುವ ಪರ್ಚಿಂಗ್ ಹಕ್ಕಿಗಳ ಜಾತಿಯವು. ಇವರ ಅಧ್ಯಯನದ ಕ್ಷೇತ್ರದಲ್ಲಿ ಮೂರು ಮುಖ್ಯ ಕಣಿವೆಗಳಿವೆ. ವಯನಾಡು ಹಾಗೂ ನೀಲಗಿರಿ ಬೆಟ್ಟಗಳನ್ನು ಬೇರ್ಪಡಿಸುವ ಚಾಳಿಯಾರ್ ಕಣಿವೆ, ನೀಲಗಿರಿ ಬೆಟ್ಟಗಳು ಹಾಗೂ ಆನೈಮಲೈ ಬೆಟ್ಟಗಳನ್ನು ಬೇರ್ಪಡಿಸುವ ಪಾಲ್ಘಾಟ್ ಸಂಧಿ, ಹಾಗೂ ಆನೈಮಲೈ ಮತ್ತು ಅಗಸ್ತ್ಯಮಲೈ ಬೆಟ್ಟಗಳನ್ನು ಪ್ರತ್ಯೇಕಿಸುವ ಸಂಗೋಟ್ಟೈ ಸಂಧಿ. ಅಧ್ಯಯನ ಮಾಡಿದ 23 ಪ್ರಭೇದಗಳಲ್ಲಿ 13 ಪ್ರಭೇದಗಳು ಈ ಯಾವ ಕಣಿವೆಯಿಂದಲೂ ಬಾಧಿತವಾಗಿಲ್ಲ. ಅವುಗಳನ್ನು ಸರಾಗವಾಗಿ ದಾಟುವ ಸಾಮರ್ಥ್ಯ ಇದ್ದಂತೆ ತೋರುತ್ತಿತ್ತು. ಬಹುತೇಕ ಇವು ಪರಿಸರವು ವಲಸೆಗೆ ಅನುಕೂಲಿಯಾಗಿದ್ದಾಗ ಕಣಿವೆಗಳನ್ನು ದಾಟಿದ್ದಿರಬಹುದು. ಆದರೆ ಕೆಲವು ಸ್ಥಳಗಳಲ್ಲಿ ಇದ್ದ 10 ಪ್ರಭೇದಗಳಲ್ಲಿ ಅನುವಂಶೀಯ ಮಾರ್ಪಾಟುಗಳು ಇದ್ದವು. ಕಣಿವೆಗಳು ಅಡ್ಡಿಯಾಗಿದ್ದಲ್ಲಿ ಇಂತಹ ಅನುವಂಶೀಯ ಬದಲಾವಣೆಗಳು ಆಗುತ್ತವೆಂದು ನಿರೀಕ್ಷಿಸಬಹುದು. ಈ ಎಲ್ಲ 10 ಪ್ರಭೇದಗಳು ಕೂಡ 3 ಕಣಿವೆಗಳಲ್ಲಿ ಅತ್ಯಂತ ಆಳದ ಕಣಿವೆಯಾದ ಪಾಲ್ಘಾಟ್ ಸಂಧಿಯಿಂದ ಬಾಧಿತವಾಗಿದ್ದವು. ಲಾಫಿಂಗ್ ಥ್ರಶ್ ನಂತಹ ಕೆಲವು ಪ್ರಭೇದಗಳು ಈ ಎಲ್ಲ 3 ಕಣಿವೆಗಳಿಂದ ಬಾಧಿತವಾಗಿದ್ದವು. ಕೆಲವು ಪಾಲ್ಘಾಟ್ ಸಂಧಿ ಹಾಗೂ ಅದರ ಅಕ್ಕಪಕ್ಕ ಸ್ವಲ್ಪ ಕಡಿಮೆ ಆಳದ ಸಂಗೋಟ್ಟೈ ಸಂಧಿಯಿಂದ ಬಾಧಿತವಾಗಿದ್ದವು. ಆದರೆ ಎಲ್ಲಕ್ಕಿಂತಲೂ ಆಳ ಕಡಿಮೆ ಇರುವ ಚಾಳಿಯಾರ್ ಕಣಿವೆಯಿಂದ ಬಾಧಿತವಾಗಿರಲಿಲ್ಲ. ಈ ಅಧ್ಯಯನಗಳ ಸಾಫಲ್ಯಕ್ಕೆ ಹಲವು ಮೂಲಗಳಿವೆ. ಮೊದಲನೆಯದಾಗಿ, ಸಂಶೋಧಕರು ವಿಸ್ತೃತವಾದ ಕ್ಷೇತ್ರಾಧ್ಯಯನದ ಜೊತೆಗೆ ಕಣಜೀವಿ ವಿಜ್ಞಾನದ ನವನವೀನ ವಿಶ್ಲೇಷಣೆಗಳು ಜೊತೆಯಾಗಿದ್ದು, ಎರಡನೆಯದು ಇದೊಂದು ಬಲು ಮಹತ್ವಾಕಾಂಕ್ಷೆಯ ಅಧ್ಯಯನ. ಏಕೆಂದರೆ ಇದು ಈ ಆಕಾಶ ದ್ವೀಪಗಳಲ್ಲಿ ಇದ್ದ ಹಾಡು ಹಕ್ಕಿಗಳೆಲ್ಲದರ ಸಮುದಾಯವನ್ನು ಒಳಗೊಂಡಿತ್ತು. ಮೂರನೆಯದಾಗಿ, ಇದು ಮೌಂಟನ್ ಕಾಡುಗಳಲ್ಲಿನ ಹಕ್ಕಿಗಳ ಗೀಳು ಹಿಡಿದ ರಾಬಿನ್ನನ 2 ದಶಕಗಳ ಅಧ್ಯಯನದ ಸಾಧನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನನ್ನ ಸಹೋದ್ಯೋಗಿ ರಾಮನ್ ಸುಕುಮಾರ್ ಬಳಿ 2002 ಭೇಟಿಗೆ ಬಂದಿದ್ದಾಗ ರಾಬಿನ್ ಈ ಹಕ್ಕಿಗಳಲ್ಲಿ ಒಂದಾದ ವೈಟ್ ಪ್ರೆಸ್ಟೆಡ್ ಶಾರ್ಟ್ ವಿಂಗ್ ಎನ್ನುವ ಬಿಳಿ ಹೊಟ್ಟೆ ಪುಟ್ಟರೆಕ್ಕೆಯ ಹಕ್ಕಿಯೊಂದು ನೆಲೆಯನ್ನು ಹೇಗೆ ಆಯ್ಕೆ ಮಾಡುತ್ತದೆ ಎನ್ನುವುದರ ಬಗ್ಗೆ ಒಂದು ಸಮೀಕ್ಷೆಯನ್ನು ತಮಿಳುನಾಡು ಹಾಗೂ ಕೇರಳದ ಕಾಡುಗಳಲ್ಲಿ ಕೈಗೊಂಡಿದ್ದ. ನಾಲ್ಕನೆಯದಾಗಿ 2015ರ ಈ ಅಧ್ಯಯನಕ್ಕೂ ಮುನ್ನ 2010ರಲ್ಲಿ ಇನ್ನೊಂದು ಅಧ್ಯಯನ ನಡೆದಿತ್ತು. ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಂಸ್ಥೆಯ ಅನಿಂದ್ಯಾ ಸಿನ್ಹಾ ಅವರ ಅಡಿಯಲ್ಲಿ PhD ಅಧ್ಯಯನ ಮಾಡುತ್ತಿದ್ದಾಗ ರಾಬಿನ್ NCBS ನ ಉಮಾರಾಮಕೃಷ್ಣನ್ ಜೊತೆಗೆ ಕೂಡಿ ಒಂದು ಹಕ್ಕಿಯ ವಿತರಣೆಯ ಮೇಲೆ ಕಣಿವೆಗಳು ಹಾಗೂ ಪರಿಸರದ ಹವಾಮಾನ ಯಾವ ರೀತಿ ಪ್ರಭಾವ ಬೀರುತ್ತವೆ ಎಂದು ಅಧ್ಯಯನ ಮಾಡಿದ್ದರು. ಈ ಬಿಳಿ ಹೊಟ್ಟೆಯ ಪುಟ್ಟ ರೆಕ್ಕೆಯ ಹಕ್ಕಿಯನ್ನು 2 ವಿಭಿನ್ನ ಪ್ರಭೇದಗಳನ್ನಾಗಿ ಪಾಲ್ಘಾಟ್ ಸಂಧಿ ಬೇರ್ಪಡಿಸಿರುವುದನ್ನು ಇವರು ನಿರೂಪಿಸಿದರು. ಈ 2 ಪ್ರಭೇದಗಳು ಹಾಡುವ ಹಾಡುಗಳು ವಿಭಿನ್ನವಾಗಿದ್ದವು. ಈ ಅಧ್ಯಯನವು ದೊರಕಿಸಿದ ಪುರಾವೆಯೇ ಮುಂದೆ 2015ರಲ್ಲಿ ಇನ್ನೂ ಮಹತ್ವಾಕಾಂಕ್ಷೆಯ ಅಧ್ಯಯನವನ್ನು ಮಾಡಲು ರಾಬಿನ್ನರಿಗೆ ಪ್ರೇರಣೆಯಾಯಿತು. ಐದನೆಯ ಹಾಗೂ ಕೊನೆಯ ಮಹತ್ವದ ಅಂಶವೇನೆಂದರೆ, 2015ರಲ್ಲಿ ನಡೆದ ಈ ಅಧ್ಯಯನ ಇನ್ನೂ ಸಾಹಸದ ಹಲವು ಸಂಶೋಧನೆಗಳಿಗೆ ಹುಟ್ಟು ನೀಡಿತು. 2017ರಲ್ಲಿ ರಾಬಿನ್ ಮತ್ತು ಸಂಗಡಿಗರು ಸಿಂಗಪೂರ್ ಮತ್ತು ಅಮೆರಿಕೆಯ ವಿಜ್ಞಾನಿಗಳ ಜೊತೆಗೆ ಸೇರಿಕೊಂಡು ಒಂದು ಹೊಸ ಕ್ರಾಂತಿಕಾರಿ ಅಧ್ಯಯನವನ್ನು ಪ್ರಕಟಿಸಿದರು. ಅನುವಂಶೀಯ, ಹೊರರೂಪ, ಹಾಡು ಮತ್ತು ರೆಕ್ಕೆ ಪುಕ್ಕಗಳ ಮಾಹಿತಿಗಳನ್ನೆಲ್ಲ ಒಳಗೊಂಡು ಆ ಪ್ರದೇಶದ ಹಕ್ಕಿಗಳನ್ನು ಮತ್ತೊಮ್ಮೆ ವರ್ಗೀಕರಿಸಿದರು. ಆಕಾಶ ದ್ವೀಪಗಳಲ್ಲಿ ಇರುವ ಲಾಫಿಂಗ್ ಥ್ರಶ್ಗಳು ಹಾಗೂ ಪುಟ್ಟರೆಕ್ಕೆಯ ಹಕ್ಕಿಗಳು, 2 ಹಾಡು ಹಕ್ಕಿಗಳ ಪ್ರಭೇದಗಳು, ಹಿಮಾಲಯದಲ್ಲಿರುವ ಇದೇ ಬಗೆಯ ಹಕ್ಕಿಗಳ ಸಂಬಂಧಿಗಳು ಎನ್ನುವ ಸಾಂಪ್ರದಾಯಿಕ ನಿಲುವನ್ನು ಈ ಅಧ್ಯಯನಗಳು ಪ್ರಶ್ನಿಸಿವೆ. ಬದಲಿಗೆ ಈ ಮಾಹಿತಿಗಳು ಈ 2 ಪ್ರಭೇದಗಳು ಕೂಡ 2 ವಿಭಿನ್ನ ಕುಲವೆಂದು, ಇವು ಸುಮಾರು 50 ಲಕ್ಷ ವರ್ಷಗಳ ಹಿಂದೆಯೇ ಹಿಮಾಲಯದ ಸಂಬಂಧಿಗಳಿಂದ ಪ್ರತ್ಯೇಕವಾಗಿ ಪಶ್ಚಿಮ ಘಟ್ಟದ ಆಕಾಶ ದ್ವೀಪಗಳಲ್ಲಿಯೇ ವಿಕಾಸವಾಗಿವೆ ಎಂದು ತಿಳಿಸಿದೆ. ಈ 2 ಗುಂಪುಗಳು ಕೂಡ ಒಂದೇ ಕಾಲಘಟ್ಟದಲ್ಲಿ ಹೀಗೆ ವಿಕಾಸವಾಗಿವೆ ಎನ್ನುವುದು ಭೌಗೋಳಿಕ ಅಂಶಗಳ ಮೇಲೆ ಹವಾಮಾನದ ಅಂಶಗಳೂ ಸೇರಿವೆ ಎನ್ನುವುದನ್ನು ಒತ್ತಿ ಹೇಳುತ್ತವೆ. ಪಶ್ಚಿಮ ಘಟ್ಟದ ಲಾಫಿಂಗ್ ಥ್ರಶ್ಗಳು ಈಗ ಮಾಂಟೆಸಿಂಕ್ಲಾ ಎನ್ನುವ ನಾಲ್ಕು ಪ್ರಭೇದಗಳಿರುವ ಹೊಸ ಕುಲದ ಹೆಮ್ಮೆಯ ಪ್ರತಿನಿಧಿಗಳಾಗಿವೆ. ಇದೇ ರೀತಿಯಲ್ಲಿ ಪಶ್ಚಿಮ ಘಟ್ಟದ ಪುಟ್ಟರೆಕ್ಕೆಯ ಹಕ್ಕಿಗಳು ಶೋಲಿಕೋಲಾ ಎನ್ನುವ ಮೂರು ಪ್ರಭೇದಗಳಿರುವ ಹೊಸ ಕುಲದವಾಗಿವೆ. ರಾಬಿನ್ ನನಗೆ ಕಳಿಸಿದ ಇಮೇಲಿನಲ್ಲಿ ಹೀಗೆ ಹೇಳಿದ್ದಾನೆ, ಈ ಗಮನಾರ್ಹವಾದ ಶೋಧವೆನ್ನುವುದು ಎರಡು ಕಾರಣಗಳಿಗೆ ಹೊಸ ಹೆಜ್ಜೆ ಎನಿಸಿದೆ. ಮೊದಲನೆಯದಾಗಿ ಪಶ್ಚಿಮ ಘಟ್ಟಗಳನ್ನು ಭಾರತದಲ್ಲಿಯೇ ಅತಿ ವ್ಯಾಪಕವಾಗಿ ಅಧ್ಯಯನ ಮಾಡಿದ ಜೀವಿನೆಲೆ ಎಂದು ಹೇಳಲಾಗುತ್ತಿತ್ತು. ಈ ಶತಮಾನದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಪತ್ತೆಯಾದ ಎರಡು ಹೊಸ ಪಕ್ಷಿ ಕುಲಗಳು ಇಲ್ಲಿನವು ಎನ್ನುವ ಅಂಶ ಪಶ್ಚಿಮ ಘಟ್ಟದ ಬಗ್ಗೆ ನಾವು ತಿಳಿಯಬೇಕಾದದ್ದು ಇನ್ನೂ ಇದೆ ಎನ್ನುತ್ತದೆ. ಎರಡನೆಯದಾಗಿ ಹಾಗೂ ಬಹುಶಃ ನನ್ನ ಮಟ್ಟಿಗೆ ಬಹಳ ಪ್ರಮುಖವಾಗಿದ್ದು ಎಂದರೆ, ಈ ಅಧ್ಯಯನವು ಹೀಗೆ ದ್ವೀಪಗಳಂತೆ ಪ್ರತ್ಯೇಕವಾಗಿರುವ ನೆಲೆಗಳು ಹೊಸ ಪ್ರಭೇದಗಳ ವಿಕಾಸದ ಮಟ್ಟಿಗೆ ಸಾಗರ ದ್ವೀಪಗಳನ್ನೇ ಹೋಲುತ್ತವೆ ಎಂದು, ಪಕ್ಷಿಗಳಂತಹ ಚುರುಕಾದ ಜೀವಿಗಳಲ್ಲಿಯೂ ಕೂಡ ವಿಕಾಸದ ಕವಲುಗಳೊಡೆಯುವಂತೆ ಮಾಡಬಲ್ಲವು ಎನ್ನುವುದನ್ನು ನಿರೂಪಿಸಿವೆ. ನಿಜ, ತಿಳಿಯದೇ ಇರುವುದು ಬಹಳವಿದೆ. ಆದರೆ ರಾಬಿನರಂತೆ ಗಾಢಾನುರಾಗದಿಂದ ಬದ್ಧತೆಯಿಂದ ಸಂಶೋಧನೆ ನಡೆಸುವ ಯುವಕರು ಈ ಕ್ಷೇತ್ರದಲ್ಲಿ ಇದ್ದಾರೆ ಎನ್ನುವುದು ಭರವಸೆಯನ್ನು ಮೂಡಿಸುತ್ತದೆ. ಆದರೆ ಇಂತಹ ಸಂಶೋಧನೆಗಳಿಗೆ ಸಾಕಷ್ಟು ದೀರ್ಘ ಕಾಲಾವಧಿಯಲ್ಲಿ ಸಾಂಸ್ಥಿಕ ಹಾಗೂ ಆರ್ಥಿಕ ಬೆಂಬಲ ಅವಶ್ಯಕ ಎನ್ನುವುದನ್ನು ನಾವು ಮನಗಾಣಬೇಕು. ಭಾರತೀಯ ವಿಜ್ಞಾನಿಗಳು ಕೇವಲ ಹಿಂಬಾಲಕರಾಗದೆಯೇ ಪ್ರಪಂಚದಲ್ಲಿ ಮುಖಂಡರಾಗಿ ಪಠ್ಯಪುಸ್ತಕಗಳಲ್ಲಿರುವ ವಿಷಯಗಳನ್ನು ತಿದ್ದುವ ಅವಕಾಶವನ್ನು ಒದಗಿಸುತ್ತದೆ. ಈ ಸವಾಲನ್ನು ಯುವ ವಿಜ್ಞಾನಿಗಳು ಎದುರಿಸಬಲ್ಲರೆನ್ನುವುದು ನನಗೆ ಗೊತ್ತು. ಆದರೆ ನಿಧಾನದ್ರೋಹಿ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆ ಈ ಸವಾಲನ್ನು ಎದುರಿಸಬಲ್ಲದೆ? ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ. ಈ ಲೇಖನ ಮೊದಲಿಗೆ ದಿ ವೈಟ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
2: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 404ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೆಕೆಂಡರಿ ಕಾಂಪೌಂಡ್, ಕನ್ನಡದಲ್ಲಿ ದ್ವಿತೀಯಕ ಸಂಯುಕ್ತ. ಜೀವರಾಸಾಯನ ಶಾಸ್ತ್ರದಲ್ಲಿ ಕಾರ್ಬೋಹೈಡ್ರೇಟ್, ಅಮೈನೋ ಆಮ್ಲಗಳು ಮುಂತಾದ ಪ್ರಾಥಮಿಕ ಸಂಯುಕ್ತಗಳಿಂದ ಉಂಟಾಗುವ ಸಂಯುಕ್ತ. ಇವು ಸಾಮಾನ್ಯವಾಗಿ ಸಸ್ಯ ಉತ್ಪನ್ನಗಳು. ಇವು ಸಸ್ಯಗಳಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಜೀವಕೋಶಗಳ ರಚನೆಗೆ ಕಾರಣವಾದ ಲಿಗ್ನಿನ್ ದ್ವಿತೀಯಕ ಸಂಯುಕ್ತವೇ. ಲಿಗ್ನಿನ್ನ ಪೇಪರ್ ಫ್ಯಾಕ್ಟ್ರಿಗಳಿಂದ ಲಿಗ್ನಿನ್ ಸಮೇತ ಕಲುಷಿತ ನೀರು ಹೊರಗೆ ಬರುತ್ತದೆ. ಹಾಗಾಗಿ ಅದು ಲಿಗ್ನಿನ್ ಕಲರ್, ಅಂದರೆ ಕಪ್ಪು ಕಲರ್ ಇರುತ್ತದೆ. ಅಂತೆಯೇ ಸಸ್ಯಗಳಲ್ಲಿ ವರ್ಣದ್ರವ್ಯಗಳಲ್ಲಿ ಫ್ಲೋವೋನಾಯ್ಡ್ಗಳು ಕೂಡ ದ್ವಿತೀಯಕ ಸಂಯುಕ್ತಗಳು. ಈ ಸಂಯುಕ್ತಗಳು ಸಸ್ಯ ಬೆಳವಣಿಗೆಯ ನಿಯಂತ್ರಣದಲ್ಲಿ ಆಲಿಯೋಪತಿಯ ಕ್ರಿಯೆಗಳಲ್ಲಿ ಭಾಗವಹಿಸುತ್ತವೆ. ಸಸ್ಯಗಳ ರೋಗ ರೋಧಕತೆ ಮತ್ತು ವಿನಾಯಿತಿಗಳಲ್ಲಿ ದ್ವಿತೀಯಕ ಸಂಯುಕ್ತಗಳು ಸಹಾಯ ಮಾಡುತ್ತವೆ. ಇವು ಸಸ್ಯಗಳನ್ನು ಕೀಟಬಾಧೆಗಳಿಂದ ರಕ್ಷಿಸಿ ಇತರ ಸಸ್ಯಹಾರಿ ಪ್ರಾಣಿಗಳಿಂದ ಸಸ್ಯಗಳಿಗೆ ರಕ್ಷಣೆ ಕೊಡುತ್ತವೆ ಎನ್ನಲಾಗಿದೆ. ಆಲ್ಕಾಯ್ಡ್ ಎಂಬ ದ್ವಿತೀಯಕ ಸಂಯುಕ್ತಗಳನ್ನು ಔಷಧಿಗಳಲ್ಲಿ ಬಳಸುತ್ತಾರೆ. ಹಲವು ಸಂಯುಕ್ತಗಳನ್ನು ಬಣ್ಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಟ್ಯಾನಿನ್ಗಳು ಅನೇಕ ಆಹಾರ ಹಾಗೂ ಪಾನೀಯಗಳಿಗೆ ರುಚಿಯನ್ನು ನೀಡುತ್ತವೆ. ಫ್ಲೋವೋನಾಯ್ಡ್ಗಳು ಪದಾರ್ಥದ ಬಣ್ಣ ಹಾಗೂ ವಾಸನೆಯನ್ನು ನಿಯಂತ್ರಿಸುತ್ತವೆ. ಹೀಗಾಗಿ ತೋಟಗಾರಿಕೆ ಅಭಿವೃದ್ಧಿಗಳಲ್ಲಿ ಇವುಗಳನ್ನು ಬಳಸುತ್ತಾರೆ. ಅನೇಕ ದ್ವಿತೀಯಕ ಸಂಯುಕ್ತಗಳನ್ನು ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ದ್ವಿತೀಯಕ ಸಂಯುಕ್ತಗಳನ್ನು ಅವುಗಳ ರಾಸಾಯನಿಕ ರಚನೆಯ ಮೇರೆಗೆ ಮೂರು ಮುಖ್ಯ ವರ್ಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಸಾರಜನಕ ಸಂಯುಕ್ತಗಳು, ಟರ್ಫಿನಾಯ್ಡ್ಗಳು, ಪಿನಾಕ್ಸಿಸ್ಗಳು. ಸೆಕೆಂಡರಿ ಫರ್ಮೆಂಟೇಷನ್, ಕನ್ನಡದಲ್ಲಿ ದ್ವಿತೀಯಕ ಕಿಣ್ವಗಳು, ಕಿಣ್ವನ. ಫರ್ಮೆಂಟೇಷನ್ ಅಂದರೆ ಕಿಣ್ವನ. ದೋಸೆ ಹಿಟ್ಟು ಉಳಿಯಾಗುವುದು ಫರ್ಮೆಂಟೇಷನ್ನಿಂದ. ಕಿಣ್ವಗಂಡ ದ್ರಾಕ್ಷಾರಸ, ಸಕ್ಕರೆಯನ್ನು ಹಾಕಿದಾಗ ಉಂಟಾಗುವ ಪ್ರಕ್ರಿಯೆ. ಇಲ್ಲಿ ಪ್ರಾಥಮಿಕ ಕಿಣ್ವದಿಂದ ಅಂದರೆ ದ್ರಾಕ್ಷಾರಸದ ಕಿಣ್ವನದಿಂದುಂಟಾಗುವ ಉತ್ಪನ್ನವನ್ನು ಸಕ್ಕರೆ ಹಾಕಿ ಎರಡನೇ ಬಾರಿ ಕಿಣ್ವನ ಕ್ರಿಯೆಗೆ ಒಳಪಡಿಸುತ್ತಾರೆ. ಇದರಿಂದ ಬರುವ ಉತ್ಪನ್ನವೇ ಶಾಂಪೇನ್. ನೈಸರ್ಗಿಕ ಕಾರ್ಬನೇಷನ್ ಕ್ರಿಯೆಯನ್ನು ಪ್ರಚೋದಿಸಲು ದ್ವಿತೀಯಕ ಕಿಣ್ವಗಳನ್ನು ಉಂಟು ಮಾಡುತ್ತಾರೆ. ಸೆಕೆಂಡರಿ ಪೊಲ್ಯೂಟೆಂಟ್, ಕನ್ನಡದಲ್ಲಿ ದ್ವಿತೀಯಕ ಮಲಿನಕಾರಿ. ಪ್ರಾಥಮಿಕ ಮಲಿನಕಾರಿಗಳು ವಾತಾವರಣದ ಇತರ ಸಂಯುಕ್ತಗಳೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನ. ಎರಡು ಅಥವಾ ಹೆಚ್ಚು ಪ್ರಾಥಮಿಕ ಮಲಿನಕಾರಕಗಳ ವರ್ತನೆಯಿಂದ ಉಂಟಾಗುವ ಉತ್ಪನ್ನವಿದು. ದ್ವಿತೀಯಕ ಮಲಿನಕಾರಕಗಳು ದ್ವಿತೀಯ ರಾಸಾಯನಿಕ ಸ್ಮಾಗ್ ಅತ್ಯಂತ ಅಪಾಯಕಾರಿ. ದ್ವಿತೀಯಕ ಮಾಲಿನ್ಯಕಾರಕಗಳಿಂದ ಉದ್ಭವಿಸುವ ವಾತಾವರಣದ ಮಾಲಿನ್ಯವನ್ನು ದ್ವಿತೀಯಕ ಮಾಲಿನ್ಯ ಎಂದು ಹೇಳುತ್ತಾರೆ. ಪಿಎಎನ್, ಪ್ಯಾನ್, ಪಾಲಿ ಅಕ್ರೈಲ್ ನೈಟೈಲ್ ಹಾಗೂ ಓಜೋನ್, ಇವು ದ್ವಿತೀಯಕ ಪೊಲ್ಯೂಟೆಂಟ್ಗಳು. ಸೊ ಇವು ಮಾನವನಿಗೆ ಅತ್ಯಂತ ಅಪಾಯಕಾರಿಯಾಗಿವೆ. ಇವುಗಳು ಪ್ರೈಮರಿ ಮಾಲಿನ್ಯಗಳಿಂದ ಹಾಗೂ ಸೂರ್ಯನ ಕಿರಣಗಳಿಂದ ತಮ್ಮೊಳಗೆ ಕ್ರಿಯೆ ನಡೆಸಿ ಈ ಎರಡನೆಯ ಅಥವಾ ದ್ವಿತೀಯಕ ಮಾಲಿನ್ಯಕಾರಕಗಳಾದ ಪ್ಯಾನ್ ಹಾಗೂ ಓಜೋನ್ಗಳು ಉತ್ಪತ್ತಿಯಾಗುತ್ತವೆ. ಇದನ್ನು ಲಾಸ್ ಆಂಜಲೀಸ್ ಸ್ಮಾಗ್ ಎಂದು ಕರೆಯುತ್ತಾರೆ. ಇವು ಬೇಸಿಗೆಯಲ್ಲಿ ಮಾತ್ರ ಉಂಟಾಗುತ್ತವೆ. ಹೆಚ್ಚು ಬಿಸಿಗೆ ಈ ದ್ವಿತೀಯಕ ಮಾಲಿನ್ಯಕಾರಕಗಳು ಉಂಟಾಗುತ್ತವೆ. ಅದೇ ರೀತಿ ಲಂಡನ್ ಸ್ಮಾಗ್ ಇದೆ. ಲಂಡನ್ ಸ್ಮಾಗ್ ಕಾರ್ಬನ್ನಿಂದಾಗಿ ಉತ್ಪತ್ತಿಯಾಗಿತ್ತು. ಅವು ಚಳಿಗಾಲದಲ್ಲಿ ಉತ್ಪತ್ತಿಯಾಗುತ್ತವೆ. ಆದರೆ ಪ್ಯಾನ್ ಮತ್ತು ಓಜೋನ್ ಇವು ಸೆಕೆಂಡರಿ ಮಾಲಿನ್ಯಕಾರಕಗಳು. ಇವು ಅತ್ಯಂತ ಹೆಚ್ಚು ಬಿಸಿಲು ಇದ್ದಾಗ ಮಾತ್ರ ಉತ್ಪತ್ತಿಯಾಗುತ್ತವೆ. ಸೆಕೆಂಡರಿ ಟ್ರೀಟ್ಮೆಂಟ್, ಕನ್ನಡದಲ್ಲಿ ದ್ವಿತೀಯಕ ಸಂಸ್ಕರಣ. ಪ್ರಾಥಮಿಕ ಸಂಸ್ಕರಣಕ್ಕೆ ಒಳಪಟ್ಟ ತ್ಯಾಜ್ಯ ನೀರನ್ನು ಮತ್ತೆ ಹಲವು ಪ್ರಕ್ರಿಯೆಗೊಳಿಸಪಡಿಸುವುದು ಜೀವರಾಸಾಯನಿಕ, ರಾಸಾಯನಿಕ, ಯಾಂತ್ರಿಕ ಪ್ರಕ್ರಿಯೆಗಳ ಸರಣಿಗಳ ಮೂಲಕ ತ್ಯಾಜ್ಯ ನೀರಿನಲ್ಲಿ ಉಳಿದಿರುವ ಕಲಿಲಗಳು, ತೇಲು ಕಣಗಳು, ಕರಗಿದ ಜೈವಿಕ ಪದಾರ್ಥಗಳು ಮೊದಲಾದವುಗಳನ್ನು ಬೇರ್ಪಡಿಸಲಾಗುತ್ತದೆ. ದ್ವಿತೀಯಕ ಸಂಸ್ಕರಣದಲ್ಲಿ ಬಳಸುವ ಎರಡು ಮುಖ್ಯ ವಿಧಾನಗಳೆಂದರೆ ಪಟುಕೃತ ರಾಡಿ ವಿಧಾನ ಮತ್ತು ಜಿನುಗುಶೋಧಕ ವಿಧಾನ. ಈ ವಿಧಾನಗಳಿಂದ ಜೈವಿಕ ವಿಭಜನೆಯನ್ನು ನಿಯಂತ್ರಿಸಬಹುದು. ಜಿನುಗುಶೋಧಕಗಳಲ್ಲಿ ದಪ್ಪ ಪದಾರ್ಥಗಳ ಮರುಜುಗಲ್ಲು ಹಾಸು ಇರುತ್ತದೆ. ಇದರ ಮೇಲೆ ಪ್ರಾಥಮಿಕ ಸಂಸ್ಕರಣಕ್ಕೆ ಒಳಗಾಗದ ತ್ಯಾಜ್ಯ ನೀರನ್ನು ಏಕಪ್ರಕಾರವಾಗಿ ಸಿಂಪಡಿಸುತ್ತಾರೆ. ಈ ಹಾಸು 2 ಮೀಟರ್ಗಳಷ್ಟು ಆಳವಿದ್ದು ವೃತ್ತಾಕಾರದಲ್ಲಿರುತ್ತದೆ. ಪ್ರಾಥಮಿಕ ಸಂಸ್ಕರಣದಿಂದ ಹೊರಬರುವ ನೀರು ದಪ್ಪ ಪದಾರ್ಥಗಳ ಪದರದ ಮೂಲಕ ಹಾದು ಹೋಗುವಾಗ ನೀರಿನಲ್ಲಿ ಉಳಿದಿರುವ ಜೈವಿಕ ಪದಾರ್ಥಗಳ ನೈಸರ್ಗಿಕ ಜೈವಿಕ ವಿಭಜನೆಗೆ ನಡೆಯುತ್ತದೆ. ಶುದ್ಧ ನೀರು ಕೆಳಗೆ ಜಿನುಗುತ್ತದೆ. ಹೀಗಾಗಿ ಜಿನುಗು ಶೋಧಕಗಳಿಗೆ ಜೈವಿಕ ಶೋಧಕಗಳೆಂದು ಹೇಳುತ್ತಾರೆ. ಪಟುಕೃತ ರಾಡಿ ವಿಧಾನದಲ್ಲಿ ಸ್ವಶುದ್ಧೀಕರಣವನ್ನು ಆಕ್ಸಿಡೀಕರಣದ ಮೂಲಕ ಕೃತಕವಾಗಿ ವೇಗವಾಗಿ ಅಂದರೆ 8 ಗಂಟೆಯ ಒಳಗೆ ಈ ನೀರನ್ನು ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಬಹುದಾಗಿದೆ. ಸೆಕ್ರೀಷನ್, ಸ್ರಾವ. ಜೀವಶಾಸ್ತ್ರದ ಪ್ರಕಾರ ಜೀವಕೋಶಗಳು ಅಥವಾ ವಿಶಿಷ್ಟ ಗ್ರಂಥಿಗಳು ಉತ್ಪಾದಿಸುವ ಪದಾರ್ಥ. ಸಾಮಾನ್ಯವಾಗಿ ದ್ರವರೂಪದಲ್ಲಿರುವ ಪದಾರ್ಥಗಳಿಗೆ ಈ ಪದವನ್ನು ಬಳಸುವುದು ಹೆಚ್ಚು. ಉದಾಹರಣೆಗೆ ಪ್ರೋಟೀನ್, ಬೆವರು, ಜೊಲ್ಲು, ಎನ್ಝೈಮ್, ಸಸ್ಯಕ್ಷೀರ ಇತ್ಯಾದಿ. ಸ್ರವಗಳನ್ನು ಹಲವು ಆರ್ಥಿಕ ಹಾಗೂ ಜೈವತಾಂತ್ರಿಕ ಚಟುವಟಿಕೆಗಳಿಗೆ ಬಳಸುತ್ತಾರೆ. ಉದಾಹರಣೆಗೆ ಸಸ್ಯ ಕ್ಷೀರವಾದ ರಬ್ಬರ್, ಬ್ಯಾಕ್ಟೀರಿಯಾಗಳು ಹಾಗೂ ಸಸ್ತನಿಗಳು ಸ್ರವಿಸುವ ಪ್ರೋಟೀನ್. ಎರಡನೆಯ ಅರ್ಥ, ಜೀವಕೋಶಗಳಿಂದ ಅಥವಾ ವಿಶೇಷ ಗ್ರಂಥಿಗಳಿಂದ ಜೊಲ್ಲು, ಬೆವರು, ಪ್ರೋಟೀನ್, ಎನ್ಝೈಮ್ ಇತ್ಯಾದಿಗಳು ಉತ್ಪತ್ತಿಯಾಗುವ ಕ್ರಿಯೆ. ಶ್ರವಣವು ಜೀವಕೋಶದಲ್ಲಿರುವ ಅಥವಾ ಒಂದು ಅಂಗಳದಲ್ಲಿರುವ ಪದಾರ್ಥಗಳನ್ನು ಹೊರಸಾಗಿಸುವ ಸಕ್ರಿಯ ಚಟುವಟಿಕೆ. ಮೂರನೇ ಅರ್ಥ, ಕಶೇರುಕ ಪ್ರಾಣಿಗಳ ರಕ್ತದಲ್ಲಿರುವ ವ್ಯರ್ಥ ಪದಾರ್ಥಗಳು ಮೂತ್ರಪಿಂಡದಲ್ಲಿ ನೆಫ್ರಾನ್ ನಳಿಕೆಗಳ ಮೂಲಕ ಸೋಸಲ್ಪಡುವುದು ಹಾಗೂ ವಿಸರ್ಜಿಸಲ್ಪಡುವುದು. ಸೆಡಿಮೆಂಟ್ ಮಡ್ಡಿ ಗಸಿ ಕನ್ನಡದಲ್ಲಿ, ಪೃಥ್ವಿಜ್ಞಾನದಲ್ಲಿ ಗಾಳಿ ನೀರು ಹಿಮ ಮುಂತಾದವುಗಳಿಂದ ಸಾಗಿಸಲ್ಪಟ್ಟು ಒಂದೆಡೆ ಶೇಖರವಾಗುವ ಕಾರ್ಬನಿಕ್ ಅಥವಾ ಅಕಾರ್ಬನಿಕ್ ಘನ ಪದಾರ್ಥ. ದ್ರಾವಣವೊಂದರಲ್ಲಿ ಅವಪೇಕ್ಷಿಸಿತ ಪದಾರ್ಥಗಳಿಗೆ ಜೀವಿಗಳಿಂದ ಸ್ರವಿಸಲ್ಪಟ್ಟ ಪದಾರ್ಥಗಳಿಗೂ ಕೆಲವೊಮ್ಮೆ ಮಡ್ಡಿ ಎನ್ನುವುದೂ ಉಂಟು. ಸಾಮಾನ್ಯವಾಗಿ ಮಡ್ಡಿಯು ಪದರಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಇದರ ಕಣಗಳು ಕ್ರೂಢೀಕರಣಗೊಳ್ಳದೆ ಸಡಿಲವಾಗಿರುತ್ತವೆ. ಉದಾಹರಣೆಗೆ ಮಣ್ಣು, ಮರಳಿನ ಕಣಗಳು. ಎರಡನೆಯ ಅರ್ಥ, ಶಿಲೆಗಳ ಸವೆಯುವುದರಿಂದ ಉತ್ಪತ್ತಿಯಾಗುವ ಪದಾರ್ಥ ಅಥವಾ ಕಣ. ಜೈವಿಕ ಕ್ರಿಯೆಯಿಂದ ಅಥವಾ ರಾಸಾಯನಿಕ ಕ್ರಿಯೆಯಿಂದ ಶಿಲೆಗಳು ಸವೆದು ಉಂಟಾಗುವ ಈ ಕಣಗಳು ಭೂ ಮೇಲ್ಮೈಯಲ್ಲಿ ಶೇಖರವಾಗುತ್ತವೆ. ಸೀಡ್ ಬ್ಯಾಂಕ್ ಬೀಜ ನಿಧಿ ಕನ್ನಡದಲ್ಲಿ, ಅನ್ಯಸ್ಥಾನೀಯ ಎಕ್ಸಿಟು ಸಂರಕ್ಷಣೆಯಲ್ಲಿ ಬೀಜಗಳ ಜೀನ್ ವೈವಿಧ್ಯವನ್ನು ಕಾಪಾಡಲು ಅವುಗಳ ರಕ್ಷಣೆಗಾಗಿ ಕಲ್ಪಿಸಿದ ಸೌಲಭ್ಯ. ಇಲ್ಲಿ ರಕ್ಷಣೆಗೆ ಅಗತ್ಯವಿರುವ ಸಸ್ಯಗಳ ಬೀಜಗಳನ್ನು ಸಂಗ್ರಹಿಸಿ ರಕ್ಷಿಸುತ್ತಾರೆ. ಸುಮಾರು 25 ವರ್ಷಗಳಿಂದ ಬೀಜ ಸಂರಕ್ಷಣೆ ಜಾರಿಯಲ್ಲಿದೆ. ಬೀಜವನ್ನು ಸಂಗ್ರಹಿಸಿಡುವ ವಿಧಾನವನ್ನು ಸಸ್ಯ ಸಂರಕ್ಷಣೆಯ ಇತರ ವಿಧಾನಗಳಿಗಿಂತ ಉತ್ತಮ. ಇದರಲ್ಲಿ ಹಲವಾರು ಅನುಕೂಲತೆಗಳಿವೆ. ಬೀಜಗಳನ್ನು ಸಂಗ್ರಹಿಸುವುದು ಸುಲಭ, ಹೆಚ್ಚು ಸ್ಥಳ ಹೆಚ್ಚು ಬೇಕಾಗಿಲ್ಲ, ಹೆಚ್ಚು ಶ್ರಮವೂ ಬೇಡ, ವೆಚ್ಚವೂ ಹೆಚ್ಚಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಬೀಜಗಳ ಮಾದರಿಗಳನ್ನು ಸರಳವಾಗಿ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಸಂಗ್ರಹಿಸಿಡಬಹುದು. ಈ ವಿಧಾನದಲ್ಲಿ ಕೆಲವು ಅನುಕೂಲತೆಗಳು ಇವೆ. ಸಂಗ್ರಹಣಾ ಅವಧಿಯಲ್ಲಿ ಉಷ್ಣತೆಯ ಮಟ್ಟವನ್ನು, ಬೀಜಗಳ ಜೀವನ ಕ್ಷಮತೆ ವಯಬಲಿಟಿಯನ್ನು ನಿರಂತರವಾಗಿ ನೋಡಿಕೊಳ್ಳಬೇಕು. ಹಲವು ವಿಧದ ಬೀಜಗಳನ್ನು ಕಡಿಮೆ ಉಷ್ಣತೆ ಹಾಗೂ ತೇವಾಂಶಗಳಲ್ಲಿ ಸಂಗ್ರಹಿಸಿಡುವುದು ಕಷ್ಟ. ಕಳೆದ 2 ದಶಕಗಳಲ್ಲಿ ಬೀಜ ಬ್ಯಾಂಕ್ಗಳ ಅಭಿವೃದ್ಧಿಗಾಗಿ, ವಿಶೇಷವಾಗಿ ಆಹಾರ ಧಾನ್ಯಗಳ ಸಂಗ್ರಹಕ್ಕಾಗಿ ಪ್ರಪಂಚದಾದ್ಯಂತ ಸಾಕಷ್ಟು ಬಂಡವಾಳವನ್ನು ಹೂಡಲಾಗಿದೆ. ಇಂದು ಪ್ರಪಂಚದಲ್ಲಿ ಸುಮಾರು 50 ಬೀಜ ಬ್ಯಾಂಕ್ಗಳಿವೆ. ಇವುಗಳಲ್ಲಿ ಅರ್ಧ ಭಾಗ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿವೆ. ಬೀಜ ಬ್ಯಾಂಕ್ಗಳ ಕಾರ್ಯಾಚರಣೆಗೆ ಹಲವು ಮಾರ್ಗಸೂಚಿಗಳಿವೆ. ಅವುಗಳೆಂದರೆ, ಇಲ್ಲಿ ಸಂಗ್ರಹಿಸಿಟ್ಟ ಬೀಜಗಳು ಎಲ್ಲ ವಿಜ್ಞಾನಿಗಳಿಗೂ ಸಂಶೋಧಕರಿಗೂ ಲಭಿಸಬೇಕು. ಒಂದು ರಾಷ್ಟ್ರದಲ್ಲಾಗುವ ಬೀಜ ಸಂಗ್ರಹಕ್ಕೆ ಆ ರಾಷ್ಟ್ರದ ಒಪ್ಪಿಗೆ ಇರಬೇಕು ಮತ್ತು ಆ ರಾಷ್ಟ್ರದ ಪಾಲುದಾರಿಕೆ ಇರಬೇಕು. ಯಾವುದೇ ರಾಷ್ಟ್ರದಲ್ಲಿ ಸಂಗ್ರಹಿಸಿದ ಎಲ್ಲ ಮಾದರಿಗಳ ಅರ್ಧ ಪಾಲನ್ನು ಸಂಗ್ರಹಿಸಿದ ಮೂಲ ರಾಷ್ಟ್ರಕ್ಕೆ ಬಿಟ್ಟುಕೊಡಬೇಕು. ಗೋಧಿ, ಜೋಳ, ಭತ್ತ, ಓಟ್ಸ್ ಮತ್ತು ಆಲೂಗೆಡ್ಡೆಗಳು ಪ್ರಪಂಚದ ಮುಖ್ಯ ಆಹಾರ ಬೆಳೆಗಳು. ಇಂದು ಇವುಗಳು 90% ತಳಿಗಳನ್ನು ಬೀಜ ಬ್ಯಾಂಕ್ಗಳಲ್ಲಿ ಸಂಗ್ರಹಿಸಿಡಲಾಗಿದೆ. ಈ ಬೀಜ ಬ್ಯಾಂಕ್ಗಳ ಮೂಲ ತೊಂದರೆಗಳೇನೆಂದರೆ, ಸಂಗ್ರಹಿಸಿದ 2 ಮಿಲಿಯನ್ ಸಸ್ಯಜಾತಿಗಳ ಅನೇಕ ಬೀಜಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಇವುಗಳನ್ನು ಸಂಗ್ರಹಿಸಿದ ಮೂಲ ಪ್ರದೇಶ, ಉಪಯುಕ್ತವಾದ ತಳಿ ಗುಣಗಳು, ಬೀಜೋತ್ಪತ್ತಿಯ ಕ್ರಮಗಳು ಯಾವುದೂ ಸ್ಪಷ್ಟವಿಲ್ಲ. ಅಂಕುರಣ ಪರೀಕ್ಷೆಗೊಳಪಡದ ಅನೇಕ ಸಸ್ಯ ಬೀಜಗಳ ಜೀವನ ಕ್ಷಮತೆ ನಾಶವಾಗಿರಬಹುದೆಂದು ಶಂಕಿಸಲಾಗಿದೆ. ಬೀಜ ಬ್ಯಾಂಕ್ನಲ್ಲಿ ಮಾಡಬೇಕಾದ ಅಗತ್ಯ ಕೆಲಸಗಳೆಂದರೆ, ಬೆಳೆಗಳ ಜೆನೆಟಿಕ್ ಜೀನ್ ವೈವಿಧ್ಯವನ್ನು ಕಾಪಾಡುವುದು ಮತ್ತು ಆರ್ಥಿಕ ಹಾಗೂ ಇತರ ವಿಧದ ಲಾಭಗಳಿರುವ ತಳಿಗಳನ್ನು ಸಂರಕ್ಷಿಸುವುದು. ಕೆಲವು ಬೀಜಗಳನ್ನು ರಕ್ಷಿಸುವ ತಂತ್ರಜ್ಞಾನ ಇನ್ನೂ ಸರಿಯಾಗಿ ತಿಳಿದಿಲ್ಲ. ರಬ್ಬರ್, ಕೋಕೋ, ಉಷ್ಣವಲಯದ ಹಣ್ಣುಗಳು ಕ್ಷೇತ್ರ ಬೀಜ ಬ್ಯಾಂಕ್ಗಳಲ್ಲಿ ಫೀಲ್ಡ್ ಸೀಡ್ ಬ್ಯಾಂಕ್ ಮಾತ್ರ ಸಂಗ್ರಹಿಸಿಡಬಹುದು. ಅನೇಕ ಬೇರು ಬೆಳೆಗಳು ಪ್ರತಿ ವರ್ಷವೂ ಕಾಯಿಕ ವಿಧಾನಗಳಿಂದ ಬೆಳೆದು ಆ ತಳಿಗಳನ್ನು ಕಾಪಾಡಬೇಕಾಗುತ್ತದೆ. ಇದುವರೆಗೂ ಆಲೂಗೆಡ್ಡೆಗೆ ಮಾತ್ರ ಹೀಗೆ ಮಾಡಲಾಗಿದೆ. ಆಲೂಗೆಡ್ಡೆಯ ಲಭ್ಯವಿರುವ ತಳಿಗಳಲ್ಲಿ 50% ಸಂರಕ್ಷಿಸಿಡಲಾಗಿದೆ. ಬೀಜ ಬ್ಯಾಂಕ್ನ ಇನ್ನೊಂದು ಮುಖ್ಯ ಕೊರತೆ ಎಂದರೆ, ಗೋಧಿ ಮತ್ತು ಟೊಮೊಟೊಗಳನ್ನು ಹೊರತುಪಡಿಸಿ ಇತರ ಬೆಳೆಗಳು ವನ್ಯ ಸಂಬಂಧಿಗಳನ್ನು ಸಂಗ್ರಹಿಸಲಾಗಿಲ್ಲ. ಅನೇಕ ಬೀಜ ಬ್ಯಾಂಕ್ಗಳಲ್ಲಿ ಇರುವ

0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
1: ನಮಸ್ಕಾರ. ಇದು ಪ್ರಥಮ ಆಶ್ವಾಸದ 130ನೆಯ ಪದ್ಯ. ಆ ಪದ್ಯ ಹೀಗಿದೆ. ಪೊಸೆ ದೊಡೆ ಪಾಲ್ಗಡಲಮ್ಮ ಗುಳುದ ಸುರರ್ ಪೊಸೆದಲ್ಲಿ ಕಾಳಕೂಟ ಅಂಕುರಂ ಅಂದಸದಳ ಮೊಗೆದಂತೊಗೆದವು ಬಸಿರಿಂ 101 ಪಿಂಡಂ ಅರುಣಾಕೀರ್ಣಂ. ಇದರ ಅನ್ವಯ ಹೀಗಿದೆ. ಪೊಸೆದೊಡೆ ಪಾಲ್ಗಡಲಂ ಮಗುಳ್ದು ಅಸುರರ್ ಪೊಸೆದಲ್ಲಿ ಕಾಳಕೂಟ ಅಂಕುರಂ ಅಂದು ಅಸದಳಂ ಒಗೆದ ಅಂತೆ ಒಗೆದವು ಬಸಿರಿಂ 101 ಪಿಂಡಂ ಅರುಣಾಕೀರ್ಣಂ. ಇದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ಈಗ ನಾನು ಮಾಡುವುದಕ್ಕೆ ತೊಡಗುತ್ತೇನೆ. ಹೊಸದೊಡೆ ಅಂದರೆ ಗರ್ಭವನ್ನು ಹೊಸೆದರೆ, ಹಿಸುಕಿದರೆ, ಹೊಸೆ ಹಿಸುಕು, ಹಿಸುಕಿದರೆ ಪಾಲ್ಗಡಲಂ ಮಗುಳ್ದು ಅಸುರರ್ ಹೊಸೆದಲ್ಲಿ. ಹಿಂದೆ ಸಮುದ್ರ ಮಥನದ ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಸೇರಿ ವಾಸುಕಿ ಎನ್ನುವಂಥ ಸರ್ಪವನ್ನು ಮಂದರಾಚಲಕ್ಕೆ ಸುತ್ತಿ ಅದನ್ನು ಮಥನ ಮಾಡುವಂಥ ಸಂದರ್ಭದಲ್ಲಿ ಪೊಸೆದಲ್ಲಿ ಆ ಮಥನಕ್ಕೂ ಪಂಪ ಪೊಸೆ ಎನ್ನುವಂಥ ಪದವನ್ನು ಅಂದರೆ ಹಿಸುಕು ಎನ್ನುವಂಥ ಪದವನ್ನು ಬಳಸ್ತಾನೆ. ಇದೊಂದು ವಿಶೇಷವಾದಂತಹ ಪದಪ್ರಯೋಗ. ಯಾಕೆಂದರೆ ಪೊಸೆ ಎನ್ನುವುದಕ್ಕೆ ಹಿಸುಕು ಎನ್ನುವಂಥ ಅರ್ಥ ಸಹಜವಾಗಿ ಕನ್ನಡದಲ್ಲಿ ಲಭಿಸ್ತದೆ. ಆದರೆ ಮಥನ ಎನ್ನುವಂಥ ಅರ್ಥ ಪೊಸೆ ಹೊಸಕು ಅಥವಾ ಹಿಸುಕು ಎನ್ನುವುದಕ್ಕೆ ಬರುತ್ತದೆ ಅಂತ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಆಗುವುದಿಲ್ಲ. ಆದರೆ ಪಂಪ ಪೊಸೆದೊಡೆ ಪಾಲ್ಗಡಲಂ ಮಗಳದು ಅಸುರರ್ ಪೊಸೆದಲ್ಲಿ ಎನ್ನುವುದರಲ್ಲಿ ಆ ಹಿಸುಕು ಪದವನ್ನು ಪೊಸೆ ಎನ್ನುವಂಥ ಅರ್ಥದಲ್ಲಿ, ಮಥನ ಎನ್ನುವಂಥ ಅರ್ಥದಲ್ಲಿ ಕೂಡ ಬಳಸ್ತಾರೆ. ಹೀಗೆ ಗರ್ಭವನ್ನು ಹೊಸದಾಗ ಹಿಂದೆ ಸಮುದ್ರ ಮಥನದಲ್ಲಿ ಅಸುರರು ವಾಸುಕಿಯ ಹೆಡೆಯ ಭಾಗವನ್ನು ಹಿಡಿದು ಮಗಳದು ಅಸುರರ್ ಪೊಸೆದಲ್ಲಿ ಮಥನ ಮಾಡುವಂತಹ ಸಂದರ್ಭದಲ್ಲಿ ಕಾಳಕೂಟಾಂಕುರಮಂ, ಅಲ್ಲಿ ಕಾಳಕೂಟ ಎನ್ನುವಂಥ ಒಂದು ವಿಷ ಉತ್ಪತ್ತಿಯಾಗ್ತದೆ. ಅಂದರೆ ವಾಸುಕಿಯ ಬಾಯಿಯಿಂದ, ಅಂದರೆ ಹೊಸೆಯುವಾಗ ಅಥವಾ ಮಥಿಸುವಾಗ ಆಗುವಂತಹ ಒಂದು ನೋವಿನಿಂದಾಗಿ ಆ ಸರ್ಪ ವಿಷವನ್ನು ಕಕ್ಕುತ್ತದೆ. ಅದನ್ನು ಕಾಳಕೂಟ ಅಂತ, ಅಂದರೆ ವಾಸುಕಿಯ ಹೆಡೆಯಲ್ಲಿದ್ದಂತಹ ಅಥವಾ ಅದರ ಬಾಯಿಯಲ್ಲಿದ್ದಂತಹ ವಿಷದ ಹೆಸರು ಕಾಳಕೂಟ. ಆ ಕಾಳಕೂಟ ಅಂಕುರಮಂ ಅಂದು ಹೊಸದ ಹಾಗೆ ಈ ಗರ್ಭದಲ್ಲಿ ಅಂದು ಅಸದಳಂ ಒಗೆದಂತೆ ಒಗೆದವು ಬಸಿರಿಂ. ಬಹಳ ವಿಶೇಷವಾಗಿ ಕಾಳಕೂಟ ಎನ್ನುವಂತಹ ಸರ್ಪದ ವಿಷವೇ ಮೇಲೆ ಬರುವ ಹಾಗೆ ಅಂದು ಒಗೆದವು ಮೇಲೆ ಬಂದವು. ಯಾವುದೊಂದು ಅಂದರೆ ಬಸಿರಿಂ 101 ಪಿಂಡಂ ಅರುಣಾಕೀರ್ಣಂ, 101 ಪಿಂಡಗಳು ಬಸಿರಿಂದ ಹೊರಗಡೆ ಬಂದವು. ಅದು ಅರುಣಾಕೀರ್ಣಂ ರಕ್ತದಿಂದ ತುಂಬಿತ್ತು. ಅರುಣ ಅಂದರೆ ಕೆಂಪಾಗಿರುವುದು, ರಕ್ತ, ಆಕೀರ್ಣವನ್ನು ತುಂಬಿದ ಅಂತ ಅರ್ಥ. ಹೀಗೆ ಗಾಂಧಾರಿ ಬಸಿರನ್ನು ಹಿಸುಕಿದಾಗ ಆ ಗರ್ಭ ಎಲ್ಲವುಗಳು ಕೂಡ ತುಂಡು ತುಂಡಾಗಿ 101 ತುಂಡುಗಳಾದವು. ಅದನ್ನು ಪಂಪ ಆ ಒಂದೊಂದು ಗರ್ಭದ ಮಗುವಿನ ಪಿಂಡ ಹೇಗಿತ್ತು ಅಂತಂದರೆ ಕಾಳಕೂಟದ ಅಂಕುರ, ಕಾಳಕೂಟದ ಚಿಗುರು ಎನ್ನುವ ಹಾಗೆ ಇದ್ದವು ಎಂದು ಅದನ್ನು ವರ್ಣಿಸ್ತಾನೆ. ಇಲ್ಲಿ ಪಿಂಡವನ್ನು ಕಾಳಕೂಟದ ಅಂಕುರ ಅಂತ ಹೇಳಿರುವುದು ವಿಶೇಷವಾಗಿದೆ. ಯಾಕೆಂತಂದರೆ ಮುಂದೆ ಆ ಪಿಂಡಗಳು ಏನಾಗುತ್ತವೆ ಎನ್ನುವುದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯವೇ ಆಗಿದೆ. ಈ ಕಂದ ಪದ್ಯದಲ್ಲಿ ವಿಶೇಷ ಏನು ಅಂತಂದರೆ ಇದೊಂದು ಅಚ್ಚಕನ್ನಡದ ಪದ, ಅಂದರೆ ಕನ್ನಡದ ಪದಗಳೇ ಹೆಚ್ಚು ಇಲ್ಲಿವೆ. ಪೊಸೆದೊಡೆ, ಪಾಲ್ಗಡಲಂ, ಮಗುಳ್ದು, ಪೊಸೆದು, ಆಮೇಲೆ ಅಸದಳಂ, ಒಗೆತಂದೆ ಒಗೆದಂತೆ ಒಗೆದವು, ಬಸಿರಿಂ, 101, ಈ ಎಲ್ಲ ಪದಗಳು ಅಂದರೆ ಅಲ್ಲಲ್ಲಿ ಕಾಳಕೂಟ, ಪಿಂಡ, ಅರುಣಾಕೀರ್ಣ ಎನ್ನುವುದನ್ನು ಬಿಟ್ಟರೆ, ಆಮೇಲೆ ಅಸುರರ್ ಎನ್ನುವುದನ್ನು ಬಿಟ್ಟರೆ ಉಳಿದ ಪದಗಳೆಲ್ಲವೂ ಕೂಡ ಅಚ್ಚಕನ್ನಡದ ಪದಗಳೇ ಆಗಿವೆ. ಹಾಗಾಗಿ ಈ ಪದ್ಯಕ್ಕೆ ಸಂಸ್ಕೃತದ ಕೆಲವು ಪದಗಳು ಮತ್ತು ಕನ್ನಡದ ಹೆಚ್ಚು ಪದಗಳು ಸೇರಿಕೊಂಡು ಒಂದು ರೀತಿಯ ವಿಶಿಷ್ಟ

0: ಅವಶ್ಯಕತೆ ಉಂಟಾಗಿದೆ ಎಂದು ನಾನು ಭಾವಿಸುತ್ತೇನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ
2: ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳಬಹುದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
0: ಉಷಾ, ನನ್ ಮಗಳನ್ನ 8th class ಸೇರಿಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ.
6: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
0: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
6: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
4: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಇಂದೇ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990030. ಸಂಖ್ಯೆ ಮತ್ತೊಮ್ಮೆ 9483990030.
9: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಪ್ರವಾಸ ಹೋಗೋದು, ಟೂರ್ ಹೋಗೋದು ಅಂದರೆ ಯಾರಿಗಿಷ್ಟ ಆಗಲ್ಲ? ಎಲ್ಲರಿಗೂ ಇಷ್ಟ ಆಗತ್ತಲ್ವ ಸ್ನೇಹಿತರೆ? ಹಾಗೆ ಪ್ರವಾಸ ನಾವು ಹೋಗ್ತಿದ್ದೀವಿ ಯಾವುದೋ ಒಂದು ಒಳ್ಳೆ ಪ್ಲೇಸಿಗೆ ಅಂತ ಹೇಳಿದ್ರೆ, ಆ ಹೋಗುವಾಗ ಒಂದಷ್ಟು ಪ್ಲಾನಿಂಗ್ ಇರ್ಬೋದು, ಅಥವಾ ನಾವೊಂದು ಇಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೆ ಯಾವುದೇ ಕಡೆ ನಾವು ಪ್ರವಾಸ ಹೋದರೂ ಕೂಡ ನಮಗೆ ಗೊತ್ತಿಲ್ಲದೆ ನಾವು ಅನಾಹುತಕ್ಕೆ ಒಳಗಾಗ್ತೀವಿ, ಅಥವಾ ನಾವು ಯಾವುದಾದ್ರೂ ಒಳ್ಳೆ ಪ್ಲೇಸಿಗೆ ಹೋದಾಗ ಅದನ್ನು ನೋಡೋ ಒಂದು ಖುಷಿಯಲ್ಲಿ ಮೈ ಮರೆತರೆ ಸಾಕಷ್ಟು ಅನಾಹುತಕ್ಕೆ ಕಾರಣ ಆದಂತಹ ಸಾಕಷ್ಟು ಘಟನೆಗಳನ್ನು ನಾವು ಕೇಳಿದ್ದೀವಿ. ನೀವು ಕೂಡ ಪ್ರವಾಸ ಹೋಗುವಾಗ ಯಾವ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನಾವು ತಗೋಬೇಕು ಅನ್ನೋ ವಿಚಾರವಾಗಿ ನೀವು ಕೂಡ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಸರ್ ನಮಸ್ತೆ.
10: ನಮಸ್ತೆ
9: ಸಂಕಪ್ಪ ಸರ್, ಹೇಗಿದ್ದೀರಾ?
10: ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಮೇಡಮ್?
9: ನಾವು ಚೆನ್ನಾಗಿದ್ದೀವಿ ಸರ್.
10: ಆಯ್ತಾ ಕಾಫಿ?
9: ಕಾಫಿಯಾ? ಇಲ್ಲ ಸರ್, ಆಗಿಲ್ಲ. ನಿಮ್ದಾಯ್ತಾ?
10: ಇಲ್ಲ, 3 ದಿವಸದಿಂದ ಮೋಡ ಕವಿದ ವಾತಾವರಣ.
9: ಹಾಗಾಗಿ ಬೆಳಗಾಯ್ತು ಅಂತ ಕೋಳಿ ಕೂಗ್ತಿದ್ಯಾ ಅಂತ
10: ಕತ್ತಲೆ ಟೈಪ್ ಇದೆ ಅಂದ್ರೆ ಮಳೆ ಬರ್ತಾ ಇಲ್ಲ. ಮಳೆ ಬರ್ಬೇಕು ಮೇಡಮ್, ನಮ್ಗೆ ಮಳೆ ಬಂದ್ರೆ ಚೆನ್ನಾಗಿತ್ತು.
9: ಈಗ ಎಲ್ಲ ಕಡೆ ಒಂದೊಂದು ಮಳೆ ಆಗ್ತಾ ಇದೆ ಸರ್, ನಿಮ್ ಕಡೆ
10: ಕೆಲವು ಕಡೆ ಆಗಿಲ್ಲ ಅಂದ್ರೆ 20 ತಾರೀಕೆ ಕೇರಳಕ್ಕೆ ಕಮೆನ್ಸ್ ಆಗುತ್ತದೆ ಮುಂಗಾರು, ಜೊತೆ ಕರ್ನಾಟಕ ಬರುವಾಗ 10 ತಾರೀಕು ಆಗುತ್ತಂತೆ,
9: ಜೂನ್ 10.
10: ಜೊತೆಗೆ ಈ ಚಂಡಮಾರುತ ಬಂದು ಸ್ವಲ್ಪ ಮಳೆ ಬಂದಿದ್ರೆ ಚೆನ್ನಾಗಿರೋದಂತ ನನ್ನ ಅನಿಸಿಕೆ.
9: ಅಂದ್ರೆ ರೈತರಾಗಿರೋದ್ರಿಂದ ಅದ ಮಾಡ್ಕೊಳ್ಳಿಕ್ಕೆ ಸರಿ,
10: ಬೀಜ ಬಿತ್ತನೆ ಅವೆಲ್ಲ ಮಾಡ್ಬೋದು, ಸ್ವಲ್ಪ ಮುಂದಕ್ಕೆ ಆಹಾರಕ್ಕೆ ಎಲ್ಲ ತೊಂದರೆ ಆಗೋದ್ ರೀತಿ ಇರೋದ್ರಿಂದ ಮಳೆ ಬಂದ್ರೆ ಎಲ್ಲಾದ್ರೂ ಒಳ್ಳೇದು ಅಂತ ಅನ್ಸುತ್ತೆ. ಜೊತೆಗೆ ಇವತ್ತಿನ ವಿಷಯಕ್ಕೆ ಬಂದಾಗ ಪ್ರವಾಸ ಹೋದಾಗ ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮಗಳು
9: ಅಂತ ಹೇಳಿ
10: ಏನಂದ್ರೆ, ಈಗ ನಾವು ಟೂರ್ ಹೋಗ್ತಿವಿ, ನಮ್ಮ ಮಕ್ಕಳು ಕಳಿಸ್ತೀವಿ, ಟೂರ್ ಹೋದಾಗ ಜೊತೆಗೆ ಅಲ್ಲಿ ಇದ್ ಮಾಡಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ, ದೊಡ್ಡ ಹಿರಿಯರು ಅಥವಾ ಉಪಾಧ್ಯಾಯರಾಗ್ಲಿ ಯಾರೇ ಆಗ್ಲಿ ಪ್ರತಿಯೊಬ್ರು ಇರ್ಬೇಕು ಜೊತೆಲಿ. ಅಕಸ್ಮಾತ್ ಒಂದು ಸುಳಿ ಇರುತ್ತೆ ನೀರಲ್ಲಿ, ಸಮುದ್ರ ಅಥವಾ ಕಾಲ್ ಜಾರದು ಅಥವಾ ಏನೋ ಅನಾಹುತ ಆಗೋದು, ಇಂಥವಕ್ಕೆಲ್ಲ ತುಂಬಾ ಇದಾಗಿರುತ್ತೆ. ಅವಳನ್ನ ನೋಡ್ಕೊಂಡು ಇದ್ ಮಾಡ್ಬೇಕು. ಮತ್ತೆ ಯಾವುದೇ ಇದನ್ನ ಕೆಲವು ಕಡೆ ನಾಮ ಫಲಕ ಇರುತ್ತೆ, ಎಚ್ಚರಿಕೆ, ಮಕ್ಕಳು ಜಾಗೃತಿ ಆಗಿರ್ಬೇಕು ಹಾಗೆ ಹೀಗೆ ಅಂತ ಇರುತ್ತೆ,
9: ಅಪಾಯದ ಸ್ಥಳ ಅಂತ ಇರುತ್ತೆ.
10: ಇಂಥವನ್ನ ಇರುತ್ತೆ. ಈಗ ಧರ್ಮಸ್ಥಳದಲ್ಲಿ ಉದಾಹರಣೆಗೆ ಹೋದಾಗ ಅಲ್ಲಿ ಸುಳಿವಿದೆ, ಅಲ್ಲಿಗೆ ಹೋಗಬೇಡಿ ಅಂದ್ರು ಕೆಲವರು ಏನ್ ಮಾಡ್ತಾರೆ, ನಾನು ಈಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೋಗೋದು, ಅವ್ರ ಮುಳುಗೋದು, ಅವ್ರನ್ನ ರಕ್ಷಣೆ ಮಾಡಕ್ ಹೋಗಿ ಇನ್ನೊಂದು ಹೋಗೋದು, ಈ ತರ ಏನೋ ಅನಾಹುತಕ್ಕೆಲ್ಲ ತೊಂದರೆ ಆಗುತ್ತೆ. ಅದರಿಂದ ಈ ತರ ಆಗ್ಬಾರ್ದು. ಈ ಸ್ವಲ್ಪ ಹಿರಿಯರು ಅಥವಾ ನಾವು ಉಪಾಧ್ಯಾಯರು ಈಗ ಮಕ್ಕಳನ್ನ ಕರ್ಕೊಂಡು ಹೋದಾಗ ಮುಂಜಾಗ್ರತೆ ವಹಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ಎಲ್ಲ ಇದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಉಪಾಧ್ಯಾಯರ ಮೇಲೆ ಮತ್ತೆ ಸ್ಕೂಲ್ ಇದ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಮೇಲೆ ಮಕ್ಕಳನ್ನ ಕಳಿಸಿರ್ತೀವಿ. ಅವನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ವಹಿಸ್ಬೇಕು. ಇಲ್ದೇ ಹೋದ್ರೆ ಅನಾಹುತ ಆಗಿ ಅಥವಾ ಮಕ್ಕಳು ಏನೋ ಹೋಗೋದು ಬರೋದು ಏನಾದ್ರು ತೊಂದರೆ ಆಗೋದು, ನಮಗೆ ಬಂದೇ ಇಲ್ಲ ಟೂರಿಗೆ ಇಲ್ಲಿ ಬಂದೇ ಇಲ್ಲ ಅಂತ ಅವರು ಪಡೋದಕ್ಕಿಂತ ಫಸ್ಟೇ ಒಂದು ಮುಂಜಾಗ್ರತೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲದಕ್ಕೆ ಈಗ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಇದೆ, ಏನು ತೊಂದರೆ ಇಲ್ಲ. ಆದ್ರಿಂದ ಸಿಸಿ ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಇದನ್ನ ಇದು ಮಾಡ್ಕೋಬಾರ್ದು, ತುಂಬಾ ಎಚ್ಚರಿಕೆಯಿಂದ ನಾವು ಕಾಲಿಡ್ಬೇಕು. ಯಾವುದೇ ಒಂದು ವಿಚಾರದಲ್ಲಾಗ್ಲಿ, ಒಂದು ಅಥವಾ ಮೇಲೆ ಹತ್ತೋದಾಗ್ಲಿ, ಅಲ್ಲಿಂದ ಕೆಳಗೆ ಬೇಲ್ ತುಂಬಕೋದು ಅಥವಾ ನೀರಲ್ಲಿ ಈಜಾಡೋದು ಅಥವಾ ಯಾವ್ದೋ ಒಂದು ವೆಹಿಕಲ್ಗಳು ಆ ಕಡೆಯಿಂದ ಬರ್ತಾ ಇರುತ್ತೆ ಫಾಸ್ಟ್ ಆಗಿ, ಅದನ್ನ ನಾವು ಗಮನಿಸ್ಬೇಕು. ಇವೆಲ್ಲ ನೋಡ್ಕೊಂಡು ಪ್ರತಿ ಒಂದ್ರಲ್ಲೂ ಹಿರಿಯರು, ತಂದೆ ತಾಯಿಗಳು, ಉಪಾಧ್ಯಾಯರು ಎಲ್ಲರೂ ಎಚ್ಚರಿಕೆಯಿಂದ ಅವ್ರಿಗೆಲ್ಲ ನಿಗಾ ವಹಿಸ್ಕೊಂಡು ಹೋದ್ರೆ ತುಂಬಾ ಒಂದು
9: ಪ್ರವಾಸ ಹೋಗಿದ್ದು ಒಳ್ಳೆಯ ಒಂದು ಅನುಭವ ಬರ್ಬೋದು ಅಂತ
10: ಇದೆಲ್ಲ ಆಗುತ್ತೆ ಈ ಮುಂಜಾಗ್ರತೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಅಯ್ಯೋ ಆಗೋದು ಗ್ರಹಚಾರ ಬಂದಿತ್ತು ಹೋಗಿತ್ತು ಅಂತ, ಆ ತರ ಅಲ್ಲ. ನಾವು ಎಚ್ಚರಿಕೆಯಿಂದ ಪ್ರತಿಯೊಂದು, ಈಗ ಒಂದು 5 ನಿಮಿಷ ಮುಂಚೆನೆ ಬಸ್ಸಿಗೆ ಹೋದ್ರೆ ತೊಂದರೆ ಆಗುತ್ತೆ. ಕೆಲವರು ಏನ್ ಮಾಡ್ತಾರೆ ಅಕಸ್ಮಾತ್ ಸ್ಪೀಡ್ ಆಗಿ ಹೋಗೋದು, ಏನೋ ತೊಂದರೆ ಆಗೋದು, ಅನಾಹುತ ಆಗೋದು, ಆಕ್ಸಿಡೆಂಟ್ ಆಗೋದು, ಪ್ರತಿ ಇದ್ರಲ್ಲೆಲ್ಲ ಎಚ್ಚರಿಕೆ ವಹಿಸಿದ್ರೆ ಯಾವ್ದು ಆಗದಂತೆ ತಡಿಬಹುದು ಅಂತ ನನ್ನ ಒಂದು ಭಾವನೆ ಮೇಡಮ್.
9: ಓಕೆ ಸರ್, ತುಂಬಾ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ
10: ಮಾಡಿದ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.
9: ಹಾಸನದಿಂದ ಸಂಕಪ್ಪ ಸರ್ ಅವ್ರು ಕರೆ ಮಾಡಿ ಅವರು ಕೂಡ ಪ್ರವಾಸಕ್ಕೆ ಹೋಗುವಾಗ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನ ವಹಿಸಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
11: ಹಲೋ
9: ಸರ್, ನಮಸ್ತೆ. ಮಂಜುನಾಥ್ ಸರ್.
11: ನಮಸ್ತೆ ಮೇಡಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
11: ನಾನು ಚೆನ್ನಾಗಿದ್ದೀನಿ ಮೇಡಮ್.
9: ಸರ್, ಇವತ್ತು ಪ್ರವಾಸಕ್ಕೆ ಹೋಗುವಾಗ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು, ಮುಂಜಾಗ್ರತಾ ಕ್ರಮ ಅಂತ ಮಾತಾಡ್ತಾ ಇದ್ವಿ ಸರ್.
11: ಹೌದು ಮೇಡಮ್, ನಮಗಂತೂ ಈ ಡಿಸೆಂಬರ್ ತಿಂಗಳು ಬಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಒಂದು ರೂಢಿ ಮೇಡಮ್.
9: ಹೌದು, ಶಾಲೆಯಿಂದ ಕಾಲೇಜಿಂದ
11: ಮುಂಚೆನೆ ನಾವು ಎಲ್ಲ ಸ್ಟಾಫ್ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ಪಾಲಕರ ಪರ್ಮಿಷನ್ ತಗೊಂಡು ಮತ್ತು ಯಾವ್ದಾದ್ರು ವಿದ್ಯಾರ್ಥಿ ಆರೋಗ್ಯ ಸಮಸ್ಯೆ ಇತ್ತಂದ್ರ ಆ ವಿದ್ಯಾರ್ಥಿಗೆ ಏನಪ್ಪಾ ಅಂದ್ರೆ ಬರ್ಲಿಕ್ಕೆ ಅವಕಾಶ ನೀಡಿದೆ, ಅವನಿಗೆ ಕನ್ವಿನ್ಸ್ ಮಾಡಿ ಅವನಿಗೆ ಬಿಡು ಅಂತ ಹೇಳ್ಬೇಕು ಮೇಡಮ್.
9: ಹೌದು, ಮಕ್ಕಳಿಗೆ ಆಸೆ ಇರುತ್ತೆ ಕನ್ವಿನ್ಸ್ ಮಾಡೋ
11: ಆಸೆ ಇರುತ್ತೆ ಮೇಡಮ್. ಅದು ಅವರ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದಲ್ಲ, ಆದ್ರೆ ಮಕ್ಕಳು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ಮೇಡಮ್.
9: ವಿಚಾರ ಮಾಡುದ
11: ನಾವು ಮುಂಚೆನೆ ಏನಪ್ಪಾ ಎಲ್ಲ ಫಸ್ಟ್ ಏಡ್ ಬಾಕ್ಸ್, ನೆಕ್ಸ್ಟ್ ಏನಪ್ಪಾ ಟ್ಯಾಬ್ಲೆಟ್ಸ್ ಮತ್ತು ಅವರ ಕೆಲವೊಂದು ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಔಷಧಿಗಳು ಇದ್ರೆ ಅದನ್ನ ತಗೊಂಡ್ ಬಾ ಅಂತ ಅಡ್ವೈಸ್ ಮಾಡ್ತೀವಿ ಮೇಡಮ್.
9: ಮೊದ್ಲೇ ಮಾಹಿತಿಯನ್ನ
11: ಕಲೆಕ್ಟ್. ಮತ್ತೆ ಯಾವ್ದಾದ್ರು ಬಂಗಾರದ ಮತ್ತು ಬೆಳ್ಳಿ ಆಭರಣಗಳು ಇದ್ರೆ ಅದನ್ನ ತರಬೇಡ ಅಂತ ಹೇಳ್ತೀವಿ ಮೇಡಮ್. ಸಾಕಷ್ಟು ದುಡ್ಡು ಇತ್ತಂದ್ರೆ ಅದು
9: ದುಡ್ಡಿದ್ರೆ
11: ಮತ್ತು ವೈಯಕ್ತಿಕವಾಗಿ ಏನಪ್ಪಾ ಅಂತಾರೆ ಎಲ್ಲಾರು ಕಳ್ಕೊಂಡ್ರೆ ಅವ್ರಿಗೆ ಏನಪ್ಪಾ ಅಂತಾರೆ ಶಿಕ್ಷಕರ ನಂಬರ್ ಇಟ್ಕೊಂತ ಹೇಳ್ತೀವಿ ಮೇಡಮ್ ಅವ್ರಿಗೆ
9: ಮಕ್ಳಿಗೆ.
11: ಹಾ ಮೇಡಮ್, ಒಂದ್ಸರಿ ನಾವು ಟೂರ್ ಕೊನೆಯಲ್ಲಿ ಒಂದ್ ಹುಡುಗ ಕಳ್ಕೊಂಡೇ ಬಿಟ್ಟಿತ್ ಮೇಡಮ್. ಅದು
9: ಮಿಸ್ ಆಗ್ಬಿಟ್ಟಿದ್ರ?
11: ಮಿಸ್ ಆಗ್ಬಿಟ್ಟಿತ್ತು ಮೇಡಮ್. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾಗಿತ್ತು ಮೇಡಮ್, ಮಿಸ್ ಆಗಿದ ತಕ್ಷಣ ಆ ಪ್ಲೇಸ್ ಕ್ಯಾನ್ಸಲ್ ಆಯ್ತು ಮೇಡಮ್. ಅದು
9: ಇವ್ರು ಹುಡ್ಕೋದಾಗ ಹೋಯ್ತಾ ಅಂತ
11: ಹುಡ್ಕೋದಾಗ್ಬಿಡುತ್ತೆ, ನೈಟ್ ಆಗ್ಬಿಡುತ್ತೆ ಮೇಡಮ್. ಅವನು ಸುತ್ತಾಕೊಂಡ್ ಹೊಸ ಪ್ಲೇಸ್ ಅಲ್ಲ ಮೇಡಮ್, ಸುತ್ತಾಕೊಂಡ್ ತಿರ್ಗಾಡ್ತಾ ಇದ್ದೆ ಮೇಡಮ್.
9: ಗೊತ್ತಾಗಲ್ಲ,
11: ಗೊತ್ತಾಗಲ್ಲ ಮೇಡಮ್. ಆಮೇಲೆ ಸಿಕ್ಬಿಟ್ಟ ಮೇಡಮ್, ಮತ್ತೆ ಅವನಿಗೆ ತಿಳಿ ಹೇಳಿ ಮಾಡಿ ಮತ್ತೆ ಏನಪ್ಪಾ ಕರ್ಕೊಂಡು ಬಂದ್ವಿ ಮೇಡಮ್. ನಾವು
9: ಒಂದ್ ಪ್ಲೇಸ್ ಮಿಸ್ ಆಯ್ತು, ಜವಾಬ್ದಾರಿ ಇರೋದ್ರಿಂದ ಅದನ್ನೆಲ್ಲ ಮಾಡ್ಲೇಬೇಕಾಗತ್ತೆ.
11: ಮಾಡಬೇಕಾಗುತ್ತೆ ಮೇಡಮ್. ನಾವ್ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಏನಪ್ಪಾ ಒಂದ್ 10 ಸ್ಟೂಡೆಂಟ್ಸ್ ಒಬ್ರು ಟೀಚರ್ ಒತ್ತುವರಿ ವಹಿಸ್ಕೊಳ್ಳೋಕೆ ಅವಕಾಶ ಇದೆ ಮೇಡಮ್. ನಮ್ಮಲ್ಲಿ
9: ಡಿವೈಡ್ ಮಾಡ್ಬಿಡ್ತೀರಾ?
11: ಡಿವೈಡ್ ಮಾಡ್ಬಿಡಿ. ಆ ಶಿಕ್ಷಕರು ಆ ಮಕ್ಕಳ ಜವಾಬ್ದಾರಿ ಮತ್ತು ಆ ಮಗು ಏನಪ್ಪಾ ನಾ ಶಿಕ್ಷಕರ ಬಿಟ್ಟು ಎಲ್ಲಿ ಹೋಗ್ಬಾರ್ದು ಮತ್ತೆ ಏನೇನ್ ತೊಂದರೆ ಅದು ಕೂಡ ಶಿಕ್ಷಕರ ಬಗ್ಗೆ ಹೋಗಿ ನೀವು ಅದನ್ನ ತಿಳ್ಕೊಬೇಕು ಅಂತ ಮುಂಚೆನೆ ಹೇಳ್ತೀವಿ ಮೇಡಮ್. ಹೇಳ್ದ ಮೇಡಮ್, ಅದು ಜವಾಬ್ದಾರಿ ಕಡಿಮೆ ಆಗಿ ಮಕ್ಕಳ ಬಗ್ಗೆ ಗಮನ ಜಾಸ್ತಿ ಇರುತ್ತೆ ಮೇಡಮ್. ಅದು
9: ಜಾಸ್ತಿ ಇರುತ್ತೆ.
11: ನಾವು ಮುಂಚೆ ಈ ತರ ಪ್ಲಾನ್ ಹಾಕೊಂಡ್ರೆ ನಮ್ಗ ಮಕ್ಕಳ ಬಗ್ಗೆ ಕಾಳಜಿ ಇರುತ್ತೆ ಮೇಡಮ್. ಅದು ಸಂಪೂರ್ಣ ಜವಾಬ್ದಾರಿ ನಮ್ ತಲೆ ಮೇಲೆ ಇರೋದ್ರಿಂದ ನಾವು ಎಚ್ಚರಿಕೆಯಿಂದ ಇರ್ತೀವಿ ಮೇಡಮ್. ನಾವು
9: ಮಕ್ಕಳನ್ನ
11: ಇನ್ನು ಕೆಲವೊಂದ್ ಏನಪ್ಪಾ ಪ್ಲೇಸ್ ಗಳಲ್ಲಿ ಬಹಳ ಜಾಗೃತಿ ಇರ್ಬೇಕಾಗುತ್ತೆ ಮೇಡಮ್. ಈ ಜೋಗ್ ಫಾಲ್ಸ್ ನೋಡಕ್ ಹೋಗಲ್ಲಿ ಅಥವಾ ಇನ್ನಿತರ ಕೆಲವೊಂದು ನೀರಿನ ಸುಳಿಯಲ್ಲಿ. ಹಂಪಿಯಲ್ಲಿ ಏನಪ್ಪಾ ನಾವು ಹೋಗುವಾಗ ಸ್ನಾನ ಮಾಡುವಾಗ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಕೆಲವೊಂದು ಐತಕ ಘಟನೆ ನಡೀತಿರ್ತಾವ ಮೇಡಮ್. ಅದಕ್ಕೆ ನಾವು ಮುಂಜಾಗಿ ಆ ಕಡೆ ಹೋಗ್ಬಾರ್ದು, ಸುಳಿ ಇದೆ, ನೀವಿಲ್ಲೇ ಜಾಗ ಮಾಡ್ರಿ. ಬೇಕಾದ್ರೆ ಏನಪ್ಪಾ ಅಂತಂದ್ರೆ ನೀವು ಇಲ್ಲೇ ಬಂದ್ ಹೊರಗೆ ಬಂದು ಜಾಗ ಮಾಡ್ರಿ, ಬಕೆಟ್ ತಗೋರಿ ಅಂತ ಹೇಳ್ತಿರ್ತೀವಿ ಮೇಡಮ್. ನಾವು
9: ಅಷ್ಟೆಲ್ಲ ಸೇಫ್ಟಿ ಹೇಳಿ
11: ಮೇಡಮ್. ಆದ್ರೂ ಎಷ್ಟೋ ವಿದ್ಯಾರ್ಥಿಗಳು ಹಠ ಮಾಡ್ತಿರ್ತಾವ ಮೇಡಮ್, ಸರ್ ನನಗೆ ಈಜ್ ಬರುತ್ತೆ ಸರ್, ನನಗೆ ಚೆನ್ನಾಗಿ ಈಜ್ ಬರುತ್ತೆ ಸರ್, ನಾ ಈಸಾಡ್ತೀನಿ ಅಂತ ಹೇಳ್ತಿರ್ತಾವ. ಆದ್ರೂ ನಾವು ಅವಕಾಶ ಮಾಡ್ಕೊಡೋದಲ್ಲ ಮೇಡಮ್. ಅದು
9: ಮಾಡಲ್ಲ,
11: ಅದ್ರ ಸಂಪೂರ್ಣ ಜವಾಬ್ದಾರಿ ಇರ್ತದೆ ಮೇಡಮ್. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಪ್ಪಾ ತರ ಸಡನ್ ಆಗಿ ಅವ್ರಿಗೆ ವಾಮಿಟ್ ಆಗೋದು, ನೆಕ್ಸ್ಟ್ ಏನಪ್ಪಾ ತರ ಈ ಸರ ಡೈಜೆಷನ್ ಆಗದೆ ಇರೋದು, ಈ ತರ ಇದ್ದಾಗ ಏನಪ್ಪಾ ತರ ನಾವು ಟ್ಯಾಬ್ಲೆಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಮೇಡಮ್. ಇದರಿಂದ ಏನಪ್ಪಾ ತರ ಮಕ್ಕಳಿಗೆ ಏನು ಭಯ ಇರೋದಿಲ್ಲ ಮೇಡಮ್, ಮತ್ತು ಪಾಲಕರಿಗೆ ಕೂಡ ಭಯ ಇರುತ್ತೆ ಮೇಡಮ್. ಆಗ ಅವಾಗ ಅವಾಗ ಕಾಲ್ ಮಾಡಿ ಮಗು ಏನಾಗಿದೆ ಏನಂತ ಕೇಳಿರ್ತಾರೆ. ಅವಾಗ ನಾವು ಕಾಲ್ ಮಾಡಿ ಆ ಮಗುವಿಗೆ ಒಂದು ಒಂದಿನ ಅಥವಾ ಎರಡು ದಿವಸಕ್ಕಾದ್ರೂ ಕೂಡ ಪಾಲಕರ ಜೊತೆ ಮಾತಾಡಕ ನಾವು ರೆಸ್ಟ್ ಮಾಡಿರ್ತೀವಲ್ಲ ಮೇಡಮ್, ಲಾಸ್ ನಲ್ಲಿ ಅಲ್ಲಿ ಎಲ್ಲ ಸ್ಟೇ ಮಾಡಿರ್ತೀವಲ್ಲ. ಆ ಮಗು ಕೆಲವೊಂದು ಮಗು ಏನಪ್ಪಾ ತಂದೆ ತಾಯಿ ನೆನೆಸ್ಕೋತಿರ್ತದೆ ಮೇಡಮ್. ಅವಾಗ ನಾವೇನ್ ಮಾಡ್ತೀವಿ ಕಾಲ್ ಮಾಡಿ ಆ ತಂದೆ ತಾಯಿಗೆ ಕೂಡ ನೇರಳಾತಿ ಬರುವ ಸಲುವಾಗಿ ಅವ್ರು ಕಾಲ್ ಮಾಡಿ ಕನೆಕ್ಟ್ ಮಾಡಿದಾಗ ಮತ್ತೆ ಅವ್ರಿಗೆ ಖುಷಿ ಆಗುತ್ತೆ ಮೇಡಮ್.
9: ಪ್ರವಾಸ ಹೋಗಿದ್ದು ಸಾರ್ಥಕ ಆಗುತ್ತೆ, ಎಲ್ಲ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬಂದ್ರೆ.
11: ಮೇಡಮ್ ಖುಷಿಯಿಂದ ಇರ್ಲಕ್ ಸಾಧ್ಯ ಆಗುತ್ತೆ ಮೇಡಮ್. ಇನ್ನು ಕೆಲವು ಮಕ್ಕಳಿಗೆ ಬೇಜಾರಾಗ್ಬಿಡುತ್ತೆ ಮೇಡಮ್, ನಾವು ತಂದೆ ತಾಯಿ ಬಿಟ್ಟು ಇರಕ್ಕಾಗಲ್ಲ ಸರ್, ಬೇಗ ಮನೆಗೆ ಹೋಗಿ ಅಂತ. ಆ ತರ ಮಕ್ಕಳು ಇದಾರೆ
9: ಮೇಡಮ್.
11: ಸರ್ ಯಾವಾಗ ಹೋಗ್ತೀವಿ ಸರ್ ಅಂತ, ಇಲ್ಲ ಇನ್ನೇ ಎರಡು ದಿವಸ ಇದೆ ಸರ್, ಬೇಡ ಸರ್ ನಮ್ಗ ನಮ್ ತಂದೆ ತಾಯಿ ನೆನಪಾಗ್ತಿದೆ ಸರ್ ನಾವು ಹೋಗ್ತೀವಿ ಅಂತ ಹಿಂಗೆ ಈ ತರ ಮಾಡ್ತಿರ್ತಾರೆ ಮೇಡಮ್.
9: ಓಕೆ ಸರ್, ಧನ್ಯವಾದ ಸರ್ ಮಾಹಿತಿ, ತುಂಬಾ ಮಾಹಿತಿ ಹೇಳಿದ್ರು. ಓಕೆ ಓಕೆ ಸರ್. ಬಿಜಾಪುರದಿಂದ ಮಂಜುನಾಥ್ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
12: ಹಲೋ, ನಮಸ್ತೆ ಮೇಡಮ್.
9: ನಮಸ್ತೆ ಶಿವಶರಣ ಸರ್.
12: ಆರಾಮಿದ್ದೀರಿ ಮೇಡಮ್?
9: ಹಾ ಸರ್, ಆರಾಮಾಗಿದ್ದೀವ್ರಿ.
12: ಬಿಸಿಲು ಏನಾದ್ರಿ?
9: ಬಿಸಿಲು ಸ್ವಲ್ಪ ಮೋಡ ಕವಿದ ವಾತಾವರಣ, ತುಂಬಾ ಬಿಸಿಲಿಲ್ಲ, ತುಂಬಾ ಮೋಡ ಇಲ್ಲ, ಹಾಗಿದೆ.
12: ಹೌದೌದು ಮೇಡಮ್, ಬಹಳ ನಮ್ಮಲ್ಲಿ ಬಿಸಿಲು ಬಾಳ್ರಿ. ಇವತ್ತು
9: ಬಿಸಿಲು ಜಾಸ್ತಿ ಇದೆಯಾ ಬಿಜಾಪುರ?
12: ಹೌದೌದು ಮೇಡಮ್, ನಮ್ಮ ಕಡೆ ಮಾತ್ರ ಜಾಸ್ತಿ ಇದೆ ಮೇಡಮ್.
9: ಬಯಲಸೀಮೆ
12: ಒಂದು ಎರಡು ಮೂರು ದಿವಸ ಕಡಿಮೆ ಆಗಿತ್ತು. ಈಗ ಮಸ್ತ್ ಚಾಲು ಆಗಿಬಿಟ್ಟದ್ರಿ ಮೇಡಮ್.
9: ಚಾಲು ಆಗಿದೆ ಸರ್. ಎಲ್ಲಾದ್ರೂ ಪ್ರವಾಸ ಹೋಗಿದ್ರ ಸರ್ ನೀವು?
12: ಈಗೇನು ಎಲ್ಲಿ ಹೋಗಿಲ್ಲ ಮೇಡಮ್, ನಾವೀಗ ಈ ಮಕ್ಕಳು ಮೊಮ್ಮಕ್ಕಳು ಕಳಿಸೋ ಸೀಸನ್ ಮೇಡಮ್ ಇದು ಇವಾಗ.
9: ನೀವ್ ಹೋಗಿಲ್ಲ? ಇಲ್ಲ
12: ಇಲ್ಲ ಇಲ್ಲ ಮೇಡಮ್, ಈ ಸೀಸನ್ ಅದೇ ಇಲ್ಲ ಮೇಡಮ್, ಎಲ್ಲ ಸೂಟಿ ಇರುತ್ತೆ ಇವಾಗ. ಎಲ್ಲೋ ಅಲ್ಲಿ ಎಲ್ಲೇ ಮುರುಡೇಶ್ವರಕ್ ಹೋಗ್ತಾರ, ಎಲ್ಲೋ ಜೋಗ ಜಲಪಾತಕ್ಕೆ ಹೋಗ್ತಾರ
9: ನೋಡ್ಲಿಕ್ಕೆ,
12: ಮೈಸೂರು ಅರಮನೆಗೆ ಹೋಗ್ತಾರ, ಚಾಮುಂಡಿ ಬೆಟ್ಟ ನೋಡಕ್ ಹೋಗ್ತಾರ. ಆದ್ರ ಮಕ್ಕಳಿಗೆ ನಾವು ಕಳಿಸ್ತೀವಪ್ಪ ಅಂದ್ರೆ ನಮ್ ಜವಾಬ್ದಾರಿ ಇರುತ್ತೆ ಮೇಡಮ್. ಮಲ್ಲಿ ಯಾರು ಕೂಡ ಕಳಿಸಿರ್ತೀವಲ್ಲ, ಅವ್ರ ಜವಾಬ್ದಾರಿ ಬಹಳ ಮುಖ್ಯ ಇರುತ್ತೆ ಮೇಡಮ್. ಬಸ್ಸಿನ ಡ್ರೈವರ್ ಮಾತ್ರ, ಬಸ್ಸಿನ ಏನ್ ಇರ್ತಾರಲ್ಲ ಡ್ರೈವರ್ ಕಂಡಕ್ಟರ್, ಅವ್ರ ಮಾತ್ರ ಬಹಳ ಜವಾಬ್ದಾರಿ ಇರುತ್ತೆ ಮೇಡಮ್. ಯಾಕೆ ಕೇಳಿದ್ರ, ಈಗ ಬಸ್ ಅವರು ಗೌರ್ಮೆಂಟ್ ಬಸ್ ಮಾಡಿ ಹೋಗ್ತಾರೆ ಹೆಚ್ಚು ಕಡಿಮೆ ಮೇಡಮ್ ನಮ್ಮಲ್ಲಿ ಹೆಚ್ಚು. ಅದ್ರ ಸಮಯ ಡ್ರೈವರ್ ಇರ್ತಾನ, ಕಂಡಕ್ಟರ್ ಇರ್ತಾನ, ಇಂತಿಟ್ ಸೀಟ್ ಹತ್ತೆ 600 kilometers 700 kilometers ಹಿಂಗ್ ಹೊಂಟಿರ್ತಾರ ಮೇಡಮ್. ಅವಾಗ ಡ್ರೈವರ್ ಕಂಡಕ್ಟರ್ ಕಂಡಕ್ಟರ್ದಂತೂ ಜವಾಬ್ದಾರಿ ಬಹಳ ಇರುತ್ತೆ ಮೇಡಮ್ ಹೆಚ್ಚು ಕಡಿಮೆ. ಯಾವ ಹುಡುಗರು ಬಂದು ಯಾವ ಹುಡುಗರು ಏನ್ ಮಾಡಿದ್ರು ಎಲ್ಲಿ ಹೋದ್ರು ಎಲ್ಲಿ ಬಿಟ್ಟು ಅಂತ ಅವ್ನ ಜವಾಬ್ದಾರಿ ಇರೋ ಮೇಡಮ್ ಎಲ್ಲಾನು. ಅದ್ರ ಸಲುವಾಗಿ ಮಾತ್ರ ಇವ್ ಮಾಸ್ಟರ್ ಗಳ ಕರ್ಕೊಂಡು ಹೋಗ್ತಾರಲ್ಲ, ಇವ್ರದ್ದು ಜವಾಬ್ದಾರಿ ಹೆಚ್ಚು ಮೇಡಮ್.
9: ಇರುತ್ತೆ ಜವಾಬ್ದಾರಿ ಇರುತ್ತೆ.
12: ಇವ್ರ ಜವಾಬ್ದಾರಿ ತಗೊಂಡ್ರ ಅಂದ್ರೆ ಮಕ್ಕಳ ಸುರಕ್ಷಿತವಾಗಿ ಬರ್ತಾರೋ ಅಂತ ಖಚಿತ ಮೇಡಮ್.
9: ಖಚಿತ ಆಗುತ್ತೆ.
12: ಇವ್ರ ಎಲ್ಲೇ ಸ್ವಲ್ಪ ಯಾವ ಮಾಡಿದ್ರ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಏನೇ ತೊಂದರೆ ಮಾಡ್ಕೊಡ್ತಾರೆ,
9: ತೊಂದರೆ ಮಾಡ್ಕೊಡ್ತಾರೆ.
12: ಅದ್ರ ಸಲುವಾಗಿ ನಮ್ಮ ಸರ್ ಗಳಾಗ್ಲಿ ನಮ್ಮ ವಿದ್ಯಾರ್ಥಿಗಳು ಅಷ್ಟು ಸ್ವಲ್ಪ
9: ಜಾಗೃತರಾಗಿರ್ಬೇಕು ಅವರು ಕೂಡ.
12: ಅವ್ರು ಯಾಕೆ ಜಾಣರ ಅದಾರ ಮೇಡಮ್ ಹೆಚ್ಚು ಕಡಿಮೆ. ಈಗ ಯಾಕಂತ ಕೇಳಿದ್ರೆ ಅವರು ವಿದ್ಯಾರ್ಥಿಗಳು ಹೇಳಿ ತಿಳ್ಕೊತಾರ ಇವಾಗ
9: ತಿಳ್ಕೊತಾರೆ.
12: ಹಾ ಯಾಕಂತ ಕೇಳಿದ್ರೆ ಮನ್ಯಾಗ ತಾಯಿ ತಂದೆ ಹೇಳಿದ್ ಕೇಳ್ತಾರು, ನಮ್ಕಿಂತಾರು ಹೆಚ್ಚು ಅವ್ರು ಸರ್ಗಳು ಹೇಳಿದ್ ಬಾಳ ಕೇಳ್ತಾರ, ಅವ್ರು
9: ಶಿಕ್ಷಕರು ಹೇಳಿದ ಮಾತು ಕೇಳ್ತಾರೆ
12: ಬಾಳ ಕೇಳ್ತಾರೆ. ಮೇಡಮ್ ಮನ್ಯಾಗ ನಾವ್ ಏನ್ ಹೇಳಿದ್ರು ಕೇಳಲ್ಲ, ಸಾಲಿ ಬಿಡಬೇಡ ಅಂದ್ರೆ ಬಿಡಬೇಡ್ತೇವ್ರ ನಾವು ಬಿಡಲ್ಲ ಅಂತ ಹೇಳ್ತಾರ
9: ಬಿಡಲ್ಲ ಅಂತ
12: ಸ್ಪಷ್ಟವಾಗಿ ಅವ್ರ ಮಾತು ಬಾಳ ಕೇಳ್ತಿರ್ತಾರೆ. ಅದ್ರ ಸಲುವಾಗಿ ಅವ್ರ ಜವಾಬ್ದಾರಿ ಹೆಚ್ಚಿರುತ್ತೆ ಮೇಡಮ್
9: ಹೆಚ್ಚಿರುತ್ತೆ.
12: ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ.
9: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
12: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
9: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
13: ಹಲೋ, ನಮಸ್ತೆ.
9: ನಮಸ್ತೆ ಸರ್, ಸ್ವಲ್ಪ ಇನ್ನೊಂದು ಡಿಸ್ಟರ್ಬೆನ್ಸ್ ಇದೆ.
13: ಹೌದು,
9: ಗಾಳಿ ಸೌಂಡ್ ಇರ್ಬೋದು.
13: ಅದೇ ಅದೇ ತಿರ್ಗಾ ಕೊಡ್ತೀನಿ.
9: ಪ್ರವಾಸದ ಬಗ್ಗೆ ಅಂದ್ರೆ, ಪ್ರವಾಸಕ್ಕೆ ಹೋದಾಗ ನಾವೇನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ಬೇಕಾಗುತ್ತೆ? ಈಗ ಮಕ್ಕಳು ಅಂತಲ್ಲ, ದೊಡ್ಡವರು ಪ್ರವಾಸಕ್ಕೆಲ್ಲ ಹೋದಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಅಂತ ಹೇಳಿ ಅಂತ ಮಾತಾಡ್ತಿದ್ವಿ ಸರ್.
13: ಪ್ರವಾಸಕ್ಕೆ ಸಿದ್ಧತೆ ಬಹಳ ಮಹತ್ವದ್ದು. ನಾವು 3 ದಿವಸದ 4 ದಿವಸದ 1 ವಾರದ ಪ್ರವಾಸ ಹಾಕೊಂಡಾಗ ನಮ್ಗ ಬೇಕಾಗುವಂತ ಮೂಲಭೂತ ಸೌಕರ್ಯಕ್ಕೆ ಅನುಗುಣವಾಗಿ ಎಲ್ಲಾ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ನನ್ನ ಸ್ವಂತ ಅನುಭವ ಹೇಳ್ಬೇಕಂದ್ರೆ, GPS ನಂಬಿ ಎಲ್ಲಿ ಹೋಗ್ಬಾರ್ದಂತ.
9: ನೆಟ್ವರ್ಕ್ ಇಲ್ಲ ಅಂದ್ರೆ ಕೈ ಕೊಟ್ಟು ಬಿಡುತ್ತೆ.
13: ಅದು ಸ್ವತಃ ನನಗೆ ತಲೆಕಾವೇರಿಗೆ ಹೋಗುತ್ತಾ ಅಲ್ಲಿ ನನ್ಗೆ ಕಾಫಿ ಎಸ್ಟೇಟ್ ನಾಗ ಹೋಗಿ ನಾನೇ ಮಿಸ್ ಆಗ್ಬಿಟ್ಟಿದ್ದೆ ರೋಡ್ ತಪ್ಪಿ. ಅಲ್ಲಿ ಒಬ್ಬರು ನಮ್ಗೆ ಸಹಾಯ ಮಾಡಿ, ಅದು ಮಧ್ಯರಾತ್ರಿದಲ್ಲಿ ಅಲ್ಲಿ ನನಗೆ ಅವ್ರ ಸಹಾಯಕ್ಕೆ ಸಿಕ್ಕಿದ್ದೇ ಒಂದು ಭಗವಂತ ಬಂದು ಸಿಕ್ಕಂಗಾಗಿತ್ತು. ಯಾಕಂದ್ರೆ ದಟ್ಟವಾದ ಕಾಡು, ಹಿಂಗಾಗಿ ನಮ್ಗಲ್ಲಿ ಯಾರು ಜನ ಸಂಪರ್ಕ ಇರಲ್ಲ ಅಂತ ಅದೊಂದು ಬಹಳ ಎಚ್ಚರಿಕೆ ಇರ್ಬೇಕು. ಆಮೇಲೆ ಸ್ವಂತ ಪ್ರವಾಸ ಮಾಡೋರಿಗೆ ಮತ್ತೆ ಯಾವ ಪ್ರದೇಶಕ್ಕೆ ನಾವು ಪ್ರವಾಸ ಮಾಡ್ತಿರ್ತೀವಿ ಅಲ್ಲಿದು ಪೂರ್ಣ ಮಾಹಿತಿ ತಗೊಂಡು ಪ್ರವಾಸಕ್ಕಾಗಿ ಹೋಗ್ಬೇಕು,
9: ಮಾಹಿತಿ ಇರ್ಬೇಕು.
13: ಹೌದು, ಪೂರ್ಣ ಮಾಹಿತಿ ಇರ್ಬೇಕು. ಅಲ್ಲಿ ಹೋದಿನ್ ನೋಡುನು ಅಂತ ಯಾವಾಗ್ಲೂ ಊಹೆ ಪೂಹೆ ಮ್ಯಾಗ ಪ್ರವಾಸ ಮಾಡಬಾರ್ದು.
9: ಅರ್ಧ ಮಾಹಿತಿ
13: ಅದರಿಂದ ಬಹಳ ತ್ರಾಸ ಆಗ್ತಾವು. ಯಾಕಂದ್ರೆ ನಾವು ಈ ವರ್ಷ ಹೋಗಿರ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಯಾರೋ ಸ್ನೇಹಿತರ ಎಕ್ಸ್ಪೀರಿಯನ್ಸ್ ಮ್ಯಾಗ ನಾವು ಹೋಗ್ತೀವಿ, ಅಲ್ಲಿ ಮತ್ತೆ ಏನೋ ಬದಲಾವಣೆ ಆಗಿರ್ತೈತಿ ಅಥವಾ ಏನೋ ಒಂದು ನಿಯಮಗಳನ್ನ ಮಾಡಿರ್ತಾರ. ಅದಕ್ಕ ನಾವು ಅದನ್ನ ಪ್ರದೇಶದ ಬಗ್ಗೆ ಅಲ್ಲಿದ ಸಂಪೂರ್ಣ ಮಾಹಿತಿ ತಗೊಂಡು ಹೋಗುದು ಒಳ್ಳೇದು. ಮಳೆಗಾಲದಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರವಾಸ ಮಾಡ್ಬೇಕು, ಯಾಕಂದ್ರೆ ಈಗೆಲ್ಲ ಭೂ ಕುಸಿತ ಮತ್ತು ದಾರಿಯೊಳಗೆ ಅಪಘಾತಗಳೆಲ್ಲ ಹೆಚ್ಚಾಗ್ತಿರ್ತಾವ. ಆಮೇಲೆ ಆದಷ್ಟು ಬೇಗ ಸ್ವಂತ ಪ್ರವಾಸ ಮಾಡೋರು ರಾತ್ರಿ ಜರ್ನಿ ಮಾಡಬಾರ್ದು.
9: ರಾತ್ರಿ ಜರ್ನಿ ಬೇಡ ಅಂತ ಹೇಳಿ,
13: ಒಟ್ಟೆ ರಾತ್ರಿ ಜರ್ನಿ ಮಾಡಬಾರ್ದು. ಬಾಯ್ ಎಷ್ಟು ಒಂದ್ ಗಂಟೆಗೆ.
9: ಹಲೋ,
13: ಕಾರ್ಯಕ್ರಮಗಳನ್ನ ಏನೇನ್ ಅದಾವ್ ನೋಡುದು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಡೇ ಟೈಮ್ ನಾಗೆ ಜರ್ನಿ ಮಾಡ್ಬೇಕು ಆದಷ್ಟು.
9: ರಾತ್ರಿ ಸೇಫ್ಟಿ ಅಲ್ಲ ಅಂತ ಹೇಳಿ.
13: ಹೌದು,
9: ಓಕೆ ಓಕೆ ಸರ್.
13: ಹೇಳಿಕೆ
9: ಧನ್ಯವಾದಗಳು ಸರ್. ವಿಠಲ್ ಗಾಯಕವಾಡ್ ಅವರು ಕೂಡ ಅಂದರೆ ಪ್ರವಾಸಕ್ಕೆ ಹೋಗುವಾಗ ಏನೆಲ್ಲ ಪ್ರಿಕಾಷನ್ಸ್ ಮಾಡಬೇಕು, ಸೇಫ್ಟಿ ಪ್ರಿಕಾಷನ್ಸ್ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ
14: ಹಲೋ
9: ಮೇಡಮ್, ನಮಸ್ತೆ. ಕುಸುಮಾ ಮೇಡಮ್.
14: ನಮಸ್ತೆ ಪವಿತ್ರ, ಚೆನ್ನಾಗಿದ್ದೀರಾ?
9: ಚೆನ್ನಾಗಿದ್ದೀನಿ ಮೇಡಮ್. ಮತ್ತೆ ತುಂಬಾ ಪ್ರವಾಸವನ್ನ ಮಾಡಿದವ್ರು ನೀವು.
14: ಅದಕ್ಕೆ ನಾನು ಇನ್ನೊಂದು 10 ನಿಮಿಷ ಟೈಮ್ ಇದೆ ನನ್ಗೆ, ಅಷ್ಟರಲ್ಲಿ ಮಾತು ಮುಗಿಸೋಣ ಅಂತೇಳಿ ನನ್ನ ಅನುಭವ ತಿಳಿದ.
9: ಪ್ರವಾಸ ಮಾಡಿದೀರಾ ಅಂತ?
14: ಖಂಡಿತ, ನಿನ್ನೆ ತಾನೇ ಬಂದೆ ನಾನು ಕೊಲ್ಲೂರಿಗೆ ಹೋಗಿ.
9: ಮತ್ತೆ ನೋಡಿ ಎಷ್ಟು ಪ್ರವಾಸದ ಅನುಭವ
14: ಅಲ್ವಾ. ಏನಿಲ್ಲ, ನಾವು ಎಲ್ಲಿ ಹೋಗ್ತೀವಿ ಅಂತಂದ್ರೆ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀವಲ್ವಾ. ಆ ಒಂದು ಹೋಗುವಂತ ಸ್ಥಳಕ್ಕೆ ನಾವು ಎಲ್ಲಿ ರಾಜ್ಯದಲ್ಲೇ ಹೋಗ್ತೀವೋ ಅಥವಾ ಹೊರ ರಾಜ್ಯಕ್ಕೆ ಹೋಗ್ತೀವೋ ಅಥವಾ ಹೊರ ದೇಶಕ್ಕೆ ಹೋಗ್ತೀವೋ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಾಗ ಅದ್ರ ನಾವು ಹೋಗುವಂತ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಗಿರ್ಬೇಕು. ನಾವು ಹೋದವ್ರಿಗಾದ್ರೂ ಕೇಳಿ ತಿಳ್ಕೊಳ್ಬಹುದು ಅಥವಾ ಈಗೆಲ್ಲ ಬೇಕಷ್ಟು ಮಾಹಿತಿ ಸಿಗುತ್ತೆ ಅಲ್ಲಿಂದನಾದ್ರೂ ನಾವು ಕೇಳಿ ನೋಡಿ ಓದಿ ತಿಳ್ಕೊಬಹುದು. ತಿಳ್ಕೊಂಡ ನಂತರ ಅಲ್ಲಿಗೆ ಯಾವ ಸಮಯದಲ್ಲಿ ಹೋಗ್ಬೇಕು ಅಂತ ಹೇಳಿ ಅದನ್ನ ಫಸ್ಟ್ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಆ ಒಂದು ಸ್ಥಳಕ್ಕೆ ಹೋದಾಗ ವಾತಾವರಣ ಹೇಗಿರುತ್ತೆ ಪ್ರತಿಯೊಂದನ್ನು ನಾವು ಮೊದಲೇನೆ ಮಾಹಿತಿ ತಗೊಂಡಿರ್ಬೇಕು. ನಂತರ ಅಲ್ಲಿ ಹೋಗುವಾಗ ಅಲ್ಲಿ ಆಹಾರ ನಮಗ್ ಹೋಗುತ್ತೆ ಫಸ್ಟ್, ಯಾಕೆಂದ್ರೆ ನಾವು ಹೊರಗಡೆ ಹೋದಾಗ ಊಟ ತಿಂದಿದ ಸಮಸ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ತುಂಬಾ ಕಾಳಜಿ ವಹಿಸ್ಬೇಕಾಗುತ್ತೆ ಅಲ್ಲಿ ನಾವು. ಆಮೇಲೆ ನಂತರ ಫಸ್ಟ್ ಏನಂದ್ರೆ ಭಾಷಾ ಒಂದು ಜ್ಞಾನ ಇರ್ಬೇಕು ನಮ್ಗೆ
9: ಭಾಷೆ ನನ್ನ ಪ್ರಕಾರ.
14: ಹಾ, ಹೊರ ರಾಜ್ಯಗಳಿಗೆ ನಮ್ಮ ವಿತಿನ್ ಇಂಡ ಕರ್ನಾಟಕ ಆದ್ರೆ ಪರವಾಗಿಲ್ಲ, ಕನ್ನಡ ಹೊರಗಡೆ ಹೋಗ್ತೀವಿ ಅಂದ್ರೆ ನಮ್ಮ ಪಕ್ಕದ ಒಂದು ತಮಿಳ್ನಾಡಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಯಾರೋ ಕೂಡ ಮಾತಾಡಲ್ಲ. ಒಂದು ಹೋಟೆಲ್ ಅಲ್ಲಿ ಕೂಡ ನಾವು ತಿಂಡಿ ಕೇಳಿದ್ರೆ ಅವ್ರ ಭಾಷೆಯಲ್ಲೇ ಮಾತಾಡ್ತಾ ಇರ್ತಾರೆ. ಆವಾಗ ಇಂಗ್ಲಿಷ್ ಗೊತ್ತಿದ್ರು ಕೂಡ ನಮ್ಗೆ ಇಂಗ್ಲಿಷ್ ಅಲ್ಲಿ ಕೇಳಿದ್ರು ಕೂಡ ಅವರು ಹೇಳೋದಕ್ಕೆ ಕಷ್ಟ ಅಂದ್ರೆ ನಮಗೆ ಹೇಳೋದಿಲ್ಲ, ಅವ್ರ ಭಾಷೆನ ಉಪಯೋಗಿಸ್ಬೇಕು ಅನ್ನೋ ಒಂದು ಆತರ ಅಭಿಮಾನ ಏನೋ ಗೊತ್ತಿಲ್ಲ ಆತರ ಇರುತ್ತೆ. ಅದನ್ನ ಒಂದು ತಿಳ್ಕೊಂಡಿರ್ಬೇಕು ಫಸ್ಟ್, ಜ್ಞಾನ ಅಂತೂ ಸ್ವಲ್ಪ ಇರ್ಬೇಕು. ಅಟ್ ಲೀಸ್ಟ್ ನಾವ್ ಎಲ್ಲೇ ಹೋಗ್ತಿವಿ ಅಂದ್ರು ಹಿಂದಿ ಇಂಗ್ಲಿಷ್ ಅಂತೂ ನಮ್ಗೆ ಸ್ವಲ್ಪನಾದ್ರು ಮಾತಾಡ್ಲಿಕ್ಕೆ ನಮ್ಗೆ ಏನ್ ಅವಶ್ಯಕತೆ ಇದೆ
9: ಅದನ್ನ
14: ಕೇಳಲಿಕ್ಕೆ ಪಡೀಲಿಕ್ಕೆ ಅಥವಾ ದಾರಿ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ಲಿಕ್ಕೆ ಅಷ್ಟನ್ನ ಜ್ಞಾನ ಇರ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಅಷ್ಟ ನಂತರ ನಾವ್ ಅಲ್ಲಿ ಹೋದಾಗ ಏನ್ ಮಾಡ್ಬೇಕು, ನಾವು ಗ್ರೂಪ್ ಅಲ್ಲಿ ಹೋಗಿರ್ತೀವೋ ಅಥವಾ ಇಂಡಿವಿಜುವಲ್ ಹೋಗಿರ್ತೀವೋ, ಓನ್ಲಿ ಒಂದ್ ಫ್ಯಾಮಿಲಿ ಹೋಗಿರ್ತೀವೋ, ಅದ್ರ ಮೇಲೆ ನಮ್ಮ ಒಂದು ಪ್ರಯಾಣ ಹೇಗೆ ಅಂತಂದೇಳಿ ಹೇಳ್ಬೋದು. ನಮ್ಮ ಒಂದು ದೈಹಿಕ ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದು ಮಾನಸಿಕವಾಗಿ ಮೊದ್ಲೇ ಪ್ರವಾಸಕ್ಕೆ ಹೋಗ್ತೀವಿ ಅಂತ ಸಿದ್ಧತೆ ಆಗಿರ್ತೀವಲ್ವಾ, ಅದೇನು ಸಮಸ್ಯೆ ಆಗೋದಿಲ್ಲ. ದೈಹಿಕ ಸಮಸ್ಯೆಗಳು ಏನಿದೆ, ಯಾವ ರೀತಿ ಆ ವಾತಾವರಣಕ್ಕೆ ನಾವು ಹೊಂದ್ಕೊಳ್ತೀವೋ ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಮೊದ್ಲೇ ಪ್ರಿಪೇರ್ ಆಗಿ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋದ ನಂತರ ಒಂದು ಸ್ಥಳಕ್ಕೆ ಹೋದಾಗ ಇಂತಿಷ್ಟು ಸಮಯದಲ್ಲಿ ಹೋಗ್ಬೇಕು, ಯಾವ್ದು ಸುರಕ್ಷಿತವಾದ ಸಮಯ, ಯಾವ ಎಷ್ಟು ಗಂಟೆ ಪ್ರಯಾಣ ಮಾಡೋದಿರುತ್ತೆ, ಅಲ್ಲಿ ನೋಡುವಂತ ಸ್ಥಳಗಳಲ್ಲಿ ಯಾವ ರೀತಿ ಸುರಕ್ಷತೆ ಇರುತ್ತೆ ಅದನ್ನೆಲ್ಲ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದನ್ನೆಲ್ಲ ತಿಳ್ಕೊಂಡು ಪ್ರವಾಸ ಮಾಡಿದ್ರೆ ಮತ್ತೆ ನಾವು ರೆಸ್ಟ್ ತಗೊಳ್ಳುವಂತ ಸಮಯ ಕೂಡ ಅವಶ್ಯಕವಾಗಿರುತ್ತೆ. ಯಾಕೆಂದ್ರೆ ಪ್ರಯಾಣನೇ ಮಾಡಿದ್ರೆ ನೋಡೋ ಅಂತ ಸಮಯದಲ್ಲಿ ನಮ್ಗೆ ಯಾವ್ದೇ ಒಂದು ಶಕ್ತಿ ಎನರ್ಜಿ ಇಲ್ದಂಗ ಆಗ್ಬಿಟ್ಟು ನೋಡೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಒಂದು ವಿಶ್ರಾಂತಿ ಸಮಯವನ್ನು ಕೂಡ ನಾವು ಮೊದ್ಲೇನೆ ಎಲ್ಲ ನಿಗದಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಈ ರೀತಿ ಕೆಲವೊಂದು ಪ್ರವಾಸದಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನಾವು ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಅಥವಾ ಒಂದು 15 ದಿವಸ ಅಥವಾ ಒಂದ್ ತಿಂಗಳ ಪ್ರವಾಸ ಅಂತ ಅಂದಾಗ ಅದಕ್ಕೆ ತಕ್ಕನಾದ ನಮ್ಮ ಬಟ್ಟೆಗಳನ್ನ ಜೋಡಿಸ್ಕೊಂಡಿರ್ಬೇಕು. ಯಾಕೆಂದ್ರೆ ನಾವು ಹೊರಗಡೆ ಹೋದಾಗ ಪ್ರವಾಸದಲ್ಲಿದ್ದಾಗ ಅಲ್ಲಿ ಪ್ರವಾಸಿಗರು ಬರ್ತಾರೆ ಅಂತಾನೆ ಕೂಡ ಪ್ರತಿಯೊಂದು ಒಂದಕ್ಕೆ ಎರಡರಷ್ಟು ಜಾಸ್ತಿ ಬೆಲೆ ಇರುತ್ತೆ. ಅದನ್ನೆಲ್ಲ ನಾವು ಹೋಗದೆ ಪ್ರವಾಸಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ, ಮತ್ತೆ ಆ ಒಂದು ಸಮಸ್ಯೆನೂ ಆಯ್ತು ಅಂದ್ರೆ ಆರ್ಥಿಕ ಸಮಸ್ಯೆ ಖಂಡಿತ ಎದ್ದು ತೋರಿಸುತ್ತೆ. ಅವಾಗ ಅಲ್ಲಿ ನಮ್ಗೆ ಒಂದ್ ಸಹಾಯಕ್ಕೆ ಅಂತಾನು ಕೂಡ ಏನು ಇಲ್ದಂಗ ಆಗ್ಬಿಟ್ಟಿರುತ್ತೆ. ಎಷ್ಟೇ ಅಂದ್ರೂ ಕೂಡ ಹಣ ಇರ್ಲೇಬೇಕು ನಾವು ಪ್ರವಾಸಕ್ಕೆ ಹೋದಾಗ ಜೊತೆಗೆ. ಈ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಂಡೋದ್ರೆ ಪ್ರವಾಸ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
9: ಅಷ್ಟೆಲ್ಲ ಪ್ರಿಕಾಷನ್ಸ್ ಇದ್ದಾಗ ನಾವು ಹೋದ್ರದ್ದು ಕೂಡ ಸಾರ್ಥಕ ಆಗುತ್ತೆ.
14: ಹೋದ್ರು ನಾವು ಎಂಜಾಯ್ ಮಾಡ್ಕೊಂಡ ಪ್ರವಾಸ, ಒಂದು ನೀರಿನ ಒಂದು ಎಂತ ಫಾಲ್ ಇರೋ ಕಡೆ ಆಗ್ಲಿ ಅಥವಾ ಸಮುದ್ರ ಕಡೆ ಇರ್ಬೋದು, ಈ ತರ ಹೋದಾಗ ನಾವು ಎಚ್ಚರಿಕೆಯನ್ನ ತುಂಬಾ ತಗೊಳ್ಬೇಕು. ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ರೆ ಅಥವಾ ನಮ್ಮ ಒಂದು ಎಚ್ಚರಿಕೆ ನಮ್ಗೆನೆ ಕೂಡ ಇರ್ಬೇಕು. ಯಾಕೆಂದ್ರೆ ಯಾರಿಗೂ ಅಲ್ಲಿ ಸಹಾಯಕ್ಕೆ ಬರಕ್ ಆಗೋದಿಲ್ಲ. ಈಗ ನಾವು ನಿನ್ನೆ ಇದು ಕುಂದಾಪುರ ಕೋಡಿ ಬೀಚಿಗೆ ಹೋಗಿದ್ವಿ, ಅಲ್ಲಿ ಅಷ್ಟು ಸಮುದ್ರ ಉಕ್ಕಿ ಉಕ್ಕಿ ಈಗ ಅಮಾವಾಸ್ಯೆ ಬೇರೆ ಆಗಿತ್ತಲ್ವಾ, ಆದ್ರೆ ನೆಕ್ಸ್ಟ್ ಡೇನೆ ಹೋಗಿದ್ದು ತುಂಬಾ ತುಂಬಿ ಅಲೆಗಳು ಬರ್ತಾ ಇತ್ತು. ಈಗ ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು, ಆ ಅಲೆಗಳಲ್ಲಿ ಯಾರು ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ.
9: ಅಂತ ಸಮಯದಲ್ಲಿ ಸೇಫ್ಟಿ ತೆಗೆಯೋದು, ಸೆಲ್ಫಿ ತೆಗೆಯೋದಾಗಿರ್ಬೋದು, ಆ ತರದೆಲ್ಲ ಮಾಡಿ
14: ಫೋಟೋ ತೆಗೆಯೋ ಹುಚ್ಚಲ್ಲಿ ನಾವು ಬೆಟ್ಟದ ಮೇಲಿದ್ರೆ ಅಲ್ಲಿಂದ ಕೆಳಬೀಳ ಎಷ್ಟೋ ಘಟನೆಗಳನ್ನು ಕೇಳಿದ್ದೇವೆ. ಸಮುದ್ರ ಜೊತೆ ಆಟ ಆಡ್ಬೇಕಾದ್ರೆ ತುಂಬಾನೇ ಎಚ್ಚರಿಕೆ ಇರ್ಬೇಕು, ಅದು ಒಂದು ನದಿಯಲ್ಲಿ ಈಜುವಾಗ್ಲಾಗ್ಲಿ ಅಥವಾ ಈ ರೀತಿ ಎಲ್ಲ ಪ್ರತಿಯೊಂದು ಎಚ್ಚರಿಕೆಯನ್ನ ನಾವು ಮಾಡ್ಕೊಂಡು ಪ್ರವಾಸಕ್ಕೆ ಹೋದ್ರೆ ನಾವು ಪ್ರವಾಸಕ್ಕೆ ಹೋಗೋದೇ ಆನಂದವಾಗ್ಲಿಕ್ಕೆ ಖುಷಿಯಾಗಿರ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತೀವಿ ಕುಟುಂಬದವರು ಅಥವಾ ಫ್ರೆಂಡ್ಸ್ ಜೊತೆಗೆ.
9: ಖುಷಿಯಾಗಿ ನೋಡ್ಕೊಂಡು ಬರುವಂತ
14: ಖುಷಿಯಾಗಿ ಸಂತೋಷವಾಗಿ ಸುಖವಾಗಿ ಬರುವಂತ ಪ್ರವಾಸ ಮಾಡ್ಬೇಕು. ಪ್ರವಾಸ ಮಾಡಿದ್ದು ಖಂಡಿತ ಸಾರ್ಥಕತೆ ಅನ್ಸುತ್ತೆ. ಇಲ್ಲ ನಮ್ಮ ಪ್ರಾಣಕ್ಕೆ ನಮ್ಮ ಒಂದು ಜೀವನಕ್ಕೆ ಅಪಾಯ ಮಾಡ್ಕೊಂಡು ಮಾಡುವಂತ ಪ್ರವಾಸಗಳನ್ನ ಯಾವತ್ತಿಗೂ
9: ಮಾಡ್ಬಾರ್ದು. ಥ್ಯಾಂಕ್ ಯು ಕುಸುಮಾ ಅವರೇ, ತುಂಬಾ ಮಾಹಿತಿಯನ್ನ ಟಿಪ್ಸ್ ಅನ್ನ ಹೇಳಿದ್ರಿ ಅಂತ ಹೇಳ್ಬೋದು. ಶಿವಮೊಗ್ಗದ ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿ ಪ್ರವಾಸಕ್ಕೆ ಹೋಗುವಾಗ ಏನೆಲ್ಲ ನಾವು ತಯಾರಿ ಮಾಡ್ಕೊಂಡಿರ್ಬೇಕು, ಪ್ಲಾನಿಂಗ್ ಹೇಗಿರ್ಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
16: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
17: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
18: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
19: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
0: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
17: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
9: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮದಲ್ಲಿ ಪ್ರವಾಸ ಅಂದ ತಕ್ಷಣ ಎಲ್ಲರಿಗೂ ಖುಷಿಯಾಗುತ್ತೆ. ಆದರೆ ಪ್ರವಾಸಕ್ಕೆ ಹೋದಾಗ ಖುಷಿಯಾಗಿ ಹೇಗೆ ಹೋಗಿರ್ತೀವೋ ಹಾಗೆ ಖುಷಿಯಾಗಿ ಬರೋದು ಕೂಡ ಬಹಳ ಮುಖ್ಯ. ಆದ್ದರಿಂದ ನಾವು ಪ್ರವಾಸಕ್ಕೆ ಹೋಗುವಾಗ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ನ ಮಾಡ್ಕೊಂಡು ಹೋಗಬೇಕು, ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಏನೆಲ್ಲ ತೊಗೋಬೇಕು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ
20: ಮೇಡಮ್ ಅವರೇ, ನಮಸ್ಕಾರ.
9: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
20: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೀವಿ ಸರ್. ಆಯ್ತು, ವ್ಯಾಪಾರ?
20: ನಮ್ದು ಜೋರ್ ಇದೆ ಇಲ್ಲಿ, ಮನೆ ಕೆಲಸ ಒಂದ್ ನಡೀತಾ ಇರೋದ್ರಿಂದ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಯಾವಾಗ್ಲೂ.

0: ಗೊತ್ತಾ, ಅವ್ರ ಸ್ಕೂಲ್ ಬ್ಯಾಗ್ ಗಳೆಲ್ಲ ಇರ್ತಾವಲ್ಲ, ಅವ್ರವ್ರದ ಲಗೇಜ್, ನೀರು ಗೀರು, ಅವ್ರಿಗೆ ಏನೇನ್ ಬೇಕೋ ಅದ ಅವ್ರವ್ರ ಒಂದು ವಸ್ತುಗಳನ್ನ ಅವರೇ ಇಟ್ಕೊಂಡು ಅವ್ರ ಹೆಗಲಿಗೆ ಹಾಕೊಂಡು ಹೋಗಿದ್ರೆ ಎಲ್ಲರಿಗೂ ಹಗುರ ಆಗುತ್ತೆ, ಯಾರಿಗೂ ಭಾರ ಆಗೋದಿಲ್ಲ, ಹೊರೆ ಆಗೋದಿಲ್ಲ, ಆರಾಮಾಗೂ ಹೋಗ್ಬೋದು. ಆಮೇಲೆ ನಾವು ಅಲ್ಲಿ ಹೋದಾಗ ನೋಡ್ರಿ, ಈಗ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಯಾವ್ದೇ ಪ್ರವಾಸ ಹೋಗಿರ್ಲಿ, ಎಲ್ಲೇ ಹೋಗಿರ್ಲಿ, ಅಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಿ ಬೇಕಲ್ಲೇ ಉಗುಳೋದು, ಗಲೀಜ್ ಮಾಡೋದು, ನಾವು ವೈದ್ರ ವೈದ್ರ ಅಂತ ಒಂದು ಚಿಪ್ಸ್ ಪ್ಯಾಕೆಟ್ ಆಗಿರ್ಲಿ, ನೀರಿನ ಬಾಟ್ಲಿ ಆಗ್ಲಿ, ಅವನ್ನೆಲ್ಲ ಬಿಸಾಕಿ ಪರಿಸರ ಹಾಳು ಮಾಡಿ ಬಂದ್ರೆ ಅದು ನಮಗೆ ಒಳ್ಳೇದಾಗೋದಿಲ್ಲ,
1: ಒಳ್ಳೇದಲ್ಲ. ಮತ್ತೆ ಸಾವಿರಾರು ಜನ ಪ್ರವಾಸಿಗರು ಬರೋದ್ರಿಂದ ಎಲ್ರು ಕೂಡ ಇದನ್ನ ಫಾಲೋ ಮಾಡಿದ್ರೆ ಆ ಪ್ರವಾಸಿ ತಾಣ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.
0: ಹೌದು, ಅಲ್ಲಿ ಕೂಡ ಅಲ್ಲಿ ಎಲ್ಲ ಒಂದು ಏನೇ ಒಂದು ವೇಸ್ಟೇಜ್ ಅನ್ನು ಹಾಕ್ಬೇಕಾದ್ರು ಅಲ್ಲಿ ಒಂದು ಡಬ್ಬ ಮಾಡಿ ಇಟ್ಟಿರ್ತಾರ, ಆ ಒಂದು ಡಬ್ಬಕ್ಕೆ ನಾವು ಹಾಕ್ಬೇಕಾಗುತ್ತೆ. ನಾವು ಅದು ಬಿಟ್ಟು ಅಲ್ಲಿ ತನಕ ಯಾರು ಹೋಗೋದು ಅಂತ ಎಲ್ ಬೇಕಲ್ಲ ಬಿಸಾಕಿರ, ನಮ್ಮನ್ನ ನೋಡಿ ಇನ್ನೊಬ್ರು ಬಿಸಾಕೋದು, ಇನ್ನೊಬ್ರು ಬಿಸಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಪರಿಸರ ಹಾಳಾಗಿ ಹೋಗ್ಬಿಡುತ್ತೆ. ನಾವು ಪ್ರವಾಸ ಹೋಗಿದ್ದು ವೇಸ್ಟ್ ಆಗುತ್ತೆ, ನಾವು ಮಾಡಿದ್ದು ಒಳ್ಳೇದಕ್ಕೆ ಹೋಗಿರಲ್ಲ, ನಾವು ಕೆಟ್ಟದ್ ಮಾಡಿ ಬಂದಂಗ ಆಗ್ಬಿಡುತ್ತೆ.
1: ಹೌದು, ಅಲ್ಲಿ ಪ್ರವಾಸಕ್ಕೆ ನಾವು ಹೋಗಿ ಬಂದ್ಮೇಲೆ ಅಲ್ಲಿ ತುಂಬಾ ಅನಾಹುತಗಳಾಗುತ್ತೆ, ಅಂದ್ರೆ ಅಲ್ಲಿ ಪ್ರಾಣಿ ಪಕ್ಷಿ ಇರ್ಬೋದು ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು.
0: ಹೌದು, ಅದೇ ಪ್ಲಾಸ್ಟಿಕ್ ಎಲ್ಲ ನೋಡ್ರಿ, ಪ್ರಾಣಿಗಳು ಅವಕ್ಕೆ ಗೊತ್ತಾಗೋದಿಲ್ಲ ಏನಿಲ್ಲ, ಅವು ತಿಂದು ಬಿಡ್ತವೆ, ತಿಂದಾಗ ಕೂಡ ಅವಕ್ಕೂ ಕೂಡ ಆರೋಗ್ಯ ಹಾಳಾಗಿ ಅವನ್ನ ನಾವೇ ಕಣ್ಣಾಗಿ ನೋಡ್ತೇವೆ ಅವಾಗ, ಅಯ್ಯೋ ನಾವು ಈ ತರ ಬಿಸಾಡಿದ್ದಕ್ಕೆ ಅವು ತಿಂದು ಪ್ರಾಣ ಬಿಟ್ಟವಲ್ಲ ಅಂತ ನಾವೇ ಪ್ರಶ್ಚಾತ್ತಾಪ ಪಡೋದ್ಕಿಂತ ಮುಂಚೆ ನಾವೇ ಜಾಗೃತರಾಗಿರ್ಬೇಕು, ಅವಕ್ಕೆಲ್ಲ ಆತರ ಆಗ್ಬಾರ್ದು ಅಂತ ಹೇಳಿ. ನಾವ್ ಯಾವ್ದನ್ನು ಗಲೀಜ್ ಮಾಡಬಾರ್ದು, ಪ್ರತಿ ಒಂದು ಏನೇ ವೇಸ್ಟ್ ಇದ್ರು ಅಲ್ಲಿ ಒಂದು ಡಬ್ಬ ಏನಿರುತ್ತಲ್ಲ ಅಲ್ಲಿಗೆ ಹೋಗ ಹಾಕ್ಬೇಕು, ಆದಷ್ಟು ಸ್ವಚ್ಛತೆಯನ್ನ ಕಾಪಾಡ್ಬೇಕು ನಾವು ಹೋದತ್ರ ಅಂತ.
1: ಹೌದು, ಒಳ್ಳೆ ಪಾಯಿಂಟ್ ಹೇಳಿ ಸರ್, ಧನ್ಯವಾದ ಸರ್.
0: ಧನ್ಯವಾದಗಳು. ನಮಸ್ಕಾರ.
1: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಅವ್ರೊಂದು ಒಳ್ಳೆ ಮಾತನ್ನು ಹೇಳಿದ್ರು. ಅಂದರೆ ನಾವು ಪ್ರವಾಸಕ್ಕೆ ಹೋದಾಗ ಯಾವುದೇ ಪ್ಲೇಸಿಗೆ ಹೋದ್ರೂ ಕೂಡ ನಾವೊಂದಿಷ್ಟು ತಿನ್ಲಿಕ್ಕೆ ಅಂತ ಹೇಳಿದೆ ತೊಗೊಂಡು ಹೋಗಿರ್ತೀವಿ, ಅದನ್ನು ಎಲ್ಲಿ ಬೇಕಲ್ಲಿ ಅದರ ಕವರನ್ನು ಎಸೆಯೋದಿರ್ಬೋದು ಅಥವಾ ಆ ಜಾಗವನ್ನು ಗಲೀಜು ಮಾಡಿ ಬರೋದಕ್ಕಿಂತ ಅಲ್ಲೆಲ್ಲಾದರೂ ಒಂದು ಕಡೆ ಡಸ್ಟ್ಬಿನ್ ಇಟ್ಟಿರ್ತಾರೆ, ಇನ್ ಕೇಸ್ ಇಟ್ಟಿಲ್ಲ ಅಂದರೂ ಕೂಡ ಆ ಕವರ್ನೆಲ್ಲ ನಾವು ಪುನಃ ಮತ್ತೆ ವಾಪಸ್ ತೊಗೊಬಂದು ಎಲ್ಲಿ ಡಸ್ಟ್ಬಿನ್ ಇರುತ್ತೋ ಅಲ್ಲಿ ಹಾಕೋದ್ರಿಂದ ಅಲ್ಲಿಯ ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ನಾವು ಕೂಡ ಒಂದು ಕಾರಣ ಆಗ್ತೀವಿ ಅಂತಲೇ ಹೇಳ್ಬೋದು. ಎಲ್ಲೂ ಯಾರೂ ನೋಡಿಲ್ಲ ಅಥವಾ ಇಷ್ಟು ದೊಡ್ಡ ಕಾಡಿದೆ, ಇಷ್ಟು ದೊಡ್ಡ ಪ್ಲೇಸ್ ಇದೆ ಅಂತೇಳಿ ನಾವು ಎಲ್ಲಿ ಬೇಕಲ್ಲಿ ಎಸ್ತ್ರೆ ಅದರ ಪರಿಣಾಮ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಸರ್.
2: ಹ್ಞೂ ರೀ ಮೇಡಮ್, ಆರಾಮ ರೀ ಮೇಡಮ್?
1: ಆರಾಮಿದ್ದೀವ್ರಿ, ನೀವು ಆರಾಮಿದ್ದೀರಾ?
2: ಹ್ಞೂ ರೀ ಮೇಡಮ್, ನಾವು ಆರಾಮಿದ್ದೀವಿ ಮೇಡಮ್.
1: ಊಟ ಮಾಡಿದ್ರಾ?
2: ಊಟ ಆತ್ರಿ ಮೇಡಮ್.
1: ಹಾಂ ಸರ್, ಸರಿ ಇವತ್ತು ಪ್ರವಾಸ
2: ಹೋಗಿದ್ದಾರೆ, ಕೆಲಸ ಇತ್ತು. ಹ್ಞೂ ರೀ ಮೇಡಮ್.
1: ಕೆಲಸ ಮುಗೀತಾ?
2: ಹಾಂ, ಕೆಲಸ ನಡೆದವ್ರಿ ಮೇಡಮ್, ರೈತರ ಕೆಲಸಕ್ಕೆ ಏನು ಇದನ್ನೇ ಇಲ್ರಿ ಮೇಡಮ್.
1: ಹಾಂ
2: ಹಾಂ ಹಾಂ ರೀ ಮೇಡಮ್.
1: ಸರಿ, ಇವತ್ತು ಪ್ರವಾಸದ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ ಅಂತ ಹೇಳಿ?
2: ಮುನ್ನೆಚ್ಚರಿಕೆ ಕ್ರಮ ಅಂತಂದ್ರೆ ಮೇಡಮ್, ಮೊದ್ಲ ಈ ಶಾಡ್ಲಾಕ್ ಬರ್ತೈತಿ ನೋಡ್ಬೇಕ್ರಿ, ಸೆಲ್ಫಿ ಅದು ತಕೋತಾರಲ್ರಿ.
1: ಸೆಲ್ಫಿ? ಹೌದು ಸರ್.
2: ಹುಚ್ಚುತ್ತಾರ ಸೆಲ್ಫಿ ತಕ್ಕೊಳ್ಳೋದು, ಹಿಂಬುರ್ಕಿದ್ ಹೋಗುದು, ಹೊಳೆಯಾಗ ಬಿಳೋದ್ರಿ. ಮೊನ್ನೆ ನೋಡ್ರಿ ಅನಾಹುತ ಐತ್ರಿ ನರ್ಮದಾ ನದಿ ಒಳಗ್ರಿ ಮೇಡಮ್. ಒಬ್ಬ ಮಹಿಳೆ ಕುಶಿನ್ ತಗೊಂಡು ಪೂರಾ ನೀರೊಳಗೆ ಇದು ಆಗ್ಬಿಟ್ರಿ. ಐಕೆ ಅತ್ತಂದ್ರೆ ಅದು ಒಂದು ನಾವು ಹೋಗಿದ್ದೇವ್ರಿ ಮೊನ್ನೆ ಮೇಡಮ್, ಅಲ್ಲಿ ನಾವು ಹೋಗಿದ್ದೇವ್ರಿ, ಬೋಟ್ ನೊಳಗೆ ಕೂತಿದ್ದೇವ್ರಿ. ಅವ್ರ ಸೇಫ್ಟಿಗೆ ಅಂತೇಳಿ ಒಂದ್ ಸ್ವಲ್ಪ ಇದು
1: ಕೊಟ್ಟಿರ್ತಾರೆ
2: ಜಾಕೆಟ್, ಅವೇನ ಈಸ್ ಬರ್ಲಾರ್ದವ್ರಿಗೆ ಮುಣಗಿಸೇ ಬಿಡ್ತಾವ್ರಿ ಅವ್ ಜಾಕೆಟ್ ನೋಡಿವ್ರಿ ನಾವು. ಅದು ಖರಿ ಐತ್ರಿ ಮೇಡಮ್, ಒಂದ್ 30-40 ಅಡಿ ಎರಡು ಕಡೆ ಎತ್ತರ ಇರ್ತೈತ್ರಿ ನಡಬಾರ್ಕ್ ನೀರ್ರಿ, ಅದ್ರೊಳಗ ಗಾಳಿ ಹೋಗ್ಬಿಟ್ಟೈತ್ರಿ ಮೇಡಮ್.
1: ಗಾಳಿ
2: ಗಾಳಿ ಹೋಗೋಣ, ಅದು ಜಾಜೆ ಪಲ್ಟಿ ಆಗ್ಬಿಟ್ಟೈತ್ರಿ. ಅಂತರದ್ರಲ್ರಿ ನಾವು ಏನೇ ಒಂದ್ ಅನಾಹುತ ಆಯ್ತಂತ್ರಿ ಮೇಡಮ್, ಹಿಂಬ್ರಿಕಿಲೆ ಹಿಡಬೇಕ್ರಿ. ಅದು ಒಂದು ಕೂಸ್ ಆಗ್ಲಿ, ಒಂದು ಪುರುಷ ಆಗ್ಲಿ, ಮಳೆ ಆಗ್ಲಿ, ಹಿಂಬ್ರಿಕಿಲೆ ಹಿಡಬೇಕ್ರಿ. ಎದ್ರಿಗೆ ಹಿಡಬಾರ್ದ್ರಿ ಅವ್ರಿಗೆ, ನೀರಾಗ ಬಿದ್ದವ್ರಿಗೆ
1: ಬಿದ್ದವ್ರಿಗೆ
2: ಎದ್ರಿಗೆ ಹಿಡಿದ್ರಾಯ್ತ್ರಿ. ಸಣ್ಣ ಕೂಸೆ ಒದ್ದ ದೊಡ್ಡ ಮನುಷ್ಯನ ಬಲಿ ತಗೋತೈತ್ರಿ, ಅದು ಕೈ ಕಾಲೇ ಆಡ್ಬಿಡುದಿಲ್ರಿ ಮೇಡಮ್ ನೀರಾಗ. ಹಿಂಬ್ರಿಕೆಯಲ್ಲಿ ಹಿಡಿದ್ರೆ ಎಷ್ಟೋ ಮಂದಿ ತುರ್ಬಾ ಹಿಡ್ಕೊಂಡು ಹೆಣ್ಮಕ್ಳಿಗೆ ಅದು ಕರ್ಕೊಂಡ್ ಬಂದಾರಿ ಹೊರಗೆ ನೀರಾಗ್ರಿ ಮೇಡಮ್.
1: ಇದ್ ಮಾಡಿದಾರೆ
2: ಎದ್ರಿಗೆ ಬಂದು ಸ್ವಲ್ಪ ಒಳಗ್ ಬಿದ್ರಪ್ಪ ಅಂತಂದ್ರೆ ಬಹಳ ಸಮಸ್ಯೆ ರೀ ಮೇಡಮ್.
1: ಸಮಸ್ಯೆ ಆಗುತ್ತೆ.
2: ಹಾ ರೀ, ಅದು ಮುನ್ನೆಚ್ಚರಿಕೆ ಕ್ರಮ ರೀ. ಮತ್ ಹಿರಿಯರಾದವ್ರ ಮಕ್ಳಿಗೆ ಈಸ್ ಬರ್ತೈತಿಲ್ಲ ಅದನ್ನ ಸ್ವಲ್ಪ ನೋಡ್ಬೇಕ್ರಿ.
1: ನೋಡ್ಬೇಕು,
2: ಇಂತವೆಲ್ಲ ಜಾಗೃತಿ ಬಹಳ ಇಂಪಾರ್ಟೆಂಟ್ ಅದಾವ ಮೇಡಮ್.
1: ಈ ತರ ಎಲ್ಲ ಜಾಗೃತಿ ಆಗಿದ್ದಾರೆ, ಈ ತರ ಅನಾಹುತಗಳು ಆಗಲ್ಲ ಅಂತ ಹೇಳ್ತೀರಾ ನೀವು?
2: ಹೌದ್ ಹೌದ್ ಹೌದ್ರಿ ಮೇಡಮ್.
1: ಮಕ್ಳಿಗೆಲ್ಲ?
2: ಹೌದು ಮೇಡಮ್.
1: ಓಕೆ ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ಧನ್ಯವಾದ ಮೇಡಮ್.
1: ರಮೇಶ್ ಸರ್ ಅವರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
3: ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಮಸ್ಕಾರ.
1: ಗುಡ್ ಈವ್ನಿಂಗ್ ಸರ್.
3: ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ.
1: ಹಾ ಸರ್,
3: ಊಟ ಆಯ್ತು ಮೇಡಮ್?
1: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
3: ಆಯ್ತು ಮೇಡಮ್. ಇವತ್ತು ಟಾಪಿಕ್ ಏನು
1: ಸರ್? ಇವತ್ತು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು?

0: ಅಥವಾ ಮತ್ತೆ ಅಲ್ಲಿ ಪ್ರವಾಸಕ್ಕೆ ಹೋದಾಗ ಕೂಡ ಯಾವ ರೀತಿ ಸೇಫ್ಟಿ ಆಗಿರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ವಿ.
1: ಹೌದು ಮೇಡಮ್, ಹೌದು. ಇತ್ತೀಚೆಗೆ ನೀವು ಇದು ಒಳ್ಳೆ ಟಾಪಿಕ್ ತಂದಿದ್ದೀರಾ. ನಿನ್ನೆ ತಾನೇ ನಾವು ದುಬಾರೆ ಆನೆ ಬಿಡಾರ ನೋಡಿದ್ವಿ, ಎಂತ ಅನಾಹುತ ಆಗೋಯ್ತು ಅಂತ. ಅದಕ್ಕೆ ನಾವು ಜೂಗಳಿಗೆ ಅಥವಾ ಪ್ರಾಣಿಗಳಿಗೆ ನೋಡಕ್ ಹೋದಾಗ ನಮ್ಮ ಸಕ್ಕರೆ ಬೈಲಲ್ಲೂ ಇದೇ ತರ ಆನೆಗಳನ್ನ ತೋರಿಸ್ತಾ ಇರ್ತಾರೆ. ಆನೆಗಳ ತರ ಹೋಗಿ ನಾವೆಲ್ಲ ಫೋಟೋ ಹೊಡ್ಸ್ಕೊಂತ ಇರ್ತೀವಿ. ಅದಕ್ಕೆ ನಿನ್ನೆ ಒಂದ್ ಇನ್ಸಿಡೆಂಟ್ ಏನ್ ತೋರಿಸ್ತು ಅಂದ್ರೆ, ಆದಷ್ಟು ನಾವು ಮೂಕ ಪ್ರಾಣಿಗಳಿಗಿಂತ ಇದು ಕಾಡು ಪ್ರಾಣಿ ಮತ್ತು ಮೂಕ ಪ್ರಾಣಿಗಳಿಂದ ದೂರ ಇರೋದೆ ಒಳ್ಳೇದು ಅಂತ ಅನ್ಸುತ್ತೆ. ದೂರದಿಂದ ನೋಡೋದೆ ಒಳ್ಳೇದು ಅನ್ಸುತ್ತೆ, ಯಾಕಂದ್ರೆ ಅವಕ್ಕೆ ಮೈಂಡ್ ಯಾವ ಚೇಂಜ್ ಆಗತ್ತೆ ಗೊತ್ತಾಗಲ್ಲ. ನೋಡಿ, ನಿನ್ನೆ ಒಂದ್ ಸುಮ್ನೆ ಅನಾಹುತ ನಡೆದೋಯ್ತು. ಹಾಗಾಗಿ ಈ ಸರ್ಕಾರದಿಂದ ಕಡೆಯಿಂದನಾದ್ರೂ ಆಗ್ಲಿ ಅಥವಾ ನಾವೇ ನಮ್ಮ ಒಂದು ಸ್ವಯಂ ಸೇವಾ ಸಂಘಗಳಿಂದಾಗ್ಲಿ ಈ ಒಂದು ಎಲ್ಲರಿಗೂ ಜಾಗೃತಿ ಬರಬೇಕು. ಆದಷ್ಟು ಈ ಆನೆ ಬಿಡಾರ್ಗಳಲ್ಲಿ ಆದಷ್ಟು ಜನಗಳು ಹತ್ರ ಹೋಗ್ದಿರ್ತಕ್ಕಂತ ವ್ಯವಸ್ಥೆ ಆಗದೆ ಒಳ್ಳೇದು, ಯಾಕಂದ್ರೆ ಅದು ಯಾವಾಗ ಚೇಂಜ್ ಆಗ್ತಾ ಗೊತ್ತಾಗಲ್ಲ ಪ್ರಾಣಿಗಳು. ಆಮೇಲೆ ಇತ್ತೀಚೆಗೆ ನಾವು ಇದರಲ್ಲಿ ಸಿಂಹಧಾಮದಲ್ಲೂ ಕೂಡ ನೋಡಿದ್ವಿ, ಒಬ್ರು ವೈದ್ಯ ಒಬ್ರು ನೀರ ಆನೆಗೆ ಬಲಿಯಾಗಿದ್ದು
0: ಸಮೀಕ್ಷಾ.
1: ಹಾಗಾಗಿ ಈ ಝೂಗಳಿಗೆ ಮತ್ತೆ ಈ ಇದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಪ್ರಾಣಿಗಳು ನೋಡಕ್ ಹೋದಾಗ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಇತ್ತೀಚೆಗೆ ಈ ನೀರಿನ ಆಟಗಳಿಗೆಲ್ಲ ನಾವು ಸುಮಾರು ಹೋಗ್ತಾ ಇರ್ತೀವಿ,
0: ವಾಟರ್ ಫಾಲ್ಸ್ ಗಳಿಗೆ.
1: ವಾಟರ್ ಫಾಲ್ಸ್ ಅಲ್ಲಿ ಹೋಗಿ ಅಲ್ಲಿ ಪ್ರಿಕಾಷನ್ ಇರತ್ತೆ, ಏನ್ ತೊಂದ್ರೆ ಇಲ್ಲ, ಅಲ್ಲಿ ಆಟ ಆಡ್ಕೊಂಡು ಬರ್ಬೋದು. ಆದ್ರೆ ಇನ್ನು ಕೆಲವು ಕಡೆ ಏನಾಗ್ತದೆ ಅಂದ್ರೆ ಈ ದೊಡ್ಡ ದೊಡ್ಡ ಫಾಲ್ಸ್ ನದಿಗಳು ಇರ್ತಕ್ಕಂತ ಜಾಗದಲ್ಲಿ ಅಲ್ಲಿ ಯಾವ್ದೇ ಮುಂಜಾಗ್ರತೆ ಕ್ರಮ ಇರಲ್ಲ, ಮತ್ತೆ ಅಲ್ಲಿ ನಾವು ಬೇಡ ಅಂದ್ರೂ ಸಹ ಈ ಪ್ರವಾಸ ಹೋದವರು ಅಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀರಿಗೆ ನೀರಿನ ಸೆಳೆತಕ್ಕೆ ಸಿಕ್ಕಿ ಸಾವಾಗೋ ಸಂಭವನೇ ಇರುತ್ತೆ. ಆದ್ರಿಂದ ಗೊತ್ತಿಲ್ಲದ ಜಾಗದಲ್ಲಿ ಅಥವಾ ಏನು ಎಲ್ಲಿ ಸೆಕ್ಯೂರಿಟಿ ಇರಲ್ವೋ ಅಂತ ಜಾಗಗಳಲ್ಲಿ ಯಾರು ಈಜಕ್ಕಾಗ್ಲಿ ನೀರಾಗಿ ಇಳಿಯಕ್ಕಾಗ್ಲಿ ಮಾಡಬಾರ್ದು. ಮತ್ತೆ ಈ ಚಾರಣಕ್ಕೆ ಹೋಗ್ತಕ್ಕಂತಹ ಒಂದು ವಿಧಾನ ಕೂಡ ಇದೆ. ಚಾರಣಕ್ಕೆ ಹೋದಾಗ್ಲೂ ಸಹಿತ ಒಂದು ನಿರ್ದಿಷ್ಟ ಪರಿಸ್ಥಿತಿ ಜಾಗದಲ್ಲಿ ಚಾರಣ ಮಾಡ್ಕೊಂಬಂದ್ರೆ ಏನ್ ತೊಂದರೆ ಆಗಲ್ಲ. ಅದನ್ನು ಹೊರತುಪಡಿಸಿ ನಾವು ಹೆಚ್ಚು ಸಾಹಸ ಮಾಡ್ತೀವಿ, ಇನ್ನು ಹೆಚ್ಚು ಹೆಚ್ಚು ಚಾರಣ ಮಾಡ್ತೀವಿ ಅಂತ ಗೊತ್ತಿಲ್ಲದಲ್ಲೇ ತಪ್ಪಿಸ್ಕೊಂಡು ಹೋದ್ರೆ ಅನಾಹುತಗಳು ಗ್ಯಾರಂಟಿ ಆಗ್ತಾ. ಇವೆಲ್ಲ ನಾವು ಪ್ರಿಕಾಷನ್ ಅನ್ನ ತಗೋಬೇಕು ಮೇಡಮ್. ಬರೀ ಪ್ರವಾಸ ನಮ್ಮ ಸಂತೋಷಕ್ಕೋಸ್ಕರನೇ ಹೋಗೋದು, ಒಂದು ಒಳ್ಳೆ ಬಿಡುವಿನ ಸಮಯದಲ್ಲಿ ಒಳ್ಳೆ ಸಂತೋಷ ಎಂಟರ್ಟೈನ್ಮೆಂಟ್ ತಗೊಂಡ್ ಬರ್ಬೇಕು ಅಂತ. ಅದ್ರ ಜೊತೆಗೆ ನಾವು ಮುಂಜಾಗ್ರತವಾಗಿರ್ಬೇಕು. ಆಮೇಲೆ ನಾವೆಲ್ಲ ಗುಂಪಿನಲ್ಲಿ ಒಂದು ಪ್ರವಾಸ ಹೋದಾಗ ನಮ್ಮ ಗುಂಪಿನ ಸದಸ್ಯರೊಂದಿಗೆ ಸದಾ ಇರ್ಬೇಕು. ಮತ್ತೆ ಅಲ್ಲಿ ಏನೇನು ಎಚ್ಚರಿಕೆಗಳನ್ನ ಹಾಕಿರ್ತಾರೆ ಆ ಸ್ಥಳಗಳಲ್ಲಿ ಅದನ್ನೆಲ್ಲ ನಾವು ಮುಂಜಾಗ್ರತೆಯಾಗಿ ಗಮನಿಸಿ ನೋಡಿ ಫಾಲೋ ಮಾಡಿ ಸುರಕ್ಷತೆಯಿಂದ ಹೋಗ್ ಬರ್ಬೇಕು. ಆಗ ನಮ್ಮ ಪಿಕ್ನಿಕ್ ಸಂತೋಷವಾಗಿರುತ್ತೆ ಅಂತ ಹೇಳ್ಬೋದು ಮೇಡಮ್.
0: ಖಂಡಿತ, ಹೌದು ಸರ್.
1: ಟೋಟಲಿ ನಮ್ಮ ಒಂದು ಧ್ಯಾನ ಕರೆಕ್ಟ್ ಆಗಿ ಇರಬೇಕು ಅಷ್ಟೇ ಮೇಡಮ್. ಈ
0: ಪ್ರವಾಸಕ್ಕೋದಾಗ ಒಳ್ಳೆ ಪ್ಲಾನಿಂಗ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ
1: ಒಳ್ಳೆ ಪ್ಲಾನಿಂಗ್, ಮತ್ತೆ ಈ ಗುಂಪಲ್ಲಿ ಹೋದಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಇದು ಶಾಂತ ಚಿತ್ತತೆಯಿಂದ ನೋಡ್ಕೊಂಡು ಮತ್ತೆ ಎಲ್ಲೂ ಅನಾಹುತ ಕೆರೆ ಮಾಡ್ಕೊಡ್ತಂತೆ ಬಹಳ ಜಾಗ್ರತೆ ಖುಷಿ ಖುಷಿಯಾಗಿ ಹೋಗಿ ಬರ್ಬೇಕು. ಇಲ್ಲ ಅಂದ್ರೆ ದುಸ್ಸಾಹಸಕ್ಕೆ ಹೋದ್ರೆ ಈ ತರ ಅನಾಹುತಗಳಾಗಿ ತೊಂದರೆ ಆಗತ್ತೆ ಮೇಡಮ್.
0: ಖಂಡಿತ, ಹೌದು.
1: ಹಾಗಾಗಿ ನಾನು ಏನ್ ಹೇಳೋದು ಅಂದ್ರೆ ನಮ್ಮ ಪ್ರವಾಸ ಜೊತೆಗೆ ನಮ್ಮ ಒಂದು ಸದಾ ಒಂದು ಏಕಚಿತ್ತ ಜಾಗ್ರತೆ ಪ್ರತಿಯೊಬ್ಬರಲ್ಲೂ ಇರ್ಲಿ
0: ಇರ್ಲಿ ಅಂತ
1: ಹೇಳ್ಬೋದು ಮೇಡಮ್.
0: ಓಕೆ ಸರ್, ಧನ್ಯವಾದ ಸರ್, ತುಂಬಾ ಮಾಹಿತಿಯನ್ನು ಹೇಳಿದ್ದೀರಾ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆಯವರು ಕರೆ ಮಾಡಿ ಅವರು ಕೂಡ ಪ್ರವಾಸಕ್ಕೆ ಹೋಗುವಾಗ ಹೇಗೆಲ್ಲ ನಾವು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
2: ಹಲೋ
0: ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಉಚ್ಚರಾಯಪ್ಪ ಸರ್.
2: ಮೇಡಮ್ ಏನಿಲ್ಲ, ನಾನು ಒಳ್ಳೆ ಟಾಪಿಕ್ ಅಂತ ಈಗ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು. ನಾನು ಮೊನ್ನೆ ಏಪ್ರಿಲ್ 3 ಈಶಾನ್ಯ ಭಾರತ ಪ್ರವಾಸ ಹೋಗಿದ್ದೆ ಒಬ್ಬನೇ.
0: ತುಂಬಾ ಪ್ರವಾಸ ಮಾಡ್ಕೊಂಡು ಬಂದಿದ್ದೀರಾ?
2: ಹೌದು, ನಾನು ವರ್ಷದಲ್ಲಿ 2-3 ಪ್ರವಾಸ ಮಾಡ್ತೇನೆ. ಈ ನಮ್ ದೇಶದಲ್ಲಿ ನೋಡದೇ ಇರೋ ಪ್ಲೇಸ್ ಯಾವ್ದು ಉಳಿದಿಲ್ಲ ಈಗ.
0: ಎಲ್ಲ ಕಡೆ ಪ್ರವಾಸ ಮಾಡಿದ್ರಾ? ದೇಶ ಸುತ್ತಾ ಇದ್ದೀರಾ?
2: ಈಶಾನ್ಯ ಭಾರತದಲ್ಲಿ ಅಸ್ಸಾಮು, ಮಿಜೋರಾಮು, ತ್ರಿಪುರ ಮತ್ತೆ ಭೂತಾನ್ ಕಂಟ್ರಿ ಹಾಗೆ ಪಶ್ಚಿಮ ಬಂಗಾಳ ಎಲ್ಲಾ ಕಡೆಗೂ ತಿರುಗಾಡ್ಕೊಂಡು ಬಂದೆ.
0: ಎಲ್ಲ ಕಡೆ ನೋಡಿದ್ರ?
2: ಆದ್ರೆ ಈಗ ನೀವ್ ಹೇಳಿದಂಗ ಮುಂಜಾಗ್ರತೆ ಕ್ರಮದಲ್ಲಿ ನಾವು ಈಗ ಸೀನಿಯರ್ಸ್ ಏನ್ ವಯಸ್ಕರು ನಾವು ಪ್ರಯಾಣ ಮಾಡ್ತೀವಿ, ಅದ್ರಾಗೂ ಒಬ್ರೇ ಅಥವಾ ಯಾರೇ ಫ್ಯಾಮಿಲಿ ಜೊತೆಗಾಗ್ಲಿ ಸ್ನೇಹಿತರ ಜೊತೆಗೆ ಹೋಗುವಾಗ ನಾವು ನಿತ್ಯ ಉಪಯೋಗಿಸ್ತಕ್ಕಂತ ಮಾತ್ರೆಗಳನ್ನ ಫಸ್ಟ್ ಇಟ್ಕೋಬೇಕು.
0: ಮಾತ್ರೆಗಳು ಇರ್ಬೇಕು. ಹೌದು,
2: ಎಸ್. BP, ಶುಗರ್ ಮತ್ತ ಅದಲ್ದೇನೆ ತಲೆನೋವು, ಜ್ವರ, ಶೀತ ಇತ್ಯಾದಿ ನಮ್ಗೆ ಯಾವಾಗ ಅಲರ್ಜಿ ಸಂಬಂಧಪಟ್ಟ ಈ ಪ್ರಾಬ್ಲಮ್ ಉಂಟಾಗುತ್ತೆ ಅಂತ ಮಾತ್ರೆಗಳನ್ನ ನಾವು ಮೊದಲೇನೆ
0: ಜೋಪಾನವಾಗಿ
2: ಇಟ್ಕೋಬೇಕು. ಮತ್ತೆ ಎರಡನೇದಾಗಿ ಬಹಳ ಕಡಿಮೆ ಲಗೇಜ್ ಅನ್ನ ಹೊಂದ್ಕೋಬೇಕು ನಾವು.
0: ಕಮ್ಮಿ
2: ಲಗೇಜ್ ಜಾಸ್ತಿ ಇದ್ರೆ ನಮ್ಮ ಪ್ರಯಾಣಕ್ಕೆ ಭಾರಿ ಕಷ್ಟ. ಮತ್ತೆ ಈ ಲಗೇಜ್ ಉಪಯೋಗಿಸ್ತಕ್ಕಂತ ಸೂಟ್ ಕೇಸು ವೀಲ್ ಸೂಟ್ ಕೇಸ್ ಆದ್ರೆ

0: ನಾವು ಎಲ್ಲಾ ಕಡೆಗೂ ಹೋಗೋದಕ್ಕೆ ಸುಲಭ ಆಗುತ್ತೆ. ದೂರದ ಪ್ರಯಾಣ ಆದ್ರೆ ರೈಲು ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕು. ರೈಲು ಅಥವಾ ವಿಮಾನದ ಸೌಕರ್ಯ ಇಲ್ಲದೆ ಇರತಕ್ಕಂತ ಸ್ಥಳದಲ್ಲಿ ಆದಷ್ಟು ಅನಿವಾರ್ಯವಾಗಿ ಬಸ್ ಅಲ್ಲಿ ಅಥವಾ ನಮ್ಮ ಸ್ವಂತ ವಾಹನದಲ್ಲಿ ನಾವು ಪ್ರಯಾಣ
1: ಮಾಡಬಹುದು.
0: ರೈಲ್ ಪ್ರಯಾಣ ಆದ್ರೆ ಮುಂಚಿತವಾಗಿ ರಿಸರ್ವೇಶನ್ ಮಾಡಿಸ್ಕೊಳ್ಳೇಬೇಕು. ವಿಮಾನದಲ್ಲಂತೂ ಅದು ಕಡ್ಡಾಯ ಅಲ್ಲ. ಹಾಗೆ ಇನ್ನು ಉತ್ತರ ಭಾರತ ಪ್ರವಾಸದಲ್ಲಿ ಆದ್ರೆ ಮನೆಯಿಂದನೇ ಸಾಧ್ಯ ಆದಷ್ಟು ರೊಟ್ಟಿ ಅಥವಾ ನಮ್ಗೆ ಬೇಕಾದ ಸ್ವಲ್ಪ ನಾಲ್ಕಾರು ದಿನ ಇಟ್ಕೊಂಡು ತಿನ್ನಷ್ಟು
1: ತಿನ್ನುವಂತ
0: ಪದಾರ್ಥಗಳನ್ನ ನಾವು ಇಲ್ಲ ಅಂದ್ರೆ ನಮ್ಗೆ ಈಶಾನ್ಯ ಭಾರತ ಉತ್ತರ ಭಾರತದ ಆಹಾರ ನಮ್ಗೆ ಹಿಡಿಸಲ್ಲ.
1: ಹೌದು, ವ್ಯತ್ಯಾಸ ಇರುತ್ತೆ. ಹೌದು,
0: ಅಟ್ ಲೀಸ್ಟ್ ಡೆಲ್ಲಿ ಕಡೆಗಾದ್ರೂ ಉತ್ತಮ ಈ ತಂದೂರ್ ರೊಟ್ಟಿ ದಾಲ್ ಫ್ರೈ ಇಂಥವೆಲ್ಲ ಸಿಗ್ತವೆ. ಆ ಈಶಾನ್ಯ ಭಾರತದಲ್ಲಿ ಅದು ಸಿಗಲ್ಲ.
1: ಹಾಗಾಗಿ
0: ಸಮೋಸ ಪರೋಟ ಇಂತ ಬೆಳಗ್ಗೆನೆ ಅವರು ಆಹಾರ ಸಮೋಸ ತಿಂತಾರೆ, ಕೇಕ್ ತಿಂತಾರೆ.
1: ಹಾಗಾಗಿ ನಮ್ಮ ಆಹಾರಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ.
0: ನಮ್ಮ ಆಹಾರ ನಮ್ಮ ದಕ್ಷಿಣ ಭಾರತ ಆಹಾರಕ್ಕೂ ಅಲ್ಲಿಗಾಜಿಗಂತ ವ್ಯತ್ಯಾಸ. ಮತ್ತೆ ಮಿಜೋರಾಂ ಪೂರ್ತಿ ಮಾಂಸಾಹಾರಿಯಲ್ಲಿ
1: ಆದಷ್ಟು
0: ನಾವು ಅಲ್ಲಲ್ಲೇ ಎಲ್ಲಾ ಕಡೆಗೂ ಹಣ್ಣು ಸಿಗ್ತವೆ. ಆದಷ್ಟು ಹಣ್ಣು ಹಂಪಲು ಇಂಥವು ಮತ್ತೆ ಬಿಸ್ಕೆಟ್ ಅಥವಾ ನಮ್ಮ ಮನೆಯಿಂದ ತೆಗೆದುಕೊಂಡು ಹೋದ ಆಹಾರನ ಹೆಚ್ಚು ಉಪಯೋಗಿಸ್ಬೇಕು. ಮತ್ತೆ ಕಡಿಮೆ ಲಗೇಜ್ ಇದ್ರೆ ತುಂಬಾ ಒಳ್ಳೇದು. ಉತ್ತರ ಪ್ರವಾಸದಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಬರಬೇಕು. ಹಿಂದಿ ಕಡ್ಡಾಯ. ಹಿಂದಿ ಬರದಿದ್ರೆ ಬಹಳ ಕಷ್ಟ. ಅಲ್ಲಿ ಇಂಗ್ಲಿಷ್ ಕೆಲವು ಕಡೆ ಮಾತಾಡ್ತಾರೆ. ಮಿಜೋರಾಂ ರಾಜ್ಯದಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಅನ್ನೇ ಮಾತಾಡ್ತಾರೆ ಅಲ್ಲಿ ಜನ. ಆದ್ರೆ ಈ ಕೆಲವು ಭಾಗದಲ್ಲಿ ಹಿಂದಿನೇ ಬೇಕು. ಅಸ್ಸಾಂ ಅಲ್ಲಿಯೂ ಸಹ ಸರಿಯಾಗಿ ಹಿಂದಿ ಮಾತಾಡಲ್ಲ. ಅವರು ಅಸ್ಸಾಮಿ ಭಾಷೆಯನ್ನೇ ಮಾತಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ, ಬಂಗಾಳಿ ಮತ್ತು ಹಿಂದಿ ಭಾಷೆ. ಹೀಗೆ ಅಲ್ಲಿಯ ಭಾಷೆಗೆ ತಕ್ಕಂತೆ ಅನಿವಾರ್ಯವಾಗಿ ನಾವು ಹಿಂದಿ ಬರದೇ ಇದ್ರೆ ಬಹಳ ತೊಂದರೆ ಅನುಭವಿಸ್ಬೇಕಾಗುತ್ತೆ.
1: ಭಾಷೆ, ಆರೋಗ್ಯ, ಆಹಾರ ಇವೆಲ್ಲವೂ ಕೂಡ ಮುಖ್ಯ ಅಂತ ಹೇಳ್ತೀರಾ.
0: ಆಹಾರ ಮತ್ತು ನಮ್ಮ ಭಾಷೆ, ನಮ್ಮ ಉಡುಗೆ ಬಟ್ಟೆ ಬರೆಗಳು, ಆಮೇಲೆ ನಮ್ಮ ಪ್ರವಾಸಕ್ಕೆ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ಬೇಕು. ನಾನು 20 ದಿನದ ಪ್ರವಾಸ ಒಬ್ಬನೇ ಹೋಗಿದ್ದೆ. ಅದಕ್ಕೆ ಮೊದಲನೇ 1.5 ತಿಂಗಳು ಮೊದಲನೇ ರಿಸರ್ವೇಶನ್ ಮಾಡ್ಕೊಂಡು ಪೂರ್ತಿ ಪ್ರಯಾಣನ ರೈಲ್ನಲ್ಲೇ
1: ಕಳ್ಕೊಂಡಿದ್ದೆ.
0: ಭೂತಾನಿಗೂ ಮಾತ್ರ ರೈಲ್ ಇರ್ಲಿಲ್ಲ, ಮಿಜೋರಾಂವರೆಗೂ ರೈಲ್ ಇದೆ. ಇನ್ನು ಪಶ್ಚಿಮ ಬಂಗಾಳ, ಉತ್ತರ ಭಾರತದಲ್ಲಿ ರೈಲ್ ಸೌಕರ್ಯ ತುಂಬಾ ಚೆನ್ನಾಗಿದೆ. ಅಲ್ಲಿ ಬೇಕಾದಷ್ಟು ಆರಾಮಾಗಿ ರೈಲಲ್ಲಿ ಓಡಾಡಬಹುದು. ಆದ್ರೆ ರಿಸರ್ವೇಶನ್ ಇಲ್ಲದೆ ಇದ್ರೆ ಅಲ್ಲಿ ಪರಿಸ್ಥಿತಿ ಯಾತ್ಕೋ ಬೇಡ. ಪ್ರಯಾಣ ಮಾಡುವಾಗ ಆದಷ್ಟು ಅಪರಿಚಿತರ ಜೊತೆಗೆ ಹೆಚ್ಚು ಸಲಿಗೆ ತೋರಿಸಬಾರ್ದು. ರಿಸರ್ವ್ ಆಗಿರ್ಬೇಕು ನಾವು, ಯಾಕಂದ್ರೆ ಅವರು ಯಾರು ಏನು ಹೇಗೆ ಅಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಏನ್ ಮಾಡ್ತಾರೆ ಏನು ಗೊತ್ತಾಗಲ್ಲ.
1: ಸ್ವಲ್ಪ ಹುಷಾರಾಗಿರ್ಬೇಕು.
0: ಅದರಲ್ಲೂ ಒಬ್ಬೊಬ್ರು ಇದ್ಬಿಟ್ರೆ ನಮ್ಮ ಕೈಯಲ್ಲಿ ಕೊರಳಲ್ಲಿ ಈ ಚೈನು ಅಥವಾ ರಿಂಗು ಇವನ್ನೆಲ್ಲ ಮನೆಯಲ್ಲೇ ಇಟ್ಟೋಗಿದ್ದೆ. ಆದಷ್ಟು ಇಂಥ ಆಭರಣಗಳನ್ನು ಹೆಣ್ಮಕ್ಳಾದ್ರೂ ಅಷ್ಟೇ ಸಿಂಪಲ್ ಆಗಿ ಇರ್ತಕ್ಕಂಥ ಆಭರಣಗಳನ್ನ ಉಟ್ಕೊಂಡು ಹೋದ್ರೆ ತುಂಬಾ ಒಳ್ಳೆಯದು, ಅಪಾಯ ಇರಲ್ಲ.
1: ಧನ್ಯವಾದ ಸರ್, ತುಂಬಾ ಮಾಹಿತಿಯನ್ನು ತಿಳಿಸಿದ್ರಿ ಪ್ರವಾಸ.

0: गंगोत्री इंडिपेंडेंट पीयू कॉलेज के बनी।
1: गंगोत्री कॉलेज ಅಲ್ಲಿ ಸ್ಪೆಷಲ್ ಏನಿದೆ?
0: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. ಜೆಡಬ್ಲ್ಯೂ, ನೀಟ್ ಮತ್ತು ಕೆಸಿಟಿ ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ ಎಐ ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
2: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ? ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಕಾರ್ಯಕ್ರಮದಲ್ಲಿ ಪ್ರವಾಸಕ್ಕೆ ಹೋಗುವಾಗ ನಾವೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ, ಸೇಫ್ಟಿ ಕ್ರಮಗಳನ್ನು ತಗೋಬೇಕಾಗುತ್ತೆ, ಹಾಗೆ ಪ್ರವಾಸದಲ್ಲಿ ಇದ್ದಾಗ ಕೂಡ ಯಾವ ರೀತಿಯಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಎಲ್ಲರೂ ಕೂಡ ಒಳ್ಳೆಯ ಟಿಪ್ಸನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ಹಲೋ, ನಮಸ್ಕಾರ ಅಕ್ಕ.
7: ನಮಸ್ತೆ ಮುರಳೀಧರ್ ಸರ್. ಹಲೋ, ಊಟ ಆಯ್ತು ಸರ್? ನಿಮ್ದಾಯ್ತಾ? ಮುರಳೀಧರ್ ಸರ್, ಎಲ್ಲಾದ್ರೂ ಪ್ರವಾಸ ಹೋಗಿದ್ರಾ? ಹಲೋ ಸರ್, ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ.
8: ಸರಿ, ನೋಡಿ, ನಾವ್ ಎಲ್ಲೂ ಪ್ರವಾಸ ಹೋಗಲ್ಲ ಕಣಕ್.
7: ಹೋಗಲ್ವಾ?
8: ಒಂದ್ ಹಾಡೈತಲ್ಲ, ನಿಮ್ಮ ದೇವರು ನಿಮ್ಗೆ ಸುಖವಾಗಿತ್ತ, ನನ್ನ ದೇವ್ರ ಸಗಣಿ ಹೊಡಿ ಹಾಕಿತ್ತ, ನಂಗೆ ದನ ಕಾಯ್ದು ಸಗಣಿ ಬೆಳೆಸೋದು. ಅಕ್ಕ, ಪ್ರವಾಸ ಹೋಗ್ಬೇಕಾದ್ರೆ ಮುಖ್ಯವಾಗಿ ಜವಾಬ್ದಾರಿ ಅವರು ವೆಹಿಕಲ್
7: ಅವರು
8: ವೆಹಿಕಲ್ ಅನ್ನ
7: ಸರ್,
8: ಅವ್ರು ಹೋಗೋ ವೆಹಿಕಲ್ ಇದೆಯಲ್ಲ ಅದು ಫಸ್ಟ್ ಗ್ಯಾರೇಜ್ ತೋರ್ಸ್ಕೊಂಡ್ಬರ್ಬೇಕು.
7: ಯಾಕಂದ್ರೆ
8: ಒಂದೇ ಮೃಗಗಳು ಓಡಾಡ್ತಿರ್ತವೆ, ತೊಂದರೆ ಆಗತ್ತೆ, ಅದನ್ನ ಜವಾಬ್ದಾರಿ ತರಬೇಕು. ಆಮೇಲೆ ಅಲ್ಲಿ ಹೋದಾಗ ಊಟ ಸಿಗುತ್ತೆ ಅಂತ ಮುಂಜಾಗ್ರತವಾಗಿ ತಿಳ್ಕೊಬೇಕು.
7: ಊಟ ಸಿಗುತ್ತಾ ಇಲ್ಲ ಅಂತ?
8: ಊಟ ಸಿಗುತ್ತಾ ನಾವೇ ತಗೋಬೇಕು, ತಿಳ್ಕೋಬೇಕು.
7: ಊಟದ ವ್ಯವಸ್ಥೆ ಫಸ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಆ ಪ್ಲೇಸ್ ಅಲ್ಲಿ ಸಿಗುತ್ತಾ ನೋಡ್ಕೋಬೇಕು.
8: ಆಮೇಲೆ ಎಲ್ಲಿ ಹೋದ್ರು ನೀರಿನ ಬಾಟಲ್ಗಳನ್ನ ತಗೊಂಡು

0: ಹೋಗ್ಬಾರ್ದು, ತಾಳೋದು ವಾಪಸ್ ತಗೊಂಡ್ಬರ್ಬೇಕು.
1: ಇಲ್ಲಿ ಎಸಿಬಾರ್ದು, ನೀರ್ ಖಾಲಿ ಆಯ್ತು ಅಂತ
0: ಸೀದಾ ಮನೆಗೆ ತರ್ಬೇಕು
1: ವಾಪಸ್
0: ವಾಪಸ್ ತರ್ಬೇಕು. ಎಲ್ಲಿ ಎಸಿಬಾರ್ದು ಮನೆಗೆ ಪ್ಲಾಸ್ಟಿಕ್ ಸಂಬಂಧ ಅವ್ರ ಮನೇಲಿ ಇಟ್ಕೋಬೇಕು. ನಂಗೆ ಅವರು ಮುಂದಾಗ್ತ ವಹಿಸ್ಬೇಕು ಅಂತ ನಾವು ಇಷ್ಟು ಮಾತ್ರ ಹೇಳ್ತೀನಿ. ಕೈ ನುಡಿದಲ್ಲಿ ಯಾರು ಹೇಳ್ಬಿಟ್ಟಿದ್ದಾರೆ,
1: ಎಲ್ಲರೂ ಹೇಳ್ಬಿಟ್ಟಿದ್ದಾರೆ.
0: ಇಷ್ಟು ಮಾತ್ರ ನನ್ನ ಅನುಭವ ಹೇಳ್ತೀನಿ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿ ಮಾಹಿತಿ ಹೇಳೋದಕ್ಕೆ. ಓಕೆ, ಶಿವಮೊಗ್ಗದಿಂದ ಮುರಳೀಧರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದರೆ, ನಾವು ಯಾವುದೇ ಪ್ಲೇಸಿಗೆ ಪ್ರವಾಸ ಹೋದರೂ ಕೂಡ ಅಲ್ಲಿ ನೀರನ್ನ ತಗೊಂಡು ಹೋಗೇ ಇರ್ತೀವಿ. ನೀರು ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಬಾಟ್ಲಿನ ಎಸಿಬಾರ್ದು, ಅದನ್ನು ಪುನಃ ವಾಪಸ್ ತರಬೇಕು ಅಥವಾ ಡಸ್ಟ್ಬಿನ್ ಹಾಕಬೇಕು. ಹಾಗೆ ಆಹಾರದ ಬಗ್ಗೆ ಕೂಡ, ವೆಹಿಕಲ್ ಬಗ್ಗೆ, ಇವೆಲ್ಲವುಗಳ ಬಗ್ಗೆ ನಾವು ಜಾಗ್ರತೆ ವಹಿಸಬೇಕು ಅಂತ ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್,
2: ಹೆಸರು
1: ಎಲ್ಲಿಂದ ಕರೆ ಮಾಡ್ತಿರೋದು?
2: ಶಿವಮೊಗ್ಗ ಬಸವನಗುಡಿ ಸೆಕೆಂಡ್ ಕ್ರಾಸ್ ಗೋಂಡಂಗಡಿ ಮೇಡಮ್.
1: ಹೌದಾ, ಬಸವನಗುಡಿಯಿಂದನಾ? ಸರ್, ಇವತ್ ಪ್ರವಾಸದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಕೇಳ್ತಾ ಇದ್ರಾಡ್
1: ವೀರೇಶ್ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರವಾಸಕ್ಕೆ ಹೋಗೋರಿಗೆ?
2: ಪ್ರವಾಸಕ್ಕೆ ಹೋಗೋರು ಅಂದ್ರೆ ಮನೆಯಲ್ಲಿ ಫಸ್ಟ್ ಫ್ಯಾಮಿಲಿ ಡಿಸೈಡ್ ಮಾಡ್ಕೋಬೇಕು ಮೇಡಮ್, ಯಾರು ಏನೇನು ಅಂತಂದೇಳಿ. ಆಮೇಲೆ ಯಾರು ಬರೋದಿದ್ರೆ ಮತ್ತೆ ಸಂಬಂಧಿಕರೊಳಗೆಲ್ಲ ಬಂದ್ರೆ ಅಂದ್ರೆ ಜೊತೆಗೆಲ್ಲ ಕ್ಲೀನ್ ಆಗಿ ಮಾತಾಡ್ಕೊಂಡ್ಬಿಟ್ಟು ಇಂಥ ಕಡೆಗೆ ಹಿಂಗ್ ಹೋಗ್ಬೇಕು ಅಂತಂದೇಳಿ ಒಂದು ಇದು ಮಾಡ್ಕೋಬೇಕು, ಡೇಸ್ಟ್
1: ಪ್ಲಾನ್ ಮಾಡ್ಕೋಬೇಕು, ಲಿಸ್ಟ್ ಮಾಡ್ಕೋಬೇಕು.
2: ಪ್ಲಾನ್ ಮಾಡ್ಕೊಂಡು ಆಮೇಲೆ ಹೋದ ಜಾಗದಾಗೆಲ್ಲ ಸ್ವಲ್ಪ ಜಾಗೃತರಾಗಿರ್ಬೇಕು ಮೇಡಮ್.
1: ಜಾಗೃತರಾಗಿರ್ಬೇಕು.
2: ಹೌದೌದು, ಜಾಗೃತ ಆಗಿ. ಈಗ ಹೊಳೆ ಇರ್ಬೋದು, ಸಮುದ್ರ ಇರ್ಬೋದು, ಈ ಹುಡುಗರು ಮಾತು ಕೇಳಲ್ಲ ಅವಾಗ.
1: ಹೌದು,
2: ಹಂಗಾಗಿ ಸ್ವಲ್ಪ ನಾವು ಮುಂದಾಲೋಚನೆಯಿಂದ ಸೂಕ್ಷ್ಮ ಆಗಿ
1: ಸೂಕ್ಷ್ಮವಾಗಿದ್ರೆ ಒಳ್ಳೇದು ಅಂತ ಹೇಳಿ ಅಂತ.
2: ಹೌದೌದೌದು, ಆಮೇಲೆ ಓದ್ಕರಿಗೆಲ್ಲ ತಿಂಡಿ ಊಟ ಎಲ್ಲ ನಮ್ ಸರಿ ಹೋಗುವಂತ ಜಾಗದಲ್ಲಿ ನಾವು ಇದು ಮಾಡ್ಕೋಬೇಕು ಮೇಡಮ್,
1: ತಿಂಡಿ ಊಟದ ವ್ಯವಸ್ಥೆ ಒಂದು ಮಾಡ್ಕೋಬೇಕು ಅಂತ ಹೇಳಿ.
2: ಹೌದೌದು ಮೇಡಮ್,
1: ಕೆಲವೊಂದ್ ಕಡೆ ನಾವು ಹೋದ ಇದ್ರಲ್ಲಿ ಸಿಗಲ್ಲ.
2: ಹೌದೌದು ಮೇಡಮ್, ಒಬ್ಬರಿಗೆ ಡೈಜೆಷನ್ ಆಗುತ್ತೆ, ಒಬ್ರು ಸರಿ ಆಗೋದಿಲ್ಲ ಏನಿಲ್ಲ. ಹೋದ್ಮೇಲೆಲ್ಲ ತಾಪತ್ರ ಪಡಬಾರ್ದು ನಮ್ಮ ಇದಕ್ಕೆ. ನಾವು ಎಲ್ಲೆಲ್ಲಿ ಸರಿ ಹೋಗುತ್ತೋ ಅಲ್ಲಲ್ಲಿ ತಿಂಡಿ ತೀರ್ಥ ಪ್ರಸಾದ ಮಾಡ್ಕೊಂಡು ಆರಾಮಾಗಿರಬೇಕು. ಆಮೇಲೆ ಸೂಕ್ಷ್ಮ ಹೋಗಿ
1: ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ಬೇಕು ಅಂತ. ಓಕೆ ಸರ್, ವೀರೇಶ್ ಸರ್ ಧನ್ಯವಾದ ಸರ್ ಕರೆ ಮಾಡಿದ್ದೆ. ಓಕೆ, ಶಿವಮೊಗ್ಗದ ಬಸವನಗುಡಿಯಿಂದ ವೀರೇಶ್ ಅವ್ರು ಕರೆ ಮಾಡಿ ಅವ್ರು ಕೂಡ ಅಂದ್ರೆ ಟೂರ್ ಹೋಗೋರಿಗೆ ಏನೆಲ್ಲ ಪ್ರಿಕಾಷನ್ಸ್ ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ ಶಂಭುಲಿಂಗ್ ಅವರೇ.
3: ಆಯ್ತಾ ಮೇಡಮ್ ಊಟ?
1: ಊಟ ಆಯ್ತು ಸರ್, ನಿಮ್ದಾಯ್ತಾ?
3: ನಮ್ದಾಯ್ತು. ಬೆಂಡೆಕಾಯಿ ಹುಳಿ ಅನ್ನ ಸಾಂಬಾರು, ಅಂಡೆ ಸಾಂಬಾರು.
1: ಬೆಂಡೆಕಾಯಿ ಹುಳಿ,
3: ಬೆಂಡೆಕಾಯಿ ಹುಳಿ ಸಾಂಬಾರು, ಅನ್ನ. ಮೇಡಮ್ ಹೇಳಿ, ವಿಷಯ ಏನಿತ್ತು?
1: ಇವತ್ತು ಪ್ರವಾಸಕ್ಕೆ ಹೋಗೋರಿಗೆ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿ ಏನೆಲ್ಲ ಮಾಡ್ಬೇಕು ಅಂತ ಮಾತಾಡ್ತಿದ್ವಿ. ಶಂಭುಲಿಂಗ್ ಅವ್ರ ಎಲ್ಲಾದ್ರೂ ಟೂರ್ ಹೋಗಿದ್ರ?
3: ಟೂರ್ ಹೋಗಲ್ಲ, ಒಂದ್ಸಲ ಯಾವ ನಮ್ ಹಗಲಲ್ಲ ಟೂರ್ ಅಲ್ಲ, ಯಾವ ಮನೆ ಒಂದ್ಸರಿ ನಾವು ವರದಾನಕ್ಷಿಣೆಗೆ ಹೋದಾಗ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಗುಡ್ಡಾಪುರದಲ್ಲಿ. ಹೋಗುವಾಗ ಯಾರೇ ಹೋಗ್ಲಿ ಮೇಡಮ್, ನಾವೇ ಹೋಗ್ಲಿ ಇನ್ನೊಬ್ರು ಹೋಗ್ಲಿ ಅಂತಲ್ಲ, ಅದಕ್ಕೆ ಮುಂಜಾಗ್ರತೆ ಕ್ರಮ ಅಂದ್ರೆ ನಾವು ಫಸ್ಟ್ ಯಾರ್ಯಾರು ಬರ್ತಾರೆ ಏನ್ ಬರ್ತಾರ ಲೀಸ್ಟ್ ಮಾಡ್ಕೋಬೇಕು. ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಏನೇನ್ ಬೇಕು ತಯಾರಿ ಮಾಡ್ಕೋಬೇಕು ಅದಕ್ಕೆಲ್ಲ. ಯಾರು ಶುಗರ್ನರು ಬಿಪಿಆರ್ ಇರ್ತಾರ ಲವ್ಸ್ ಮಾತ್ರೆ ಇರ್ತಾರೆ ಸೆಟ್ ಮಾಡ್ಕೋಬೇಕು. ಆಮೇಲೆ ಕುಡಿಯ ನೀರು ವ್ಯವಸ್ಥೆ ಮಾಡ್ಕೋಬೇಕು, ಸಣ್ಣ ಪುಟ್ಟ ಬಾಟ್ಲಿಗೆ ಎಕ್ಸ್ಟ್ರಾ ಒಂದಿಷ್ಟು ಇಟ್ಕೊಂಡಿರ್ಬೇಕು. ಆಮೇಲೆ ಜೊತೆಗೆ ಒಂದು ಕ್ಯಾನ್ ಇಟ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಕೆಲವು ಕಡೆ ಮೇಡಮ್ ನೀರು ಕೆಲವು ಹಿಡಿಸೋದಿಲ್ಲ, ಒಬ್ಬರಿಗೆ ಶೀತ ನೆಗಡಿ ಹಾಕ್ತಾರೆ. ಒಂದು ಕ್ಯಾನ್ ಒಂದೆರಡು ಒಂದ್ ಮೂರ ಕ್ಯಾನ್, ಈಗ 20 ಲೀಟರ್ ಕ್ಯಾನ್ ಬರ್ತಾ ಇದೆ, ಒಂದು ಮೂರ ಕ್ಯಾನ್ ಹಾಕ್ಬಿಡಕ್ ಮೇಡಮ್. ಹೇಳ್ಬೇಕು ಅಂದ್ರೆ ಮ್ಯಾನ್ ಹಾಕ್ಬಿಟ್ರೆ ಏನ್ ತೊಂದ್ರೆ ಆಗಲ್ಲ. ಕೆಲವು ಹೊರಗಡೆ ಇರ್ತಾರೆ, ಕೆಲವರು ಇರ್ತಾರೆ ಹೊಟ್ಟೆ ಟ್ರಬಲ್ ಇರ್ತಾರೆ, ಅದಕ್ಕೋಸ್ಕರ ಮಾತುಕತೆ ವ್ಯವಸ್ಥೆ. ಮತ್ತೊಂದ್ ಯಾರೆಲ್ಲ ದೇವಸ್ಥಾನ ಹೋಗೋದಾರೆ ಅವ್ರಿಗೆ ಏನ್ ಅಲ್ಲಿ ಕಾಣಿಕೆ ಸ್ವಲ್ಪ ದೇವಸ್ಥಾನ ಹೋದ ಹೆಂಗ್ ಒಂದೇ ಕಡೆ ಮುಂಜಾಗ್ರತೆ ಒಂದೇ ಕಡೆ ಇರ್ಬೇಕು, ಮಕ್ಳು ಮರಿ ಹುಷಾರಾಗಿ ಕಾಪಾಡ್ಕೋಬೇಕು ಅದೊಂದು ವಿಷಯ. ಮತ್ತೆ ಎಲ್ಲರೂ ಹೊಳೆ ಹಳ್ಳ ದಿನ್ಯಗಳಿದ್ದಲ್ಲಿ ನಾವು ಮಕ್ಳು ಮಾತು ಕೇಳೋದಿಲ್ಲ ಮೇಡಮ್, ಅಂತವೆಲ್ಲ ನಾವು ಕಂಟ್ರೋಲ್ ಇಟ್ಕೋಬೇಕು. ಆಮೇಲೆ ವಯಸ್ಸಾದ್ರೆ ತಂಡ ವಯಸ್ಸು ಹೆಚ್ಚೇ ಬರೋದಿಲ್ಲ, ಅವ್ರು ಕೆಮ್ಮು ಕಾಪಾರ ಅವ್ರು ಹಿಂದೆ ಹಿಂದೆ ತರ್ಬಿಡ್ತಾರೆ. ಹೇಳ್ಬೇಕು ಅಂದ್ರೆ ನಾ ಬರಲಪ್ಪ ನೀವು ಹೋಗ್ಬರ ಏನ್ ಬಿಡ್ತಾರೆ, ಆರಾಮಿದ್ದಾರೆ ಮಾತ್ರ ಬರ್ತಾರೆ. ಅದೇ ಎಲ್ಲೇ ಮತ್ತೆ ಊಟ ತಿಂಡಿಗಾದ್ರೆ ಸರಿ ಸುಮ್ನೆ ತಿಂಡಿ ಐತೆ ಅಂತ ಹೇಳಿ ಮಂಡಕ್ಕೆ ಒಲಿಗೆ ತಿಂತ ರಜೆ ಕೊಟ್ಟು ಮೇಡಮ್ ನಾವು ಗಾಳಿ ಹೋಗ್ತಾ ಇರ್ಬೇಕಾರೆ ಒನ್ ಟೈಮ್ ಅದು ಏರ್ಬಿಡುತ್ತೆ, ದಾರ ಎಫೆಕ್ಟ್ ಇದ್ರೆ ಅದು ಮುಗಿಬಿಡ ಅದೊಂದು ಎಫೆಕ್ಟ್ ಆಗುತ್ತೆ. ಅವರೇ ತೊಂದರೆ ಇರ್ಕೊಂಡ ಬಸ್ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ತಿಂದಿರ್ಬೇಕು. ಅದಕ್ಕಿಂತ ಹೆಚ್ಚೇನು ಹಣ್ಣು ಹಂಪ್ಲಿಂದ ಇಟ್ಕೊಂಡ್ರೆ ಬಾರಿ ಒಳ್ಳೇದು ಮೇಡಮ್, ಈ ಕಾರದ ಟೈಮ್ ಇರ್ತಕ್ಕಂತ ಹಣ್ಣು ಹಂಪ್ಲಿ ಇಟ್ಕೊಂಡ್ಬಿಟ್ರೆ ಬಾರಿ ಒಳ್ಳೇದು. ಇಲ್ಲ ಮಧ್ಯೆ ಒಂದ್ ಕಡೆ ಎಲ್ಲರೂ ಹೋದ್ರೆ ಸ್ನಾಕ್ಸ್ ಟೀ ಜೊತೆಗೆ ಸ್ನಾಕ್ಸ್ ತಗೋಬೇಕು, ಹಗಲು ಅದನ್ನೇ ತಿಂತಾ ಇರ್ಬೋದು. ಊಟ ಟೈಮ್ ಊಟ ಮಾಡಕ್ ಮೇಡಮ್, ಅಷ್ಟೊಂದು ಹೇಳ್ತೀನಿ ಮೇಡಮ್. ಹೇಳ್ಬೇಕು ಅಂದ್ರೆ
1: ಥ್ಯಾಂಕ್ ಯು ಮೇಡಮ್. ಶಿವಮೊಗ್ಗದ ಗುರುಪುರದಿಂದ ಶಂಭುಲಿಂಗ ಅವರು ಕರೆ ಮಾಡಿದರು. ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಪ್ರವಾಸಕ್ಕೆ, ಪ್ರವಾಸ ಅಂದ ತಕ್ಷಣ ನಾವು ಖುಷಿಯಾಗಿ ಒಂದು ಒಳ್ಳೆಯ ಪ್ಲೇಸನ್ನು ನೋಡ್ಕೊಂಬರ್ತೀವಿ ಅಂಥೇಳಿ ಹೋಗ್ತೀವಿ. ಆದರೆ ಅದರ ಜೊತೆಗೆ ನಾವು ಏನೆಲ್ಲ ಕ್ರಮಗಳನ್ನು ತಗೋಬೇಕಾಗುತ್ತೆ ಮುಂಜಾಗ್ರತೆಯಾಗಿ ಅಂದರೆ, ನಾವು ಎಲ್ಲಾದರೂ ಒಂದು ಫಾಲ್ಸಿಗೋ ಅಥವಾ ಬೇರೆ ಎಲ್ಲೋ ಕಡೆ ಹೋದಾಗ ಸೆಲ್ಫಿ ತೆಗಿಯೋಕ್ಕೆ ಅಂತ ಹೋಗಿ ಅನಾಹುತ ಆಗಿರೋದಿರ್ಬೋದು ಅಥವಾ ಬಿದ್ದು ಅಥವಾ ಇನ್ನೇನೇನೋ ಅನಾಹುತಗಳನ್ನು ಆಗಿರೋ ಸಾಕಷ್ಟು ಘಟನೆಗಳನ್ನು ನಾವು ನೋಡಿರ್ತೀವಿ. ಹಾಗಾಗಿ ಒಂದು ಪ್ರವಾಸ ಅಂದ ತಕ್ಷಣ ನಾವೊಂದು ಪ್ಲಾನಿಂಗ್ ಮಾಡಿಕೊಂಡು ಯಾವ ರೀತಿ ಯಾವ ಪ್ಲೇಸನ್ನು ಆಯ್ಕೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ಆಹಾರ ಪದ್ಧತಿ ಇರ್ಬೋದು ಅಥವಾ ಅಲ್ಲಿಯ ಸುತ್ತಮುತ್ತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಹೋದರೆ ನಾವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮದಲ್ಲಿ ಇವತ್ತು ಹಾಸನದಿಂದ ಸಂಕಪ್ಪ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವ ಮಂಜುನಾಥ್ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಹಾಗೆ ವಿಠಲ್ ಗಾಯಕ್ವಾಡ್ ಅವರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿನಗರದಿಂದ ಕುಸುಮ ಅವರು ಕರೆ ಮಾಡಿದರು, ಹಾಗೆ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ರಮೇಶ್ ಸರ್ ಅವರು ಕರೆ ಮಾಡಿದರು, ಹಾಗೆ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಹುಚ್ಚರಾಯಪ್ಪ ಸರ್ ಅವರು ಶಿಕಾರಿಪುರದಿಂದ ಕರೆ ಮಾಡಿದರು, ಹಾಗೆ ಮುರಳೀಧರ್ ಸರ್ ಅವರು ಶಿವಮೊಗ್ಗದಿಂದ, ವೀರೇಶ್ ಅವರು ಬಸವನಗುಡಿಯಿಂದ, ಹಾಗೆ ಶಂಭುಲಿಂಗ್ ಅವರು ಗುರುಪುರದಿಂದ ಇವರೆಲ್ಲರೂ ಕರೆ ಮಾಡಿ ಪ್ರವಾಸಕ್ಕೆ ಹೋಗುವಾಗ ನಾವು ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ, ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಅನ್ನೋ ಕುರಿತು ಸಾಕಷ್ಟು ಜನ ಒಳ್ಳೆಯ ಟಿಪ್ಸನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಶಾ, ಏನ್ ಯೋಚನೆ ಮಾಡ್ತಾ ಇದೀಯಾ?
1: ಉಷಾ, ನನ್ ಮಗಳನ್ನ 8th ಕ್ಲಾಸಿಗೆ ಸೇರ್ಸ್ಬೇಕು, ಆದ್ರೆ ಯಾವ ಸ್ಕೂಲಿಗೆ ಸೇರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ.
0: ಆಶಾ, ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನಮ್ಮ ಶಿವಮೊಗ್ಗದಲ್ಲೇ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಇರೋ ಸೂಪರ್ ಸ್ಕೂಲ್ ಅಂತಂದ್ರೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ. ಇಲ್ಲಿ ಬರೀ ಹೆಣ್ಮಕ್ಳೇ ಇರೋದ್ರಿಂದ ನಮಗೂ ನೆಮ್ಮದಿ, ಅವರಿಗೂ ಫುಲ್ ಸೇಫ್ಟಿ ಮತ್ತು ಒಳ್ಳೆ ಸಂಸ್ಕಾರ ಕೂಡ ಸಿಗುತ್ತೆ.
1: ಹೌದಾ ಆಶಾ? ಅಲ್ಲಿ ಎಜುಕೇಶನ್ ಹೇಗಿದೆ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಕೂಡ ಇದೆಯಾ?
0: ಹೌದು ಆಶಾ, ಎರಡೂ ಇದೆ. ನಿಂಗೊತ್ತಾ, ಲಾಸ್ಟ್ ಇಯರ್ 100% ರಿಸಲ್ಟ್ ಬಂದಿದೆ. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಎಜುಕೇಶನ್, ಉತ್ತಮ ಗ್ರಂಥಾಲಯ, ಪ್ರಯೋಗಾಲಯ, NCC ಎಲ್ಲಾ ಇದೆ. ಜೊತೆಗೆ ಫ್ರೀ ಬುಕ್ಸ್, ಬಿಸಿಯೂಟ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ.
2: 2026-27 ಸಾಲಿನ ಅಡ್ಮಿಷನ್ ಓಪನ್ ಆಗಿದೆ. ತಡ ಮಾಡದೆ ಹಿಂದೆ ಅಡ್ಮಿಷನ್ ಮಾಡಿಸಿ. ಕಸ್ತೂರಬಾ ಬಾಲಿಕಾ ಪ್ರೌಢಶಾಲೆ, KT ಶಾಮಯ್ಯಗೌಡ ರಸ್ತೆ, TSB ವೃತ್ತ, ಗೋಪಿ ಸರ್ಕಲ್, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9483990 0030. ಸಂಖ್ಯೆ ಮತ್ತೊಮ್ಮೆ 9483990 0030.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಜಿಲ್ಲೆಯ ಬಣಜಾರ್ ಸಮುದಾಯದವರಿಗೆ May 30 ನಗರದ ಬಣಜಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾನೂನು ಸುರಕ್ಷತಾ ಕಾರ್ಯಕ್ರಮ ಹಾಗೂ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ನಡೆಸಲು ಜಿಲ್ಲಾಡಳಿತ ಸಿದ್ಧತೆ ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬಣಜಾರ್ ಸಮುದಾಯದವರಿಗೆ ಕಾನೂನು ಅರಿವು ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸುವ ಬಗ್ಗೆ ಏರ್ಪಡಿಸಿದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಬಿರವನ್ನು ಉಚಿತ ವ್ಯವಸ್ಥಿತವಾಗಿ ಆಯೋಜಿಸುವ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳು ನೀಡುವ ಸೌಲಭ್ಯಗಳ ಕುರಿತು ವಿಷಯ ತಜ್ಞರಿಂದ ಉಪನ್ಯಾಸ ಹಮ್ಮಿಕೊಳ್ಳಲಾಗುವುದು, ಯೋಜನೆಗಳ ಮಾಹಿತಿ ನೀಡುವ ಸ್ಟಾಲ್ಗಳು ಇರಲಿದೆ ಎಂದರು. ಕಂದಾಯ ಗ್ರಾಮಗಳ ನಿವಾಸಿಗಳಿಗೆ ಹಕ್ಕುಪತ್ರ, ವೃದ್ಧಾಪ್ಯ ವೇತನ, ವಿಶೇಷ ಚೇತನರಿಗೆ ಸೌಲಭ್ಯ, ಅರ್ಹರಿಗೆ ಜಾತಿ ಪ್ರಮಾಣ ಪತ್ರಗಳ ವಿತರಿಸಲಾಗುತ್ತದೆ. ತಾಂಡಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೂ ಪರಿಹಾರವನ್ನ ಅಧಿಕಾರಿಗಳ ಎದುರು ಇತ್ಯರ್ಥಗೊಳಿಸುವ ಉದ್ದೇಶವಿದೆ ಎಂದು ತಿಳಿಸಿದರು. ತಾಂಡ ಅಭಿವೃದ್ಧಿ ನಿಗಮದಿಂದ ಬಣಜಾರ್ ಸಮುದಾಯದ ಉಡುಗೆ ತೊಡುಗೆ, ಸಾಂಪ್ರದಾಯಿಕ ಶೈಲಿಯ ವಸ್ತ್ರಗಳು, ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ತೆರೆಯಲು ಉದ್ದೇಶಿಸಲಾಗಿದೆ. ತಜ್ಞ ವೈದ್ಯರು ಆಗಮಿಸಿ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಇಲಾಖಾವಾರು ಯೋಜನೆಗಳ ವಿಷಯ ನಿರ್ವಾಹಕರು ಉಪಸ್ಥಿತರಿದ್ದು ಮಾಹಿತಿ ನೀಡುವರು. ಶಿವಮೊಗ್ಗ, ಶಿಕಾರಿಪುರ ಮತ್ತು ಭದ್ರಾವತಿ ತಾಲೂಕುಗಳಿಂದ ಸಮುದಾಯವನ್ನ ಕರೆತರಲು ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬಸ್ಸುಗಳನ್ನು ನಿಯೋಜಿಸಲು ಸಾರಿಗೆ ನಿಗಮದ ವ್ಯವಸ್ಥಾಪಕರಿಗೆ ಸೂಚಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಂಎಸ್ ಸಂತೋಷ್, ಎಡಿಸಿ ಅಭಿಷೇಕ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಮಲ್ಲೇಶಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ರಾಜ್ಯ ಸರ್ಕಾರಿ ನೌಕರರ ಸೌಹಾರ್ದ ಸರ್ಕಾರಿ ಸಂಘ ನಿಗಮ ಶಿವಮೊಗ್ಗ ವತಿಯಿಂದ 2026ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ 10ನೇ ತರಗತಿಯ ಸಿಬಿಎಸ್ಇ ಮತ್ತು ಐಸಿಎಸ್ಐ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90%ಕ್ಕೂ ಅಧಿಕ ಅಂಕ ಪಡೆದ ಸಹಕಾರಿಯ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು 15ರ ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7676245604 ಈ ನಂಬರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ 2026-27ನೇ ಸಾಲಿಗೆ ಶಿವಮೊಗ್ಗ ನಗರದಲ್ಲಿ ಹೊಸದಾಗಿ ಅಲ್ಪಸಂಖ್ಯಾತರ ಮಹಿಳೆಯರ ಉನ್ನತ ಶಿಕ್ಷಣಕ್ಕೆ ಮಹಿಳಾ ಪದವಿ ಪೂರ್ವ ಕಾಲೇಜುಗಳನ್ನು ಆರಂಭಿಸಿದ್ದು, ಈ ಕಾಲೇಜುಗಳಿಗೆ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 1ನೇ ಮಹಡಿ ಸತ್ಯಶ್ರೀ ಆರ್ಕೇಡ್, 5ನೇ ಪ್ಯಾರಲಲ್ ರಸ್ತೆ, ದುರ್ಗಿಗುಡಿ, ಶಿವಮೊಗ್ಗ ಇಲ್ಲಿ ತಮ್ಮ ಎಲ್ಲ ದಾಖಲೆಗಳೊಂದಿಗೆ 25ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವಂತೆ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಬೇಟಿ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಒತ್ತಡದ ಜೀವನ ಶೈಲಿಯಿಂದ ಬಹುತೇಕ ಜನರು ಬಳಲುತ್ತಿದ್ದು, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಗಮನ ಹರಿಸಬೇಕು ಎಂದು ಸುಬ್ಬಯ್ಯ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲು ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಮನೆಯಲ್ಲಿಯೇ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಮೊಬೈಲ್ ಮುಖಾಂತರ AI ಬಳಸಿ ರಕ್ತದ ಒತ್ತಡ ಪರೀಕ್ಷೆ ಮಾಡಬಹುದು. ವೈದ್ಯರನ್ನ ಸಂಪರ್ಕಿಸಿ ಅಗತ್ಯ ಮಾರ್ಗದರ್ಶನ ಪಡೆಯಬಹುದಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅನೇಕ ಮೊಬೈಲ್ ಅಪ್ಲಿಕೇಶನ್ಗಳನ್ನ ಬಳಸಬಹುದಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಗುಡದಪ್ಪ ಕಾಸಬಿ ಅವರು ಮಾತನಾಡಿ, ವಿದೇಶಗಳಲ್ಲಿ ಜನರು ಮುಂಜಾಗ್ರತಾ ಕ್ರಮವಾಗಿ ರಕ್ತದೊತ್ತಡ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾರೆ, ಆದರೆ ಭಾರತದಲ್ಲಿ 17% ಜನರು ಮಾತ್ರ ರಕ್ತದೊತ್ತಡ ಪರೀಕ್ಷೆ ಮಾಡಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷರಾದ ಡಿ ಕಿಶೋರ್ ಕುಮಾರ್ ಮಾತನಾಡಿ, ಒತ್ತಡದ ಜೀವನ ಶೈಲಿ ಮತ್ತು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸಕಾಲಕ್ಕೆ ವೈದ್ಯರ ಮಾರ್ಗದರ್ಶನ ಪಡೆಯುವುದು ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಎಲ್ಲರೂ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ BR ಧನಂಜಯ್ ಮಾತನಾಡಿ, ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ಮೊಬೈಲ್ ಬಳಸುತ್ತಾರೆ. AI ಬಳಸುವ ಮೂಲಕ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಆರೋಗ್ಯದ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು ಎಂದು ತಿಳಿಸಿದರು. ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್, ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, ನಿಯೋಜಿತ ಸೇನಾನಿ ಮಹೇಶ್, ನಿಯೋಜಿತ ಅಧ್ಯಕ್ಷರಾದ DK ಶೇಷಗಿರಿ, ಶ್ರೀಕಾಂತ್, ಆದಿಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಗದ್ಗುರು ಗುರು ಬಸವೇಶ್ವರ ವಿದ್ಯಾಪೀಠ ಬೆಕ್ಕಿನ ಕಲ್ಮಠ ಶಿವಮೊಗ್ಗ, ಇವರ ಜಗದ್ಗುರು ಸಚ್ಚಿದಾನಂದ ಗ್ರಾಮೀಣ ವಸತಿ ಪ್ರೌಢಶಾಲೆ ಯಲವಟ್ಟಿಯಲ್ಲಿ ಈ ವರ್ಷದಿಂದ ಉಚಿತ ವಿದ್ಯಾರ್ಥಿ ವಸತಿ ನಿಲಯದೊಂದಿಗೆ ಪ್ರೌಢಶಾಲಾ ಶಿಕ್ಷಣ ಆರಂಭಿಸಲಾಗುವುದು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ದಿನೇಶ್ ಅವರು ಮಾತನಾಡುತ್ತಾ, 8, 9 ಮತ್ತು 10ನೇ ತರಗತಿಗೆ ಪ್ರವೇಶ ಪ್ರಾರಂಭವಾಗಿದ್ದು, ಯಾವುದೇ ಡೊನೇಷನ್ ಮತ್ತು ಶುಲ್ಕ ಇರುವುದಿಲ್ಲ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು ಎಂದರು. SSLC ಫಲಿತಾಂಶ 100%. ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು 1980ರಲ್ಲಿ ಶಾಲೆಯನ್ನ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕೆಂಬ ಸಂಕಲ್ಪದಿಂದ, ಆರ್ಥಿಕ ಸಮಸ್ಯೆಯಿಂದ ದೂರದ ನಗರಗಳಿಗೆ ಹೋಗಲು ಆಗದ ವಿದ್ಯಾರ್ಥಿಗಳಿಗಾಗಿ ಈ ವಿದ್ಯಾಪೀಠವನ್ನ ಆರಂಭಿಸಲಾಗಿತ್ತು. ಶಿವಮೊಗ್ಗ ತಾಲೂಕಿನ ಯಲವಟ್ಟಿ ಗ್ರಾಮದಲ್ಲಿ, ಸಾಗರ ತಾಲೂಕಿನ ಮುರುಘಾ ಮಠದಲ್ಲಿ, ಶಿಕಾರಪುರ ತಾಲೂಕಿನ ಅಂಬಾರಗೊಪ್ಪ ಗ್ರಾಮದಲ್ಲಿ, ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಹಾಗೂ ಶಿವಮೊಗ್ಗ ನಗರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನ ನಡೆಸಲಾಗುತ್ತಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬರಲಾಗಿದೆ. ಯಲವಟ್ಟಿ ಗ್ರಾಮದಲ್ಲಿ ಜಗದ್ಗುರು ಸಚ್ಚಿದಾನಂದ ಗ್ರಾಮೀಣ ವಸತಿ ಪ್ರೌಢಶಾಲೆಯನ್ನ 1986ರಲ್ಲಿ ಪ್ರಾರಂಭ ಮಾಡಿದ್ದು, ಈ ಶಾಲೆಯು ಗುರುಪುರ, ಪುರಲೆ, ವೆಂಕಟೇಶ್ ನಗರ, ಹೊಸೋಡಿ, ಯಲವಟ್ಟಿ, ಯಲವಟ್ಟಿ ತಾಂಡ, ಹೊಳೆಬೆನವಳ್ಳಿ, ಹಕ್ಕಿಪಿಕ್ಕಿ ಕ್ಯಾಂಪ್, ಶೆಟ್ಟಿಹಳ್ಳಿ ಈ ಭಾಗದ ಮಕ್ಕಳಿಗೆ ಶಿಕ್ಷಣದ ಪ್ರಮುಖ ಕೇಂದ್ರವಾಗಿದೆ. ಈ ವರ್ಷದಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಉಚಿತ ವಸತಿ ಶಾಲೆ ಪ್ರಾರಂಭಿಸಲಾಗಿದೆ ಎಂದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಜಿಲ್ಲೆಯಲ್ಲಿ ಜನಭಾಗಿದಾರ ಸಬ್ಸೆ ದೂರ್ ಸಬ್ಸೆ ಪೆಹಲೆ ವಿಶೇಷ ಮಾಹಿತಿ ಸಂವಹನ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಅಭಿಯಾನ ಮೇ 25ರವರೆಗೆ ನಡೆಯಲಿದ್ದು, ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸುವುದು ಮತ್ತು ಅದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಬಂಧಿಸಿದ 17 ಇಲಾಖೆಗಳ ಸಮನ್ವಯದೊಂದಿಗೆ ಆಯೋಜಿಸಲಾಗಿದೆ ಎಂದರು. ಶಿವಮೊಗ್ಗ ತಾಲೂಕಿನ ಮುದ್ದಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಅಭಿಯಾನದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಆನ್ಲೈನ್ ಔಷಧ ಮಾರಾಟದಿಂದ ಶೆಡ್ಯೂಲ್ಗಳ ದುರ್ಬಳಕೆ ಆಗುತ್ತಿರುವುದು ತಡೆಯುವಂತೆ ಒತ್ತಾಯಿಸಿ ಮೇ 20ರಂದು ಜಿಲ್ಲೆಯಾದ್ಯಂತ ಔಷಧಿ ಅಂಗಡಿಗಳನ್ನು ಮುಚ್ಚಿ ಮುಷ್ಕರ ನಡೆಸಲಾಗುವುದು ಎಂದು ಜಿಲ್ಲಾ ಔಷಧಿ ವ್ಯಾಪಾರಗಳ ಸಂಘದ ಅಧ್ಯಕ್ಷರಾದ SP ಮಧುಕರ್ ಹೇಳಿದರು. ದೇಶವ್ಯಾಪ್ತಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ರಾಜ್ಯ ಘಟಕದ ಸಹಭಾಗಿತ್ವದಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು. ಆನ್ಲೈನ್ ಔಷಧ ಮಾರಾಟವನ್ನು ಸಂಘ ತೀವ್ರವಾಗಿ ವಿರೋಧಿಸುತ್ತದೆ. ಔಷಧಗಳು ಸಾಮಾನ್ಯ ವಾಣಿಜ್ಯ ವಸ್ತುಗಳಲ್ಲ. ಅವುಗಳಿಗೆ ಕಟ್ಟುನಿಟ್ಟಿನ ನಿಯಂತ್ರಣ ಮತ್ತು ಜವಾಬ್ದಾರಿಯುತ ವಿತರಣೆ ಅಗತ್ಯವಿದೆ. ಆದರೆ ಆನ್ಲೈನ್ನಲ್ಲಿ ಇದು ಸಾಧ್ಯವಿಲ್ಲ. ಔಷಧಿಗಳ ದುರ್ಬಳಕೆ ಹೆಚ್ಚಾಗುತ್ತಿದೆ. ಕೃತಕ ಬುದ್ಧಿಮತ್ತೆ ಬಳಕಿ ನಕಲಿ ಸಲಹಾ ಚೀಟಿಗಳನ್ನು ಬಳಸಬಹುದು ಮತ್ತು ಆನ್ಲೈನ್ ಔಷಧ ಮಾರಾಟ ರದ್ದಾಗಬೇಕು ಎಂದು ಆಗ್ರಹಿಸಿದರು. ಮುಂದಿನ ವಿವರ. ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ವತಿಯಿಂದ ಪ್ರತಿ ವರ್ಷದಂತೆ ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದ್ದು, 2026ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. 2026ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 10ನೇ ತರಗತಿ CBSE ಮತ್ತು ICSE ದ್ವಿತೀಯ PUC ಹಾಗೂ 12ನೇ ತರಗತಿ ಪರೀಕ್ಷೆಯಲ್ಲಿ 90%ರಷ್ಟು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ದಿನಾಂಕ 15/6/2026 ಒಳಗೆ ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9449050986 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಕನ್ನಡ ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿದ ಕಲಾವಿದರ ವಿವರಗಳನ್ನ ಒಳಗೊಂಡ ಬೃಹತ್ ರಂಗ ಸಂಪುಟವನ್ನ ಹೊರತರಲು ಕರ್ನಾಟಕ ನಾಟಕ ಅಕಾಡೆಮಿ ನಿರ್ಧರಿಸಿದ್ದು, ಅರ್ಹ ರಂಗಕರ್ಮಿಗಳಿಂದ ಮಾಹಿತಿ ಮತ್ತು ಅರ್ಜಿಯನ್ನ ಆಹ್ವಾನಿಸಿದೆ. ಕಳೆದ 50 ವರ್ಷಗಳಲ್ಲಿ ಅಕಾಡೆಮಿಯು ಈಗಾಗಲೇ 3 ಸಂಪುಟಗಳಲ್ಲಿ 800ಕ್ಕೂ ಹೆಚ್ಚು ಕಲಾವಿದರ ಮಾಹಿತಿಯನ್ನ ದಾಖಲಿಸಿದೆ. ಆದರೆ ಇನ್ನೂ ಅನೇಕ ಹಿರಿಯರ ಹಾಗೂ ಅರ್ಹ ಕಲಾವಿದರ ಸಾಧನೆಗಳು ಬೆಳಕಿಗೆ ಬರಬೇಕಿದೆ. ಈ ನಿಟ್ಟಿನಲ್ಲಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗ ಕುಶಲಕರ್ಮಿಗಳು ಹಾಗೂ ವೇಷಭೂಷಣ ಸೇರಿದಂತೆ ನೇಪಥ್ಯದಲ್ಲಿ ಕೆಲಸ ಮಾಡುವ ಎಲ್ಲ ಕಲಾವಿದರ ವಿವರಗಳನ್ನು ಸಂಗ್ರಹಿಸಲು ಅಕಾಡೆಮಿ ಮುಂದಾಗಿದೆ. ಮೊದಲ ಹಂತದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಕನಿಷ್ಠ 30 ವರ್ಷಗಳ ಸೇವೆ ಸಲ್ಲಿಸಿರಬೇಕು. 40 ವರ್ಷಕ್ಕೂ ಮೇಲ್ಪಟ್ಟು ರಂಗಭೂಮಿ ಕಲಾವಿದರ ವಿವರಗಳನ್ನ ಮಾತ್ರ ಸಂಗ್ರಹಿಸಲಾಗುತ್ತದೆ. ಕಲಾವಿದರು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ನಾಟಕಗಳಲ್ಲಿ ಅಭಿನಯಿಸುತ್ತಿರುವ, ಕೆಲಸ ಮಾಡುತ್ತಿರುವ ಶೈಲಿಯ ಛಾಯಾಚಿತ್ರ, ಗರಿಷ್ಠ 300 ಪದಗಳಿಗೆ ಮೀರದಂತೆ 2 ಪುಟಗಳ ತಮ್ಮ ಸ್ವವಿವರ ಮಾಹಿತಿಯನ್ನ ಸಲ್ಲಿಸಬೇಕು. ಮಾಹಿತಿಯನ್ನ ಜೂನ್ 10ರ ಒಳಗೆ ಸಲ್ಲಿಸಬೇಕು. ಆಸಕ್ತರು ತಮ್ಮ ಸಂಪೂರ್ಣ ವಿವರಗಳನ್ನ ಕರ್ನಾಟಕ ರಿಜಿಸ್ಟರ್, ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಭವನ, ನೆಲಮಹಡಿ, ಚಾಲುಕ್ಯ ವಿಭಾಗ, JC ರಸ್ತೆ, ಬೆಂಗಳೂರು ಇಮೇಲ್ ಮೂಲಕ ಅಥವಾ ಖುದ್ದಾಗಿ ಸಲ್ಲಿಸಬಹುದು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ. ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು?
2: ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
3: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
6: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
7: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
8: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
7: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
8: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
7: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
9: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
9: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
10: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
11: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ, AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
12: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
7: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100%+ ಫಲಿತಾಂಶ. ಪ್ರಿ KG 10th ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
12: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಜೀವನ ಅನ್ನೋದು ಒಂದು ಸುಂದರವಾದ ಪಯಣ ಅಲ್ವಾ? ಆದ್ರೆ ಈ ಪಯಣದಲ್ಲಿ ಸಾಗುವಾಗ ಪ್ರತಿಯೊಬ್ಬರಿಗೂ ಗೌರವ ಮತ್ತು ಸುರಕ್ಷತೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಅದ್ರಲ್ಲೂ ಮನೆಯೇ ಮೊದಲ ಪಾಠಶಾಲಾ ಅಂತ ಹೇಳ್ತೀವಿ. ಅದೇ ಮನೆಯ 4 ಗೋಡೆಗಳ ಮಧ್ಯೆ ಒಬ್ಬ ಹೆಣ್ಣು ಮಗಳು ನೆಮ್ಮದಿಯಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಆದ್ರೆ ಸ್ನೇಹಿತರೆ, ಇವತ್ತಿಗೂ ನಮ್ಮ ಸಮಾಜದಲ್ಲಿ ಅನೇಕ ಹೆಣ್ಣು ಮಕ್ಕಳು ಕೌಟುಂಬಿಕ ದೌರ್ಜನ್ಯ ಅನ್ನೋ ಕರಾಳತೆಗೆ ಒಳಗಾಗ್ತಾ ಇದ್ದಾರೆ. ಯಾರೋ ಏನೋ ಅನ್ಕೊಳ್ತಾರೆ ಅಂತಲೋ ಅಥವಾ ಭಯಕ್ಕೋ ಒಳಗೊಳಗೆ ನೊಂದ್ಕೊಳ್ತಾ ಇರುವಂತಹ ಹೆಣ್ಣು ಮಕ್ಕಳು ಎಷ್ಟೋ ಮಂದಿ ಇದ್ದಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಸಹಾಯವಾಣಿಗಳ ಮಾಹಿತಿಯನ್ನ ನಾನಿವತ್ತು ತಿಳಿಸ್ತೀನಿ. ನಿಮ್ಮ ಹಕ್ಕುಗಳ ಬಗ್ಗೆ, ನಿಮ್ಮ ಸುರಕ್ಷತೆಯ ಬಗ್ಗೆ ಮತ್ತು ನಿಮಗೆ ಬೆನ್ನೆಲುಬಾಗಿ ನಿಲ್ಲೋ ಆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ನೆನ್ಪಿಡಿ ಸ್ನೇಹಿತರೆ, ಸುಮ್ಮನೆ ಸಹಿಸಿಕೊಳ್ಳೋದು ಶಕ್ತಿಯಲ್ಲ, ಧ್ವನಿ ಎತ್ತುವುದು ನಿಜವಾದ ಶಕ್ತಿ. ಕಾರ್ಯಕ್ರಮದ ಉದ್ದಕ್ಕೂ ನಮ್ ಜೊತೆಗಿರಿ. ಇವತ್ತು ಕೆಲವು ಮುಖ್ಯವಾದ ಸಹಾಯವಾಣಿ ಸಂಖ್ಯೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಸಹಾಯವಾಣಿಗಳ ಮಾಹಿತಿ ಹಾಗೂ ಮಹಿಳಾ ಸುರಕ್ಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದೆ. ಸೊ ಸ್ನೇಹಿತರೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಮುಖ್ಯವಾದ ಮಾಹಿತಿ ಇದಾಗಿದೆ. ಏನಪ್ಪಾ ಅಂತಂದ್ರೆ, ಕೇವಲ ದೈಹಿಕ ಹಲ್ಲೆ ಮಾತ್ರವಲ್ಲ, ಮಾನಸಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಅಥವಾ ಆರ್ಥಿಕವಾಗಿ ಹಣಕ್ಕಾಗಿ ಪೀಡಿಸುವುದು ಕೂಡ ಈ ಕಾಯ್ದೆ ಅಡಿ ಅಪರಾಧ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಶ್ವೇತಾ, ಯಾರೆಲ್ಲ ದೂರನ್ನ ನೀಡಬಹುದು ಅಂತ ನಿಮ್ಮ ಪ್ರಶ್ನೆಯಾಗಿದ್ದಲ್ಲಿ, ಪತ್ನಿ ಮಾತ್ರವಲ್ಲ, ಮನೆಯಲ್ಲಿ ವಾಸಿಸುವ ತಾಯಿಯಾಗಿರಬಹುದು, ಸಹೋದರಿ ಅಥವಾ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರುವಂತಹ ಮಹಿಳೆಯೂ ಕೂಡ ದೂರು ನೀಡಬಹುದು. ಹಾಗೆ ಈ ಒಂದು ಕಾಯ್ದೆಯಡಿ ಮಹಿಳೆಗೆ ಅದೇ ಮನೆಯಲ್ಲಿ ವಾಸಿಸುವ ಹಕ್ಕು ಮತ್ತು ಅವಶ್ಯಕತೆ ಇದ್ದರೆ ಆರ್ಥಿಕ ಪರಿಹಾರ ಪಡೆಯುವಂತಹ ಅವಕಾಶ ಕೂಡ ದೊರೆಯುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಸಮಸ್ಯೆಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಅಂತ ಅನ್ಕೋಬೇಡಿ. ಒಂದು ಕರೆ ಮಾಡಿದ್ರೆ ಸಾಕು, ನಿಮ್ಮ ಹೆಲ್ಪಿಗೆ ಇಡೀ ವ್ಯವಸ್ಥೆಯೇ ಇರುತ್ತೆ. ಅದು ಏನು ಅಂತಂದ್ರೆ, ಎಮರ್ಜೆನ್ಸಿ ಹೆಲ್ಪ್ ನಂಬರ್ ನಿಮಗೆ ಗೊತ್ತೇ ಇದೆ, ಅದೇ 112. ಈ ನಂಬರ್ಗೆ ಕರೆ ಮಾಡಿದ್ರೆ, ಎಮರ್ಜೆನ್ಸಿ ಹೆಲ್ಪ್ ತುರ್ತು ಸಮಯದಲ್ಲಿ ಈ ನಂಬರ್ಗೆ ಕರೆ ಮಾಡಿದಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ಹಾಗೆ ಇನ್ನ ಎರಡನೆಯದಾಗಿ, ಯಾವುದೇ ದೌರ್ಜನ್ಯದ ವಿರುದ್ಧ ದೂರು ನೀಡೋದಕ್ಕೆ ಮಹಿಳಾ ಸಹಾಯ ವಾಣಿ ಸಂಖ್ಯೆ 181 ಈ ನಂಬರ್ಗೆ ಕರೆ ಮಾಡಿದರೆ ನಿಮಗೆ ವುಮೆನ್ಸ್ ಹೆಲ್ಪ್ಲೈನ್ ನಿಂದ ಸಹಾಯ ಸಿಗುತ್ತೆ. ನಂತರ ಮಹಿಳಾ ಪೊಲೀಸ್ ಸಹಾಯ ವಾಣಿ ಸಂಖ್ಯೆ 1091. ನಿಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಲ್ಲಿ ಮಹಿಳಾ ಪೊಲೀಸ್ ಸಹಾಯ ವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ನಂತರ ಮಕ್ಕಳ ಸಹಾಯ ವಾಣಿ ಸಂಖ್ಯೆ 1098. ಬಾಲ್ಯ ವಿವಾಹ ಆಗಿರಬಹುದು ಅಥವಾ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋದಕ್ಕೆ 1098 ಈ ನಂಬರ್ಗೆ ಕರೆ ಮಾಡಬಹುದು. ಸೊ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವಾ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಮಹಿಳಾ ಸುರಕ್ಷತೆಗಾಗಿ ಪ್ರಮುಖ ಸಹಾಯವಾಣಿಗಳ ಸಂಖ್ಯೆಯನ್ನ ನಾನು ತಿಳಿಸಿದ್ದಾಯ್ತು. ಹಾಗಾದ್ರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ, ಒಂದು ನಿಜವಾದ ಘಟನೆಯೊಂದಿಗೆ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮಾತು ಅಂತಂದ್ರೆ ಬರೀ ಹರಟೆ ಅಲ್ಲ ಸ್ನೇಹಿತರೆ, ಇದು ಒಬ್ಬ ಹೆಣ್ಣಿನ ಬದುಕಿನ ಬದಲಾವಣೆಯ ಮಾತು. ನಾನೀಗ ಇವತ್ತು ರತ್ನ ಅನ್ನೋ ಒಬ್ಬ ಮಹಿಳೆಯ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ರತ್ನ ಓದಿದ್ದು ಕಮ್ಮಿ ಇರಬಹುದು, ಆದ್ರೆ ಅವಳ ಕನಸುಗಳು ದೊಡ್ಡದಾಗಿರ್ತಿತ್ತು. ಮದುವೆಯಾಗಿ ಹೊಸ ಮನೆಗೆ ಬಂದಾಗ ಅವಳಿಗೆ ತುಂಬಾನೇ ಆಸೆ ಇತ್ತು. ಆದ್ರೆ ದಿನ ಕಳೆದಂತೆ ಅವಳ ಗಂಡ ಕುಡಿದು ಬಂದು ಹೊಡೆಯೋದಕ್ಕೆ ಶುರು ಮಾಡಿದ. ಮನೆಯ ಗೌರವ ಹಾಳಾಗುತ್ತೆ, ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ರತ್ನ ವರ್ಷಗಟ್ಟಲೆ ಆ ನೋವನ್ನ ನುಂಗಿಕೊಂಡಿದ್ಲು. ಆದ್ರೆ ಸ್ನೇಹಿತರೆ, ಒಂದು ದಿನ ಆಕೆ ತೀವ್ರವಾಗಿ ಪೆಟ್ಟು ತಿಂದಾಗ ಅವಳಿಗೆ ಅನ್ಸಿದ್ದು ಒಂದೇ, ನಾನು ಸುಮ್ನಿದ್ರೆ ನನ್ನ ಮಕ್ಕಳು ಇದನ್ನೇ ನೋಡಿ ಬೆಳೀತಾರೆ ಅಂತ. ಸೊ ಹಾಗಾಗಿ ಆಕೆ ಮಾಡಿದ್ದು ಎರಡೇ ಕೆಲ್ಸ ಸ್ನೇಹಿತರೆ. ಮೊದಲನೇದಾಗಿ ಅವಳು ತನ್ನ ಹತ್ತಿರದ ಸಹಾಯವಾಣಿ ಸಂಖ್ಯೆ 181 ಈ ನಂಬರ್ಗೆ ಕರೆ ಮಾಡಿದ್ಲು. ಇನ್ನ ಎರಡನೇದಾಗಿ ಅಲ್ಲಿನ ಆಪ್ತ ಸಮಾಲೋಚಕರ ನೆರವಿನಿಂದ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ದೂರು ನೀಡಿದ್ಲು. ಸೊ ಇದಾದ್ಮೇಲೆ ಆರಂಭದಲ್ಲಿ ಊರ್ನವರು ಹಾಗೆ ಸಂಬಂಧಿಕರು ಅವಳನ್ನೇ ಕೆಟ್ಟವಳು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕಾನೂನು ಅವಳ ಪರವಾಗಿ ನಿಂತಿತು. ಅವಳಿಗೆ ಅದೇ ಮನೆಯಲ್ಲಿ ವಾಸ ಮಾಡೋದಕ್ಕೆ ಹಕ್ಕನ್ನ ದೊರಕಿಸಿಕೊಟ್ರು. ಜೊತೆಗೆ ಗಂಡನಿಂದ ಜೀವನೋಪಾಯಕ್ಕೆ ಬೇಕಾದ ಹಣ ಸಿಗುವಂತೆ ಕೋರ್ಟ್ ಆದೇಶ ಮಾಡಿತು. ಸೊ ಇವತ್ತು ರತ್ನ ತನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ತಾನು ಒಂದು ಸಣ್ಣ ಕೆಲಸ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾಳೆ. ಸೊ ನನ್ನ ಪ್ರೀತಿಯ ಹೆಣ್ಣು ಮಕ್ಕಳೇ, ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಅತಿಯಾದ ಸಹನೆ ಕೂಡ ದೌರ್ಜನ್ಯಕ್ಕೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತೆ. ಸೊ ಅತಿಯಾದ ಸಹನೆ ಕೂಡ ಶಕ್ತಿ ಅಲ್ಲ ಅಂತಾನೆ ಹೇಳಬಹುದು. ಹಾಗೆ ಸಾಕ್ಷಿ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ದೌರ್ಜನ್ಯ ನಡೆದಾಗ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು MLC ರಿಪೋರ್ಟ್ ಮಾಡಿಸ್ಕೊಳ್ಳೋದು ದೂರು ನೀಡೋದಕ್ಕೆ ಬಲವಾದ ಸಾಕ್ಷಿಯಾಗಿರುತ್ತೆ. ಹಾಗೆ ನೀವು ದೂರ್ ಕೊಡಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿಲ್ಲ, ಅಯ್ಯೋ ನಾಳೆ ನನ್ನ ಹೆಸರು ಎಲ್ಲಾದ್ರೂ ಲೀಕ್ ಆಗುತ್ತೆ ಅಥವಾ ನನ್ನ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ, ಏನ್ ಮಾಡೋದು ಅಂತ ನೀವು ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನೀವು ಸಹಾಯವಾಣಿಗೆ ಕರೆ ಮಾಡಿದ್ರೆ ನಿಮ್ಮ ಹೆಸರನ್ನು ಗೌಪ್ಯವಾಗಿಡಲಾಗುತ್ತೆ, ಭಯ ಬೇಡ. ಸೊ ಸ್ನೇಹಿತರೆ, ರತ್ನಳ ಕತೆ ನಮಗೆ ಕಲಿಸಿಕೊಡೋದು ಒಂದೇ, ಕಾನೂನು ನಮಗಾಗಿ ಇದೆ, ಅದನ್ನ ಬಳಸ್ಕೊಳ್ಳೋ ಧೈರ್ಯ ನಮ್ಮಲ್ಲಿರಬೇಕು. ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಮನೆಯಲ್ಲೇ ಇಂತಹ ಘಟನೆ ನಡೀತಾ ಇದ್ರೆ ದಯವಿಟ್ಟು ಸುಮ್ನೆ ಕೂರ್ಬೇಡಿ. ಆ ನಂಬರ್ಗಳನ್ನ ಮತ್ತೊಮ್ಮೆ ನೆನ್ಪ್ ಮಾಡ್ತೀನಿ ಕೇಳಿ, 181 ಅಥವಾ 112 ಮಹಿಳಾ ಸಹಾಯವಾಣಿ ಸಂಖ್ಯೆ, ಹಾಗೆ ತುರ್ತು ಸಹಾಯಕ್ಕಾಗಿ ಈ ನಂಬರ್ಗಳಿಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗೆಲ್ಲ ನಮಗೆ ಗೊತ್ತೇ ಇದೆ ಜಾಗತಿಕ ತಾಪಮಾನ ಯಾಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ, ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗಬಹುದು. ಇವತ್ತಿನ ಶೋನಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆಧುನಿಕ ಯುರೋಪ್ ಇತಿಹಾಸ ಕೂಡ ಒಂದು ವಿಚಾರವನ್ನು ಹೇಳುತ್ತೆ. ಸೊ ಆ ವಿಚಾರ ಏನು ಆ್ಯಂಡ್ ಈ ಒಂದು ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣ ಏನು, ದುಷ್ಪರಿಣಾಮಗಳಿಗೇನಾಗುತ್ತೆ, ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಹಿಂದೆ ನಮ್ಮ ಗ್ಲೋಬಲ್ ಯಾವ ರೀತಿಯಲ್ಲಿ ಇತ್ತು ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತಿನ ಶೋನಲ್ಲಿ ನೀವು ಕೇಳಿಸ್ಕೊಳ್ಬೋದು. ಆ್ಯಂಡ್ ನಿಮಗೂ ಏನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನಮ್ಮ ಕಾರ್ಯಕ್ರಮಕ್ಕೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ ಮಾಡಿ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಗತಿಕ ತಾಪಮಾನದ ಏರಿಕೆ ಯಾಕಾಗ್ತಾ ಇದೆ, ಇದರಿಂದ ದುಷ್ಪರಿಣಾಮಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ಸ್ನ ಕೊಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋದಾದರೆ, ಆಧುನಿಕ ಯುರೋಪ್ ಇತಿಹಾಸವು ಪುನರುತ್ಥಾನದ ಮೂಲಕ ಆರಂಭವಾಗುತ್ತೆ. ಪುನರುತ್ಥಾನದ ಅವಧಿಯಲ್ಲಿ ಹಬೆ ಯಂತ್ರ ಅಂದರೆ ಸ್ಟೀಮ್ ಎಂಜಿನ್ ಅನ್ನು ಕಂಡುಹಿಡಿತಾರೆ. ಈ ಯಂತ್ರ ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಗುತ್ತೆ. ನಂತರ ಬಳಕೆಗೆ ಬಂದಂತಹ ಡೀಸೆಲ್ ಎಂಜಿನ್ ಹಾಗೆ ಪೆಟ್ರೋಲ್ ಎಂಜಿನ್ ಮುಂತಾದವು ಕೈಗಾರಿಕಾ ಕ್ರಾಂತಿಯು ಅವ್ಯಾಹತವಾಗಿ ಮುಂದುವರಿಯೋದಕ್ಕೆ ನೆರವಾಗ್ತವೆ. ಸ್ಟೀಮ್ ಇಂಜಿನ್ ಕೆಲಸ ಮಾಡೋದಕ್ಕೆ ಹಬೆ ಬೇಕು. ಕಲ್ಲಿದ್ದಲನ್ನ ಸುಟ್ಟು ನೀರನ್ನ ಕುದಿಸಿ ಹಬೆನ ಉತ್ಪಾದನೆ ಮಾಡ್ತಿದ್ರು. ಹಾಗೇನೆ ಡೀಸೆಲ್ ಮತ್ತೆ ಪೆಟ್ರೋಲ್ ಇಂಜಿನ್ ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ ಡೀಸೆಲ್ ಮತ್ತೆ ಪೆಟ್ರೋಲ್ ಅನ್ನ ಸುಡಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಡೀಸೆಲ್ ಮತ್ತೆ ಪೆಟ್ರೋಲ್ ಅನ್ನು ಕೂಡ ಸುಟ್ಟಾಕ್ತಾರೆ. ಹೀಗೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸುಟ್ಟಾಗ ಅನೇಕ ಅಪಾಯಕಾರಿ ಅನಿಲಗಳ ಜೊತೆನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಯಿತು. ನಮ್ಮ ಭೂಮಿ ಭರಿಸಲಾಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಮಿತಿ ಮೀರಿ ಉತ್ಪಾದನೆ ಆಗೋಕ್ಕೆ ಶುರುವಾಗುತ್ತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಧಿಕವಾದಷ್ಟು ಅದು ಹೆಚ್ಚು ಹೆಚ್ಚು ಸೂರ್ಯನ ಶಾಖವನ್ನ ಹಿಡಿದಿಟ್ಕೊಳ್ಳುತ್ತೆ. ಆಗ ಭೂಮಿಯ ಉಷ್ಣತೆ ಕೂಡ ಹೆಚ್ಚಾಗುತ್ತೆ. ಇದನ್ನ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನು ಹೇಳ್ತೀವಿ ಆ ರೀತಿನಲ್ಲಿ ಕರೀತಾರೆ. ಈ ಜಾಗತಿಕ ತಾಪಮಾನದ ಏರಿಕೆಯಿಂದ ಅನೇಕ ದುಷ್ಪರಿಣಾಮಗಳು ಕೂಡ ಆಗ್ತಾ ಇದ್ದಾವೆ. ಅವುಗಳಲ್ಲಿ ಹವಳ ದಿಬ್ಬಗಳ ಬೆಳಚುವಿಕೆಯು ಕೂಡ ಒಂದು ಅಂತಾನೆ ಹೇಳ್ಬೋದು. ಅಂದ್ರೆ ಕಾರಲ್ ಬ್ಲೀಚಿಂಗ್ ಅಂತ ಕೂಡ ಹೇಳ್ತಾರೆ. ಸಮುದ್ರದಲ್ಲಿ ಜೂಕ್ಲೋರಿಲಿ ಮತ್ತೆ ಜುಮ್ಜಾಂತೆಲ್ಲಿ ಎನ್ನುವಂತಹ ಎರಡು ಗುಂಪಿನ ಶೈವಲಗಳಿದ್ದಾವೆ. ಇವು ಹವಳಗಳ ಜೊತೆನಲ್ಲಿ ವಾಸಿಸ್ತವೆ. ಹಾಗೇನೆ ಗಿರಕಿ ಕಶಾಂಗಿಗಳೆಂಬ ಕ್ಷುದ್ರ ಜೀವಿಗಳು ಸಮುದ್ರದಲ್ಲಿದ್ದಾವೆ. ಅಂದ್ರೆ ಡೈನೋಫ್ಲಾಜಿಲೇಟ್ಸ್ ಪ್ಲಾಂಕ್ಟನ್ಸ್ ಸಮುದ್ರದಲ್ಲಿದ್ದಾವೆ. ಇವು ಹೆಸರೇ ಸೂಚಿಸುವ ಹಾಗೆ ನೀರಿನಲ್ಲಿ ಗಿರಕಿ ಹೊಡಿತಾ ಇರ್ತವೆ. ಗಿರಕಿ ಹೊಡಿತಾನೆ ಚಲಿಸ್ತಾ ಇರ್ತವೆ. ಚಲಿಸೋದಕ್ಕೆ ಚಾವಟಿಯಂತಹ ರಚನೆ ನೆರವಾಗುತ್ತೆ. ಇವು ಮೂರು ರೀತಿಯ ಆಹಾರ ಪದ್ಧತಿಯನ್ನ ಪರಿಪಾಲಿಸ್ತವೆ. ಮೊದಲನೆಯ ಗುಂಪಿನ ಗಿರಕಿ ಜೀವಿಗಳ ಒಡಲಿನಲ್ಲಿ ಹರಿತು ಇರುವ ಕಾರಣ ಅಂದ್ರೆ ಕ್ಲೋರೋಫಿಲ್ ಇರುವ ಕಾರಣ ಇವು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಎರಡನೆಯ ಗುಂಪಿನ ಗಿರಕಿ ಜೀವಿಗಳಲ್ಲಿ ಹರಿತು ಇದ್ದು ಅಂದ್ರೆ ಕ್ಲೋರೋಫಿಲ್ ಇದ್ದು ದ್ಯುತಿ ಸಂಶ್ಲೇಷಣೆಯ ಮೂಲಕ ತಮಗೆ ಬೇಕಾದ ಆಹಾರವನ್ನ ತಯಾರಿಸಿಕೊಳ್ಳೋದ್ರ ಜೊತೆನಲ್ಲಿ ಇತರ ಸಣ್ಣ ಪುಟ್ಟ ಜೀವಿಗಳನ್ನ ಕೂಡ ಹಿಡಿದು ಸೇವಿಸ್ತವೆ. ಹಾಗಾಗಿ ಇವನ್ನ ಮಿಶ್ರ ಪುಷ್ಟಿ ಜೀವಿಗಳು ಅಂತ ಹೇಳಿ ಕರಿಬಹುದು. ಅಂದ್ರೆ ಮಿಕ್ಸೋಟ್ರಾಫ್ಟ್ ಅಂತ ಹೇಳಿ ಕೂಡ ಕರೆಯೋದಕ್ಕೆ ಸಾಧ್ಯ ಇದೆ. ಕೆಲವು ಮಾತ್ರನೇ ಪೂರ್ಣ ರೂಪದ ಪರೋಪಜೀವಿಗಳು ಇಲ್ಲಿ ಕಾಣಸಿಗುತ್ತೆ. ಇವು ಇತರ ಸಣ್ಣ ಪುಟ್ಟ ಜೀವಿಗಳನ್ನ ಭಕ್ಷಿಸುತ್ತಾ ಬದುಕುತ್ತವೆ. ಗಿರಕಿ ಶಾಂಗಿಗಳಲ್ಲಿ ಸುಮಾರು 2000 ಪ್ರಭೇದಗಳಿವೆ ಅಂತ ಹೇಳಲಾಗುತ್ತೆ. ಗಿರಕಿ ಶಾಂಗಿಗಳಲ್ಲಿ ಸಿಂಬಯೋಡೈನಿಯಂ ಎನ್ನುವಂತಹ ಜಾತಿಯ ಜೀವಿಗಳು ಹವಳಗಳ ಜೊತೆನಲ್ಲಿ ಕೂಡು ಜೀವನವನ್ನ ನಡೆಸುತ್ತವೆ. ಹವಳಗಳ ಒಡಲಿನ ಒಳಗೆ ಗಿರಕಿ ಶಾಂಗಿಗಳು ಜೀವಿಸುವ ಕಾರಣ ಇವನ್ನ ಅಂತರ್ಕೋಡು ಜೀವಿಗಳು ಅಂತ ಹೇಳಿ ಕೂಡ ಕರೀತಾರೆ. 1 ಚದರ ಸೆಂಟಿಮೀಟರ್ ಹವಳದ ಒಡಲಿನಲ್ಲಿ 100 ಹಿಡಿದು ಮಿಲಿಯನ್ ಗಟ್ಟಲೆ ಗಿರಕಿ ಶಾಂಗಿಗಳು ವಾಸಿಸ್ತವೆ. ಈ ಗಿರಕಿ ಶಾಂಗಿಗಳ ಒಡಲಿನಲ್ಲಿ ಹರಿತು ಇರುವ ಕಾರಣ ಅಂದ್ರೆ ಕ್ಲೋರೋಫಿಲ್ ಇರುವಂತಹ ಕಾರಣ ಇವು ಸ್ವತಂತ್ರವಾಗಿ ಆಹಾರವನ್ನ ತಯಾರಿಸುವಂತಹ ಶಕ್ತಿಯನ್ನು ಹೊಂದಿದವೆ. ಗಿರಕಿ ಶಾಂಗಿಗಳು ತಯಾರಿಸುವಂತಹ ಆಹಾರವನ್ನ ಹವಳಗಳು ಸ್ವೀಕರಿಸ್ತವೆ. ಇದಕ್ಕೆ ಪ್ರತಿಯಾಗಿ ಹವಳಗಳು ಗಿರಕಿ ಶಾಂಗಿಗಳಿಗೆ ಇರೋದಕ್ಕೆ ಜಾಗವನ್ನ ಕೊಡ್ತವೆ. ಹೀಗೆ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಸಮುದ್ರದ ಜೀವಿಗಳು ಇರ್ತವೆ ಅಂತ ಹೇಳ್ಬೋದು. ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿದಾವೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಅಂಡ್ ಇಷ್ಟು ಹೇಳಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ವಿಚಾರಗಳು ಅದಕ್ಕೆ ರಿಲೇಟ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ, ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಚಂದ್ರ ನಿನ್ ಕನ್ಸಕ್ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ ರಂಗ ಸಾಲ ಕೇಳಿದ್ರೆ ಕೊಡ್ಬೇಡ, ನಾನು ಮಾಸ ಹೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗಚ್ಕೋಬೇಡ, ಯಾಕೆ ಅಂದರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ಮ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ ಜಾಗತಿಕ ತಾಪಮಾನದ ಏರಿಕೆಯಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ವಿ. ಜೀವಿಗಳೆಲ್ಲ ಯಾವ್ಯಾವ ರೀತಿಯಲ್ಲಿ ಒಂದಕ್ಕೊಂದು ಅವಲಂಬಿತವಾಗಿ ಬದುಕ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಹಾಗೆಯೇ ನಾನಾಗಲೇ ಹೇಳಿದಾಗೆ ಗಿರಕಿಕ ಶಾಂಗಿಗಳು ಹಾಗೂ ಹವಳಗಳ ಕೂಡು ಜೀವನ ಅನಾದಿಕಾಲಿಂದಲೂ ಕೂಡ ಆಬಾಧಿತವಾಗಿ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಈಗ ಮನುಷ್ಯ ಈ ಎರಡು ಜೀವಿಗಳ ಗೆಳೆತನಕ್ಕೆ ಮಹಾ ಕಂಟಕವಾಗಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಫಾಸಿಲ್ ಇಂಧನಗಳ ಅಂದರೆ ಕಲ್ಲಿದ್ದಲು ಅಥವಾ ಪೆಟ್ರೋಲ್ ಉತ್ಪನ್ನಗಳು, ಇವುಗಳ ದಹನದಿಂದ ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದಿಸುವಂತಹ ಕಾರಣ ಜಾಗತಿಕ ತಾಪಮಾನ ಹೆಚ್ಚಿ ಸಮುದ್ರದ ನೀರು ಬಿಸಿಯಾಗಿದೆ. ಈ ಜಾಗತಿಕ ತಾಪಮಾನದ ಏರಿಕೆಯ ಕಾರಣ ಮಂಜು ಅಪಾರ ಪ್ರಮಾಣದಲ್ಲಿ ಕರಗಿ ಸಮುದ್ರ ನೀರಿನ ಉಪ್ಪಿನಂಶ ಕಡಿಮೆ ಆಗ್ತಾ ಇದೆ. ಜೊತೆಗೆ ವಿಪರೀತ ಹವಾಮಾನದ ಕಾರಣ ಚಂಡಮಾರುತಗಳು ಅತಿಯಾಗಿ ಅಕಾಲ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿತಾ ಇರುವ ಕಾರಣಕ್ಕೆ ಸಮುದ್ರದ ಉಪ್ಪಿನಂಶ ಕಡಿಮೆ ಆಗ್ತಾ ಇದೆ. ಜೊತೆಗೆ ಸಮುದ್ರದ ಒಳಗೆ ನಾವು ಸುರಿತಾ ಇರುವಂತಹ ವಿಪರೀತ ರಾಸಾಯನಿಕ ವಸ್ತುಗಳು ಈ ಜೀವಿಗಳ ಸಂಬಂಧಕ್ಕೆ ಕೊನೆ ಹಾಡ್ತಾ ಇದೆ. ಸಮುದ್ರದ ಉಬ್ಬರ ಇಳಿತಗಳು ಕೂಡ ತೀವ್ರವಾಗ್ತಾ ಇದ್ದಾವೆ. ಇದರ ಕಾರಣ ಹವಳ ದಿಬ್ಬಗಳು ಹೆಚ್ಚು ಹೆಚ್ಚು ಒಣಗ್ತಾ ಇದ್ದಾವೆ. ಹವಳಗಳು ವಾಸಿಸುವಂತಹ ಜಲ ಪರಿಸರ, ಈ ಅನಗತ್ಯ ಹಾಗೂ ಅಪಾಯಕಾರಿ ಬದಲಾವಣೆಗಳು ತೀವ್ರ ಸ್ವರೂಪದಲ್ಲಿ ಆಗುತ್ತಿರುವ ಕಾರಣ ಅದು ಗಿರಕಿಕ ಶಾಂಗಿಗಳನ್ನು ಅಪಾರ ಒತ್ತಡಕ್ಕೆ ಸಿಕ್ಕಿಸಿವೆ ಅಂತಲೇ ಹೇಳ್ಬೋದು. ಈ ಒತ್ತಡದ ಪರಿಣಾಮವಾಗಿ ಗಿರಕಿಕ ಶಾಂಗಿಗಳು ಹವಳಗಳ ಗೆಳೆತನವನ್ನು ತ್ಯಜಿಸ್ತಾ ಇದ್ದಾವೆ. ಹವಳಗಳ ಒಡಲಿನಿಂದ ಬೇರ್ಪಟ್ಟು ಹೊರಗೆ ಬರ್ತಾ ಇದ್ದಾವೆ. ಕೆಲವು ಗಿರಕಿಕ ಶಾಂಗಿಗಳು ಹವಳಗಳ ಒಳಗೆ ಉಳಿದರೂ ಕೂಡ ಅವುಗಳ ಒಡಲಿನಲ್ಲಿರುವಂತಹ ಕ್ಲೋರೋಫಿಲ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹವಳಗಳ ಉಜ್ವಲ ವರ್ಣಗಳಿಗೆ ಈ ಹರಿತೆ ಕಾರಣ ಅಂತಲೇ ಹೇಳ್ಬೋದು. ಅಂದರೆ ಕ್ಲೋರೋಫಿಲ್ಲೇ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಕ್ಲೋರೋಫಿಲ್ ಕಡಿಮೆ ಆದರೆ ಹವಳಗಳ ಉಜ್ವಲ ಬಣ್ಣವೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಹವಳಗಳು ಬಿಳುಚಿಕೊಂಡು ಬೆಳಗಾಗ್ತವೆ. ಇದು ಹವಳ ಬಿಳುಚುವಿಕೆಗೆ ಕಾರಣ ಕೂಡ ಆಗುತ್ತೆ. ಗಿರಕಿಕ ಶಾಂಗಿಗಳು ಹವಳಗಳನ್ನು ಬಿಟ್ಟು ಹೊರಟು ಹೋದಾಗ ಹವಳಗಳು ಆಹಾರ ಇಲ್ಲದೆ ಉಪವಾಸವಾಗಿರಬೇಕಾಗತ್ತೆ. ಹವಳಗಳ ಬೆಳವಣಿಗೆ ಸ್ಥಗಿತವಾಗುತ್ತೆ. ಹವಳಗಳಿಗೆ ಬರುವ ರೋಗಗಳು ಅಧಿಕವಾಗುತ್ತೆ. ಹವಳಗಳು ಕ್ರಮೇಣ ಸಾಯಲಾರಂಭಿಸ್ತವೆ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಎನ್ನುವಂತಹ ಅದ್ಭುತ ಹವಳ ದಿಬ್ಬವಿದೆ. ಇದು ಸುಮಾರು 2,300 ಕಿಲೋಮೀಟರ್ ಉದ್ದ ಇದ್ದು 344,400 ಚದರ ಮೀಟರ್ನಷ್ಟು ವಿಶಾಲವಾಗಿದೆ. ಇದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಹವಳ ದಿಬ್ಬ ಅಂತ ಹೇಳಿ ಕೂಡ ಕರೀತಾರೆ. ಈ ಹವಳ ದಿಬ್ಬ 1980ರಲ್ಲಿ, 1982ರಲ್ಲಿ ಮತ್ತೆ 1992, 1994, 1998, 2002 ಹಾಗೆ 2006 ಮತ್ತೆ 2016ನೇ ವರ್ಷದಲ್ಲಿ ತೀವ್ರ ಸ್ವರೂಪದ ಬೆಳೆಚುಕಿಕೆಯನ್ನು ಎದುರಿಸಿರುತ್ತೆ. 1985ರಿಂದ 2012ರ ನಡುವೆ ಸುಮಾರು 50.7%ನಷ್ಟು ಹವಳ ದಿಬ್ಬದ ನಾಶವಾಗಿದೆ. ಬಿಳಿಚುವಿಕೆಯ ಜೊತೆಯಲ್ಲಿ ಈ ವಿನಾಶಕ್ಕೆ ಚಂಡಮಾರುತ ಹಾಗೆ ಹವಳಗಳನ್ನು ತಿನ್ನುವಂತಹ ನಕ್ಷತ್ರ ಮೀನುಗಳ ಸಂಖ್ಯೆ ಹೆಚ್ಚಾಗಿರುವುದು ಕೂಡ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಹವಳ ದಿಬ್ಬಗಳನ್ನು ಉಳಿಸಿಕೊಳ್ಳೋದಕ್ಕೆ ನಮಗಿರುವಂತಹ ಒಂದೇ ಒಂದು ದಾರಿ ಅಂತ ಅಂದರೆ ಜಾಗತಿಕ ತಾಪಮಾನದ ಏರಿಕೆಯ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕು. ಸಮುದ್ರ ಜಲಮಾಲಿನ್ಯವನ್ನು ನಿಲ್ಲಿಸಬೇಕು. ಆಗ ಮಾತ್ರ ಹವಳಗಳು ಬದುಕುಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ನಾವು ಜಾಗತಿಕ ತಾಪಮಾನದ ಏರಿಕೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ತಿಳಿಸಿದ ಹಾಗೆ ಇವತ್ತಿನ ಈ ವಿಷಯಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಭೇಟಿ ಮಾಡ್ತೀನಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಅಲ್ಲಿ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
4: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
5: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
6: Hi, I'm a doctor. I have seen many colleges, but for the holistic development of your children, there is no better college like Shri Adichunchanagiri PU College, Shivamogga.
1: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
6: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಾಯ್, ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿದ್ದೀರಲ್ವಾ? ಹಾಗೆ ಅವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಏನಪ್ಪ ಅಂದ್ರೆ, ಬಿಸ್ನೆಸ್ ಬಸ್ ಕಾರ್ಯಕ್ರಮ ಹೆಸರು ಹೇಳೋ ಹಾಗೇನೆ ಬಿಸ್ನೆಸ್ ಮನ್ ಗಳು ಸ್ವತಃ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಸೊ ಇವತ್ತು ಯಾಕೆ ಒಂದು ಗ್ಲಾಸ್ ಅಂಡ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು? ಸೊ ನಾನೀಗ ಇರೋದು ನಮ್ಮ ಶಿವಮೊಗ್ಗದ ಗಾರ್ಡನ್ ಏರಿಯಾದಲ್ಲಿ, ಅಲ್ಲಿರುವಂತಹ ಮಲ್ನಾಡ್ ಗ್ಲಾಸ್ ಅಂಡ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿದ್ದೀನಿ. ಸೊ ಇದರ ಓನರ್ ಆಗಿರುವಂತಹ ಸ್ಮಿತನ್ ಚಕ್ರವರ್ತಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವ್ರ ಜೊತೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಸ್ಮಿತನ್ ಚಕ್ರವರ್ತಿ ಅವರೇ, ನಮಸ್ತೆ.
14: ನಮಸ್ತೆ ಮೇಡಮ್, ನಮಸ್ತೆ.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
14: ಥ್ಯಾಂಕ್ ಯು ಮೇಡಮ್.
1: ಓಕೆ, ಸ್ಮಿತನ್ ಚಕ್ರವರ್ತಿ ಅವರೇ, ಹೇಗಿದ್ದೀರಾ?
14: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ಥ್ಯಾಂಕ್ ಯು ಸರ್, ನಾನು ಕೂಡ ಚೆನ್ನಾಗಿದ್ದೀನಿ. ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನೀವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದೆಲ್ಲ ಎಲ್ಲಿ ಸರ್?
14: ನಾವು ಹುಟ್ಟಿದ್ದು ಶಿವಮೊಗ್ಗ ಡಿಸ್ಟಿಕ್, ಶಿವಮೊಗ್ಗ ತಾಲೂಕು, ತಮ್ಮಡಿಹಳ್ಳಿ ಅಂತೇಳಿ. 500 ರಿಂದ 6 ಕಿಲೋಮೀಟರ್ ಇದೆ ನಮ್ಮೂರು. ನಿಯರ್ 500 ಆಗುತ್ತೆ ನಮಗೆ. ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು, ಓದಿದ್ದೆಲ್ಲ 10th ತನಕ ತಮ್ಮಡಿಹಳ್ಳಿಲೇ ಓದಿದ್ದು. 10th ಮೇಲೆ ಆಮೇಲೆ ಇಲ್ಲಿ 500 ಓದು, PUC 500 ಮುಗಿಸ್ತು. ಡಿಗ್ರಿ ಎಲ್ಲ ಶಿವಮೊಗ್ಗ ಬಂದು ಮೇಡಮ್. ನಾವು
1: ಏನು ಓದಿದ್ರಿ ಸರ್?
14: ನಾವು ಡಿಗ್ರಿ ಆಗಿ MA ಮುಗಿಸಿ DED ಮಾಡಿದ್ದು ಮೇಡಮ್.
12: ಎಂ ಎ ಮಾಡಿ ಡಿ ಎಡ್ ಆದ್ಮೇಲೆ ಯಾವ್ದಾದ್ರು ಕಾಲೇಜು ಅಥವಾ ಸ್ಕೂಲ್ಗೋ ಹೋಗ್ಬೇಕು. ಬಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದು ಹೇಗೆ?
14: ಬಿಸ್ನೆಸ್ ಮ್ಯಾನ್ ಆಗಿದ್ದು ಅಂದರೆ ನಮ್ಮ ಅಕ್ಕರ ಗಂಡ ನಮ್ಮ ಬಾವರು ಬಿಸ್ನೆಸ್ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಟಚ್ಚಲ್ಲಿ ಇದ್ದವು, ಹಂಗಾಗಿ ಇದನ್ನೇ ಆಯ್ಕೆ ಮಾಡ್ಕೊಂಡು ಮೇಡಮ್ ನಾವು.
12: ಓಕೆ, ಬಟ್ ಎಜುಕೇಷನ್ ಅನ್ನೋದು ನಾಲೆಜಿಗೆ ಅಂತ ಕೂಡ ಹೇಳ್ತಾರೆ, ಆ ಒಂದು ನಾಲೆಜ್ನ ಪಡ್ಕೊಂಡು ನೀವು ಮತ್ತೆ ಬಿಸ್ನೆಸ್ ಫೀಲ್ಡಿಗೆ ಎಂಟ್ರಿ ಆಗಿದ್ದೀರಾ. ಸೊ ಹೇಗಿದೆ ಬಿಸ್ನೆಸ್?
14: ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ನಡೀತಾ ಇದೆ. ಇನ್ನು ಮಳೆಗಾಲ ಶುರುವಾಯಿತು, ಇಲ್ಲಿ ತನಕ ಚೆನ್ನಾಗಿ ನಡೀತಾ ಇತ್ತು. ಇನ್ನು ಮಳೆಗಾಲ ಶುರುವಾದಾಗ ಒಂದು 2-3 ತಿಂಗಳು ಸ್ವಲ್ಪ ಡಲ್ ಆಗಿರುತ್ತೆ ಮಾರ್ಕೆಟ್, ಅಷ್ಟೇನು ಜೋರಾಗಿರಲ್ಲ, ಅದರ್ವೈಸ್ ಚೆನ್ನಾಗಿರುತ್ತೆ ಮೇಡಮ್.
12: ಸೊ ನಿಮ್ಮ ಭಾವನವರು ಬಿಸ್ನೆಸ್ ಮಾಡ್ತಾ ಇದಕ್ಕೆ ಈ ಒಂದು ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದ ಅಥವಾ ಇಲ್ಲಿಗೆ ಬರಬೇಕಂತ ಆಸಕ್ತಿ ಇತ್ತ?
14: ಇಲ್ಲ, ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ ಈಗ ದುಡಿಮೆ ಮಾಡೋನಿಗೆ ಬಿಸ್ನೆಸ್ಸಲ್ಲಿ ಅಮೌಂಟನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಈಗ ಯಾಕಂದರೆ ತಿಂಗಳಿಗೆ ಸ್ಯಾಲ್ರಿ ಕಾಯರು ಗೌರ್ಮೆಂಟ್ ಸ್ಯಾಲ್ರಿ ಹೋಗ್ತಾರೆ, ಬಟ್ ಆ ತಿಂಗಳಿಗೆ 30,000 ಒಂದು ದಿನದಲ್ಲಿ ದುಡಿಮೆ ಮಾಡ್ಬೋದು ಬಿಸ್ನೆಸ್ಸಲ್ಲಿ, ಆ ಥರ ಇರುತ್ತೆ. ಹಾಗಾಗಿ ನಾವು ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡು, ಯಾಕಂದರೆ ನಮ್ಮ ಬಾವರ್ ಇರೋದ್ರಿಂದ ಅವರಲ್ಲಿ ಕೇಳಿ ತಿಳ್ಕೊಳ್ಳೋದ್ರಿಂದ ನಾವು ಬಿಸ್ನೆಸ್ಸಿಗೆ ಆಯ್ಕೆ ಮಾಡ್ಕೊಂಡು ಬಿಸ್ನೆಸ್ಸಿಗೆ ಬಂದಿರೋ.
12: ಸೊ ಈಗ ನೀವು ನಿಮ್ಮ ಭಾವನವರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರೋ ಅಥವಾ ನೀವೇ ಇಂಡಿವಿಜುವಲಾಗಿ ಮಾಡ್ತಿದ್ದೀರೋ?
14: ಇಲ್ಲ, ಮುಂಚೆ ಮೇಡಮ್ 1-2 ವರ್ಷ ನಮ್ಮ ಬಾವರು ಪಾರ್ಟ್ನರ್ಶಿಪ್ ಆಗಿದ್ದರು. ಈಗ ಅವರು ಅಲ್ಲಿ ಚಿಕ್ಕಮಗಳೂರು ಇರೋದ್ರಿಂದ ಅವರಿಗೆ ಅತಿ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ನೋಡ್ಕೊಳಕ್ಕಾಗಲ್ಲ ಬಂದು ಅಂತ ನಮಗೆ ವಹಿಸ್ಕೊಟ್ಟು ನಾವೇ ಮಾಡ್ತಿದ್ದೀವಿ ಮೇಡಮ್ ಈಗ.
12: ಸೂಪರ್. ಸೊ ಸ್ಮಿತನ್ ಚಕ್ರವರ್ತಿಯವರು ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟು ವರ್ಷ ಆಯಿತು?
14: ಈಗ 6 ಇಯರ್ ಆಯ್ತು ನಾವು ಆಗಿ, ಅದಕ್ಕೂ ಮುಂಚೆ ಈಗ ಟೋಟಲಿ 9 ಇಯರ್ ಆಯ್ತು ಮೇಡಮ್.
12: ಎಕ್ಸ್ಪೀರಿಯನ್ಸ್ ಇದೆ. ಸೊ 6 ಇಯರ್ಸ್ ಇಂದ ನೀವೇ ಹ್ಯಾಂಡ್ ಓವರ್ ಮಾಡಿದ್ದೀರಾ ಅಲ್ವಾ ಸರ್? ಸೊ ಬೇರೆಯವ್ರ ಹತ್ರ ಎಂಪ್ಲಾಯ್ ಆಗಿ ವರ್ಕ್ ಮಾಡೋಕ್ಕೂ ನೀವೇ ಒಬ್ಬರು ಫುಲ್ಲು ಜವಾಬ್ದಾರಿ ತೊಗೊಂಡು ಓನರ್ ಆಗೋಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ, ಹೇಗಿದೆ ಸರ್ ಅನುಭವ?
14: ಮೇಡಮ್ ಅನುಭವ ಅಂದರೆ ಈಗ ಮೊದಲು ನಾವು ಈಗ ವರ್ಕರ್ ಆಗಿ ಕೆಲಸ ಮಾಡಿ ಆಮೇಲೆ ಓನರ್ ಆಗಿರೋದು, ವ್ಯತ್ಯಾಸ ಏನಿರಲ್ಲ ಮೇಡಮ್. ಇದರಲ್ಲಿ ಏನಿರುತ್ತೆ ಅಂದರೆ ಈಗ ವರ್ಕ್ ಆಗಿ ಕೆಲಸ ಮಾಡೋದ್ರಿಂದ ಅನುಭವ ತುಂಬ ಇರುತ್ತೆ. ಎಲ್ಲ ಥರನೂ ಮ್ಯಾನೇಜ್ ಮಾಡೋದು ಅಥವಾ ಯಾವ ಕಸ್ಟಮರನ್ನು ಹ್ಯಾಂಡ್ಲ್ ಮಾಡೋದು ತುಂಬ ಚೆನ್ನಾಗಿ ಕಲ್ತಿರ್ತೀವಿ. ಆಮೇಲೆ ಪ್ರತಿಯೊಂದು ಅಷ್ಟೇ, ಯಾವ ಮೆಟೀರಿಯಲ್ ಯಾವ ಥರ ಬರುತ್ತೆ, ಆಮೇಲೆ ಅದರ ರೇಟ್ ಏನು, ಅದು ಕಸ್ಟಮರಿಗೆ ಯಾವ ರೇಟಲ್ಲಿ ಕೊಡಬೇಕು, ಪ್ರತಿಯೊಂದನ್ನು ನಾವು ಓನರಾಗಿ ಮತ್ತು ವಿತ್ ಅದೇ ಥರನೇ ನಾವು ಮೊದಲು ಕೆಲಸ ಮಾಡೋದ್ರಿಂದ ಕೆಲಸಗಾರ ಆಗೂ ಕೂಡ ಗೊತ್ತಿರುತ್ತೆ ನಮಗೆ ಅದ್ರ ಬಗ್ಗೆ. ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ತಿಳ್ಕೊಳೋದ್ರಿಂದ ಕಸ್ಟಮರ್ ಮೂಳಿಗೆ ಯಾವುದೇ ತೊಂದರೆ ಇಲ್ಲದ ಥರ ಹೇಳೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಮೇಡಮ್.
12: ಓಕೆ ಸರ್, ಕಾಂಪಿಟೇಷನ್ ಹೇಗಿದೆ ಸರ್? ಎಸ್ಪೆಷಲಿ ಹಾರ್ಡ್ವೇರ್ ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಈ ಕಾಂಪಿಟೇಷನ್ ನಿಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ?
14: ಈಗ ಮೇಡಮ್ ಕಾಂಪಿಟೇಷನ್ ಅಂದರೆ ನಮ್ಮಲ್ಲಿ ತುಂಬ ಕಾಂಪಿಟೇಷನ್ ಇರುತ್ತೆ ಮೇಡಮ್ ಈ ವ್ಯವಹಾರದಲ್ಲಿ. ಯಾಕಂದರೆ ಮಾರ್ವಾಡಿಗಳು ಅತಿ ಹೆಚ್ಚಿಗೆ ವ್ಯವಹಾರ ಮಾಡೋದು ಇದೇ ಹಾರ್ಡ್ವೇರ್ ಬಿಸ್ನೆಸ್ಸೇ ಆಗಿರುತ್ತೆ. ಪ್ರತಿಯೊಂದು ಮೆಟೀರಿಯಲ್ ಬರೋದು ಅವ್ರ ಕಡೆಯಿಂದ ಇರುತ್ತೆ, ಹಾಗಾಗಿ ನಮ್ಮಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಇರುತ್ತೆ. ತುಂಬ ಅಂದರೆ ಈಗ ನಮಗೆ ವ್ಯಾಪಾರದಲ್ಲಿ ಹೊಡೆತ ಬೀಳುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ, ಯಾಕಂದರೆ ತುಂಬ ಅಂಗಡಿಗಳು ಓಪನ್ ಆದಾಗ ನಮಗೆ ಹೊಡೆತ ಬೀಳುತ್ತೆ, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಈಗ ನಾನು 10 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಪಕ್ಕದಲ್ಲಿ ಇನ್ನು 8 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾನೆ, ಇನ್ನು ಕೆಲವೊಬ್ಬನು 5 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾನೆ, ಇನ್ನು ಕೆಲವೊಬ್ಬರು ಬಂದಿರೋದನ್ನು ಬರೀ 1 ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅದನ್ನ ನೀನು ಹೇಳಕ್ಕೆ ಬರಲ್ಲ, ಕಸ್ಟಮರ್ಗಳು ಯಾವ ಥರ ಬರುತ್ತೆ ಆ ಥರ ನಡೀತಿರ್ತೀವಿ ಮೇಡಮ್.
12: ಓಕೆ, ಕೇಳ್ತಾ ಇದ್ದಿಲ್ಲ ಸ್ನೇಹಿತರೆ, ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ಸ್ ಹೇಗೆಲ್ಲ ಇರುತ್ತೆ, ನಾವು ಅದನ್ನು ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸ್ಮಿತನ್ ಚಕ್ರವರ್ತಿ ಅವರು ಚೆನ್ನಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಸೊ ಅವರು MA BEd ಆದರೂ ಕೂಡ ಬಿಸ್ನೆಸ್ ಜರ್ನಿಗೆ ಯಾವ ಕಾರಣಕ್ಕಾಗಿ ಬಂದರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಗ್ಲಾಸ್ ಅಂಡ್ ಪ್ಲೈವುಡ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇಲ್ಲಿ ಹಾರ್ಡ್ವೇರ್ ಐಟಮ್ಸ್ ಕೂಡ ಸಿಗುತ್ತೆ, ಅದೇನೇ ಮಲ್ನಾಡ್ ಗ್ಲಾಸ್ ಅಂಡ್ ಪ್ಲೈವುಡ್ ಹಾರ್ಡ್ವೇರ್ಸ್. ಸೊ ಇದರ ಓನರ್ ಆಗಿರುವಂತಹ ಸ್ಮಿತನ್ ಚಕ್ರವರ್ತಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ಸರ್, ನೀವ್ ಹೇಳ್ತಾ ಇದ್ರಿ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ಸ್ ಹೇಗೆಲ್ಲ ಇರುತ್ತೆ ಏನು ಅನ್ನೋದ್ರ ಬಗ್ಗೆ. ಸೊ ಹೀಗಿರುವಾಗ ನಿಮ್ಮಲ್ಲಿ ಬರುವಂತ ಗ್ರಾಹಕರು ಅಂದ್ರೆ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಸರ್, ಅವ್ರ ಬಗ್ಗೆ ಏನ್ ಹೇಳ್ತೀರಾ?
3: ಮೇಡಮ್, ಇಲ್ಲಿ ಶಿವಮೊಗ್ಗದಿಂದ ಬರುತ್ತೆ, ಆನವೇರಿಯಿಂದ ಬರ್ತಾರೆ, ಚನ್ನಗಿರಿಯಿಂದ ಬರ್ತಾರೆ, ಆಮೇಲೆ ಸುತ್ತಮುತ್ತ ಇಲ್ಲಿ ಸಾಗರ, ನಮ್ಮ ತಮ್ಮಡಹಳ್ಳಿ, ನಮ್ಮ ಹಳ್ಳಿ ಕಡೆಯಿಂದ ಎಲ್ಲ ಕಸ್ಟಮರ್ ಬರ್ತಾರೆ, ಇಲ್ಲೇ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಬರ್ತಾರೆ ಮೇಡಮ್.
2: ಓಕೆ ಸರ್, ಈ ಮಲ್ನಾಡ್ ಗ್ಲಾಸ್ ಅಂಡ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ಸ್ ಏನಿದೆ ಇಲ್ಲಿ ಏನೇನೆಲ್ಲ ಹೆಚ್ಚಾಗಿ ಸಿಗುತ್ತೆ ಸರ್?
3: ಮೇಡಮ್, ನಮ್ಮಲ್ಲಿ ಪ್ಲೈವುಡ್ ಸಿಗುತ್ತೆ ಮೇಯ್ನಾಗಿ, ಆಮೇಲೆ ಇಂಟೀರಿಯರ್ಗೆ ಬೇಕಾಗಿದ್ದ ವಾರ್ಡ್ರೋಬ್ಗಳು ಮಾಡೋಕ್ಕೋಸ್ಕರ ಪ್ರತಿಯೊಂದು ಮೆಟ್ರಲ್ಲೂ ಸಿಗುತ್ತೆ, ಡೋರ್ಗಳು ಸಿಗುತ್ತೆ, ಆಮೇಲೆ ಬಾತ್ರೂಮ್ ಡೋರ್, ಬೆಡ್ರೂಮ್ ಡೋರ್, ಪ್ರತಿಯೊಂದು ಡೋರ್ಗಳೆಲ್ಲ ಸಿಗುತ್ತೆ. ಆಮೇಲೆ ಇಂಟೀರಿಯರ್ ಏನೇ ಇದ್ರೂ, ಇಟಾಲಿಯನ್ ಕಿಚನ್ ಮಾಡೋದಾಗಿರ್ಬೋದು, ವಾರ್ಡ್ರೋಬ್ ಮಾಡೋದಾಗಿರ್ಬೋದು, ಟಿವಿ ಕ್ಯಾಬಿನ್, ಟಿವಿ ಶೋಕೇಶ್, ಮನೆಗೆ ಏನು ಸಂಬಂಧಪಟ್ಟಿದ್ದು ಏನೇನು ಮಾಡ್ಕೊಡೋದು

0: ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆಮೇಲೆ ನಾಲೆಡ್ಜ್ ಅನುಭವ ತುಂಬ ಬೇಕಾಗುತ್ತೆ ನಮ್ಮಲ್ಲಿ. ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ಅನುಭವ ತುಂಬ ಬೇಕಾಗಿರುತ್ತೆ. ಅನುಭವ ಇದ್ದನು ಯಾವ ಬಿಸ್ನೆಸ್ಸಲ್ಲಿ ಎಲ್ಲಿ ಕೂತರೂ ಓಕೆ, ಯಾಕಂದರೆ ಅವನಿಗೆ ಅನುಭವ ಇತ್ತು ಅಂದರೆ ಎಲ್ಲಾದರೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಯಾವ ಬಿಸ್ನೆಸ್ಸಲ್ಲಿ ಹೋಗಿ ತೊಡ್ಕಂದ್ರೂ ಕೂಡ ಅವನಿಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಅಂದಮೇಲೆ ಅವನು ಇದಾಗುತ್ತೆ, ಅನುಭವ ಮುಖ್ಯ ಆಗುತ್ತೆ ಮೇಡಮ್.
1: ಸರ್, ಈಗ ಒಬ್ಬ ಬಿಸ್ನೆಸ್ ಮನ್ಗೆ ಎಕ್ಸ್ಪೀರಿಯನ್ಸ್ ಒಂದೇ ಸಾಕ? ಅದಲ್ದಲ್ಲೇ ಈಗ ಟೈಮ್ ಸೆನ್ಸ್ ಇರ್ಬೋದು, ಕಸ್ಟಮರ್ಸ್ ಹತ್ರ ಮಾತಾಡುವಂಥ ರೀತಿ ಇರ್ಬೋದು, ಆ್ಯಂಡ್ ಸೇವಿಂಗ್ಸ್ ಇರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗಲ್ವಾ
0: ಮೇಡಮ್? ಈಗ ನಾನು ಏನಂದೆ ನಿಮಗೆ ಅನುಭವ ಅಂದೆ. ಅನುಭವ ಮೀನ್ಸ್ ಅದು ಏನಾಗುತ್ತೆ ಅಂದರೆ, ಅನುಭವ ತಗೊಂಡಿವಿ ಅಂದಾಗ ನಿಮಗೆ ಟೈಮ್ಸ್ ಫಸ್ಟ್ ಅವನು ಅನುಭವ ತಗೊಂಡಿರ್ತಾನೆ. ಯಾಕಂದರೆ ಒಬ್ಬನ ಹತ್ರ ಕೂಲಿ ಕೆಲಸ ಮಾಡಿದಾಗ ಇಲ್ಲ ಎಲ್ಲರ ಅಂಗಡಿ ಶಾಪು ಎಲ್ಲರೂ ಹೋದಾಗ ಅವನು ಅನುಭವ ತಗೊಂಡಿರ್ತಾನೆ. ಇಲ್ಲ ಬಿಲ್ಡ್ ಒಬ್ಬನೇ ಮಾಡ್ಕೊಂಡಾಗ ಒಂದು ಶಾಪ್ ಸಣ್ಣದಾಗಿ ಓಪನ್ ಮಾಡಿದಾಗ ಅವ್ನು ಟೈಮ್ ಸೆನ್ಸ್ ಅವನಿಗೆ ಆಲ್ರೆಡಿ ಬಂದಿರುತ್ತೆ. ಆ ಉದ್ದೇಶದಿಂದನೇ ನಾನು ನಿಮಗೆ ಅನುಭವ ಅಂತ ಹೇಳಿದೆ. ಈಗ ಟೈಮ್ ಅಂದರೆ ಅವ್ನು ಕರೆಕ್ಟಾಗಿ ಅರ್ಲಿ ಮಾರ್ನಿಂಗ್ 9 ಗಂಟೆಗೆ ತೆಗಿಬೇಕು ಅನ್ನೋದಾಗಿರುತ್ತೆ. ಟೈಮ್ ಸೆನ್ಸ್ ಆಗಿರುತ್ತೆ, ಕರೆಕ್ಟಾಗಿ ಯಾವ ಟೈಮಿಗೆ ಓಪನ್ ಮಾಡಬೇಕು, ಯಾವ ಟೈಮಿಗೆ ಕ್ಲೋಸ್ ಮಾಡಬೇಕು, ಕಸ್ಟಮರ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಪ್ರತಿಯೊಂದನ್ನು ತಿಳ್ಕೊಂಡಿರ್ತಾನೆ. ಹಾಗಾಗಿ ನಾನು ನಿಮಗೆ ಅನುಭವ ಅಂತ ಹೇಳಿದೆ ನಾನು.
1: ಸೊಸ್ಮನ್ನಿಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ.
0: ಈಗ ಉದಾಹರಣೆ ನಮ್ಮ ಗಾಂಧೀಜಿಯವರು ಹೇಳಿರೆ, ಪುಸ್ತಕದಲ್ಲಿರೋದನ್ನು ಮಾತ್ರ ನಾವು ತಿಳ್ಕೊಂಡ್ರೆ ಒಳ್ಳೇದಂತ ಆಗಲ್ಲ, ಎಲ್ಲದನ್ನು ತಿಳ್ಕೊಬೇಕಂದ್ರೆ ಪರಿಸರದಲ್ಲಿ ಮೊದಲು ಏನಪ್ಪ ಅಂದರೆ ನಿಜವಾದ ಕಲಿಕೆಯ ಮನುಷ್ಯ ಎಲ್ಲಿ ತಗೊಂತಾರಂದರೆ ಅನುಭವವೇ ನಿಜವಾದ ಕಲಿಕೆ ಅಂತ ಹೇಳಿ ಗಾಂಧೀಜಿಯವರು ಹೇಳಿದ್ರು ನಮಗೆ. ಅನುಭವ ಮೇನ್ ಪಡೆದಾಗ ಕಲಿಕೆಯಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತಾನೆ ಅಂತ. ಆದ್ದರಿಂದ ನಾವು ಅನುಭವನೇ ಹೇಳಿದೆ ನಿಮಗೆ.
1: ಖಂಡಿತ ಸರ್, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಸಕ್ಸಸ್ ಅಂತ ಕೂಡ ಹೇಳ್ತಾರೆ, ಹಾಗಾಗಿ ನೀವು ಅದನ್ನು ಹೇಳ್ತಾ ಇದ್ದೀರಾ. ಸರ್, ಇಲ್ಲಿ ಸಿಗುವಂಥ ಹಾರ್ಡ್ವೇರ್ ಐಟಮ್ಸ್ಗಳನ್ನೆಲ್ಲ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ?
0: ಮೇಡಮ್, ನಮ್ಮಲ್ಲಿ ಮೇಜರಾಗಿ ಅಲಿಗಡಿಂದ ಬರುತ್ತೆ, ಅಲಿಗಡಿಂದ ಫಿಟ್ಟಿಂಗ್ಸ್ ಎಲ್ಲ ಅಲಿಗಡಿಂದ ಬರುತ್ತೆ, ಬೆಂಗಳೂರಿಂದ ಸ್ವಲ್ಪ ಬರುತ್ತೆ, ಮುಂಬೈಯಿಂದ ಸ್ವಲ್ಪ ಬರುತ್ತೆ, ತುಂಬ ಕಡೆಯಿಂದ ಬರುತ್ತೆ ಮೇಡಮ್. ಸ್ವಲ್ಪ
1: ಸ್ಮಿತನ್ ಚಕ್ರವರ್ತಿಯವರೇ, ನಿಮ್ಮ 6 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಂದರೆ ನೀವೇ ಓನರ್ ಆಗಿ 6 ವರ್ಷ ಆಗಿದೆ ಅಂತ ಹೇಳಿದ್ರಿ. ಈ 6 ವರ್ಷದಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು MA BEd ಮಾಡಿ ಕೂಡ ಬಿಸ್ನೆಸ್ ಜರ್ನಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
0: ಮೇಡಮ್, ನಾವು ಓಪನ್ ಮಾಡಿ 3 ವರ್ಷದ ಮೇಲ್ಗಡೆ ಇಯರ್ಲಿ 12 ಲ್ಯಾಕ್ ಮಾಡ್ತಾ ಇದ್ದು ನಾವು ಒಂದು ಟೈಮಲ್ಲಿ. ಅವಾಗ ನನ್ನ ಮನಸ್ಸಿಗೆ ಆ ಥರ ಅನಿಸಿತ್ತು. ಬಟ್ ಬಿಫೋರ್ ಈಗ ನಾವು ಈಗ ಕೋವಿಡ್ ಆದಮೇಲೆ ತುಂಬ ಹೊಡೆತ ಬಿದ್ದಿದೆ ಬಿಸ್ನೆಸ್ಸಿಗೆ, ತುಂಬ ಅಂದರೆ ತುಂಬ ಬಿದ್ದಿದೆ. ಯಾಕಂದರೆ ಅವಾಗ ತಿಂಗಳ ಮಾಡೋದು ಈಗ ವರ್ಷ ಮಾಡ್ತಾಯಿದ್ದೀವಿ ಅಷ್ಟೇ, ವ್ಯತ್ಯಾಸ ಇಷ್ಟೇ ಆಗಿರೋದು.
1: ಯಾವಾಗ ಪ್ರಾಫಿಟ್ ಚೆನ್ನಾಗಿತ್ತು, ಅರ್ನಿಂಗ್ಸ್ ಚೆನ್ನಾಗಿತ್ತು, ಅವಾಗ ತುಂಬ ಖುಷಿ ಕೊಟ್ಟಿದೆ. ತುಂಬ ಚಾಲೆಂಜಿಂಗ್ ಟೈಮ್ ಯಾವಾಗ ಸರ್ ನಿಮಗೆ?
0: ನಾವು ಫಸ್ಟ್ ಟೈಮು ಓಪನ್ ಮಾಡಿದಾಗ, ಶಾಪ್ ಓಪನ್ ಮಾಡಿದಾಗ 1 ವರ್ಷ ಫುಲ್ಲಾಗಿ ಕಾಲ ಕಳೆದು. ಯಾಕಂದರೆ ನಮಗೆ ಕಸ್ಟಮರ್ ಬರಲ್ಲ, ಒಂದು ಹೊಸ ಅಂಗಡಿನ ಸೆಲೆಕ್ಟ್ ಮಾಡಲ್ಲ ಯಾರು ಜನ. ಇನ್ನೊಂದು, ಆ ಟೈಮಲ್ಲಿ ತುಂಬ ಸವಾಲಾಗಿ ಅದನ್ನು ಇದು ಮಾಡಿದ್ವು, ತುಂಬ ಯೋಚನೆ ಮಾಡ್ತಾಯಿದ್ವು ಅವಾಗ. ಯಾಕಂದರೆ 1 ವರ್ಷದಲ್ಲೇ ನಾವು ಸುಮ್ಮನೆ ಕೂತಾಗ ಜನ ಯಾರೂ ಬರ್ತಾ ಇರಲ್ಲ, ಹೊಸ ಅಂಗಡಿ ಏನು ಮಾಡ್ತಾರಪ್ಪ ಏನೋ ಗೊತ್ತಿಲ್ಲ ಅಂತ ಸುಮ್ಮನೆ ಬಂದು ನೋಡ್ತಾ ಇರ್ತಾರೆ, ಬಿಟ್ಟರೆ ಯಾರೂ ತಗೊಳಕ್ಕೆ ಎಕ್ಸ್ಪೆಕ್ಟ್ ಮಾಡಲ್ಲ. 1-2 ಇಯರ್ ಕೂರಲೇಬೇಕು ಅಂಗಡಿಯಲ್ಲಿ. ಅಂಗಡಿಯಲ್ಲಿ ಕೂತಾಗ ಆಟೋಮೆಟಿಕಲ್ಲಿ ಅದು ವ್ಯವಹಾರ ಆಗುತ್ತೆ. ಬಂದು ಕಸ್ಟಮರ್ ನೋಡ್ತಾರೆ, ಫಸ್ಟ್ ಎಂಕ್ವೈರಿ ಇರುತ್ತೆ, ಸುಮ್ಮನೆ ಬಂದು ಕೇಳ್ಕೊಂಡು ಹೋಗ್ತಾ ಇರ್ತಾರೆ, ನೆಕ್ಸ್ಟ್ ಒಂದು ಸಣ್ಣ ಮೆಟ್ರಲ್ ಏನಾದ್ರು ತೊಗೊಂಡು ಹೋಗ್ತಾ ಇರ್ತಾರೆ, ಹಂಗೆ ಈ ಥರ ಕನೆಕ್ಟ್ ಆಗುತ್ತೆ.
1: ಓಕೆ, ಕೇಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಸ್ಮಿತನ್ ಚಕ್ರವರ್ತಿಯವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದಾರಲ್ವಾ. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ಗಾರ್ಡನ್ ಏರಿಯಾದಲ್ಲಿರುವಂತಹ ಮಾಲ್ನಾಡ್ ಗ್ಲಾಸ್ ಅಂಡ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿ ಮಾತಾಡ್ತಾ ಇದ್ದೆ. ಸೊ ಅಲ್ಲಿನ ಮಾಲೀಕರಾಗಿರುವಂತಹ ಸ್ಮಿತನ್ ಚಕ್ರವರ್ತಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸ್ಮಿತನ್ ಚಕ್ರವರ್ತಿ ಅವರೇ,
3: ಸರ್, ದೊಡ್ಡವ್ರು ಹೇಳ್ತಾರೆ ಬಿಸ್ನೆಸ್ ಅನ್ನೋದು ಒಂದು ತಪಸ್ಸು ಇದ್ದಂತೆ ಅಂತ. ಸೊ ಒಂದು ವರ್ಷ ಆದ್ರೂ ಕೂಡ ಒಬ್ರು ವ್ಯಾಪಾರಸ್ಥರು ಬರ್ದಲೆ, ಅಂದ್ರೆ ಗಿರಾಕಿಗಳು ಕಸ್ಟಮರ್ಸ್ ಯಾರು ಬರ್ದಲೆ ಬರೀ ಬಾಡಿಗೆ ಕಟ್ಟಿರ್ತೀರ ಸರ್, ಆ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ನೀವು ಅದರಿಂದ ಹೇಗೆ ಹೊರಗ್ ಬರ್ತೀರಾ ಸರ್, ಅದ್ರ ಬಗ್ಗೆ ಹೇಳಿ.
4: ಈಗ ಚಾಲೆಂಜಿಂಗ್ ಅಂದ್ರೆ ಅದೇ ಚಾಲೆಂಜಿಂಗ್ ಅಂತ ಕೂತಾಗ ಈಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಇಲ್ಲ ಏನಪ್ಪಾ ಅಂದ್ರೆ ಡೂ ಆರ್ ಡೈ. ಈಗ ನಾವು ಏನು ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಮುಂದುವರಿಯಲೇಬೇಕು ಅಂತ ಹೇಳಿ ನಾವು ಸಜೆಸ್ಟ್ ಮಾಡಿ ಕೂತಾಗ ಅದು ಏನಾದ್ರೂ ಬಿಡಂಗಿಲ್ಲ, ಮುಂದುವಾಗಲೇಬೇಕು. ಏನು ಮಾಡೋ, ಅನಿವಾರ್ಯ ಆಗಿರುತ್ತೆ. ಈಗ ಬಿಟ್ಟು ಹೋದ್ರೆ ಸೋಲ್ ಒಪ್ಕೊಂಡಂಗೆ. ಈಗ ಸೋಲಿತಿ ಮುಂದಕ್ಕೆ ಹೋಗ್ತೀವಿ ಅಂದಾಗ ಒಂದು ಕಾಯಲೇಬೇಕು, ವೆಯ್ಟ್ ಮಾಡಲೇಬೇಕಾಗುತ್ತೆ. ವೆಯ್ಟ್ ಮಾಡಲಿಕ್ಕೆ ಯಾವುದೂ ಆಗಲ್ಲ, ಸಮಯ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡುತ್ತೆ.
3: ಸರ್, ಒಂದು ವರ್ಷ ಕಸ್ಟಮರ್ಸ್ ಇಲ್ಲದೆ ವೆಯ್ಟ್ ಮಾಡಿದ್ಕು, ಅದಾದ್ಮೇಲೆ ಅದ್ರ ಕಂಪ್ಲೀಟ್ ಲಾಸ್ ಎಲ್ಲ ಫುಲ್ಫಿಲ್ ಆಯ್ತಾ ಸರ್?
4: ಅಲ್ಲ, ಲಾಸ್ ಅಂತ ಏನಿಲ್ಲ ಮೇಡಮ್. ಅದು ಏನಾಗುತ್ತೆ ಅಂದರೆ, ಈಗ ಲಾಸನ್ನು ಎಕ್ಸ್ಪೆಕ್ಟ್ ಮಾಡೋದನ್ನು ಅವನು ಏನು ಮಾಡೋಕ್ಕಾಗಲ್ಲ ಚಾಲೆಂಜಲ್ಲಿ. ಈಗ ಲಾಸು ಲಾಭ ಎರಡು ಒಂದು ನಾಣ್ಯದಲ್ಲಿ ಎರಡು ಮುಖ ಇದ್ದಂಗೆ, ಒಂದ್ಸಲ ಲಾಸ್ ಆಗುತ್ತೆ, ಒಂದ್ಸಲ ಲಾಭ ಆಗುತ್ತೆ, ಹಾಗೆ ಜೀವನ ನಡೀತಾರೆ. ಈಗ ಖುಷಿ ಮತ್ತು ಈಗ ದುಃಖನ ಎರಡು ಕಡೆ ನಾವು ಅನುಭವಿಸ್ತಾನೆ ಇರ್ತೀವಿ. ನೀವು ಒಂದು ವರ್ಷದಲ್ಲಿ ಇಲ್ಲ ಒಂದು ತಿಂಗಳಲ್ಲಿ ಮಿನಿಮಮ್ ಅಂದರೆ 15 ದಿನ ಖುಷಿ ಅನುಭವಿಸಿರ್ತೀರಾ, ಒಂದು ದಿನ ಎರಡು ದಿನನಾದ್ರೂ ನೀವು ನೋವು ಅನುಭವಿಸೇ ಅನುಭವಿಸ್ತೀರಾ. ಅದೇ ಥರ ಬಿಸ್ನೆಸ್ಸಲ್ಲೂ ಈಗ ಎಕ್ಸ್ಪೆಕ್ಟೇಷನ್ ಈಗ ಬಿಟ್ಟು ಹೋಗಿರೋದನ್ನು ಫಿಲ್ಫಿಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಟೈಮ್ ಮುಗಿದೋಗಿರುತ್ತೆ ಆಲ್ರೆಡಿ. ಇನ್ನು ಬೇರೆ ಟೈಮಲ್ಲಿ ನಾವು ವ್ಯಾಪಾರ ಮಾಡೋಕ್ಕೆ ನೋಡ್ಬೇಕು ಅಷ್ಟೇ ಬಿಟ್ಟರೆ, ಆ ಟೈಮಲ್ಲಿ ಅಯ್ಯೋ ಮುಗಿದೋತು ಅಂತ ಕೂತ್ರೆ ಏನೂ ಆಗಲ್ಲ.
3: ಸೂಪರ್ ಸರ್, ನಂಗೆ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ತುಂಬ ಇಷ್ಟ ಆಯಿತು. ನೆಗೆಟಿವ್ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಕೂರಬಾರ್ದು, ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಿದ್ದೀರಾ.
4: ಏನಂದ್ರೆ ಮುಂದಾಗೋದನ್ನ ಆಗಲಿ, ಈಗ ನಾವು ಅದನ್ನೇ ಯೋಚನೆ ಮಾಡೋಕೆ ಕೂರೋಕ್ಕಾಗಲ್ಲ, ಆಗೋದೆಲ್ಲ ಆಗ್ತಾ ಇರುತ್ತೆ, ಹೋಗ್ತಾ ಇರೋದಷ್ಟೇ. ಜೀವನ ಏನು ಯಾವಾಗ ಹೆಂಗೆ ಅಂತ ಹೇಳಕ್ ಬರಲ್ಲ, ಒಟ್ಟು ಹೋಗ್ತಾ ಇರೋದು. ಅದು ಎಲ್ಲಿ ಕರ್ಕೊಂಡೋಗಿ ಬಿಡುತ್ತೆ ಅಲ್ಲಿ ತನಕ ನಾವು ದುಡಿಮೆ ಮಾಡ್ತಾ ಇರೋದು.
3: ಸೊ ಆಗಿದ್ದೆಲ್ಲ ಆಗಲಿ, ಭಗವಂತನ ದಯೆ ಒಂದಿರಲಿ ಅಂತ ಹೇಳ್ತಾ ಇದ್ದೀರಾ.
4: ಹೌದು ಮೇಡಮ್, ಅದೇ ತರ.
3: ಹಾಗೆ ಸ್ಮಿತನ್ ಚಕ್ರವರ್ತಿ ಅವರು, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಯಾವ ಬಿಸ್ನೆಸ್ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದಾ?
4: ಸಾಧ್ಯ ಇಲ್ಲ ಮೇಡಮ್, ಈ ಮಾತನ್ನು ನಾನು ಒಪ್ಪಲ್ಲ. ಯಾಕಂದರೆ ಯಾವುದೇ ಬಿಸ್ನೆಸ್ ಆದರೂ ಒಬ್ಬ ಮನುಷ್ಯನಿಗೆ ಅನುಭವ ಇಲ್ಲ, ಅವನಿಗೆ ನಾಲೆಡ್ಜ್ ಇಲ್ಲ, ಪ್ಲಸ್ ಅದ್ರ ಬಗ್ಗೆ ಬಂಡವಾಳ ಇಲ್ಲ. ಆಮೇಲೆ ಈಗೇನಾಗಿದೆ ಅಂದರೆ, ಕೊರೋನಾ ಆದಮೇಲೆ ಯಾವ ಬಿಸ್ನೆಸ್ಗಳು ಅಂತ ಫಿಲ್ಫಿಲ್ ಆಗ್ತಾ ಇಲ್ಲ. ನಾನೊಂದು ಬಿಸ್ನೆಸ್ ಹೇಳ್ತೀನಿ ನಿಮಗೆ. ಈಗ ಬಿಸ್ನೆಸ್ಸಿಗೆ ಬರೋರು ನಾನು ಬೇಡ ಅಂತ ಹೇಳಲ್ಲ, ತುಂಬ ಯೋಚನೆ ಮಾಡಿ, ಸರಿಯಾದ ಸಮಯ ನೋಡಿ, ಆಮೇಲೆ ಒಳ್ಳೆ ವಾತಾವರಣ ನೋಡ್ಕೊಂಡು ಬಿಸ್ನೆಸ್ ಮಾಡೋದು ತುಂಬ ಉತ್ತಮ ಅನ್ನುತ್ತೆ. ಯಾಕಂದರೆ ಈಗ ಬಂಡವಾಳ ಹಾಕಾದ್ಮೇಲೆ ಸುಮ್ಮನೆ ಕ್ಲೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕಂದರೆ 1-2 ಖರ್ಚು ಬರುತ್ತೆ, ಪ್ರತಿಯೊಂದು ಮೈ ಮೇಲೆ ಬರುತ್ತೆ. ಆದ್ದರಿಂದ ಯೋಚನೆ ಮಾಡಿ ಬಿಸ್ನೆಸ್ಸಿಗೆ ಇಳಿರಿ ಅಂತ ಹೇಳ್ತೀನಿ ನಾನು.
3: ಖಂಡಿತ ಸರ್, ನೀವು ಹೇಳಿದ ಹಾಗೆ ಬಂಡವಾಳ ಹಾಕಿ ಕ್ಲೋಸ್ ಮಾಡೋದು ದೊಡ್ಡದಲ್ಲ, ಬಟ್ ಇರಬೇಕು, ಇದ್ದು ಜಯಿಸಬೇಕು ಅಂತಾರಲ್ಲ, ಆ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಲಾಸ್ ಆದ್ರೂ ಪರವಾಗಿಲ್ಲ, ಮುಂದುವರಿಸಿ.
4: ಗೊತ್ತಾ ಮೇಡಮ್, ಇದಲ್ಲಿ ಕೆಲವು ಹಿಂಗೆ ಅಡ್ಡಾಡ್ಕೊಂಡು ಓಡ್ಕೊಂಡು ಆಮೇಲೆ ಎಲ್ಲೋ ಇದು ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾರೆ. ನಮ್ಮಲ್ಲಿ ಹೆಂಗಾಗುತ್ತಂದ್ರೆ, ಈಗ ಟ್ಯೂಷನಿಗೆ ಹೋದಂಗೆ ಮಕ್ಕಳು ಕಂಪಲ್ಸರಿ 5 ಗಂಟೆಗೆ ಬರ್ಬೇಕಂದ್ರೆ 5 ಗಂಟೆಗೆ ಬರಲೇಬೇಕು, 8 ಗಂಟೆಗೆ ಹೋಗ್ಬೇಕಂದ್ರೆ 8 ಗಂಟೆಗೆ ಮಿನಿಮಮ್ ಹೋಗಲೇಬೇಕು. ಇಲ್ಲೂ ಅದೇ ಥರನೇ ಕುತ್ತಿ ಅವರು ಅನುಭವ ಪಡಿಬೇಕು. ಕೂರ್ಲಿದ್ದನು ಇಲ್ಲ ಕೂರೋಕ್ಕಾಗಲಿದ್ದನು ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ ಕೂತ ಅನುಭವ ತಗೊಂಡ್ರೆ ಮಾತ್ರ ಅವನಿಗೆ ವ್ಯವಹಾರ ಆಗುತ್ತೆ. ಇಲ್ಲ ಕೂರ್ಲಿದ್ದೆ ಅವ್ನು ಒಂದು ಸಲ ಕೂತ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮುಚ್ಕೊಂಡು ಹೋದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಸಮಯ ಮೇನ್ ಇಂಪಾರ್ಟೆಂಟು, ಅಷ್ಟೇ ಸಂಯಮನೂ ಬೇಕು, ಸಮಾಧಾನನೂ ಬೇಕು. ಹಂಗಾದರೆ ವ್ಯವಹಾರ
3: ಸಮಯ ಹಾಗೆ ಸಂಯಮ ಸಮಾಧಾನ ಎಲ್ಲವೂ ಕೂಡ ತುಂಬ ಮುಖ್ಯ ಬೇಕು. ಅದಿದ್ರೆ ಮಾತ್ರ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಿದ್ರೆ. ಸೊ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಹಾರ್ಡ್ವೇರ್ ಆ್ಯಂಡ್ ಪ್ಲೈವುಡ್ ಶಾಪ್ಗಳು ಇದ್ರೂ ಕೂಡ ಜನ ಯಾಕೆ ಗಾರ್ಡನ್ ಏರಿಯಾದಲ್ಲಿರುವಂಥ ಮಲ್ನಾಡ್ ಗ್ಲಾಸ್ ಆ್ಯಂಡ್ ಪ್ಲೈವುಡ್ ಆ್ಯಂಡ್ ಹಾರ್ಡ್ವೇರ್ ಶಾಪ್ಗೆ ಬರಬೇಕು? ಇಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
4: ಮೇಡಮ್, ಎಲ್ಲಕ್ಕಿಂತನೂ ನಾನೇನು ಹೇಳ್ತೀನಿ ಅಂದರೆ, ಜನಕ್ಕೆ ಸಜೆಸ್ಟ್ ಮಾಡ್ತೀನಿ, ನಾವು ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ಬೇರೆಯವ್ರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಬಿಸ್ನೆಸ್ ಅಂದಮೇಲೆ ಮೋಸ ಇರುತ್ತೆ ತುಂಬ, ನಾನು ಓಪನಾಗಿ ಹೇಳ್ತೀನಿ ನಿಮಗೆ. ಬಟ್ ನಮ್ದು ಆ ಥರ ಏನಿರಲ್ಲ, ನಾವು ಸಜೆಷನ್ ಮಾಡ್ತೀವಿ, ಇದು ತಗಂದ್ರೆ ಇದು 10 ರೂಪಾಯಿ ಬೆಲೆ ಬಾಳೋದು, ಇದು 5 ರೂಪಾಯಿ ತಗಂದ್ರೆ 5 ರೂಪಾಯಿ ಬೆಲೆ ಬಾಳೋದು, ಇಲ್ಲ ಈ ಮೆಟೀರಿಯಲ್ ತಗಂದ್ರೆ ಈ ಪ್ಲೇವುಡ್ ತಗಂದ್ರೆ ಅಂತ ಹೇಳಿ ಜನಕ್ಕೆ ನೈಜವಾಗಿ ಹೇಳ್ತೀವಿ. ಸುಮ್ಮನೆ ಈಗ 5 ರೂಪಾಯಿದನ್ನ 50 ರೂಪಾಯಿ ಮಾಡ್ತೀವಿ ಅಂತ ಹೇಳಿ ನಾನು ಅವರಿಗೆ ಉದಾಹರಣೆ ಕೊಡಲ್ಲ. ನೀವು ಯಾವುದೇ ಮೆಟೀರಿಯಲ್ ತಗೊಳ್ಳಿ, ನಮ್ಮಲ್ಲಿ ಪ್ಲೇವುಡ್ ತಗೊಂಡ್ರು ಅಷ್ಟೇ, ನೀವು ಯಾವುದೇ ತಗೊಂಡ್ರು ಕೂಡ ಇಂತಿಷ್ಟೇ ವರ್ಷ ಬರುತ್ತೆ, ಇಷ್ಟೇ ಬಾಳಿಕೆ ಬರುತ್ತೆ ಅಂತ ಹೇಳ್ಕೊಡ್ತೀವಿ. ಈಗ ಸುಮ್ಮನೆ ಈಗ 1 ವರ್ಷ ಬರೋದನ್ನ 10 ವರ್ಷ ಬರುತ್ತೆ ಅಂತೇಳಿ ಮೋಸ ಮಾಡಿಕೊಟ್ಟು ವ್ಯವಹಾರ ನಾವು ಮಾಡಲ್ಲ. ಆಮೇಲೆ ಸರ್ವಿಸು ಅಷ್ಟೇ, ನಮ್ಮಲ್ಲಿ ಸರ್ವಿಸ್ ನೀವು ಯಾವಾಗ ಮಾಡಿದ್ರು ನಮ್ಮಲ್ಲಿ ಸರ್ವಿಸ್ ಅವೈಲೇಬಲ್ ಇರುತ್ತೆ. ನಾವೇ ಮಾಡಿಕೊಟ್ಟೋದ್ರಿಂದ ನಾವು ಅವ್ರಿಗೆ ಸರ್ವಿಸ್ ಯಾವಾಗ ಕೇಳಿದ್ರು ಅವಾಗ ನಾವು ಸರ್ವಿಸ್ ಅವೈಲೇಬಲ್ ಇರೋದ್ರಿಂದ ನಮ್ಮಲ್ಲೇ ಬಂದು ತಗೊಳ್ಳಿ ಅಂತ ನಾನು ಸಜೆಷನ್ ಮಾಡ್ತೀನಿ.
3: ಸೂಪರ್ ಸ್ಮಿತನ್ ಚಕ್ರವರ್ತಿ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
3: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಸ್ಮಿತನ್ ಚಕ್ರವರ್ತಿ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಒಂದು ಗ್ಲಾಸ್ ಆ್ಯಂಡ್ ಪ್ಲೈವುಡ್ ಬಿಸ್ನೆಸ್ ಹೇಗೆಲ್ಲ ಮಾಡ್ಬೋದು, ಏನು ಅನುಭವ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಎಲ್ಲದರ ಬಗ್ಗೆ ಕೂಡ ತಿಳಿಸ್ಕೊಟ್ರು ಅಲ್ವಾ. ಸೊ ಈ ಒಂದು ಬಿಸ್ನೆಸ್ ಜರ್ನಿ ನಿಮಗೆ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
8: ಕೆಎಂಎಫ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
12: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
11: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
11: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279686209629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ನೈಸರ್ಗಿಕವಾದ ಎರೆಹುಳು ಗೊಬ್ಬರ ತಯಾರಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರಾ ನೋಡಿ, ಈಗ ರೈತರು ಕೃಷಿಯನ್ನು ಮಾಡಬೇಕು ಅಂತ ಒಂದು ಕಡೆ ಬಂದು ಕೃಷಿಯನ್ನು ಮಾಡ್ತಾರೆ, ಕೃಷಿನಲ್ಲಿ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸ್ತಾ ಇರ್ತಾರೆ, ಹಾಗೆ ಅವರ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕ ಪದ್ಧತಿಯಲ್ಲಿ ಅವರು ಕೃಷಿನಲ್ಲಿ ಹಲವಾರು ವಿಚಾರಗಳನ್ನು ಅಳವಡಿಸ್ಕೊಳ್ತಾರೆ, ಮತ್ತು ಕೃಷಿನಲ್ಲಿ ವಿಭಿನ್ನತೆಯನ್ನು ಕಾಣ್ತಾ ಇರ್ತಾರೆ, ಮತ್ತು ಕೃಷಿ ಭೂಮಿಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಹೇಗೆ ಅದರ ನಿರ್ವಹಣೆ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಯಾವಾಗಲೂ ಕೂಡ ಗಮನ ಹರಿಸ್ತಾ ಇರ್ತಾರೆ. ಆದರೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಈ ಕೃಷಿಕರು ಕೃಷಿ ಭೂಮಿಗಳಿಗೆ ಗೊಬ್ಬರವನ್ನು ಸಪ್ಲೈ ಮಾಡ್ತಾರೆ. ಸೊ ನೋಡಿ, ಯಾವುದೇ ಒಂದು ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ಕೃಷಿಯಲ್ಲಿ ಉತ್ತಮ ಇಳುವರಿ ಬರಬೇಕು ಅಂತಂದ್ರೆ, ಉತ್ತಮವಾದಂತಹ ಫಲವತ್ತತೆ ಬರಬೇಕು ಅಂತಂದ್ರೆ ಭೂಮಿಗೆ ಬೇಕಾಗಿರುವಂಥದ್ದು ನೈಸರ್ಗಿಕ ಗೊಬ್ಬರ, ಫಲವತ್ತಾಗಿರುವ ಮಣ್ಣು ಬೇಕಾಗತ್ತೆ. ಆದರೆ ಈ ಫಲವತ್ತಾಗಿರುವಂತಹ ಮಣ್ಣು ಬೇಕು ಅಂತಂದ್ರೆ ನಾವು ಹಾಕುವಂತಹ ಗೊಬ್ಬರದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಕೃಷಿ ಭೂಮಿಯನ್ನು ನಾವು ಹೇಗೆ ನೋಡ್ಕೋತೀವೋ ಅದ್ರ ಮೇಲೆ ನಮಗೆ ಫಲವತ್ತತೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈಗ ರೈತರು ಭೂಮಿಗೆ ಎರೆಹುಳು ಗೊಬ್ಬರವನ್ನು ಹಾಕ್ತಾರೆ, ಸಾವಯವ ಗೊಬ್ಬರವನ್ನು ಹಾಕ್ತಾರೆ, ಹಸಿರೆಲೆ ಗೊಬ್ಬರವನ್ನು ಹಾಕ್ತಾರೆ, ಜೈವಿಕ ಗೊಬ್ಬರವನ್ನು ಹಾಕ್ತಾರೆ, ಹೀಗೆ ನೈಸರ್ಗಿಕವಾಗಿ ಸಿಗುವಂತಹ ಗೊಬ್ಬರಗಳನ್ನು ಹಾಕಿದಾಗ ನಮಗೆ ನೈಸರ್ಗಿಕವಾಗಿನೇ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಉತ್ಪಾದಿತ ವೆಚ್ಚ ಕೂಡ ಸಹ ಕಡಿಮೆ ಆಗುತ್ತೆ, ಮತ್ತು ಮನುಷ್ಯನ ಆರೋಗ್ಯ ಕೂಡ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನಾವು ಹಾಕುವಂತಹ ಗೊಬ್ಬರದ ಮೇಲೆ ನಾವು ತಿನ್ನುವಂತಹ ಆಹಾರ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದಾಗ ಅಥವಾ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿದಾಗ ಆಹಾರ ಕಲುಷಿತ ಆಗುತ್ತೆ, ಅದನ್ನು ನಾವು ಏನಾದರೂ ಹಾಗೆ ಸೇವನೆ ಮಾಡ್ತೀವಿ ಅಂತಂದರೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ನೈಸರ್ಗಿಕ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಿದಾಗ ಉತ್ತಮ ಆರೋಗ್ಯವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ. ಇಳುವರಿ ಬರೋದು ಸ್ವಲ್ಪ ತಡ ಆಗ್ಬೋದು, ಆದರೆ ಬಂದಂತಹ ಏನು ಬೆಳೆ ಇರುತ್ತೆ ಅದು ನೈಸರ್ಗಿಕವಾಗಿ ಆರೋಗ್ಯಕರವಾಗಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ತಮ್ಮ 34 ವರ್ಷದ ಜರ್ನಿನಲ್ಲಿ ಎರೆಹುಳು ಗೊಬ್ಬರದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಂಡು ಹಾಗೆ ಅದರ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಪ್ರತಿ ತಿಂಗಳು 70-75 ಟನ್ನಷ್ಟು ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ, ಜೊತೆಗೆ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿರುವಂತಹ ಈ ವಿಶೇಷ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ರೆ, ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವ್ರ ಜೊತೆನಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಈ ಒಂದು ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ ಹೇಗೆ ನಿರ್ಮಾಣ ಮಾಡಿದ್ರು, ಮತ್ತು ಇದರ ನಿರ್ವಹಣೆ ಹೇಗಿದೆ, ಹಾಗೆ ಇದನ್ನು ಹೊಸದಾಗಿ ಯಾರಾದರೂ ನಿರ್ಮಾಣ ಮಾಡ್ತಾರೆ ಅಂದರೆ ಅಥವಾ ಯಾರಾದರೂ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಹೇಗೆ ಅದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ, ಇದೆಲ್ಲದರ ಕುರಿತಂತೆ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಶಿವರಾಮ್ ಅವ್ರ ಜೊತೆನಲ್ಲಿ ಮಾತಾಡೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವರಾಮ್ ಅವ್ರನ್ನ ಸ್ವಾಗತಿಸೋಣ. ಹಾಗೆ ಅವರ ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕ ಎಲ್ಲಿಂದ ಆರಂಭ ಆಯಿತು, ಹೇಗೆ ನಡೀತಾ ಇದೆ, ಮತ್ತು ಇದರ ಪ್ರಮುಖ ವಿಚಾರಗಳೇನೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಈ ಒಂದು ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ಈ ಒಂದು ಎರೆಹುಳು ಗೊಬ್ಬರ ತಯಾರು ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಜರ್ನಿ ಇತ್ತು, ಮತ್ತು ಎಲ್ಲಿಂದ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರಿ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
13: 1991 ನಾ ಎರೆಹುಳು ಕೃಷಿ ಮಾಡಲಿಕ್ಕೆ ಸ್ವಲ್ಪ ಮನಸ್ಸಾಯಿತು. ಆ ಕಡೆ ಹೊರಟೆ ನಾನು. ಜಿ ಕೆ ವಿ ಕೆ ರಾಧಾ ಡಿಕಾಳಿಯವರ ಮಾರ್ಗದರ್ಶನದಲ್ಲಿ ಒಂದು 150 ಹುಳು ಕೊಟ್ಟರು. ಆ 150 ಹುಳುಗಳಲ್ಲಿ ನಾನು ತಂದು ಟಬ್ಗಳಲ್ಲಿ ಸಣ್ಣ ಸಣ್ಣ ಟಬ್ಗಳಲ್ಲಿ ಮಾಡ್ತಾ ಬಂದೆ. ಮೊದಲಿಗೆ ಮೊದಲ ತಿಂಗಳು ನಾನು ಬರೀ 50 ಕೆಜಿ ಪ್ರೊಡಕ್ಷನ್ ತೆಗೆದೆ. ಅದು ಹಂಗೆ ನಡೀತಾ ಬಂತು. ಓಪನಿಂಗಲ್ಲಿ ತುಂಬ ಕಷ್ಟ ಅನ್ನಿಸ್ತು. ಆವಾಗ ಕೆಲವು ಜನಗಳೆಲ್ಲ ನನ್ನನ್ನು ಟೀಜು ಮಾಡಿದ್ರು, ಆಡ್ಕೊಂಡ್ರು, ಏನಂತ ಎರೆಹುಳು ಕೃಷಿ ಮಾಡ್ತಾ ಇದೆಯಾ, ಏನಕ್ಕಿದು, ಏ ಕೋಳಿ ಕುರಿ ಮಾಡಿದ್ರೆ ತಿನ್ಬೋದು, ಎರೆಹುಳು ಯಾಕೆ ಮಾಡ್ತಾ ಇದೆಯಾ ನೀನು, ಇದರಿಂದ ಏನಾಗುತ್ತೆ, ಏನೋ ಒಂದು ಆಗುತ್ತೆ ನೋಡೋಣ ಅಂತ ಅದನ್ನು ಮರಳಿ ಪ್ರಯತ್ನ ಮಾಡ್ತಾನೇ ಇದೆ ಸರ್. ನಾನು ತುಂಬ ಸಮಸ್ಯೆ ಆಯಿತು ಆರ್ಥಿಕವಾಗಿ, ಮತ್ತು ಮಾರ್ಕೆಟಿಂಗ್ ಮಾಡುವಾಗ ಜನಗಳಿಗೆ ಪರಿಚಯ ಇಲ್ಲ, ಅವ್ರು ಹೇಳ್ಕೊಡೋಕ್ಕೂ ಆಗಲ್ಲ, ನಾವು ಏನೇ ಮಾಡಿದ್ರು ಇದನ್ನು ರಿಜೆಕ್ಟ್ ಮಾಡೋರು ಸರ್. 95 ನನಗೆ ಕೆಲವು ಆರ್ಡ್ರ್ಗಳು ಅಲ್ಲಿಂದ ಒಂದೊಂದು ಸ್ವಲ್ಪ ಸ್ವಲ್ಪ ಪಿಕಪ್ ಮಾಡ್ಕೊಳ್ತಾ ಬಂದೆ. ಹೆಂಗೆಂಗೆ ಆರ್ಡ್ರ್ ಬರ್ತದೆ ಹಂಗಂಗೆ ಜಾಸ್ತಿ ಆಯ್ತಾ ಜಾಸ್ತಿ ಆಯ್ತಾ ಜಾಸ್ತಿ ಆಯ್ತಾ ಬಂದು ನಾನು ಈಗ ದೊಡ್ಡ ಮಟ್ಟದಲ್ಲಿ ಒಂದು ಯೂನಿಟ್ ಮಾಡ್ಕೊಂಡಿದ್ದೀನಿ. ತೊಟ್ಟಿಲಿ ಮಾಡದೇ ಇರೋಕೆ ಆಗದೇ ಇರುವಷ್ಟು, ಯಾಕೆಂದರೆ ತೊಟ್ಟಿಲು ಮಾಡ್ತಾ ಇದ್ದೀವಿ ಈಗ ಗೊಬ್ಬರನ, ಅಂದರೆ ಈಗ ಹೆಚ್ಚಿನ ಆರ್ಡ್ರ್ ಬಂದಾಗ ಫೀಲ್ಡಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾಡ್ಕೊಬರ್ತಾ ಇದ್ದೀನಿ. ನಾನು ಈಗ ಪ್ರೆಸೆಂಟ್ಲಿ ಒಂದು ತಿಂಗಳಿಗೆ 50-75 ಟನ್ ಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀನಿ. ಆ 70 ಟನ್ನಲ್ಲಿ ನಾನು 3 ವೆರೈಟೀಸ್ ಗೊಬ್ಬರ ಮಾಡ್ತಾ ಇದ್ದೀನಿ. ನಾನು ಒಂದು ಎರೆಹುಳು ಗೊಬ್ಬರ, ಪ್ಯೂರ್ ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀನಿ, ಮತ್ತೊಂದು ಕಾಂಪೋಸ್ಟ್ನೇ ಕೊಡ್ತಾ ಇದ್ದೀನಿ, ಮಾರಾಟ ಮಾಡ್ತಾ ಇದ್ದೀನಿ, ಇನ್ನೊಂದು ಟೆರೆಸ್ ಗಾರ್ಡನ್ ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ರೀಪಾಟ್ ಮೆನ್ಯೂರ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ತಿಂಗಳಿಗೆ ಕಮ್ಮಿ ಅಂದರೆ 75-100 ಕೆಜಿಯಷ್ಟು ಎರೆಹುಳು ಮಾರಾಟ ಮಾಡ್ತಾ ಇದ್ದೀನಿ ನಾನೀಗ. ಅದರಿಂದ ಅಷ್ಟು ದುಡ್ಡು ಬರ್ತಾ ಇದೆ, ಮತ್ತು ಎರೆ ಜಲ ತೆಗಿತಾ ಇದ್ದೀನಿ ಅದರಿಂದ ಬರ್ತಾ ಇದೆ, ಇನ್ನು ಲಿಕ್ವಿಡ್ ಮೆನ್ಯೂರ್ ಮಾಡ್ತಾ ಇದ್ದೀನಿ. ಈಗ ಅದು ಒಂದೇ ಸುಮ್ಮನೆ ಸಣ್ಣದಾಗಿ ಶುರು ಮಾಡೋದು ಈಗ ನಂದು ಯಾವ ಮಟ್ಟಕ್ಕಾಗಿದೆ ಅಂದರೆ ಒಂದು ದೊಡ್ಡ ಉದ್ಯಮಿ ಆಗಿ ನಾನು ಮಾಡ್ತಾ ಇದ್ದೀನಿ, ಉದ್ಯಮವಾಗಿ ಕೈಗೊಂಡು ಮಾಡ್ತಾ ಇದ್ದೀನಿ ಇದನ್ನು. ಈಗ 10 ಜನಕ್ಕೆ ಲೇಬರ್ಸ್ ಕೊಟ್ಟಿದ್ದೀನಿ, ಒಂದು ಟ್ಯಾಕ್ಟ್ರ್ ತಗೊಂಡಿದ್ದೀನಿ, ಟ್ಯಾಕ್ಟ್ರು ಬರೀ ರಾ ಮೆಟೀರಿಯಲ್ ಹೊಡಿಕೆ ಒಂದು 2 ಆಳಿದ್ದಾರೆ, ಇನ್ನೇನು ಕೆಲಸ ಇಲ್ಲ ಬರೀ ರಾ ಮೆಟೀರಿಯಲ್ ತರೋದು.
11: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ನೀವು ಹೇಳ್ತಿದ್ದ ಹಾಗೆ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರಿ, ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈ ಒಂದು ಕೃಷಿಯನ್ನು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾದರೆ ನೀವು ಈ ಕೃಷಿಯನ್ನು ಮಾಡುವಾಗ ಎದುರಿಸಿದಂತಹ ಚಾಲೆಂಜಸ್ಗಳೇನು, ಹಾಗೆ ನಿಮ್ಮ ಕೃಷಿನಲ್ಲಿ ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಕೂಡ ಆಸಕ್ತಿ ಇದೆ. ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವರು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಎರೆಹುಳು ಗೊಬ್ಬರವನ್ನ ಉತ್ಪಾದನೆ ಮಾಡ್ತಾ ಹಾಗೆ ಮಾರಾಟವನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಮಾಡ್ತಾ ಇರುವಂತಹ 34 ವರ್ಷದ ಎರೆಹುಳು ಗೊಬ್ಬರ ಉತ್ಪಾದನಾ ಘಟಕ ಸೊ ತುಂಬಾನೇ ಉತ್ತಮ ಆದಾಯವನ್ನು ತಂದುಕೊಡ್ತಾ ಇದೆ. ಹಾಗೆ ಇವರಿಗೆ ಎರೆಹುಳುವಿನ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಇದರ ನಿರ್ವಹಣೆ ಹೇಗೆ, ಮತ್ತೆ ಯಾವ್ಯಾವ ರೀತಿಯ ಎರೆಹುಳುಗಳು ಇದಾವೆ, ಅದರ ವೈಶಿಷ್ಟ್ಯಗಳೇನು, ಹೇಗೆ ಅವುಗಳನ್ನು ನಿರ್ವಹಣೆ ಮಾಡಬೇಕು, ಇದೆಲ್ಲದರ ಕುರಿತಂತೆ ಅವರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವರನ್ನ ಸ್ವಾಗತಿಸೋಣ. ಶಿವರಾಮ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಆಗಲೇ ನೀವು ಎರೆಹುಳು ಸಾಕಾಣಿಕೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರಿ. ಹಾಗೆ ಸರಿಗ ಎರೆಹುಳು ಗೊಬ್ಬರವನ್ನ ಮಾಡಬೇಕು ಅಂತಂದ್ರೆ, ಸೊ ಅದರ ಒಂದು ಘಟಕವನ್ನು ಮಾಡಬೇಕು ಅಂತಂದ್ರೆ ಆರ್ಥಿಕ ಸಹಾಯ ಹೇಗೆ ಸಿಗುತ್ತೆ, ಮತ್ತೆ ಯುವ ಪೀಳಿಗೆ ಇದ್ರ ಬಗ್ಗೆ ಯಾವ ರೀತಿ ಒಲವನ್ನು ತೋರಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಪ್ರತಿಯೊಬ್ಬರು ಎರೆಹುಳು ಗೊಬ್ಬರವನ್ನು ಮಾಡಿ ನರೇಗಾ ಸಾಲ ಕೊಡ್ತಾ ಇದೆ, ಕೊಕೊನಟ್ ಬೋರ್ಡ್ ಸಾಲ ಕೊಡ್ತಾ ಇದೆ, ಅಗ್ರಿಕಲ್ಚರ್ ಸಾಲ ಕೊಡ್ತಾ ಇದೆ, ಆರ್ಟಿಕಲ್ಚರ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ತಿಳುವಳಿಕೆಗಳು ಕೊಡ್ತಾ ಇದ್ದಾರೆ, ಪಂಚಾಯತಿಗಳಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಎರೆಹುಳುಗಳನ್ನ ಗೊಬ್ಬರನ ಮಾಡಿ ನಾವು ನಮ್ಮ ಮಕ್ಕಳಿಗೆ ಯುವ ಪೀಳಿಗೆಗೆ ಹಣ ಕಾಸು ಜಮೀನ ಬರಡು ಭೂಮಿ ಬಿಟ್ಕೊಡೋದು ಬೇಡಿ, ಫಲವತ್ತಾದ ಭೂಮಿ ಬಿಟ್ಕೊಡ್ಬೇಕಂದ್ರೆ ನೀವು ಎರೆಹುಳು ಗೊಬ್ಬರವನ್ನು ಮಾಡಬೇಕು, ಎರೆಹುಳು ಗೊಬ್ಬರವನ್ನು ಬಳಸಬೇಕು, ಒಳ್ಳೆ ಬೆಳೆ ಬೆಳಿಬೇಕು, ನಮ್ಮ ಯುವ ಪೀಳಿಗೆಯನ್ನು ಆರೋಗ್ಯದತ್ತ ಕೊಂಡೊಯ್ಯಬೇಕು ಅಂತಂದರೆ ನಾವು ಆದಷ್ಟು ಸಾವಯವ ಗೊಬ್ಬರಗಳನ್ನು ಮಾಡಿ ನಿರುದ್ಯೋಗಿ ಈ ಪ್ರಾಜೆಕ್ಟ್ ಮಾಡೋದ್ರಿಂದ ನಿರುದ್ಯೋಗಿ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು.
3: ಓಕೆ ಸರ್, ಸೊ ಯುವಕರು ಇದ್ರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ಬೇಕು ಅಂತೇಳಿ ಸರ್ ಹೇಳ್ತಾ ಇದ್ದಾರೆ. ಸರ್, ಹಾಗೆ ಈಗ ಎರೆಹುಳು ಗೊಬ್ಬರವನ್ನು ಮಾಡ್ತಿದ್ವಿ ಅಂತಂದಾಗ ಈ ಎರೆಹುಳು ಹೇಗೆ ಭೂಮಿಯಲ್ಲಿ ಕೆಲಸ ಮಾಡುತ್ತೆ, ಯಾಕೆ ನೀವು ಎರೆಹುಳು ಗೊಬ್ಬರವನ್ನೇ ಮಾಡಬೇಕು ಅಂತೇಳಿ ಅನ್ಕೊಂಡ್ರಿ, ಹಾಗೆ ಎರೆಹುಳುಗಳಲ್ಲಿ ಎಷ್ಟು ಪ್ರಭೇದಗಳಿದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಎರೆಹುಳು ಮೊದಲಿಗೆ ಹೇಳುವಂಗೆ ರೈತನ ಮಿತ್ರ. 800 ಎರೆಹುಳು ಒಂದು ಜೋಡಿ ಎತ್ತಿಗೆ ಸಮ. ನಮಗೆ ಕಾಣುವಂಗೆ ಮೇಲ್ಭಾಗದಲ್ಲಿ ಒಂದು ಜೋಡಿ ಎತ್ತು ಭೂಮಿಯನ್ನು ಸಡಿಲಗೊಳಿಸುತ್ತದೆ, ಆದರೆ ಎರೆಹುಳು ನಮಗೆ ಗೊತ್ತಿಲ್ಲದೆ ರೀತಿ ಭೂಮಿಯನ್ನೇ ಸಡಿಲ ಮಾಡ್ತಾ ಹೋಗ್ತಾ ಇರ್ತದೆ. ಇದರಲ್ಲಿ 600 ಪ್ರಭೇದಗಳಿದೆ. 600 ಪ್ರಭೇದಗಳಲ್ಲಿ 4 ಪ್ರಭೇದಗಳನ್ನು ನಾವು ಸಾವಯವ ಕೃಷಿ ಮಾಡಲಿಕ್ಕೆ ಅಂತೇಳಿ ರಿಸರ್ಚ್ ಮಾಡಿ ತೆಗೆದಿರುವಂಥದ್ದು ಇದು.
3: ಓಕೆ ಸರ್, ಹಾಗಾದರೆ ಈಗ ನೀವು ಯಾವ್ಯಾವ ಎರೆಹುಳುಗಳನ್ನು ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ ಸರ್?
4: 2 ಎರೆಹುಳುಗಳು ನಮಗೆ ಗೊಬ್ಬರ ಮಾಡಲಿಕ್ಕೆ ತುಂಬ ಯೋಗ್ಯ ಅಂತೇಳಿ ರಿಸರ್ಚ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಐಸಿನಿಯಾ ಪಿಟಿಡ, ಮತ್ತೊಂದು ಆಫ್ರಿಕನ್ ನೈಟ್ ಕಾಲರ್ಸ್ ಅಂತೇಳಿ. ಐಸಿನಿಯಾ ಪಿಟಿಡ ಅಂದರೆ ಈ ದೊಡ್ಡ ಹುಳುಗಳು. ಈ ದೊಡ್ಡ ಹುಳುಗಳು ಒಂದು ಸ್ವಲ್ಪ ಮೇಲ್ಭಾಗದಲ್ಲಿ ಬದುಕುತ್ತೆ, ಐಷಾರಾಮಿ ಜೀವನ ಕೇಳುತ್ತೆ. ಈ ಸಣ್ಣ ಈ ಆಫ್ರಿಕನ್ ವೆರೈಟೀಸ್ ಏನು ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ಡೀಫಾಗಿ ಹೋಗುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಆಳದವರೆಗೆ ಹೋಗಿ ಕೆಲಸ ಮಾಡುತ್ತೆ. ಅದು ಮಾಯಿಶ್ಚರ್ ಕಮ್ಮಿ ಇದ್ರೂ ತಡ್ಕೊಳ್ಳುತ್ತೆ, ಮಾಯಿಶ್ಚರ್ ಜಾಸ್ತಿ ಇದ್ರೂ ತಡ್ಕೊಳ್ಳುತ್ತೆ. ಅಂದರೆ ಇದಕ್ಕೆ ಒಂದು ಸ್ವಲ್ಪ ಐಸಾರಾಮಿ ಜಿಮ್ಗೆ ಏನಕ್ಕೆ ಅಂದರೆ ಇದರ ಬಾಡಿ ಜಾಸ್ತಿ ದಪ್ಪ ಬರುತ್ತೆ ಮತ್ತು ಇದರ ಡಿಸ್ಚಾರ್ಜ್ಗಳು ದಪ್ಪ ಬರುತ್ತೆ. ಆದರೆ ಡಿಸ್ಚಾರ್ಜ್ಗಳು ಒಂದು ಸ್ವಲ್ಪ ಸಣ್ಣ ಬರುತ್ತೆ. ಅದರಿಂದ ಎರಡೂ ಎರೆಹುಳುಗಳನ್ನ ಜೊತೆ ಜೊತೆಯಲ್ಲೇ ಬಿಡೋದು, ಜೊತೆ ಜೊತೆಯಲ್ಲೇ ಬಿಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಒಂದಕ್ಕೊಂದು ಕ್ರಾಸ್ ಮಾಡ್ತು ಅಂತ ಏನು ಭಯಪಡಬೇಕಾದಿಲ್ಲ. 100 ಎರೆಹುಳುಗಳಿದ್ರೆ 100 ಮೊಟ್ಟೆ ಕೊಡ್ತಾ ಇರ್ತದೆ, 100 ಮೊಟ್ಟೆ ಕೊಡುತ್ತೆ. ಮೊಟ್ಟೆ ಕೊಟ್ಟ ಒಂದು ವಾರಕ್ಕೆ ಮರಿ ಬರುತ್ತೆ, ಅಲ್ಲಿಂದ 4 ತಿಂಗಳಿಗೆ ಅದು ಯೌವನಕ್ಕೆ ಬರುತ್ತೆ, ಅಲ್ಲಿಂದ 3 ವರ್ಷಗಳ ಕಾಲ ಬದುಕುತ್ತೆ. ಇದು ಈ ವಾತಾವರಣದಲ್ಲಿ ಪಕ್ಷಿಗಳದು ಪ್ರಾಣಿಗಳದು ಮತ್ತು ನೀರಿನ ತೊಂದರೆ ತುಂಬ್ಕೊಳ್ಳೋದು ಡ್ರೈ ಆಗೋದು ಆ ಮಟ್ಟದಲ್ಲಿ ಇದು ಸತ್ತೋಗ್ಬಿಡ್ತದೆ. ಅವೆಲ್ಲದರಿಂದ ನಾವು ರಕ್ಷಿಸಬೇಕು. ಮತ್ತು ಮಾಂಸ ತಿನ್ನುವ ಎಲ್ಲ ಪ್ರಾಣಿಗಳು ಇದನ್ನು ಶತ್ರುಗಳೇ, ಅದರಿಂದ ಇದನ್ನು ರಕ್ಷಿಸಬೇಕಾಗುತ್ತೆ. ಮತ್ತು ಇದ್ರದ್ದು ಕೆಟಗರಿ ಹೆಂಗೆ ಅಂತಂದರೆ ಊಟ ಸಿಕ್ಕಿದಾಗ ತಿಂದು ಹಿಗ್ಗುತ್ತೆ, ಊಟ ಇಲ್ಲದಾಗ ತನ್ನ ಬಾಡಿಲಿರೋದನ್ನೇ ಚೆನ್ನಾಗಿ ತಿನ್ನುತ್ತೆ. ಎರೆಹುಳುಗಳು 3 ಸ್ಪೆಷಲಿಸ್ಟನ್ನು ಕೇಳುತ್ತೆ. 1 ತಣ್ಣನೆ ವಾತಾವರಣ, ಕೊಳತ ವಸ್ತು, ಕತ್ತಲು ಪ್ರದೇಶ. ಈ 3 ವ್ಯವಸ್ಥೆನ ಮಾಡಿಕೊಟ್ರೆ ನಮಗೆ ಎರೆಹುಳು ಗೊಬ್ಬರ ತಂತಾನೆ ಅದರ ಕೆಲಸನ ಮಾಡ್ತಾ ಇರ್ತದೆ. ಅದರಿಂದ ಬಂದಂಥ ಪಿಕ್ಕೆ ತುಂಬ ಉತ್ಕೃಷ್ಟವಾಗಿ ಇರುತ್ತೆ. ಮತ್ತು ಇದು ಸಿಗ್ಮೆಂಟ್ ಅಂತ ಬರುತ್ತೆ, 1 ಸಿಗ್ಮೆಂಟು ಹೀಗೆ ರಿಂಗ್ ರಿಂಗ್ ಆಗಿರುತ್ತೆ. ಅದು 16 ರಿಂಗಿಗಿಂತ ಕಟ್ಟಾಗೋದ್ರೂ ಒಂದಕ್ಕೆ ತಲೆ ಬರುತ್ತೆ, ಒಂದಕ್ಕೆ ಬಾಲ ಬರುತ್ತೆ. ಮತ್ತು ಕಟ್ಟಾದ ಟೈಮಲ್ಲಿ ಅದೇನು ತಿನ್ನಲ್ಲ, ಆ ಟೈಮಲ್ಲಿ ನಾವು ಅದನ್ನು ಹುಷಾರು ಮಾಡಬೇಕಾಗುತ್ತೆ.
3: ಓಕೆ ಸರ್, ಹಾಗೆ ಈಗ ಎರೆಹುಳುಗಳಿಂದ ಹೇಗೆ ಆದಾಯವನ್ನು ಮಾಡ್ಬೋದು ಮತ್ತು ಅದರಿಂದ ಏನೇನು ಉಪಯೋಗಗಳಿದೆ ಅದ್ರ ಬಗ್ಗೆ ಹೇಳೋದು ಸರ್?
4: ಎರೆಹುಳುಗಳಿಂದ ಗೊಬ್ಬರ ಉತ್ಪಾದನೆ ಮಾಡೋದು ಒಂದಾದರೆ, ಹುಳುಗಳನ್ನ ಮಾರಾಟ ಮಾಡಿ ದುಡ್ಡು ಮಾಡೋದು ಇನ್ನೊಂದಾದರೆ, ಇನ್ನೊಂದು ಎರೆಹುಳುವಿನಿಂದ ಮೈತೊಳದ ನೀರನ್ನು ತೆಗೆದು ಅದೊಂದು ರೀತಿ ಲಿಕ್ವಿಡಾಗಿ ಮಾರಾಟ ಮಾಡೋದು, ಇನ್ನೊಂದು ಲಿಕ್ವಿಡ್ ಮೆನ್ಯೂರ್ ಅಂತ ತೆಗೆಯೋದು ಇದೆ. ಅದು ಸದನಂತರ ಹೇಳ್ತೀನಿ. ಈಗ ಎರೆಹುಳು ಗೊಬ್ಬರ ಎರೆಹುಳುವಿನಿಂದ ವರ್ಮಿ ವಾಸ್ ಅಂದರೆ ಎರೆಹುಳು ಮೈತೊಳದ ನೀರನ್ನ ಹೇಗೆ ಕಲೆಕ್ಟ್ ಮಾಡೋದು ಅಂತೇಳಿ 3 ಪಾತ್ರೆಗಳನ್ನು ತೆಗೆದುಕೊಂಡು, 1 ಉಗುರು ಬೆಸಗಿನ ಬೆಚ್ಚನೆಯ ನೀರು, ಮತ್ತೊಂದು ತಣ್ಣನೆಯ ನೀರು, ಇನ್ನೊಂದು ಕೋಲ್ಡ್ ನೀರು, 3 ತಗೊಳ್ಳೋದು. ಈ 3 300 ml ಇರಬೇಕಾಗುತ್ತೆ. 1 kg ಎರೆಹುಳುಗಳನ್ನ ತಗೊಂಡು ಫಸ್ಟು ಎರೆಹುಳುನ ಬಿಸಿ ನೀರಲ್ಲಿ ಹಾಕೋದು, ಅಲ್ಲಿಂದ ತೆಗೆದು ಇಮಿಡಿಯೇಟಾಗಿ ತಣ್ಣೀರಲ್ಲಿ ಹಾಕೋದು, ಮತ್ತು ಕೋಲ್ಡ್ ನೀರಿಗೆ ಹಾಕಿ ಮತ್ತೆ ಸಗಣಿಗೆ ಬಿಡಬೇಕು. ಈ ಪ್ರೋಸೆಸಲ್ಲಿ ನೀವು ಎಲ್ಲೇ ಎಡುವುದರೂ 1 kg ಎರೆಹುಳು ಡ್ಯಾಮೇಜ್ ಆಗುತ್ತೆ. ಇದನ್ನು ತೆಗೆದು ಈ ಹೂ ಬಿಡೋ ಟೈಮಲ್ಲಿ ಬೆಳೆಗಳಿಗೆ ಸ್ಪ್ರೇ ಕೊಡೋದು. ಯಾವ ಬೆಳೆಗಳು? ಅಡಿಕೆ, ತೆಂಗು, ಬಾಳೆ, ಕಾಫಿ, ಈ ಸೂರ್ಯಕಾಂತಿ, ಇಂಥ ಗ್ರೀನ್ ಹೌಸ್ಗಳು. ಈ ಯಾವ ಟೈಮಲ್ಲಿ ಹೂ ಬರುತ್ತೆ ಆ ಟೈಮಲ್ಲಿ ಇದನ್ನು ಸ್ಪ್ರೇ ಕೊಟ್ಟಾಗ ಈ ಸ್ಪ್ರೇನಿಂದ ಗಮ್ ಅಂತ ಒಂದು ಎಸೆನ್ಸ್ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಗೆ ದುಂಬಿ ಕುಂತಿ ಕುಂತಿ ಎದ್ದು ಪರಾಗ ಪ್ರಸ ನಡೆಯುತ್ತೆ. ಆವಾಗ ಈಲ್ಡು ಚೆನ್ನಾಗಿ ಬರುತ್ತೆ, ಕಾಳು ಚೆನ್ನಾಗಿ ಕಟ್ಟುತ್ತೆ, ಮತ್ತು ನಮಗೆ ಇಳುವರಿ ಜಾಸ್ತಿ ಬಂದು ನಮಗೆ ರೈತನಿಗೆ ಅದರಿಂದ ಒಂದು ಲಾಭ ಬರುತ್ತೆ ಅಂತೇಳಿ ಎರೆಹುಳು ಜಲವನ್ನು ವರ್ಮಿ ವಾಸನ್ನು ಮಾಡ್ತಾ ಇದ್ದೀನಿ.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಶಿವರಾಮ್ ಅವರು ಎರೆಹುಳು ಗೊಬ್ಬರವನ್ನು ಹೇಗೆ ಮಾಡ್ತಾ ಇದ್ದಾರೆ, ಹಾಗೆ ಅದರಲ್ಲಿರುವಂತಹ ವಿಶೇಷತೆಗಳೇನು, ಮತ್ತು ಎಷ್ಟು ರೀತಿಯ ಎರೆಹುಳುಗಳನ್ನು ನಾವು ನೋಡ್ಬೋದು, ಹಾಗೆ ಇವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಎರೆಹುಳುಗಳು ಯಾವುದು, ಯಾವ ರೀತಿಯಲ್ಲಿ ಅದರ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ನೋಡಿ, ಅವ್ರು ಹೇಳಿದಂತಹ ಮಾತು, 200 ಎರೆಹುಳುಗಳು 1 ಜೋಡಿ ಎತ್ತಿಗೆ ಸಮ ಅಂತೇಳಿ ಹೇಳ್ತಾ ಇದ್ರು. ಸೊ ನೋಡಿ ಎಷ್ಟೊಂದು ಕೆಲಸವನ್ನು ಮಾಡುತ್ತೆ ಈ ಎರೆಹುಳುಗಳು ಭೂಮಿನಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲೇನೆ. ಸೊ ಹಾಗಾದರೆ ಸರ್ ಜೊತೆಗೆ ಮಾತಾಡ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಎರೆಹುಳುವಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಎರೆಹುಳು ಗೊಬ್ಬರದ ನಿರ್ವಹಣೆ ಯಾವ ರೀತಿಯಲ್ಲಿ ಮಾಡಬೇಕು, ಹಾಗೆ ನಮ್ಮ ಜೊತೆ ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವರು ಮಾತಾಡ್ತಾ ಇದ್ದಾರೆ. ಇವರು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಅಲ್ಲಿ ಉದ್ಯೋಗವನ್ನು ಸಹ ಸೃಷ್ಟಿ ಮಾಡಿ ಉತ್ತಮ ಆದಾಯವನ್ನು ಕೂಡ ಅವರು ಗಳಿಸ್ತಾ ಇದ್ದಾರೆ. ಅಷ್ಟೇ ಈ ರೀತಿ ಎರೆಹುಳು ಗೊಬ್ಬರದ ಬಗ್ಗೆ ಒಂದು ಅರಿವನ್ನು ಕೂಡ ಮೂಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಎರೆಹುಳು ಕೃಷಿ ಏನಿದೆ, ಸೊ ಇದು ತುಂಬಾನೇ ವ್ಯವಸ್ಥಿತವಾಗಿ ಹಾಗೆ ಅದು ಉತ್ತಮ ರೀತಿಯಲ್ಲಿ ನೈಸರ್ಗಿಕವಾಗಿರುವಂಥದ್ದು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಹೇಗೆ ಅದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಮತ್ತು ಅದರ ವೈಜ್ಞಾನಿಕವಾದಂತಹ ಕೃಷಿಯ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಹೇಗೆ ಅದನ್ನು ನಾವು ಸಾಕಾಣಿಕೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವರಾಮ್ ಅವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ. ಹಾಗೆ ಅವರ ಈ ಒಂದು ಎರೆಹುಳು ಕೃಷಿಯ ಬಗ್ಗೆ ಅಥವಾ ಉತ್ಪಾದನಾ ಘಟಕದಲ್ಲಿ ಇವರು ಹೇಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಅವ್ರ ಜೊತೆ ತಿಳ್ಕೊಳ್ಳೋಣ. ಗೊಬ್ಬರ ಹೇಗೆ ಸಿಗ್ತಾ ಇದೆ, ಇದರಲ್ಲಿ ಎಷ್ಟು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಇದೆಲ್ಲದ್ರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಆಗಲೇ ನೀವು ಹೇಳ್ತಾ ಇದ್ರಿ ಸರ್, ಇದರಲ್ಲಿ ಎರೆಜಲದಿಂದಲೂ ಕೂಡ ನಾವು ಏನು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತೇಳಿ. ಎರೆಜಲವನ್ನು ಹೇಗೆ ತೆಗಿಬೇಕು ಸರ್, ಹೇಗೆ ತೆಗಿತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
3: ಎರೆಜಲ ಹೇಗೆ ತೆಗೆಯೋದು ಅಂತಂದರೆ, ಫಸ್ಟು ಒಂದು ಡ್ರಮ್ ತಗೊಳ್ಳೋದು, ಡ್ರಮ್ನಲ್ಲಿ ನಲ್ಲಿ ಹಾಕಿ ಇದೇ ಹೊರಗಡೆ ಬರುವಂಗೆ ನೀರು ಮಾಡ್ಕೊಳ್ಬೇಕಿದೆ. ಇದನ್ನೇ ಏನಕ್ಕೆ ಅಂದರೆ, ಫಸ್ಟು ಇಟ್ಟಿಗೆಗಳನ್ನ ಹಾಕೊಳ್ಳೋದು ತಲೆಭಾಗಕ್ಕೆ ಒಂದಡಿ, ಒಂದಡಿ ಮತ್ತೆ ಜಲ್ಲಿ ಹಾಕೋದು, ಅದೇ ಟಾಪ್ ಲೆವೆಲ್ಗೆ ಮರಳು ಹಾಕೊಳ್ಳೋದು. ಇದು ಏನಕ್ಕೆ ಅಂದರೆ, ಮರಳು ಇಲ್ಲಿಂದ ಬಂದು ಇದು ಟಾಪ್ ಲೆವೆಲಲ್ಲಿ ಗೊಬ್ಬರನ ತುಂಬೋದು, ಎರೆ ಇದು ಡಿಕಾಂಪೋಸ್ಟ್ ಮೆಟೀರಿಯಲ್ನ ತುಂಬಿ ಎರೆಹುಳುಗಳನ್ನ ಬಿಡಬೇಕು ಇದಕ್ಕೆ. ಇದಕ್ಕೆ ಎರೆಹುಳುಗಳನ್ನ ನಾವು ಒಂದು 5 ಕೆಜಿಯಿಂದ 10 ಕೆಜಿಯಷ್ಟು ಬೇಗ ಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಇದು ಒಂದು 5 ಕೆಜಿ ಎರೆಹುಳುಗಳು ಬಿಡೋದು, ಇದನ್ನೆಲ್ಲ ತಿಂದಾದ ಮೇಲೆ ನೀರು ಹಾಕೊಳ್ಳೋದು. ನಾವು ನೀರು ಹಾಕಿದಾಗ ತಕ್ಷಣ ಇದೇನು ಮಾಡುತ್ತೆ, ಮರಳು ಎಲ್ಲ ಫಿಲ್ಟರ್ ಮಾಡಿ ಜಲ್ಲಿ ಕೊಡುತ್ತೆ, ಜಲ್ಲಿ ಫಿಲ್ಟರ್ ಮಾಡಿ ಇಲ್ಲಿ ಇಟ್ಟಿಗೆಯಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ನಾವು ಯಾವಾಗ ಬೇಕಂತೀವಿ ಆವಾಗ ಇದನ್ನು ತಿರುಗಿ ಇದನ್ನು ಹಿಡಿದು ಮತ್ತೆ ನಾವು ಬೆಳೆಗಳಿಗೆ ಹಾಕೋದು. ಈ ಪ್ರೋಸೆಸ್ ಹೇಗೆ ಅಂತಂದರೆ, ಫಸ್ಟು ನಾವು ಹುಳ ಬಿಟ್ಟ 1 ರಿಂದ 15 ದಿನ ತನಕ ನಾವು ಇದೇನು ತೆಗಿಯೋಕ್ಕೆ ಬರಲ್ಲ ಇದನ್ನು. ತದನಂತರ 15 ದಿನ 20 ದಿನ ನಂತರ ಇದೆಲ್ಲ ಪ್ರೋಸೆಸ್ ಆಗಬೇಕು. 90% ಅಂದರೆ 90% ತಿಂದಿದ್ರೆ ನಿಮಗೆ ಇಲ್ಲಿ ಹಾಕುವಂಥ ನೀರು ಲಿಕ್ವಿಡ್ಡು ಚೆನ್ನಾಗಿ ಪೋಷಕಾಂಶಗಳು ರಿಚ್ ಆಗಿ ಬರುತ್ತೆ. ನಾವು ಓಪನಿಂಗೆಲ್ಲ ತೆಗೆದುಬಿಟ್ರೆ ಇದನ್ನು ನಮಗೆ ಡಿಕಾಂಪೋಸ್ಟ್ ಬರೀ ಗೊಬ್ಬರದ ನೀರು ಬಂದುಬಿಡ್ತದೆ, ಆವಾಗ ಉತ್ಕೃಷ್ಟವಾಗಿರಲ್ಲ. ಈ ತೆಗೆಯೋದು ತುಂಬ, ಇಲ್ಲಿ ಹಿಡಿಯೋದು ಮತ್ತೆ ಹಾಕೋದು ಮಾಡಿದಾಗ 2 ಸಾರಿ 3 ಸಾರಿ ಫಿಲ್ಟರ್ ಮಾಡಿದಾಗ ಇದು ತುಂಬ ಸ್ಟ್ರಾಂಗ್ ಆಗಿರ್ತದೆ, ತುಂಬ ಪೋಷಕಯುಕ್ತವಾಗಿರ್ತದೆ, ಈ ಬೆಳೆಗಳಿಗೆ ತುಂಬ ಅನುಕೂಲ ಆಗ್ತದೆ. ಎರೆಹುಳು ಗೊಬ್ಬರನ ಫೀಲ್ಡಲ್ಲೇ ಮಾಡೋದು ಹೇಗೆ ಅಂತೇಳಿ ಒಂದು ಏನು ಸವೆಯವ ನಮಗೆ ಸಿಗುತ್ತೆ, ಸಗಣಿ ಸತ್ತೆ ಹಸಿರಲೆ ಒಣಗಿದೆಯಲ್ಲಿ ಏನೇನೋ ಒಂದು ಬೆಡ್ ಮಾಡಿಬಿಡೋದು. ಬೆಡ್ಡು ನಿಮ್ಮ ಅನುಕೂಲತೆಗೆ ತಕ್ಕಂತೆ ಇರ್ಬೋದು, 2 ಅಡಿ 8 ಗಂಟೆ ಜಾಸ್ತಿ ಹೋಗಬಾರ್ದು. ಅವಾಗ ಓಪನ್ ಫೀಲ್ಡಲ್ಲಿ ಮಾಡೋದಾದರೆ ಈ ಒಂದು 40 ಒಂದು ಬೆಡ್ ಮಾಡಿದ್ದೀನಿ ನಾನೀಗ 40-60 ಬೆಡ್. ಇಷ್ಟಕ್ಕೂ ನಾವು ಒಂದು ಕವರಿಂಗ್ ಮಾಡಿದ್ದೀನಿ ಮೇಲುಗಡೆ, ಕಬ್ಬಿನ ಸೋಗೆ ಕರ್ವಿಂಗ್ ಮಾಡಿದ್ದೀನಿ. ಈ ಕಬ್ಬಿನ ಸೋಗೆ ಏನು ಮಾಡ್ತೀನಿ, ನೆಕ್ಸ್ಟ್ ಸೈಕಲ್ಗೆ ಇದು ರಾ ಮೆಟೀರಿಯಲಾಗಿ ಬಳಕೆ ಆಗುತ್ತೆ. ಇದನ್ನು ಕಬ್ಬಿನ ಸೋಗೆ ಹಾಕ್ಬಿಡೋದು, ಹುಳುಗಳು ಬಿಡೋದು, ಹುಳುಗಳು ಮೇದಿರ್ತದೆ, ಒಂದು ಕಡೆಯಿಂದ ತಗೊಂಡೋಗ್ತಾ ಇರೋದು, ಮೇದಿರೋದನ್ನು ಮೇದಿರೋದು ಅಲ್ಲೇ ಬಿಟ್ಟು ಬದಲಾಯಿಸ್ತಾ ಇರೋದು. ಈ ಮೇಲುಗಡೆ ಭಾಗದಲ್ಲಿ ಮುಚ್ಚಿರುವಂಥದ್ದನ್ನು ತಿರ ನೆಕ್ಸ್ಟ್ ಸೈಕಲ್ಗೆ ರಾ ಮೆಟೀರಿಯಲಾಗಿ ಬಳಸೋದು. ಓಪನ್ ಫೀಲ್ಡಲ್ಲಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದು ಒಂದು ಮಾಹಿತಿ ಆಯಿತು. ಓಪನ್ ಫೀಲ್ಡಲ್ಲಿ ಮಾಡ್ತಾ ಇದ್ದೀನಿ, ತೊಟ್ಟಿಲಿ ಮಾಡ್ತಾ ಇದ್ದೀವಿ, ಇಂಡೋರಲ್ಲೂ ಮಾಡ್ತಾ ಇದ್ದೀವಿ. ಈಗ ಎರೆಹುಳು ಗೊಬ್ಬರಗಳನ್ನ ಸುಲಭವಾಗಿ ಮಾಡುವಂಥ ವಿಧಾನಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. 40-60 ದಿನಕ್ಕೆ ರೆಡಿಯಾಗುತ್ತೆ, ಅಂದರೆ 1-10 ಡೇಸ್ ಹೆಚ್ಚು ಕಮ್ಮಿ ಇರ್ತದೆ ಅವಾಗ ಹಾರ್ವೆಸ್ಟ್ ಮಾಡೋದು. ಆ ರೆಡಿಯಾದಂಥ ಗೊಬ್ಬರನ ತಗೊಂಡು ಬಂದು ಇಲ್ಲಿ ಶಿವ್ ಮಾಡೋದು. ಒಂದು ದೊಡ್ಡ ಜರಡಿ ಮಾಡ್ತಾ ಇದ್ದೀವಿ, ದೊಡ್ಡ ಜರಡಿ ಆದಮೇಲೆ ಮತ್ತೊಂದು ಜರಡಿ ಮಾಡ್ತೀವಿ, ಅಲ್ಲಿ ಸಣ್ಣ ಜರಡಿ ಮಾಡ್ತೀವಿ. ಅದಾದಮೇಲೆ ನೋಡಿ ಬರುತ್ತೆ ಅದು ಮಾರಾಡಲಿಕ್ಕೆ ಸಿದ್ಧ ಆಗಿರೋದು. ಇನ್ನೂ ಅದರಲ್ಲೂ ಸಣ್ಣ ಮಾಡಬೇಕು ಅಂತಂದರೆ ಇನ್ನೂ ಒಂದು ಫಿಲ್ಟ್ರ್ ಕೇಳ್ತಾರೆ, ಸಣ್ಣದು ಅದಕ್ಕಿಂತ ಸಣ್ಣದು ಫಿಲ್ಟ್ರ್ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಥರ 3 ಫಿಲ್ಟ್ರ್ ಮಾಡಿ 50 ಕೆಜಿ 25 ಕೆಜಿ 10 ಕೆಜಿ ಬ್ಯಾಗ್ಗಳು ಮಾಡಿ ಅದನ್ನು ಮಾರ್ಕೆಟಿಗೆ ನಾವು ಮಾರಾಟ ಮಾಡಲಿಕ್ಕೆ ಬಿಡ್ತಾ ಇದ್ದೀವಿ.
2: ಓಕೆ ಸರ್, ಹಾಗಾದರೆ ಈಗ ಎರೆಹುಳು ಮಾಡೋದಕ್ಕೆ ಯಾವ್ಯಾವ ರೀತಿಯ ತ್ಯಾಜ್ಯಗಳು ಬೇಕಾಗುತ್ತೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಎರೆಹುಳು ಗೊಬ್ಬರ ಮಾಡಲಿಕ್ಕೆ ನಮಗೆ ಅಗ್ರಿಕಲ್ಚರ್ ಸಿಗುವಂಥ ಎಲ್ಲ ತ್ಯಾಜ್ಯ ಪದಾರ್ಥಗಳು, ಸಗಣಿ, ಭತ್ತದ ಹುಲ್ಲು, ಭತ್ತದ ಒಟ್ಟು, ಕಬ್ಬಿನ ಸೋಗೆ, ಕಬ್ಬಿನ ರಚ್ಚು, ಹಸಿರೆಲೆ, ಒಣಗಿದ ಎಲೆ, ರೇಷ್ಮೆಯಿಂದ ಬರುವಂಥ ವೇಸ್ಟೇಜು, ತರಕಾರಿಯಿಂದ ಬರುವಂಥ ವೇಸ್ಟೇಜು, ಬಾಳೆಯಿಂದ ಬರುವಂಥ ವೇಸ್ಟೇಜು, ಎಲ್ಲ ವೇಸ್ಟೇಜುಗಳನ್ನ ಒಂದು ಕಡೆ ಕಲೆಕ್ಟ್ ಮಾಡೋದು ಅಂದರೆ ಸತ್ತೆ ಅಂತ ಹೇಳಿ. ಅದರ ಜೊತೆಗೆ ನಾವು ಎಲ್ಲ ಸಾಕು ಪ್ರಾಣಿಗಳ ಮಲಮೂತ್ರ, ಎಮ್ಮೆ, ದನ, ಹಸು, ಕುರಿ, ಮೇಕೆ, ಇಂಥ ಎಲ್ಲ ಪ್ರಾಣಿಗಳ ಮಲಮೂತ್ರಗಳನ್ನ ಅದರ ಜೊತೆಯಲ್ಲಿ ಹಾಕಿ ಡಿಕಾಂಪೋಸ್ಟ್ ಮಾಡಿದಾಗ, ಕೊಳೆಯುವಿಕೆ ಮಾಡಿದಾಗ, ಆವಾಗ ನಿಮಗೆ ಗೊಬ್ಬರ ತುಂಬ ಉತ್ಕೃಷ್ಟವಾಗಿ ಬರುತ್ತೆ, ಎರೆಹುಳು ತಿನ್ನಲಿಕ್ಕೆ ತುಂಬ ಯೋಗ್ಯವಾಗಿರ್ತದೆ. ಈ ಬರೀ ಸತ್ತೆಯಿಂದ ಮಾಡ್ಬೋದು, ಸತಿ ಸಗಣಿಯಿಂದ ಮಾಡ್ಬೋದು. ಬರೀ ಸತ್ತೆಯಿಂದ ಮಾಡಿದಾಗ ನಮಗೆ ಕಮರ್ಷಿಯಲ್ ಮಾಡಿದಾಗ ಎಕನಾಮಿ ವರ್ಕೌಟ್ ಆಗಲ್ಲ, ಬರೀ ಸಗಣಿಯಿಂದ ಮಾಡಿದಾಗ ನಮಗೂ ವರ್ಕೌಟ್ ಆಗಲ್ಲ. ಎರಡೂ ಮಿಕ್ಸ್ ಮಾಡಿದಾಗ ನಿಮಗೆ ಗೊಬ್ಬರದ ಗುಣಮಟ್ಟ, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತದೆ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವರು ಮಾತಾಡ್ತಾ ಇದ್ರು. ಹಾಗೆ ಇವರು ಎರೆಹುಳು ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಎರೆಹುಳು ಗೊಬ್ಬರದ ಉತ್ಪಾದನೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಇವ್ರು ಮಾಡ್ಕೊಳ್ತಾ ಇರುವಂತಹ ಪದ್ಧತಿಯ ಬಗ್ಗೆ ಕೂಡ ಹೇಳ್ತಾ ಇದ್ರು, ಹೇಗೆ ಈ ಒಂದು ಎರೆಹುಳು ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಹುಳು ಕೃಷಿಯ ಕುರಿತಂತೆ, ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಹೇಗೆ ಅದರ ತಯಾರಿ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಎರೆಹುಳು ಗೊಬ್ಬರದ ತಯಾರಿಕೆನ ಹೇಗೆ ಮಾಡಬೇಕು, ಹಾಗೆ ಅದರ ಪದ್ಧತಿ ಹೇಗಿದೆ, ಮತ್ತು ಯಾವ್ಯಾವ ರೀತಿಯಲ್ಲಿ ನಾವು ಅದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಈ ಎರೆಹುಳು ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಅವರು ಚಾಲೆಂಜ್ ಮಾಡಿಕೊಂಡು ಒಂದು ಉತ್ತಮವಾದಂತಹ ಉತ್ಪಾದನಾ ಘಟಕವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸಾಕಷ್ಟು ಜನರಿಗೆ ಕೆಲಸವನ್ನು ಕೂಡ ಕೊಟ್ಟು ಜೊತೆಗೆ ಉತ್ತಮ ಆದಾಯವನ್ನು ಕೂಡ ಇವರು ಗಳಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ರೈತರಿಗೆ, ಯಾವ ರೀತಿ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಬೇಕಾಗತ್ತೆ, ಹಾಗೆ ಈ ಎರೆಹುಳು ಗೊಬ್ಬರವನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಇದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಎರೆಹುಳುವಿನ ಜೊತೆಗೆ ಎರೆಜಲವನ್ನು ಕೂಡ ನಾವು ಗಿಡಗಳಿಗೆ ಕೊಡ್ಬೋದು ಅಂತೇಳಿ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವ್ರ ಜೊತೆಯಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಹಾಗೆ ಅವರ ಈ ಒಂದು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ, ಹಾಗೆ ಅವರು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರ ಘಟಕವನ್ನು ಅನ್ನೋದನ್ನು ಕೇಳೋಣ. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಿವರಾಮ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಳ್ತಾ ಇದ್ರಿ ಎರೆಹುಳು ಗೊಬ್ಬರವಾದ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಯಾವ್ಯಾವ ರೀತಿ ನಾವು ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಈಗ ಎರೆಹುಳು ಗೊಬ್ಬರವನ್ನು ನಿರ್ವಹಣೆ ಮಾಡೋದ್ರ ಜೊತೆಯಲ್ಲಿ ನೀವು ಯಾವ ರೀತಿಯ ಪದ್ಧತಿಯನ್ನು ಮಾಡ್ಕೊಂಡಿರಾ, ಅಂದರೆ ಅಥವಾ ಯಾವ ರೀತಿ ಅದನ್ನು ಸೆಟಪ್ ಮಾಡ್ಕೊಂಡಿದ್ದೀರಾ ಗೊಬ್ಬರದ ಘಟಕವನ್ನು, ಅದ್ರ ಬಗ್ಗೆ ಹೇಳ್ಬೋದಾ?
3: 2 tables ಬರುತ್ತೆ, 2 tables ಬರುತ್ತೆ. ಗೊಬ್ಬರ ಬೇಗ ಮಾಡಲಿಕ್ಕೆ 1 table ಇದೆ, ಬೇಗ ಬರಲಿಕ್ಕೆ. ಹುಳುಗಳನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ 1 table ಇದೆ. ಗೊಬ್ಬರ ಬೇಗ ಬರಬೇಕು ಅಂತಂದರೆ ನಾವು ಹೊರಗಡೆ 50% ಜಾಸ್ತಿ % ಕೊಳಿಸ್ಕೋಬೇಕಾಗುತ್ತೆ. ಇನ್ನು ಹುಳುಗಳು ಜಾಸ್ತಿ ಮಾಡ್ಕೋಬೇಕಂದ್ರೆ ನಮಗೆ ಈಗ ಅರ್ಧಂಬರ್ಧಂ ಕೊಳ್ತಿರುವಂತ ಮಾಡ್ಕೊಂಡು ತೊಟ್ಟಿಗಳು ಮಾಡ್ಕೊಳ್ಳೋದು. ತೊಟ್ಟಿಗಳು ಹೇಗೆ ಮಾಡ್ಕೊಳ್ಳೋದು? ತೊಟ್ಟಿಗಳ ಉದ್ದ ಆಗಲ್ಲ, ನಿಮ್ಮ ಅನುಕೂಲತೆಗೆ ತಕ್ಕಂತೆ 3x4 ಇರ್ಬೋದು, 4x5 ಇರ್ಬೋದು, 4x10 ಇರ್ಬೋದು. ಇಲ್ಲೂ ಜೋಡಿ ತೊಟ್ಟಿಗಳು ಮಾಡ್ಕೋಬೋದು ಪ್ಯಾರಲರ್ ರೋಡ್ನಲ್ಲಿ. ಆ ತೊಟ್ಟಿಗಳು ಮಾಡ್ಕೊಂಡು ಪ್ಲಾಸ್ಟಿಂಗ್ ಮಾಡ್ಕೊಳ್ಳೋದು. ಪ್ಲಾಸ್ಟಿಂಗ್ ಮಾಡ್ದೇನೂ ಮಾಡ್ಬೋದು, ಪ್ಲಾಸ್ಟಿಂಗ್ ಮಾಡ್ಬೋದು. ಪ್ಲಾಸ್ಟಿಂಗ್ ಮಾಡಿದರೆ ನಿಮಗೆ ಹೆಚ್ಚು ಲೈಫ್ ಬರ್ತದೆ ತೊಟ್ಟಿಗಳು. ಪ್ಲಾಸ್ಟಿಂಗ್ ಮಾಡಿದ್ರೆ ನಿಮಗೆ ಬೇಗ ಹಾಳಾಗೋಗುತ್ತೆ. ಈ ಪ್ಲಾಸ್ಟಿಂಗ್ ಮಾಡಿರುವಂಥ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೊಂಡು ಈ ಕೊಳ್ತಿರುವಂಥದ್ದನ್ನು ಹೊಲಕ್ಕೆ ತುಂಬೋದು, ತೊಟ್ಟಿಗಳಿಗೆ ತುಂಬೋದು. ತೊಟ್ಟಿಗಳಿಗೆ ತುಂಬಿ ನೀರನ್ನು ಕೊಡಬೇಕು. ಮೊದಲಿಗೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಒಮ್ಮೆಗೆ ನೀರು ಕೊಟ್ಬಿಡಬೇಕು. ತೊಟ್ಟಿಲಿರುವಂಥ ಎಲ್ಲ ಡಿಕಾಂಪೋಸ್ಟ್ ಮೆಟೀರಿಯಲ್ ಅಂದರೆ ಕೊಳ್ತಿರುವ ವಸ್ತು ತಣ್ಣ ಎಲ್ಲ ನೀರು ಕುಡಿರಬೇಕು. ಯಾವ ಹುಳ ಬಿಡಲಿಕ್ಕೆ ಹೆಂಗೆ ಅಂತಂದರೆ 1 ಇಡೀ ಗೊಬ್ಬರನ ತೆಗೆದು ಹಿಂಗೆ ಮುಷ್ಟಿ ಬಿಟ್ಟು ಅದು ಮುಂದೆ 1-2 ತೊಟ್ಟು ನೀರು ಬರಬೇಕು. ಆ ಮಟ್ಟಕ್ಕೆ ಎಲ್ಲ ತೊಯ್ದಿರಬೇಕು, ಅಂದರೆ ಒದ್ದೆ ಆಗಿರಬೇಕು, ತೇವ ಆಗಿರಬೇಕು. ಆ ತೇವ ಮಾಡಿ ನಾವು ಹುಳು ಬಿಡಕ್ಕೆ ಹೋಗಿ ಮುಂಚಿತವಾಗಿ ನಾವು ಕೈ ಹಾಕಿ ನೋಡಬೇಕಾಗುತ್ತೆ ತೊಟ್ಟಿನ ಈ ಪದಾರ್ಥನ. ಈಗ ನೋಡಿದಾಗ ಅಲ್ಲಿ ಬಿಸಿ ಬರ್ತಾಯಿದ್ರೆ ಒಂದು ದೊಣ್ಣೆಗಳ ಸಹಾಯದಿಂದ ಅದನ್ನು ಹೋಲ್ ಮಾಡಿ ಆ ಬಿಸಿನ ಹೊರಬರುವಂಗೆ ಮಾಡಬೇಕು. ಹೊರಬರೆಸಿ ಅಲ್ಲಿಗೆ ನಾವು ಓಪನಿಂಗಲ್ಲಿ ನಮಗೆ ಇನ್ನೂ ಬಿಸಿ ಬರ್ತಾ ಇದೆ ಅಂದಾಗ 1-10 ಹುಳುಗಳನ್ನ ಹಾಕಿ ಸ್ಯಾಂಪಲ್ ನೋಡ್ಬೋದು. 10 ಹುಳುಗಳು ಹಾಕಿ ನಾವು ಸ್ಯಾಂಪಲ್ ನೋಡಿದಾಗ ಅದು ಒಳಗಡೆ ಹೊಂಟೋಗ್ಬಿಟ್ಟು ಚೆನ್ನಾಗಿ ಅಲ್ಲೇ ಉಳ್ಕೊಂಡ್ರೆ ಇದು ಮೇಲಿಕ್ಕೆ ಯೋಗ್ಯವಾಗಿದೆ, ಏನು ತೊಂದರೆ ಇಲ್ಲ ಅಂತೇಳಿ. ಹುಳುಗಳು ಮೇಲೆ ಬರ್ತಾ ಇದೆ ಅಂತಂದರೆ ಮತ್ತೆ ಮೇಲೆ ರಿಟರ್ನ್ ಬಂದುಬಿಡ್ತದೆ. ಅದಕ್ಕೆ ಅಲ್ಲಿ ವಾತಾವರಣ ಸೆಟ್ಟಾಗಿಲ್ಲ, ಇನ್ನೂ ಬಿಸಿ ಇದೆ, ನಾನು ಸತ್ತೋಯ್ತೀನಿ ಎನ್ನುವಾಗ ಈಚೆ ಬಂದುಬಿಡ್ತದೆ. ಆ ಟೈಮಲ್ಲಿ ನೀರು ಕೊಟ್ಟು ಮತ್ತೊಂದು 2 ದಿನ ಕೂಲ್ ಮಾಡಬೇಕಾಗುತ್ತೆ. ಆವಾಗ ನಾವು ಆ ಕೂಲ್ ಆದಮೇಲೆ ಮತ್ತೆ ಹುಳುಗಳು ಬಿಡೋದು. ಹೆಚ್ಚು ಹುಳುಗಳನ್ನು ಬಿಟ್ಟರೆ ಗೊಬ್ಬರ ಬೇಗ ಬರುತ್ತೆ, ಕಮ್ಮಿ ಹುಳುಗಳನ್ನು ಬಿಟ್ಟರೆ ಲೇಟಾಗಿ ಬರುತ್ತೆ. 60-40 ದಿನ ಆದಮೇಲೆ ನಿಮಗೆ ತೆಗೆಯೋಕ್ಕೆ ಹೋದಾಗ ನೀರನ್ನು ನಿಲ್ಲಿಸಬೇಕಾಗುತ್ತೆ. 1-10 days ನೀರು ನಿಲ್ಲಿಸಿ, ನೀರು ಮೇಲುಗಡೆ ಕೊಡೋದನ್ನು ನಿಲ್ಲಿಸಿ ಅದನ್ನು ಹಾರ್ವೆಸ್ಟ್ ಮಾಡೋದು. ಎರೆಹುಳು ಗೊಬ್ಬರಗಳನ್ನು ಇಂಡೋರು ಔಟ್ಡೋರು 2 ವಿಧಗಳಲ್ಲೂ ಮಾಡ್ಬೋದು. ಒಂದು ಗೋಡನಿನ ಒಳಗೆ ಬೆಡ್ ಹಾಕೊಳ್ಳೋದು, ತೊಟ್ಟಿಗಳಲ್ಲಿ ಮಾಡುವಂಥ ವಿಧಾನ ಒಂದಿದೆ. ಇನ್ನು ಓಪನ್ ಫೀಲ್ಡ್ಗೆ ಹುಳುಗಳನ್ನ ಬಿಡೋದು. ಓಪನ್ ಫೀಲ್ಡ್ಗೆ ಅಂದರೆ ಬೆಡ್ಗಳು ಮಾಡಬೇಕಾಗುತ್ತೆ. ಅಲ್ಲಿ ತಣ್ಣನೆ ವಾತಾವರಣ, ನೆರಳು ಬೀಳಿಸಿ, ನೆಟ್ ಕಟ್ಟಿ ಅವೆಲ್ಲ ವ್ಯವಸ್ಥೆ ಮಾಡಿ ಬೆಡ್ಗಳನ್ನ ಹಾಕೋದು. ಬೆಡ್ಗಳು ಹಾಕ್ಬಿಟ್ಟು ಆ ಬೆಡ್ಗಳು 3 ಅಡಿ ಬೆಡ್ ಹಾಕು, 3 ಅಡಿ ಉದ್ದ ಅಗಲ, 1.5 ಅಡಿ ಉದ್ದ, 1-2 ಅಡಿ ಎತ್ತರಕ್ಕೆ ಬೆಡ್ಗಳಾಕಿ ಆ ಬೆಡ್ಗಳಿಗೆ ಹುಳ ಬಿಡೋದು. ಈಗ ಎಂಟರ್ ನಮ್ಮದು ಎರೆಹುಳು ಗೊಬ್ಬರ ಹೇಗಾಗಿದೆ ಅಂದರೆ ಓಪನ್ ಫೀಲ್ಡಲ್ಲೇ ನಡೀತಾ ಇದೆ. ಏನು ಒಂದು 10 ಟ್ರ್ಯಾಕ್ಟ್ರ್ ಗೊಬ್ಬರ ತರೋದು, ಒಂದು ದೊಡ್ಡದಾಗ ಒಂದು ಕುಂಟೆ ಆಗಲಿಕ್ಕೆ ಅದನ್ನು ಬೆಡ್ ಮಾಡೋದು, ಅಲ್ಲಿಗೆ ನೀರು ಕೊಡೋದು, ಕೂಲ್ ಮಾಡೋದು, ಅದಕ್ಕೆ ಎರೆಹುಳುಗಳು ಬಿಡೋದು. ಏನಕ್ಕೆ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ ನಮಗೆ ಸಣ್ಣ ತೊಟ್ಟಿ ಮಾಡ್ಕೊಂಡ್ರೆ ವರ್ಕೌಟ್ ಆಗಂದರೆ ಅದರಲ್ಲಿ ಏನು ಮಾಡಬೇಕು ಅಂದರೆ ತೆಗೆಯುವಾಗ ಒಂದು ಸ್ವಲ್ಪ ಕೇರಾಗಿ ತೆಗಿಬೇಕಾಗುತ್ತೆ. ಏನು ಹಾರ್ವೆಸ್ಟ್ ಮಾಡುವಾಗ ಒಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಆಗಿರೋದ್ರಿಂದ ಮಣ್ಣು ಬರೋದಂಗೆ ನೋಡ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ತೊಟ್ಟಿಗಿಂತ ಓಪನ್ ಫೀಲ್ಡಲ್ಲಿ ನಿಮಗೆ ಎರೆಹುಳುಗಳು ಚೆನ್ನಾಗಿ ಬರ್ತದೆ, ಕೃಷಿನೂ ಚೆನ್ನಾಗಿ ನಡೆಯುತ್ತೆ, ಗೊಬ್ಬರದ ಗುಣಮಟ್ಟನೂ ಚೆನ್ನಾಗಿರ್ತದೆ ಅಂತ ನಾನು ಈಗ ನನ್ನ ಅನುಭವಕ್ಕೆ ಬಂದಿದೆ. ನಾನು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರೋ ದೇಶದಿಂದ ಒಂದೂವರೆ ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇರೋ ದೇಶದಿಂದ ನನಗೆ ಓಪನ್ ಫೀಲ್ಡ್ಗೆ ಬಿಟ್ಕೊಂಡು ಓಪನ್ ಫೀಲ್ಡಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಗುಣಮಟ್ಟದಲ್ಲಿ ಬರ್ತಾ ಇದೆ, ಮಾರಾಟ ಆಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲ. ಎರೆಹುಳು ಗೊಬ್ಬರ ಬಳಸೋದ್ರಿಂದ ಒಂದು ಸಾರಿ ಎರೆಹುಳು ಗೊಬ್ಬರ ಎರೆಹುಳು ಹೊಟ್ಟೆಯಲ್ಲಿ ಹೋಗಿ ಬಂದಮೇಲೆ 9 ಪೋಷಕಾಂಶಗಳನ್ನು ರಿಚ್ ಆಗಿಬಿಡ್ತದೆ. ಒಂದು ಸಲ್ಫರು, ಕಾಫರು, ಐರನ್ನು, ಜಿಂಕು, ಮೆಗ್ನೀಸಿಯಂ, ಕ್ಯಾಲ್ಸಿಯಂ ಅಂತೇಳಿ ಎಲ್ಲ ಪೋಷಕಾಂಶಗಳ ಜೊತೆಗೆ ಈ ಅಲ್ಪ ಬ್ಯಾಕ್ಟೀರಿಯಾಗಳು ಎಡಾಗ್ಬಿಡ್ತದೆ. ಎರೆಹುಳು ಗೊಬ್ಬರ ಏನಾಗುತ್ತೆ ಅಂದರೆ ಇನ್ನಷ್ಟು ಎಲ್ಲಿ ನಾವು ಕೊಡ್ತೀವಿ ಆ ಪ್ಲೇಸನ್ನು ಶ್ರೀಮಂತಗೊಳಿಸುತ್ತೆ, ರಿಚ್ ಮಾಡುತ್ತೆ, ತುಂಬ ಫಲವತ್ತತೆ ಮಾಡುತ್ತೆ, ಆ ಬೆಳೆಯನ್ನು ತುಂಬ ಉತ್ಕೃಷ್ಟಕ್ಕೆ ಹೋಗುತ್ತೆ, ಮತ್ತು ಅದರ ಸ್ವಾದ ಇರುತ್ತೆ, ದಪ್ಪ ಇರುತ್ತೆ, ರೋಗದಿಂದ ಮುಕ್ತಿಯಾಗುತ್ತೆ. ಮತ್ತು ಕಬ್ಬಾಗ್ಬೋದು, ಭತ್ತ ಆಗ್ಬೋದು, ಟೊಮೊಟೊ ಆಗ್ಬೋದು, ಎರೆಹುಳು ಗೊಬ್ಬರ ಯಾವ ಬೆಳೆಗೆ ಬೆಳೆಸಿದ್ರು ನಿಮಗೆ ಕುಡಿ ನಿಲ್ಲೋದಿಲ್ಲ. ಅದೊಂದು ಮೇನ್ ಪಾಯಿಂಟ್ ಸರ್.
2: ಓಕೆ ಸರ್, ಹಾಗೆ ಈಗ ಅವಾಗಿನ ಕೃಷಿ ಪದ್ಧತಿಗೂ ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇರೋದಕ್ಕೂ ಅಥವಾ ಎರೆಹುಳುಗಳನ್ನು ಬಳಕೆ ಮಾಡ್ತಾ ಇರೋದಕ್ಕೂ ಹೇಗಿದೆ ಸರ್ ವ್ಯತ್ಯಾಸ? ಅದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಇವಾಗ?
3: ಅವತ್ತಿದ್ದಕ್ಕೂ ಇವತ್ತಿದ್ದಕ್ಕೂ ತುಂಬ ಅವೇರ್ನೆಸ್ ಇದೆ, ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಪ್ರತಿಯೊಬ್ಬ ರೈತರು ಮಾಡ್ಬೋದು. ಇದಕ್ಕೇನು ಮಿಷಿನರಿ ಬೇಕಾಗಿಲ್ಲ, ಕೊಳತೋಯ್ತು ಅನ್ನೋಂಗಿಲ್ಲ, ಮತ್ತು ಕಳ್ಳೆ ಎತ್ಕೊಂಡೋದ ಅನ್ನೋಂಗಿಲ್ಲ. ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮದು ಕೇರೆ ಇಂಪಾರ್ಟೆಂಟ್. ಇದಕ್ಕೆ ನೀವು ಎರೆಹುಳುಗಳನ್ನ ಎಷ್ಟು ಜೋಪಾನ ಮಾಡ್ತೀರಿ, ಎಷ್ಟು ವ್ಯವಸ್ಥಿತವಾಗಿ ಮಾಡ್ತೀರಿ, ಅಷ್ಟು ನಿಮಗೆ ಭದ್ರತೆ ಕೊಡ್ತದೆ, ಜೀವನಕ್ಕೂ ಭದ್ರತೆಯನ್ನು ಹೋಗುತ್ತೆ. ನನ್ನ ಜೀವನಕ್ಕಂತೂ ಭದ್ರತೆಯಾಗಿದೆ. ನಾನಿವತ್ತು ಒಂದು 25,000 ಸಂಬಳ ಕೊಡ್ತೀನಿ ಅಂದರೆ ನಾವು ಹೋಗೋಕೆ ರೆಡಿ ಇಲ್ಲ. ಏನಕ್ಕೆ ಅಂದರೆ ನಾನೇ 10 ಜನಕ್ಕೆ ಸಂಬಳ ಕೊಡ್ತೀನಿ. ಒಬ್ಬೊಬ್ಬ ಲೇಬರಿಗೆ ಒಂದು ತಿಂಗಳಿಗೆ 12-15 ಸಂಬಳ ಕೊಡ್ತಾ ಇದ್ದೀನಿ. ಹೆಚ್ಚು ಹೆಚ್ಚು ಜನ ಮಾಡಿದ್ರು, ಓ ಈ ಊರಲ್ಲಿ ಅವ್ರು ಮಾಡಿಬಿಟ್ರು, ಈ ಊರಲ್ಲಿ ಅವ್ರು ಮಾಡ್ತೀನಿ, ನನ್ನ ಬಿಸ್ನೆಸ್ ನಿಂತೋಯ್ತು ಅನ್ನುವಂಥ ಪ್ರಮೇಯ ಯಾರಿಗೂ ಬರಬೇಕು, ತಲೆಗೆ ಹೋಗೋದು ಬೇಡಿ ನಮಗೆ. ಏನಕ್ಕೆ ಅಂದರೆ 1,000 ಟನ್ ಕೆಮಿಕಲ್ ಫರ್ಟಿಲೈಸರ್ ಮಾರಾಟ ಆಗ್ತದೆ. ಏನೋ ಒಬ್ಬ ರೈತ ಒಬ್ಬ ನಾವು ನಿಂತು ಮಾಡಿದ್ರೆ, ನಾನು ಇನ್ನೊಂದು ಮಾಡಿದ್ರೆ 1,000 ಟನ್ ಮಾಡ್ಬೋದಷ್ಟೇ. ಎಷ್ಟು ಜನ ರೈತರಿಗೆ ಕೊಡ್ತೀರಿ? ಒಬ್ಬ ದೊಡ್ಡ ದೊಡ್ಡ ಫಾರ್ಮರ್ಸ್ಗಳು, ಈಗ ನನ್ನ ಹತ್ರ ಇರುವಂಥ ಫಾರ್ಮರ್ಸು ಒಂದೊಂದು 30 ಟನ್ನು, 50 ಟನ್ನು, 10 ಟನ್ನು ಹಿಂಗೆ ತಕ್ಕುವಂಥ ಫಾರ್ಮರ್ಸ್ ಇದ್ದಾರೆ. ವರ್ಷವೆಲ್ಲ ಮಾಡೋದೇ ಒಂದೇ ತಿಂಗಳಲ್ಲಿ, ಒಂದು ತಿಂಗಳು ಪೂರ್ತಿ ಮಾಡೋದೇ ಒಂದೇ ದಿನ ತುಂಬ್ಕೊಂಡೋಗ್ಬಿಡ್ತಾನೆ ಬಂದು. ಅಂಥ ಫಾರ್ಮರ್ಸ್ ಇದ್ದಾರೆ. ಇವತ್ತೆಲ್ಲ ಅವೇರ್ನೆಸ್ ಆಗಿದೆ. ಪ್ರತಿಯೊಬ್ಬ ರೈತರು ಇದು ಮಾಡೋದ್ರಿಂದ ಅವ್ರ ಮನೆಯಲ್ಲಿ ಎಲ್ಲ ಸಾಕು ಪ್ರಾಣಿಗಳಿರೋದ ಕಚ್ಚಾ ವಸ್ತು ನಿಮಗೆ ಎಲ್ಲ ರೈತನ ಮನೆಯಲ್ಲೂ ಇದೆ. ನೀವು ಹೇಗೆ ತುಂಬಿದ್ರಿ ಹಾಗೇ ಇರುತ್ತದೆ ಗೊಬ್ಬರ. ತಿಂದೇ ಹೋಗಿದ್ರೆ ಎಲ್ಲ ಟೀ ಪೌಡ್ರು ಟೈಪ್ ಆಗಿರ್ತದೆ. ಟೀ ಪೌಡ್ರು ಟೈಪ್ ಆಗಿರುವಂಥದ್ದು ಎತ್ತಿ ಎತ್ತಿ ಎತ್ತಿ ಇಂಡೋರ್ ಸ್ಟೋರ್ ಮಾಡ್ಕೊಂಡ್ರೆ ನಿಮಗೆ 6 ತಿಂಗಳ ತನಕ ನಿಮಗೆ ಏನೂ ಬದಲಾವಣೆ ಆಗಲ್ಲ. ಇನ್ನು ಟೆರೆಸ್ ಗಾರ್ಡನ್ ಕಾಂಪೋಸ್ಟ್ ಅಂದ್ಬಿಟ್ಟು ಒಂದು ಮಾಡ್ತಾ ಇದ್ದೀವಿ.

0: ಡಿಸ್ಟಿಕಲ್ಲಿ ಒಬ್ಬ ಡೀಲರ್ಶಿಪ್ ಇದ್ದಾನೆ, ಅವರೆಲ್ಲ ಬಿಲ್ ಟು ಬಿಲ್ ಪೇಮೆಂಟ್ ಕೊಡ್ತಾ ಇದ್ದೀನಿ, ಮಾರಾಟ ಆಗ್ತಾ ಇದೆ. ನೀವು ನಿರುದ್ಯೋಗಿಗಳು ಈ ಪ್ರಾಜೆಕ್ಟನ್ನು ಮಾಡಿದಾಗ ನಾವು ನಮ್ಮ ಯುವ ಪೀಳಿಗೆಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ, ಏನಂದರೆ ಸಾವಯವದತ್ವ ಕರ್ಕೊಂಡು ಹೋದಂಗೆ ಆಗುತ್ತೆ.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಎರೆಹುಳು ಗೊಬ್ಬರದ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಹಾಗೆ ಈಗಿನ ಯುವಕರಿಗೆ ಉದ್ಯೋಗನ ಸೃಷ್ಟಿ ಮಾಡೋದಕ್ಕಾಗಿರ್ಬೋದು, ಉದ್ಯೋಗವನ್ನು ಮಾಡೋದಕ್ಕಾಗಿರ್ಬೋದು, ಈ ಒಂದು ಎರೆಹುಳು ಗೊಬ್ಬರದ ಘಟಕ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡು ಇದರ ಆರಂಭ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೀವೆಲ್ಲ ತಿಳಿಸಿದಂತಹ ಮಾಹಿತಿಗಳು ಕೂಡ ನಮ್ಮ ಎಲ್ಲ ರೈತರಿಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ನೀವು ಸಹ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿದ್ರಿ, ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಹುಳು ಗೊಬ್ಬರದ ಕುರಿತಂತೆ ವಿಚಾರವಾಗಿ ನಮಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಶಿವರಾಮ್ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಇವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಎರೆಹುಳು ಗೊಬ್ಬರದ ಘಟಕದ ಬಗ್ಗೆ ಮಾಹಿತಿನ ತಿಳಿಸಿದ್ರು, ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಹೇಗೆ ಎರೆಹುಳುಗಳನ್ನ ಸಾಕಾಣಿಕೆ ಮಾಡಬೇಕಾಗುತ್ತೆ ಇದೆಲ್ಲದ್ರ ಬಗ್ಗೆ. ಸೊ ನಿಮಗೂ ಕೂಡ ಈ ಎಲ್ಲ ಮಾಹಿತಿಗಳು ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಎಲ್ಲರಿಗೂ ಕೂಡ ಬಾಯ್ ಬಾಯ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ, ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
7: ಇಗ್ವಾಜು ಎಂಬ ಜಗತ್ತಿನ ಅತಿ ಅಗಲವಾದ ಜಲಪಾತ. ಜಗತ್ತಿನ ಅದ್ಭುತ ಜಲಪಾತಗಳಲ್ಲಿ ಇಗ್ವಾಜು ಕೂಡ ಒಂದು. ಬ್ರೆಜಿಲ್ ಕರಾವಳಿಯ ಸಿರಾಡುಮಾರ್ ಬೆಟ್ಟದಲ್ಲಿ ಹುಟ್ಟಿದ ಇಗ್ವಾಜು ನದಿ ಬಹುತೇಕ ಬ್ರೆಜಿಲ್ನಲ್ಲಿ ಹರಿದು ಅರ್ಜೆಂಟೈನಾದ ಪರಾನಾ ನದಿಗೆ ಬಂದು ಸೇರ್ಪಡೆಯಾಗುತ್ತದೆ. ಇದರ ಉದ್ದವೇ 1,320 ಕಿಲೋಮೀಟರ್ಗಳು. 1541 ಸ್ಪೇನಿನ ಸಾಹಸಿ ಅಲ್ವಾರ್ ಮೆನೇಜ್ ಈ ಜಲಪಾತದ ಸದ್ದಿನ ಜಾಡು ಹಿಡಿದು ಅದನ್ನು ಪತ್ತೆ ಮಾಡುತ್ತಾನೆ. 19ನೇ ಶತಮಾನದವರೆಗೂ ಯಾವ ಸಾಹಸಿಯೂ ಈ ಜಲಪಾತದತ್ತ ಕಣ್ಣು ಹಾಯಿಸಿರಲಿಲ್ಲ. ಆಗ ಬೊಸುಲಿ ಎಂಬ ಹೊಸ ಸಾಹಸಿ ಈ ಜಲಪಾತವನ್ನು ನೋಡಿ ಆಶ್ಚರ್ಯಚಕಿತನಾದ. ಅವರ ಹೆಸರಿಗೂ ಒಂದು ಜಲಪಾತ ಇಲ್ಲಿ ನಾಮಕರಣಗೊಂಡಿದೆ. ಈ ಜಲಪಾತವನ್ನು ಮೊದಲ ಬಾರಿಗೆ ನೋಡಿದ ಅಮೆರಿಕದ ಪ್ರಥಮ ಮಹಿಳೆ, ಲೇಖಕಿ, ಮಾನವ ಹಕ್ಕುಗಳ ಹೋರಾಟಗಾರ್ತಿ ಎಲಿನಾರ್ ರೂಸ್ವೆಲ್ಟ್. ಅವಳು ಪೂರ್ ನೈಗರ ಎಂದು ಉದ್ಗಾರವೆತ್ತುತ್ತಾಳೆ. ಇಗ್ವಾಜು ಜಲಪಾತ ಜಗತ್ತಿನ ಸುಂದರ ಜಲಪಾತ, ನೈಗರಕ್ಕಿಂತ ಎತ್ತರವಾದದ್ದು ಹಾಗೂ ಅದರ 2ರಷ್ಟು ಅಗಲವಾದದ್ದು. ಇಗ್ವಾಜು ಜಗತ್ತಿನ ಎಲ್ಲ ಜಲಪಾತಗಳಿಗಿಂತ ಅತ್ಯಧಿಕ ಪ್ರಮಾಣದ ನೀರನ್ನು ಹರಿಸುತ್ತದೆ. ಮಳೆಗಾಲ ಬಂತೆಂದರೆ ಜಲಪಾತಗಳ ಬಳಿ ಪ್ರತಿ ಸೆಕೆಂಡಿಗೆ 450,000 ಘನ ಅಡಿ

0: ಜಲರಾಶಿ ಅಲ್ಲಿ ಧುಮುಕುತ್ತದೆ. ಸುಮಾರು 380 ಮೀಟರ್ ದೂರದವರೆಗೂ ನದಿಯಲ್ಲಿ ನೀರೇ ಹರಿಯುವುದಿಲ್ಲ ಎನ್ನುವಂತೆ ಜಲಪಾತ ಕಾಣಿಸುತ್ತದೆ. ಇಗ್ವಾಜು ನದಿ ಸುಮಾರು 2.7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಟ್ಟು 150-300 ಜಲಪಾತಗಳನ್ನು ಧುಮ್ಮಿಕ್ಕಿಸುತ್ತದೆ. ಸಾಲು ಸಾಲು ಜಲಪಾತಗಳ ಭೋರ್ಗರಿತವನ್ನು, ನೀರಿನ ಸಿಂಚನದ ಅನುಭವವನ್ನು ಪಡೆಯಬೇಕಾದರೆ ಮಳೆಗಾಲದ ನವೆಂಬರ್ ತಿಂಗಳಿನಲ್ಲಿ ಅಲ್ಲಿಗೆ ಭೇಟಿ ನೀಡಬೇಕು. ಒಟ್ಟು 4 ಹೆಕ್ಟೇರ್ ಪ್ರದೇಶದಲ್ಲಿ ಸುರಿಯುವ ಜಲಪಾತಗಳ ಸುಂದರ ನೋಟ, ಕಿವಿಗಡಚಿಕ್ಕುವ ಸದ್ದು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸಬಲ್ಲದು. ಜಗತ್ತಿನ ಯಾವ ಭಾಗದಲ್ಲಿಯೂ ಇಷ್ಟೊಂದು ಜಲಪಾತಗಳು ಒಂದೇ ಒಂದು ಜಾಗದಲ್ಲಿ ಕಂಡುಬರುವುದಿಲ್ಲ. ಅದೊಂದು ಕುದುರೆ ಲಾಳದಾಕಾರದ ಒತ್ತುಳದ ಕಣಿವೆ. 64-82 ಮೀಟರ್ ಎತ್ತರದಿಂದ ಸಾಲು ಸಾಲು ಜಲಪಾತ ಅಲ್ಲಿ ಧುಮುಕುತ್ತವೆ. ಒಂದು ಕಾಲಕ್ಕೆ ಭೂಗರ್ಭದಿಂದ ಆರಂಭವಾಗಿ ಅಗ್ನಿಪರ್ವತಗಳ ಚಟುವಟಿಕೆ ಅಲ್ಲಿ ನಡೆಯುತ್ತದೆ. ಆಗ ಒಂದು ನದಿಯ ಪಾತ್ರವೇ ತಲೆಕೆಳಗಾಗುತ್ತದೆ. ಆಗ ಜಲಪಾತ ಸೃಷ್ಟಿಯಾಗುತ್ತದೆ. ಒಟ್ಟು 2,700 ಮೀಟರ್ ಸುತ್ತಳತೆಯ ಬಸಾಲ್ಟ್ ಶಿಲಾಪದರುಗಳ ಮೇಲೆ ಜಲಪಾತಗಳು ನರ್ತನ ಮಾಡುತ್ತವೆ. ಅಲ್ಲೊಂದು 80 ಮೀಟರ್ ಎತ್ತರದ ಜಲಪಾತವಿದೆ. ಅದರ ಹೆಸರು ದೆವ್ವದ ಗಂಟಲು. ಯು ಆಕಾರದ ಆ ಜಲಪಾತ 700 ಮೀಟರ್ ಉದ್ದ, 150 ಮೀಟರ್ ಅಗಲವಿದೆ. ಜಲಪಾತ ವೀಕ್ಷಿಸಲು ಅಲ್ಲಿ ಬಾಲ್ಕನಿ ನಿರ್ಮಾಣ ಮಾಡಿದ್ದಾರೆ. ಸದಾ ಅಲ್ಲಿ ಜನ ಕಿಕ್ಕಿರಿದು ನೆರೆದಿರುತ್ತಾರೆ. ಅಲ್ಲಿಯ ಸೌಂದರ್ಯ, ಭಯಂಕರ ಸಪ್ಪಳ ಪ್ರವಾಸಿಗರನ್ನು ಮನಸೂರೆಗೊಳ್ಳುತ್ತದೆ. ಇಗ್ವಾಜು ಎಂಬುದರ ಅರ್ಥ ದ ಗ್ರೇಟ್ ವಾಟರ್ ಎಂದು. ಅಪರೂಪದ ಈ ಜಲಪಾತದ ಸೃಷ್ಟಿಯಾಗಲು ಒಂದು ಜಾನಪದ ಕಥೆ ಇದೆ. ಒಮ್ಮೆ ಈ ಪ್ರಕೃತಿಯ ಸೃಷ್ಟಿಕರ್ತ ಭಗವಂತ ಇಗ್ವಾಜು ನದಿಯ ದಂಡೆಯಲ್ಲಿ ವಿಹಾರ ಹೊರಟಿದ್ದ. ಆಗ ಅವನಿಗೆ ಓರ್ವ ಸುಂದರ ತರುಣಿ ಕಣ್ಣಿಗೆ ಬೀಳುತ್ತಾಳೆ. ಭಗವಂತ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ. ಅಷ್ಟರಲ್ಲಿ ನೈಪಿ ಎಂಬ ಆ ತರುಣಿ ತಾನು ಪ್ರೀತಿಸಿದ್ದ ತೈರೋಬಾ ಎಂಬ ಯುವಕನನ್ನು ಸೇರುತ್ತಾಳೆ. ಇಬ್ಬರು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ಕೋಪಗೊಂಡ ಭಗವಂತ ಇಗ್ವಾಜು ನದಿಯನ್ನೇ ಕತ್ತರಿಸಿ ಹಾಕಿ ಸ್ತರಭಂಗ ಕಣಿವೆಯನ್ನು ಸೃಷ್ಟಿ ಮಾಡುತ್ತಾನೆ. ಆ ಕಣಿವೆಯಲ್ಲಿ ಇಬ್ಬರು ಪ್ರೇಮಿಗಳು ಮುಳುಗಿ ಸಾಯುತ್ತಾರೆ ಎಂಬುದು ಒಂದು ದಂತಕತೆ. ಆ ಕಣಿವೆಯಲ್ಲಿ 100 ಜಲಪಾತಗಳು ಈಗ ಸೃಷ್ಟಿಯಾಗಿವೆ ಎಂದು ಪ್ರತೀತಿ. ಈ ಪ್ರಖ್ಯಾತ ಜಲಪಾತವನ್ನು 1984 ಯುನೆಸ್ಕೋ ಇಗ್ವಾಜು ರಾಷ್ಟ್ರೀಯ ಉದ್ಯಾನವನದ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡಿದೆ. ಹಾಗೆ 2011 ನವೆಂಬರ್ 11 ಈ ಜಲಪಾತವನ್ನು ಜಗತ್ತಿನ ಹೊಸ 7 ಅದ್ಭುತಗಳ ಪಟ್ಟಿಗೂ ಸೇರಿಸಿದೆ. ಇಗ್ವಾಜು ಜಲಪಾತದ ಪರಿಸರವನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಗಿದೆ. ಬ್ರೆಜಿಲ್, ಅರ್ಜೆಂಟೈನಾ ಹಾಗೂ ಪರಾನಾ ದೇಶಗಳು ಎಂದೂ ಈ ಜಲಪಾತ ನಮ್ಮದು, ಈ ನದಿ ನಮ್ಮದು ಎಂದು ವಾದ ಮಾಡುತ್ತಿಲ್ಲ. ಆ 3 ದೇಶಗಳು ಒಟ್ಟಿಗೆ ಸೇರಿ ಈ ಜಲಪಾತವನ್ನು ನಿರ್ವಹಣೆ ಮಾಡುತ್ತಿವೆ. ಅದು ಹೆಮ್ಮೆಯ ಸಂಗತಿ. ಇದು ಬರೀ ಜಲಪಾತವಲ್ಲ, ಇಲ್ಲಿ ಬಗೆ ಬಗೆಯ ಪ್ರಾಣಿ ಪಕ್ಷಿ ಗಿಡಮರಗಳ ಹಚ್ಚ ಹಸಿರಿನ ವಾತಾವರಣವಿದೆ. ಚಿಟ್ಟೆ, ಸರೀಸೃಪ, ವನ್ಯಮೃಗ, ಪಕ್ಷಿಗಳು, ಮೀನು, ಕಾಡು ಕೋಳಿ ಪ್ರವಾಸಿಗರಿಗೆ ಮಧ್ಯೆ ಮಧ್ಯೆ ಕಾಣಿಸಿಕೊಂಡು ಮುದ ನೀಡುತ್ತವೆ. ಇಗ್ವಾಜು ನದಿಯಲ್ಲಿ ದೋಣಿ ವಿಹಾರ ಮಾಡಬಹುದು. ಅಲ್ಲಿಯ ಪ್ರಕೃತಿ ಸೌಂದರ್ಯ ಸವಿಯಬಹುದು. ಜಲಪಾತವನ್ನು ನೋಡಿ ರೋಮಾಂಚನಗೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಪ್ರವಾಸೋದ್ಯಮ ಹೆಚ್ಚು ಬೆಳೆದಿದೆ. ಕಾಡು ಕಡಿದು ಕೃಷಿ ಚಟುವಟಿಕೆ ಮಾಡಲಾಗುತ್ತಿದೆ. ಐಷಾರಾಮಿ ಕಟ್ಟಡಗಳು, ರೆಸಾರ್ಟ್ಗಳು ಜಲಪಾತದ ಸೌಂದರ್ಯಕ್ಕೆ ಕುತ್ತು ತಂದಿವೆ. ಅಣೆಕಟ್ಟೆ ಕಟ್ಟಿದರಂತೂ ಜಲಪಾತದ ಸೌಂದರ್ಯ ಸಂಪೂರ್ಣ ಮರೆಯಾಗಬಲ್ಲದು. ಹೀಗೆ ಅತ್ಯಂತ ಸುಂದರವಾದ ಜಲಪಾತವೊಂದು ಅದು ಕಾಣೆಯಾಗುವ ಸಾಧ್ಯತೆ ಕೂಡ ಹೆಚ್ಚು ಇದೆ ಎಂಬುದನ್ನು ನಾವು ಇಲ್ಲಿ ಅರಿಯಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲು ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರೂ ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರೂ ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
2: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇ ಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
2: ಹೆಂಗೆ ನಮ್ ಸಿಟಿ ಮೇಸ್ಟ್ರ?
3: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟ್ರ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಗಡಗದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
5: ಬಾಸೋ,
6: ಏ ಬಾರ್ಸೋ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಎಂಟಾಣಿ ಜೇಬಲ್ ಇಟ್ಕೊಂಡು ನಾಲ್ಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಆ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರ್ ಅವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯಲಹರಿ.

ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಗದ್ದೆ ಹೇಳ್ತೇನೆ. ನಮ್ಮ ಬಸಪ್ಪಗೆ ಬೂದಿ ಬಸಪ್ಪ ಅಂತ ಹೆಸರು ಹೆಂಗೆ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡೋ ದಂಧೆ ಏನಿತ್ತು ಅಂದ್ರೆ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರೆ, ಬಂಬು, ಬಿದಿರು, ದಂಟು, ಕಾತಿ, ಇಬ್ಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳೆ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ. ಹೌದಲ್ರಿ, ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ. ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯಿ ಯೋಗ ಐತಿ ಅಂತ ಬರೇ ಜನ ಸಾಯಿ ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರು ಸೇರ್ಯಾರ ಅಂದ್ರ ಸಾಕ್ರಿ, ಇವಂಗ ಬಹಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಆಗೇ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರಿಗೆ, ಭಜನಾ ಬಾರಿಸೋರಿಗೆ, ಬ್ಯಾಂಡ್ ಬಾಜಾ ಬಾರಿಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರ ಸತ್ತಾಗ ಅವರು ಸಾಮಾನು ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವ ಕಮಿಷನ್ ಕೊಡ್ತಿದ್ದ. ಆದ್ರೂ ಇವನ್ ವ್ಯಾಪಾರ ಸುಧಾರಿಸ್ಲಿಲ್ಲ. ಇವನ್ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರ, ಇವನ್ ಅಂಗಡಿ ಮುಂದೆ ಹಾಕಿದ ಬೋರ್ಡ್ ಯಮದೂತ ಅಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರ ಆ ಪೇಂಟರ್ ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ, ಯಾಕಂದ್ರ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟ ಅಲ್ರಿ, ಇನ್ನೊಂದು ಸುದ್ದಿ ಏನಪ್ಪ ಅಂದ್ರ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡ್ರು ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಇಸಾವು ನ್ಯಾಯವೇ ಅಂತ ಅನ್ನೋ ಕ್ಯಾಸೆಟ್ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. ಎಲ್ ಟಿ ಟಿದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕ.

ಮಕ್ಕಳು ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗರಿ ಅಗರಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರ ಇವರೆಲ್ಲ ಬರೀ ಜನರನ್ನ ಕೊಲ್ಲೋ ಜನ ನೋಡ್ರಿ, ಜನ ಸತ್ತಷ್ಟು ಈ ಬಸಪ್ಪಗ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ಲ, ಎಂತೆಂಥವ್ರಿಗೆ ಅಂದ್ರ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರ ಕುಟಾಗ ಭಾಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರ ಪೊಲೀಸರು ಲಾಕಾಪ್ನಾಗ ಹೊಡೆದು ಹೊಡೆದು ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು. ಡಾಕ್ಟ್ರು ಯಾಕಂದ್ರ ಆಸ್ಪತ್ರೆ ಒಳಗೆ ಬಂದು ಪೇಷಂಟನ್ನು ಕೊಂದ್ರ ಇಷ್ಟು ಕಮಿಷನ್ನು. ಡ್ರೈವರ್ ಯಾಕಂದ್ರ ಆಕ್ಸಿಡೆಂಟ್ ಮಾಡಿ ಕೊಂದ್ರೆ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೀಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ಪಿರಿ ಪಿರಿ ತಿರುಗಾಕತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣೆ ತಗೊಂಡು ರೊಕ್ಕ ಗಳಿಸಿಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ನು ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರ 50,000, ಹಿರೇ ಹುಡುಗಿನ ಮಾಡ್ಕೊಂಡ್ರ 1,00,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ. ಹಿರೇ ಹುಡುಗಿ ಭಾಳ ಚಂದ ಇದ್ಲು, ಆದರೂ ಆಕೆಗೆ ಜಾಸ್ತಿ ಯಾಕೆ ವರದಕ್ಷಿಣೆ ಅಂತ ಅನ್ಕೊಂಡು ಈ ನಮೂನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕೆ ಆಕೆಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತೆ ಈಕಿನ ಕುಂಟಿ ಈಕಿ ಕುರುಡಿ ಇದ್ರೂ ಅವರಿಗೆ ಕಡಿಮೆ ವರದಕ್ಷಿಣೆ, ಹಿರೇ ಮಗಳು ಎಷ್ಟು ಚಂದದಾಳಲ್ರಿ ಆಕೆಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣೆ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲೆ ಅದಾಳ್ರಿ ಅದಕ್ಕೆ 1,00,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರೆ ಎಷ್ಟು ರೀ ಅಂತ ಕೇಳಿದ್ದಕ್ಕೆ, ಬರೇ 3 ತಿಂಗಳು ಹೊಟ್ಟಿಲೆ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಅಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನೇ ಮಾಡ್ಕೊಯೇನಪ್ಪ ಅಂತಂದಿದ್ದಕ್ಕೆ ಬಸಪ್ಪ, ಏಯ್ ಯಾಕಲಿ ನೀನು ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಆವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣೆ ಸಿಗುವುದಷ್ಟೇ ಅಲ್ಲ, ನಿನಗೆ ಏನೂ ತ್ರಾಸ ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತೆ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕೆ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕೆ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ಮ ಬೂದಿ ಬಸಪ್ಪ. ಏನಂದ್ರೆ ಕೆಲವೊಂದು ಗುಳಿಗೆ ಹೆಸರು ತಿಳ್ಕೊಂಡು ಬೇರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಭಾಳ ದಿನ ನಡೀಲಿಲ್ಲರಿ, ಯಾಕಂದ್ರೆ ಕ್ರೋಸಿನ್ ಅನ್ನೋ ಬದಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದಲಿ ದೋ ಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೇನಾಯ್ತು ಅಂದ್ರೆ ಒಬ್ಬ ಹೆಣ್ಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತೆ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ್ಲ ಭಾಡ್ಯ ನನಗೆ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ಮ ಬೂದಿ ಬಸಪ್ಪ ಸಾರಿ ಡೌನ್ ಗುಳಿಗೆ ಅಂತ ಹೇಳೋ ಬದಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ದಂಧೆ ಬಂದ್ ಮಾಡಿದ್ದ. ಒಂದು ದಿನ ಬಸಪ್ಪಗೆ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೀನಿ ಅಂತಂದ. ಅದಕ್ಕೆ ಅವರು ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತಿ ಏನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ್ಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರಾತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ, ಟ್ರಕ್ಕಿನವ ಇವನ್ ಮುಂದೆ ನಿಲ್ಲಿಸ್ದ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡ್ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ಕಿನವ ಚಾಲು ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ ಮುಂದೆ ಹೊಂಟತ್ತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೇ ಬಿಟ್ಟ.
ಒಳಗ್ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್ ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರ್ ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ, ಯಾಕಪ್ಪ ಡ್ರೈವರ ಈ ಟ್ರಕ್ ಏನ ನಿನ್ ಹೆಂಡ್ತೀನ ಅಲ್ಲ, ನಿನ್ ಮಗಳೇನ ಅಲ್ಲ, ನಿನ್ ಅಕ್ಕೇನ ಅಲ್ಲ, ನಿನ್ ತಂಗಿನ ಅಲ್ಲ, ಹಂಗಾದ್ರೆ ನನಗೆ ಯಾಕೆ ಹತ್ತಕ್ಕೆ ಕೊಡುವಲಿ ಅಂತ ಹೇಳಿದ್ದಕ್ಕ ಡ್ರೈವರ್ ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸಿಕೊಂಡು ಬೆಂಗಳೂರು ಮುಟ್ಟಿಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ಬಸಪ್ಪ ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ, ಬಸಪ್ಪ ಮತ್ತೆ ಬಂದ್ಯಾಪ್ಪ ಡ್ರೆಸ್ ಬದಲಿ ಮಾಡ್ಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ಕೆ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಹೊಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅವಾಗು ಅಂಗಡಿಯವ, ಏ ಬಸಪ್ಪ ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದೇನು ಈ ಸಲ, ಏನ್ ತಲೆ ಕೆಡ್ಸೋ ಗಂಟಿವಿ ದೇವ ಮಾರಯ್ಯ ಕೊಡದಲ್ಲ ಹೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ, ಅಲ್ರಿ ಕೊಡದಿದ್ರು ಅಷ್ಟು ಹೋಗ್ತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರು ನೀವು ನನ್ನ ಗುರ್ತು ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕ ಅಂಗಡಿಯವ, ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನ್ ಅಂದ್ರ ಅರಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕೆ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರೆದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರೆದಿತ್ತು ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ, ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರೆ ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರೆ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆರ್ ಜಿ ಸಾಹೇಬ್ರಿಗೆ ಭೇಟಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರೆ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗೆ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮ್ಯಾಲ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸ್ಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ನ ಕರೆಸಿ, ನೋಡ್ರಿ ನೀವು ಇಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ, ನಾ ಹಳ್ಳಿಯವಾದ್ರೆ ಏನಾತ್ರಿ ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ, ಹೌದ್ರಿಪ್ಪ ಬಸಪ್ಪ ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೇವಿ, ನೀವ್ ಹೇಳ್ದಂಗ ಮಾಡ್ತೇವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನ ಹಾನಿ ಕೊಲ್ತಾನೇನ್ರಿ, ಕೊಲ್ಲಿ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನ ಗಿಡ ಕಡಿತಾನೇನ್ರಿ, ಕಡಿಲಿ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕೇನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ ನೀವು ಬರೇ ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ, ನಾವು ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ, ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರ ಸಿಟ್ಟಿಗೆ ಎದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ತಗೋ ಮಗನ ಬಹುಮಾನ, ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗಿಸ್ತಾರ. ಏನು ಮಾಡೋದ್ರಿ ಬಸಪ್ಪನ ಪರಿಸ್ಥಿತಿ,
ಬೆಂಗಳೂರಾಗಿ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳಿ ಹೋಗಾಕು ಬರುವುದಿಲ್ಲ. ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟಿ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರೆ ದಗಾಖೋರ ಅಂದ್ರೆ ತಗಲಾಬಾಜಿ ಅಂದ್ರೆ ತಗಲು ಹೇಳಿದ್ರಾಗ ಸುಳ್ಳು ಹೇಳಿದ್ರಾಗ ನಂಬರ್ ಒನ್ ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರೆ ಎರಡು ದಿವಸದಿಂದ ತಿನ್ನಕ್ಕೆ ಕೂಳ ಸಿಕ್ಕಿದ್ದಿಲ್ಲ. ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕೆ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಲ್ಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡಲೇ ಓಡಿ ಹೋಗಿ ಸಾಧುವಿನಗ ಅಡ್ಡ ಬಿದ್ದು, ಸ್ವಾಮಿಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡೆ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟಿ ತುಂಬ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟಿ ತುಂಬ ಉಣ್ತಿದ್ದೇನೋ ಖರೆ, ಆದ್ರೆ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗೆಹರಿಲಿಲ್ಲ. ಅದಕ್ಕೆ ಒಂದು ಉಪಾಯ ಹುಡಿದ. ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕೆ ಬೆಂಕಿ ಹಚ್ಚಿಬಿಟ್ರೆ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬೋದು ಅಂತ ವಿಚಾರ ಮಾಡಿ ಹೊತ್ತು ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನು ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದರೂ ಪಂಚೇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಟುಕೊಂಡಂಥ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕೆ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಅರಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕೆ ಒಬ್ಬ ಅಡಮೂಟು ಶಿಷ್ಯ, ನಿಮ್ಮ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ಮ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾವು ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮೇಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗಿ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೊಂತ ಎದಿ ಎದಿ ಬಡ್ಕೊಂತ ಅಳಾಕ್ ಶುರು ಮಾಡಿದ್ರಿ. ಬಸಪ್ಪ ಅಳಾಕ್ ಹತ್ತಿದ್ದು ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆಯ್ತು. ವರ್ಷಾನುಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನೆ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕೆ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ್ ಹತ್ತಾನಲ್ಲ, ಇವನ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ್ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು, ಅತ್ತೇನು ಪ್ರಯೋಜನ, ಯಾಕೆ ಅಳಾಕ್ ಹತ್ತಿದ್ದಿ ಅಂದರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನೂ ಸತ್ತಿಲ್ಲಲ್ಲ, ಅದಕ್ಕೆ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವಿನ್ನೂ ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ್ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತಂದು ಕಾಶಿ ಯಾತ್ರೆಗೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗೆ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕೆ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳೆ ಗುನು ಗುನು ಗುನು ಗುನು ಮಂತ್ರ ಹೇಳಕತ್ತಿದ. ಜನ ಇವನು ನೋಡಿ ಮೋಸೋದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ್ ಬರಾಕತ್ತಿದ್ವು ರೀ, ಹೇ ಚಲೋ ಚಾನ್ಸ್ ಆತಲೇ ಅಂದವನ ಮೈತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದ ಅಂಕರು ಬೂದಿ ಸ್ವಾಮಿಯರು ಬೂದಿ ಸ್ವಾಮಿಯರು ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಕ್ ಹತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲು ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನು ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ ಅಲ್ರಿ
ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ, ನಾ ಮಾಡಿದ್ದು

ಸಣ್ಣ ಉದಾಹರಣೆ. ಸಂಸಾರದೊಳಗ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರ ಸಂಸಾರಕ್ಕ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದೇ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ, ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ, ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕ ಆಗ್ಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ, ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮಿಯರ ನೀವು ಇವತ್ತ ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗ್ಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕೆ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯವ್ರ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲೆ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲೆ ತರಕ್ ಹೋದ. ಹೊತ್ತು ಸಾಧಿಸಿ ಗತ್ತು ಮಾಡಿ ಹೆಂಡತಿ ಇದ ಹೊತ್ತಲೇ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ಕೆ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಕ್ ಹತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲಾತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಒದ್ದು ಹೋಗಿ ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯವ್ರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತ ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನ ನೀವು ತಲೆ ಒಡಿಸಿಕೊಂಡು ಸಾಯ್ತಿರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು ಯವ್ವ ತಾಯಿ ಈಗ ಹೆಂಗೆ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡ ಬರೋದ್ರೊಳಗೆ ಹಿತ್ತಲ ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರಿಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ ಏನು ಮಾಡ್ತೀರಿ, ಸ್ವಾಮಿಯರ್ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾನು, ನಾವು ಬಡವ್ರಿ ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದಾನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸಿಟ್ಟಾಗಿ ಹಿತ್ತಲ ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರು ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ ಬದುಕಿದೆ ಆ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕ ಹತ್ತಿದ್ದ. ಹಿಂದಿನಿಂದ ಸ್ವಾಮಿಯರ ಒಣಕಿ, ಸ್ವಾಮಿಯರ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಒಳ್ಳಿ ನೋಡ್ತಾನ ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ, ಇವನ ಕೈಯಾಗ ಸಿಕ್ಕ್ರ ತಲೆ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತೆ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕ ಹತ್ತಿದ. ಅವ ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ. ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬೂದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬೂದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತು, ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರು ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮ ಆಗಿ ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರಿ ವಾ ಅಂತಂದಿದ್ದಕ್ಕ ಒಬ್ಬಾಕಿ ಅಲ್ರಿ ಸ್ವಾಮಿಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪ್ಪಿಸ್ಕೋ ಅಂತ ದಾಸರ ಪದ ಶುರು ಮಾಡಿದ.
ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ.

0: ಈ ಹಾಡು ಕೇಳಿದ ಅಂಬಿಗೆ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ ಸೇವಾ ಮಾಡಾಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ, ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರುತಿನ ಬೂದಿ ಬಸಪ್ಪ. ಪಾಪ ಅಂಬಿಗೆ ವಿನಯದಿಂದ, ಇಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತೆ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ, ನೀನು ದಾನ ಧರ್ಮ ಪರೋಪಕಾರ ಮಾಡಿ ಏನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತೆ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ, 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳ ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ದೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದ ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರು ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರೇ ಈಸಾ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ, ಮಾವಿನ ಗಿಡದ ಬುಳಕ್ಕ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಭಾಳ ಸಿಟ್ಟು ಬಂತು. ಆ ದೇವ್ರಿಗೆ ಜವಾಬ್ದಾರಿನೇ ಇಲ್ಲ, ದೇವ್ರು ಅಂದ್ರ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟಾನ. ಯಾವ ಕೆಲಸ ಹೆಂಗ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ ಹುಚ್ಚು ದೇವ್ರು. ಅಕಸ್ಮಾತ್ ನಾನಾ ದೇವ್ರ ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗೆ ಮಾಡಿದ್ರ ಇವರಪ್ಪನ ಅಂದ್ರೆ ದೇವ್ರಪ್ಪನ ಗಂಟು ಏನು ಹೊಕ್ಕಿತ್ತು ಅಂತ ವಿಚಾರ ಮಾಡು. ಅಷ್ಟರೊಳಗ ಸ್ವಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆದ ತಾಳ್ಲಾರ್ದ, ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದಿರಿ, ಆ ಊರಿನ ಹೆಸರು ಎದ್ದು ಬಡಿ ಅಂತ. ಹ್ಞೂನ್ರಿ ನಗಬೇಡ್ರಿ, ಕೇಳ್ರಿಲ್ಲ, ಆ ಊರಿನ ಹೆಸರ ಎದ್ದು ಬಡಿ ಅಂತಿತ್ತು. ಇನ್ನು ಊರಾನ್ ಜನ ಹೆಂಗಿರಬಾರ್ದ್ರಿ, ಅವರು ಒಂದು ನಮೂನೆ ವಿಚಿತ್ರ ಇದ್ರು. ಈ ಎದ್ದು ಬಡಿ ಊರಾಗ ಒಳ್ಳೆಯವ ಅಂತ ನಾವು ಒಬ್ಬನೂ ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ, ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ, ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ, ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನ್ ಹಕಿಕತ್ ಅಂತ ಕೇಳಿದ್ದಕ್ಕ ಇವನಿಗೇನೋ ಹೊಟ್ಟೆ ಹಸ್ತೈತೆ ಅಂತ ತತ್ಸಾರ ಮನೋಭಯದಿಂದ ಉತ್ತರ ಕೊಟ್ಟ. ಅದಕ್ಕವ ನೀ ಯಾವೂರವಲೇ ಬೇ ವರ್ಷಿ ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟರಾಗ ಇನ್ನೊಬ್ಬ ಬಂದು ಚೌರಿ ಕಟ್ಟಿ ತನ್ನ ಹೆಗಲ ಮೇಲಿನ ಟವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪ್ಪ ನಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿತ್ತುಕೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ ಅವನ್ನು ಅದ ಊರಾವ ಅಂತ ತಿಳ್ಕೊಂಡು, ಸೊಳೆ ಮಗಂದು ಸುಡುಗಾಡ್ ಹೊಲ ಆಯ್ತಲ್ರಿಪ್ಪ ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ರ ಹಚಡ ನುಂಗೋ ಮನುಷ್ಯ, ಇಷ್ಟು ಸಿಕ್ರ ಕೇಳ್ತಾನೇನ್ರಿ. ಮಾತ್ ಮುಂದುವರಿಸಿದ, ಮತ್ತೇನ್ರಿಪ್ಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತ ಅಂದಿದ್ದಕ್ಕ ಅವ, ಅಡ್ಡಿ ಇಲ್ರಿಪ್ಪ ಎಲ್ಲ ಮಗ ದೇವ್ರ ಆಶೀರ್ವಾದ, ಮನ್ಯಾಗ ದರಿದ್ರ ಮೋತಿ ಹೆಂಡತಿ ಸತ್ತಣದಂತ ಮಗ ಹರಕ್ ಮುಗಿನ ಮಗಳು ಎಲ್ಲಾರು ಆರಾಮದಾರ, ನಾ ಇನ್ ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಾಕ ಬಸಪ್ಪ ಲೆಕ್ಕ ಹಾಕಿದ್ರಿ, ಈ ಊರು ಮಂದಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು, ಬರ್ರಿಲೇ ಎಲ್ಲರೂ ಬರ್ರಿಲೇ ನಿಮಗೊಂದು ಮಾತು ಹೇಳ್ತೇನೆ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ ಈ ಊರಾಗ ಪಂಡಿತರು ಅನ್ನೋರು ಯಾರದಾರು ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲಾರು ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ ದೊಡ್ಡ ಭಿನ್ನತಿ ಒಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ, ಅದಕ್ಕ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದು, ಇವ ಪಂಡಿತ್ ಏನ, ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನನ್ನ ಪರೀಕ್ಷೆ ಮಾಡಕ್ ಬಂದಾನ. ಹ ಕೇಳಪ್ಪ ಪಂಡಿತ ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು, ಇಲ್ಲ ಅಂದ್ರೆ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗೆ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ, ಗುಂಡು ಭಟ್ರು ನನ್ನ ಸೋಲಿಸಿದ್ರು, ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿ ಒಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟ್ ಕಟ್ಟಾಕ ಹತ್ತಿದ. ಅದನ್ನ ನೋಡಿ ಎಲ್ಲಾ ಜನ ಇದೇನು ಚೀಟ್ ಯಾಕೆ ಕಟ್ಟಾಕ ಹತ್ತಿರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟ್ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರದಾರ, ಹುಡುಗರಿಗೆ ಜ್ವರ ಬಂದ್ರ ಭೂತ ಬಡದ್ರ ಹುಚ್ಚ ಹಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ತೊಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡೇ ಯಾರೂ ಅವನ ಮಗಳನ್ನ ಮದುವೆ ಆಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗೆ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನ್ ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ. ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗೆ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನಿ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗೆ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು, ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಭಾಳ ಕಳ ಐತ್ರಿ, ಮತ್ತೆ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತಿನಾಗ, ಮತ್ತೆ ನಿಮ್ಮ ಮಂಥನ ಎಂಥದ್ದು ನಡೆ ನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂಥನ್ರಿಪ್ಪ ನಮ್ಮದು, ಮತ್ತು ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರೆ ಆಗಲಿ ನಡೀರಿ, ನಿಮ್ಮ ಮಗಳು ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತೀರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನೆಯನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನೇ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು, ಆಕೆ ಅವತಾರ ನೋಡೇ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತು ಹೆಂಗಾದ್ರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ ಹೇಳಬೇಕ, ಹಿಕ್ಕಟ ಕಚ್ಚಾ ಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದ್ದಿ, ಒದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ, ಇವತ್ತು ಮಗಳು ನೋಡಾಕ ವರ ಕಳ್ಕೊಂಡು ಬರ್ತೀನಿ, ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಹ್ಞೂ, ಏನು ಮಾಡ್ಕೊಂತೀಯೋ ನೀನ ಮಾಡ್ಕೋ, ಆ ಹುಡುಗ ಬಂದು ಹೋಗೋ ತನಕ ಅಷ್ಟೇ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ, ಹಂಗೆ ಹಂಗೆ ನಿನ್ನ ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾಹುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ, ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ ಒಂದು 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು, ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟಾಕಿತ್ತು ಕೈ ಹಾಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ ಒಂದು 50 ಬೈಗಳ ಬೈಬಹುದು. ಇನ್ನು ವಿಚಾರ ಮಾಡಿ ಹೇಳು, ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ನ ಚಡ್ಡಿ ಕಿತ್ತು ಕೈ ಹಾಕೊಟ್ಟೇನಿ ಅಂತಂದಿದ್ದಕ್ಕೆ ಸಾಹುಕಾರ ವಿಚಾರ ಮಾಡಿ ಸುಳ್ಳಾಕೆ ಹೇಳಿ, ಅಗದಿ ಅಗದಿ ಭಾಳ ಅಂದ್ರೆ ಒಂದು 100 ಬೈಗಳ ಬೈತೇನೆ ಅಷ್ಟ ಅಂದ. ಹ್ಞೂ, ಸಾಕು ಭಾಳ ಅದು, ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ ಒಂದರ ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಲು. ಸಾಹುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕೆ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕೆ ಹತ್ತಿದ್ದ. ಸಾಹುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದೇ ಬಾಕಿ. ನಮ್ಮ ಮಂಥನ ಭಾಳ ಶ್ರೇಷ್ಠ ಮಂಥನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು, ಹೇಳ್ದಂಗೆ ಕೇಳು ಹೆಂಡತಿ, ಸುಖವಾಗದೇನು ನೋಡ್ರಿ, ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟು ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಯಿಂದ ಹೊರಗಿಂದ ಸಾಹುಕಾರ, ಏ ಬುಕಣಿ ಒಳಗೇನು ಮಾಡಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾವುಕಾರ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾವುಕಾರ, ಏ ಮಾನಗಡಿ ಕಂಬಳಿ ಹಾಸಿಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾವುಕಾರ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ. ಒಳಗ ಒಂದ್ ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ ಒಂದು ಗಂಟ್ ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳ ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ್ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿನ ದಾರಕ್ಕೆ ಗಂಟ್ ಹಾಕಿ ಮಗಳನ್ನ ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾಹುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡಿತ್ರಿ. ಅಕ್ಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗ ಲಗಾಮ್ ಹಾಕಿ ಕುದುರಿ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರಿ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾವುಕಾರ, ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾವುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗ್ಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕೆ ಗಂಟು ಹಾಕೊಂತ ಹೊಂಟಿದ್ಲು. ಇಬ್ರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹೆಸದು ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸಾವುಕಾಶಿ ಸಾವುಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸಾವುಕಾರ, ಏ ಅರುಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸಾವುಕಾರನ ಹೆಂಡತಿ ಗಂಟೆಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸಾವುಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕಿ ಅಡುಗೆ ಮನೆಯಿಂದ ಇನ್ನು ಮಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸಾವುಕಾರ ಹೋಳಿಗೆ ಬೇಡ ಅನ್ನ ತರಿಸ್ಬಿಡ್ರಿ ಅಂದ. ಅದಕ್ಕೆ ಸಾವುಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು. ಏ ಏನ ಹೋಳಿಗೆ ಅಂತ ಕೂಗಿದ. ಆಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರಲಿ ಇನ್ನು ಒಂದ ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನು ತಿಳ್ಕೊಂಡಿದ್ದ ಅಂದ್ರೆ, ಒಳಗೆ ಹೋಳಿಗೆ ಒಂದ ಉಳಿದೈತಿ, ಆದರೂ ಸಾವುಕಾರ ಒತ್ತಾಯ ಮಾಡಕ್ಕೆ ಹತ್ಯಾನ ಅಂತ. ಆದ್ರೆ ಸಾವುಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದ ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ಕೆ ಹತ್ತಿದ್ಲು. ಯಾಕಂದ್ರೆ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೇ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪ ಗೊತ್ತಿರಲಿಲ್ಲ. ಅದಕ್ಕೆ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸಾವುಕಾರ ಅನ್ನ ತರಿಸ್ರಿ ಅಂದ. ಸಾವುಕಾರ ಅನ್ನ ತೊಗೊಂಡು ಬಾರ ಚೀಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕೆ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು. ಇಷ್ಟಕ್ಕೆ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರೆ ಈ ಹೆಣ್ಮಗಳು ಇಷ್ಟಕ್ಕೆ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ಕೆ ಶುರು ಮಾಡಿದ. ಸಾವುಕಾರ ತಾ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದನ್ನ ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ಚುಮಾರಿ ಮನಿಮಾರಿ ಬ್ರಹ್ಮ ರಕ್ಷಿಸಿ ಲಗುನ ಸಾರ್ ತಗೊಂಡು ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸಾವುಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬೇ 100 ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು 104 ಬೈದೆ ಹಿಡಿಯೋ ಕಟ್ಟಬೇಳಿ ಸಾರು ಉಣ್ಣು ಅಂದಾಕಿನ. ಒಲಿ ಮೇಲೆ ಕತ್ತ ಕತ್ತ ಕತ್ತ ಕತ್ತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸಾವುಕಾರನ ಕೊರಳಾಗಿ ಬಿತ್ತರಿ. ಮೈ ತುಂಬ ಸುಟುಗುಳಿ ಎದ್ದು, ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ 10 ರೂಪಾಯಿ 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂಥೇಳಿ ಸಾರು ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರ್ ಆಗಿ ಅಲ್ಲಿರೋ ಜನ ಎಲ್ಲ ಕ್ಯಾಪರಾಗಿದ್ರು, ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕ್ಯಾಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ, ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತಂಥ ಹೊಲದ ಬೆಳೆ ಕಂಡು ತನಗೆ ತಾನ, ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ, ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾ ಕುಂತಿದ್ದ. ಬಸಪ್ಪನ ಮಾತು ಅವನು ಕೇಳಲಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ, ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ, ನಂದ ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪಾ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚಿಗಿಚ್ಚು ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ, ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟೇನ್ರಿಪ್ಪ, ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗೆ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು, ಈ ಹುಡುಗಗೆ ನೀನ ಒಂದಿಷ್ಟು ತಿಳಿಸಿಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನೂ ಕ್ಯಾಪಿ. ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಹೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ, ಊರಾಗ ಯಾರೂ ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿಕೊಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮ್ಗೆ ಆಭರಣ ಮಾಡ್ಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕ್ಯಾಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಾಕೆ, ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬ ಅವಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ್ವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಆದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ ಬಿಸಿದಾರ ಹಾಕ್ರಿ ಒಟ್ಟು ಹೊಟ್ಟೆ ತುಂಬ ಉಣ್ಣಾಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರು ಇಲ್ಲ, ನೀ ಕೆಲಸ ಕೇಳಕ್ಕೆ ಬಂದಿದ್ದು ಭಾಳ ಚಲೋ ಆಯ್ತು, ನೋಡಪ್ಪ ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವ, ನೀ ದಿನ ಅವನ್ ಮೇಯಿಸ್ಕೊಂಡು ಬಂದ್ರೆ ನಿನಗೆ 2 ಹೊತ್ತು ಊಟ, ವರ್ಷಕ್ಕೆ 1 ಜೋಡಿ ಧೋತ್ರ, ಅಂಗಿ, 1 ಕಂಬಳಿ,
1: ಒಂದ್ ಜೋಡಿ ಮೆಟ್ ಕೊಡಿಸಿ ಮ್ಯಾಲೆ 4 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ, ಇದು ಒಂದು ನಮೂನೆ ಅನುಭವನ ಅಂದವನ. ಕೋಲು ಕೈಯಾಗ ಹಿಡ್ಕೊಂಡ ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ. ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ಕೆ ಕುಂತ. ಮಟ ಮಟ ಮಟ ಮಟ ಮಧ್ಯಾಹ್ನದ ಬಿಸಿಲು, ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಾಕ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಾಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ, ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೇನೆ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು ಹಲ್ಯ ಹಲ್ಯ ಅಂತ ಅಂದ. ಅವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿ ಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು, ಆ ಕುಂಟು ಕುರಿ ಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ, ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿ ಮರಿ ಕೊಡ್ತೇನೆ ತಗೋ. ಆದ್ರೇನಪ್ಪ, ಈ ಕುರಿ ಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದ ಕಾಲು ತೋರಿಸಿದ. ಬಸಪ್ಪ ಮುರಿದ ಕುರಿ ಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ, ನಿನ್ನ ಕುರಿ ಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ದು ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ, ನಾನು ಕುರಿ ಮರಿ ಕೊಡಕ್ ಹೋದ್ರೆ ಇವ ಈ ನಮೂನಿ ಮಾತಾಡಕತ್ತೇನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ, ಪುಗ್ಶೆಟ್ಟಿ ಕುರಿ ಮರಿ ನಿನಗೆ ಯಾರು ಕೊಡ್ತಾರೋ, ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಕ್ ಬಂದ್ರೆ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ, ಬೇಡಾದ್ರೆ ಬಿಡು, ನಿನ್ನ ಮೈಯನ್ ಸ್ವಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ, ನಾನ ನಿನ್ನ ಕುರಿ ಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯಾ, ಕಟ್ಲೆ ಹಾಕೋಗು ಗಂಡು ಮಗನ, ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿಯಾದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ. ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳೇನು ಮಕ್ಕಳ, ಜಗಳ ಮಾಡಕತ್ತೀರಿ, ನಿಮಗೆ ಕೆಲಸ ಬಗಸಿ ಏನು ಇಲ್ಲೇನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರೆ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮೂನಿ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರೆ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನು ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನೆ, ನೀವ ಸ್ವಲ್ಪ ನ್ಯಾಯ ಬಗ್ಗೆ ಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸಿನ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರೆ, ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ಬರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ, ಹಗರ್ಕ ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು, ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟಾನೋಲೇ, ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ, ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರಿದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನಾಗ ಹೊಂಟಿದ್ದ. ಅವಾಗ ಒಕ್ಕಲಿಗೆ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರೆ ನೀವ ನ್ಯಾಯ ಬಗ್ಗೆ ಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳು ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ. ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕರಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನೆ ಬಡಿತೇನೆ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ಕೆ ನೀವ್ಯಾರಲೇ, ಅಷ್ಟಕ್ಕೆ ಬಿಟ್ಟೇನಾಕಿನ್ನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರೆ ಕುತ್ತಿಗೆ ಕುತ್ತಿಗೆ ಹೆಚ್ಚಿಗೆ ಹಾಕಿನ ಊರು ಹೊರಗಿನ ಹುಣಸಿ ಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನು ಕೇಳಕ್ಕೆ ನೀವ್ಯಾರು, ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗಿಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನ ಭುಜ ತಟ್ಟಿ, ನೋಡಿದೆನೋ ಅವ ನನ್ನ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರೆ ಅವಾಗ ಹೇಳ್ತೇನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲ ನಿನಗ, ಪೊಲೀಸ್ ಸಾಹೇಬರು ನನ್ನ ಭುಜ ತಟ್ಟಿ ಏನ್ ಹೇಳಿದ್ರು ಗೊತ್ತಾತಿಲ್ಲ, ನೀ ಬಾಳ ಒಳ್ಳೆಯವ, ನೀ ಏನ್ ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾ ಬೇಡ ನೀನ ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನ ಜಾಸ್ತಿ ಕೆಪ್ಪುರಾಗಿದ್ರ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರಿ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅಂದ್ಕೊಂಡು ಅವನ ಅಲ್ಲೇ ಒಬ್ಬ ಮುದುಕನ ಕೇಳಿದ. ಅಲ್ರಿ ಯಜಮಾನ್ರೇ, ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದ್ದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ, ನಿನ್ನೆ ನಮ್ಮ ಮನ್ಯಾಗ ಕಳ್ಳತನ ನಡೀತು, ಕಳ್ಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡ್ದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನು ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ, ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದ್ದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ಲರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲೇ, ಜೇರ್ ಕರ್ತ ನೀವು ಡಾಲ್ಡ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ, ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಅವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ, ಅಲ್ದ ಡಾಲ್ಡ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು, ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ, ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡದ್ದು, ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ, ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ, ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡ ತಿನ್ನಕ್ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನ ನೋಡಿ ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರ, ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗ, ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. 8 ಮಕ್ಕಳು. ಅಲ್ರಿ ಯಜಮಾನ್ರ, ಈ ರೇಡಿಯೋ ಟಿ ವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು 2 ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನ ಓದಿಲ್ಲೇನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ, ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತು ಮಾಡಿರ್ಬೇಕು, ಹೋಗಲಿ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ 2 ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟೀ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನು ಉಪಯೋಗಿಸಿದ್ರಿ, ಅದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡೋ ಬದಲು 2 ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ, 2 ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ 1 ಅನಾಮಿಕ 2 ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತೂರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ರಾಯ.
2: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ, ಸಂಭಾಷಣೆ, ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಬಡದು ಕತ್ತಲದಾಗ ಒಬ್ಬನ ಬಂದು ಹಿತ್ತಲದಾಗ ಬಾಗಲ ಬಡದು ಕತ್ತಲದಾಗ ಒಬ್ಬನ ಬಂದು ಸುತ್ತ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷದ್ ಹರ್ಲಾಪುರ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.